0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ.

0: ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
1: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕ ಸಾರ್ಸನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಹೌದ್ ಮಾರ್ರೆ, ನಮಗೂ ಆಸೆ ಅತ್ತ ಯಾರಿಗಾರು ಹೆಲ್ಪ್ ಮಾಡ್ಕೊಂಡೆ. ಆದ್ರೆ ಆದ್ರೆ ಎಷ್ಟೊಂದ್ಸಲ ದುಡ್ಡಿಲ್ಲ, ಅಯ್ಯೋ ಈ ಸಲ ಹಬ್ಬದಲ್ಲಿ ಇನ್ನೊಂದ್ಸಲ ಕಾಂಬ, ನಮ್ಗೆಲ್ಲ ಆಗ್ತೆ ಮಾಡ್ಕೊಂತೇನೋ ದೊಡ್ಡ ಮನ್ಸಿತ್ತು, ಆದ್ರೆ ನಮ್ ಕೈಯಂಗಲ್ಲ ಹಬ್ಬದಲ್ಲಪ್ಪ ಇದಲ್ಲ ಅಂತ ಒಂದ್ ಸಣ್ಣ ಸಹಾಯ ಮಾಡೋದಕ್ಕೂ ನಾವು 10 ಸಲ ಯೋಚನೆ ಮಾಡ್ತೋ. ಆದ್ರೆ ಕೆಲವ್ರು ಇರ್ತಾರ ಕಾಣಿ, ಅವರು ಸಹಾಯ ಮಾಡ್ಕ, ಇದೇ ನನ್ನ ಜೀವನದ ಉದ್ದೇಶ, ನಾನು 10 ರೂಪಾಯಿ ಗಳಿಸ್ರೆ ಅದ್ರಂಗೊಂದ್ 2 ರೂಪಾಯಿ ಸಮಾಜಕ್ಕೆ ಕೊಡ್ಕ ಅನ್ನೋ ಅಂತ ಮನೋಭಾವ 10 ರೂಪಾಯಿ ದುಡುವತ್ತಿಗೆ ಇಟ್ಕೊಂಡಿರ್ತಾರ. ನನ್ನ ಒಬ್ಬನಿಂದ ಯಾವ್ದೋ ಒಂದ್ ಕೆಲಸ ಆಯ್ದೆಪ್ಪಕ್ಕೂ ಸಾಕು, ಆಯ್ಲಿ ನಾನೊಂದ್ ನನ್ ಕಣಗಿದ್ದ ಸಮಾನ ಮನಸ್ಕರ ಒಂದು ಗ್ರೂಪ್ ಕಟ್ಕಂತೆ, ಅವ್ರ ಮೂಲಕ ನಾವೆಲ್ಲ ಒಟ್ಟಾಗಿ ಎಂತಾರು ಒಂದ್ ಕೆಲ್ಸಕ್ಕೊಂದು ಮುನ್ನಡಿ ಇಡುವ ಅಂತ ಹೇಳ್ಕೊಂಡು ಒಂದು ತಂಡ ನಮ್ಮ ಕುಂದಾಪುರದಲ್ಲಿ ಒಟ್ಟಾಯ್ತು. ಆ ತಂಡದ ಹೆಸರೇ ಹೆಲ್ಪಿಂಗ್ ಹ್ಯಾಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕುಂದಾಪುರ. ಇವ್ರದ್ದು ಟ್ಯಾಗ್ ಲೈನ್ ಅಂತ ಕೇಂದ್ರೆ, ನೊಂದ ಹೃದಯಗಳಿಗೆ ನೆರವಿನ ಹಸ್ತ. ಈ ನೊಂದವ್ರು ಯಾರು ಇಪ್ಪಕ್ಕೂ ಸಾಕು, ಬಡತನದಿಂದ ನೊಂದವ್ರು ಇದ್ರು ಸಾಕು, ಯಾರೋ ಮನೆಯಲ್ಲಿ ಸತ್ತು ನೊಂದವ್ರು ಇಪ್ಪಕ್ಕೂ ಸಾಕು, ಅಥವಾ ಬೇರೆ ಯಾವ್ದೋ ರೀತಿಯಿಂದ ನೊಂದವ್ರು ಇಪ್ಪಕ್ಕೂ ಸಾಕು, ಇವರಿಗೆ ನೆರವಿನ ಹಸ್ತ ನೀಡಕ್ಕೆ ಈ ಹೆಲ್ಪಿಂಗ್ ಹ್ಯಾಂಡ್ಸ್ ಒಟ್ಟಾಯ್ತಾರೆ. ಒಂದು ಮಾತಿದೆ ಇಂಗ್ಲಿಷ್ ಅಲ್ಲಿ, ಹೆಲ್ಪಿಂಗ್ ಹ್ಯಾಂಡ್ಸ್ ಆರ್ ಬೆಟರ್ ದಾನ್ ಪ್ರೇಯಿಂಗ್ ಲಿಪ್ಸ್ ಅಂತ. ಅಂದ್ರೆ ಸಹಾಯ ಮಾಡುವ ಹಸ್ತ ಪ್ರಾರ್ಥನೆ ಮಾಡುವ ತುಟಿಗಿಂತ ತುಂಬಾ ತುಂಬಾ ದೊಡ್ಡದು ಅಂತ ಹೇಳ್ಕೊಂಡ. ಸೊ ಈ ಎಲ್ಲ ಯುವಕರು, ನಮ್ಮ ಕುಂದಾಪುರದ ಯುವಕರು ಒಟ್ಟಾಗಿ ಇದರಲ್ಲಿ ಒಂದಾಗಿದ್ದಕ್ಕೆ ಇವತ್ತು ಅದೆಷ್ಟೋ ಸಮಾಜಮುಖಿ ಸಮಾಜ ಸೇವಾ ಕಾರ್ಯಗಳನ್ನ ಇವರಿಂದ ಮಾಡುಕಾಯ್ತು. ಈ ಹೆಲ್ಪಿಂಗ್ ಹ್ಯಾಂಡ್ಸ್ ನ ಎಲ್ಲಾ ಟೀಮ್ ಮೆಂಬರ್ಸ್ ಒಪ್ಪಕಾಯಿಲ್ಲ ಇವತ್ತು ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ, ಆದ್ರೆ ಕೆಲವರು ಪ್ರತಿನಿಧಿಗಳಂತೆ ಬಂದು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಇದ್ರೀಗ ಅವ್ರನ್ನೆಲ್ಲ ಮಾತಾಡ್ಸೋ ಹೊತ್ತು ನಮ್ಮೊಟ್ಟಿಗೆ ಪ್ರದೀಪ್ ಮೊಗವೀರ ಕೋಟೇಶ್ವರ ಅವರಿದ್ದಾರೆ, ಅವರಿಗೆ ನಮಸ್ಕಾರ. ಮತ್ತೆ ಸುನಿಲ್ ಖಾರ್ವಿ ತಲ್ಲೂರು ಇದ್ದಾರೆ, ಅವ್ರಿಗೂ ನಮಸ್ಕಾರ. ನಾಗರಾಜ ಮೊಗವೀರ ಅವರು ಕೋಟೇಶ್ವರ, ಅವ್ರಿಗೂ ಕೂಡ ನಮಸ್ಕಾರ. ಆಕಾಶ್ ಖಾರ್ವಿ ಕುಂದಾಪುರ, ಇವ್ರಿಗೂ ನಮಸ್ಕಾರ. ಹಂಗೆ ರತನ್ ಹೇರಿ ಕುದ್ರು ಅವರಿದ್ದಾರೆ, ಅವ್ರಿಗೂ ಕೂಡ ನಮಸ್ಕಾರ. ಇವರೆಲ್ಲನ್ನ ಪಂಚ ಪಾಂಡವರ ತರ 5 ಜನ ಇದ್ದಾರೆ ಹೆಲ್ಪಿಂಗ್ ಹ್ಯಾಂಡ್ಸ್ ಇಂದ. ಎಲ್ರಿಗೂ ನಮಸ್ಕಾರ.
3: ನಮಸ್ಕಾರ ಮೇಡಮ್. ನಮಸ್ಕಾರ.
2: ಹೇಗಿದ್ರೆ ಎಲ್ಲ ಹುಷಾರಿದ್ರಿಯಾ?
3: ಎಲ್ಲ ಹುಷಾರಿದೀವಿ ಮೇಡಮ್.
2: ಫಸ್ಟ್ ಆಫ್ ಆಲ್ ಯಾರಿಗಪ್ಪ ಇದು ಹೆಲ್ಪಿಂಗ್ ಹ್ಯಾಂಡ್ಸ್ ನಾವ್ ಆಯ್ಕಂತ ಒಂದು ಐಡಿಯಾ ಬಂದದ್ದು ಯಾರಿಗೆ? ಪ್ರದೀಪ್ ರೇ, ನೀವೇ.
3: ನಮಸ್ತೆ ಮೇಡಮ್. 2019 ಆಕ್ಚುಲಿ ಇವೊಂದು ಗ್ರೂಪ್ ಸ್ಟಾರ್ಟ್ ಆಗಿದೆ, ಅಂದ್ರೆ ವಾಟ್ಸ್ಆಪ್ ಆ ಟೈಮಲ್ಲಿ ವಾಟ್ಸ್ಆಪ್ ಎಲ್ಲ ಸ್ವಲ್ಪ ಜಾಸ್ತಿ ಪ್ರಚಲಿತ ಬಂದ ಟೈಮ್. 2019 ಡಿಸೆಂಬರ್ ಮಂತ್ ಅಲ್ಲಿ ನಾನು ಇದೊಂದು ಜಸ್ಟ್ ಒಂದು ಗ್ರೂಪ್ ಮಾಡಿದ್ದು ಫ್ರೆಂಡ್ ಸರ್ಕಲ್ಗೆ.
2: ಆವಾಗ
3: ನಾನೇ ಮಾಡಿದ್ದು ಗ್ರೂಪ್ ಮಾಡಿ, ಅಂದ್ರೆ ಈ ಮೆಂಟಲಿ ಅದೇ ಪ್ರಿಪೇರ್ ಆಗಿತ್ತು. ಏನಾದ್ರು ಒಂದು ಅಂದ್ರೆ ಬೇರೆ ಕಡೆ ನೋಡ್ತಾ ಇದ್ವಿ ನಾವೆಲ್ಲ ಸರ್ಕಲ್ ಅಲ್ಲಿ ಬೇರೆ ಬೇರೆ ಕಡೆ ದುಡ್ಡು ಒಟ್ಟು ಮಾಡಿ ಅವ್ರಿಗೆ ಆಗದಿರೋರಿಗೆ ಕೊಡ್ತಾ ಇರುವಂತದ್ದು, ನಾವು ಒಂದು ಟ್ರೈ ಮಾಡುವ ಅಂತ ಹೇಳಿ ಆ ಟೈಮಲ್ಲಿ ಒಟ್ಟು ಮಾಡಿದೆ. ಅಂದ್ರೆ ಅಲ್ಲಿ ಅದಕ್ಕಿಂತ ಮುಂಚೆ ನಾನು ಆಕ್ಚುಲಿ ಬೆಂಗಳೂರಲ್ಲೇ ಇದ್ದೆ. 2007 ಇಂದ ನಾನು 19 ತನಕ ನಾನು ಬೆಂಗಳೂರಲ್ಲೇ ಇದ್ದೆ. ಬೆಂಗಳೂರು ಬಿಟ್ಟು ಯಾವಾಗ ನಾನು ಊರ್ ಕಡೆ ಶಿಫ್ಟ್ ಆದೆ, ಏನಾದ್ರು ಒಂದು ಊರ್ ಕಡೆ ಈ ತರ ಟ್ರೈ ಮಾಡುವ ಆಗತ್ತಾ ನೋಡುವ ಅಂತ ಡಿಸೆಂಬರ್ ಅಲ್ಲಿ ಅದೊಂದು ಗ್ರೂಪ್ ಮಾಡಿದೆ. ಆಮೇಲೆ ನಮಗೆ ಗುರ್ತಾ ಇರೋರು ಪರಿಚಯದವ್ರನ್ನೆಲ್ಲ ಆ ಒಂದು ಗ್ರೂಪಿಗೆ ಆ್ಯಡ್ ಮಾಡ್ಕೊಂಡ್ವಿ. ಆ್ಯಡ್ ಮಾಡಿಕೊಂಡು ಅದೊಂದು 2019 ನೆಕ್ಸ್ಟ್ 2020 ಜುಲೈ ತನಕ ಅದರಲ್ಲಿ ಯಾವುದೇ ಒಂದು ಯೋಜನೆಗಳಾಗಿಲ್ಲ. ಯಾಕಂದ್ರೆ ಅದು ಜಸ್ಟ್ ಇವಾಗ ಈ ನಾರ್ಮಲ್ ಗ್ರೂಪ್ ತರನೇ ಯಾವ್ದಾದ್ರು ಎಡಿಟಿಂಗ್, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಫಾರ್ವರ್ಡ್ ಮೆಸೇಜಸ್ ಬಂತು. ಆಮೇಲೆ ನಾವು ಫಸ್ಟ್ ಒಂದು ಸ್ಟೆಪ್ ತಗೊಳ್ಳುವಾಗ ವಿರಾಟ್ ಫ್ರೆಂಡ್ಸ್ ಅಂತ ನಮ್ದು ಹುದ್ರೋಳಿಯಲ್ಲಿ ಒಂದು ಟೀಮ್ ಇದೆ, ನಾನು ಅದು ಟೀಮ್ದು ಒಂದು ಮೆಂಬರ್ ಆಗಿರೋದ್ರಿಂದ ಫಸ್ಟ್ ನಾನು ಅವ್ರದ್ದು ಸಪೋರ್ಟ್ ಕೇಳಿದೆ. ಏನಾದ್ರು ಒಂದು ಹೆಲ್ಪ್ ಮಾಡುವಂತ ಯೋಜನೆ ಮಾಡುವಂದಾಗ ನಮ್ಗೆ ಫಸ್ಟ್ ಬೀಜಾಡಿದೊಂದು ಮಗುದೊಂದು ಯೋಜನೆ ಸಿಕ್ತು. 9 ತಿಂಗಳ ಮಗು, ಅದು ಮಗುಗೆ ಒಂದು ಹೆಲ್ಪ್ ಮಾಡೋದೊಂದು ನಮ್ಗೆ ಅವಕಾಶ ಸಿಕ್ತು. ಫಸ್ಟ್ ನಾವು ಏನು ಅದ್ರ ಬಗ್ಗೆ ನಮ್ಗೆ ದೊಡ್ಡ ಇದಿರ್ಲಿಲ್ಲ, ಅದ್ರ ಏನ್ ಆಗ್ತದ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಆಕ್ಚುಲಿ 4-5 ದಿನ ಯಾವುದೇ 1 ರೂಪಾಯಿ ದುಡ್ಡು ಯಾರ್ದು ಬರ್ಲಿಲ್ಲ. ಆಮೇಲೆ ಏನ್ ಮಾಡಿದ್ವಿ, ಇದು ಆಗುವಂತ ಕೆಲ್ಸ ಅಲ್ಲ, ಮುಂದೆ ಹೋಗುದಲ್ಲ ಅಂತ ಅನ್ಕೊಂಡು ಎಂತ ಮಾಡಿದ್ವಿ, ಮಾಡಿದ್ದಕ್ಕೆ ಮತ್ತೆ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ನಮ್ಮ ಹತ್ರ ಆದದ್ದು 500-1,000 ಹಾಕು ಅಂದೇಳಿ ನಾವು 4 ಜನ ಆ ಟೈಮಲ್ಲಿ ಇರೋರು 4 ಜನ ಒಂದೊಂದು ಸಾವಿರ ಹಾಕಿ ಕ್ಲೋಸ್ ಮಾಡು ಅಂದ್ಕೊಂಡಿದ್ವಿ. ನಾಳೆ ಹೋಗಿ 1,000 ಕೊಟ್ಟು ಬರುದು ಅವ್ರ ಅಮ್ಮನ ಕೈಗೆ, ಮತ್ತಿನ್ನದು ಆಗುದಿಲ್ಲ ಅಂತ ತಿಳ್ಕೊಂಡಿದ್ವಿ. ಆ ಟೈಮಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ನಮ್ಗೆ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ನಮ್ಗೆ ಒಂದು ಆಸೆ ಹುಟ್ಟು, ಏನಾದ್ರು ಇದರಲ್ಲಿ ಪ್ಲಸ್ ಆಗ್ಬೋದು ಅಂತ. ಆಮೇಲೆ 3-4 ಡೇಸ್ ಅಲ್ಲಿ ಒಂದು 12,000 ಕಲೆಕ್ಟ್ ಮಾಡಿ ಆ ಮಗು ಕೈ ಕೊಟ್ಟು ಬಂದ್ವಿ. ಯಾವಾಗ ನಾವು ಆ ದುಡ್ಡನ್ನ ಮಗು ಕೈ ಕೊಡ್ಲಿಕ್ಕೆ ಹೋದ್ವಿ, ನಾವು ತಗೊಂಡೋಗಿರೋ ದುಡ್ಡು ಯಾವುದು ಅಂತ ಒಂದು ಎಲ್ಲಿಗೂ ಸಾಕಾಗುದಿಲ್ಲ ಅಂತ ಅನ್ಸಿಬಿಡುತ್ತೆ ನಮ್ಮೊಟ್ಟಿಗೆ ಒಂದು 10 ಜನ ಆ ಫೋಟೋ ಇದೆ, ನಾನು ನಿಮ್ಗೆ ತೋರಿಸ್ತೇನೆ ಫಸ್ಟ್ ಯೋಜನೆ ಇದು, ನಮ್ಗೆ ಅದು ಇದು ಎಲ್ಲಿಗೂ ಸಾಕಾಗುದಿಲ್ಲ ಆ ಮಗುಗೆ ಅಂತ ಅನ್ಸಿ ಮತ್ತೆ ಅದನ್ನ ಸ್ವಲ್ಪ ದೊಡ್ಡ ರೀತಿಯಲ್ಲಿ ಅಂದ್ರೆ ಕಾಲ್ ಮಾಡಿ ಅಲ್ಲಿ ಹೇಳ್ತಾ ಇರಲಿಲ್ಲ, ನಮ್ದು ವಾಟ್ಸ್ಆಪ್ ನೋಡಿದವ್ರು ಮಾತ್ರ ಹೇಳ್ತಾ ಇದ್ರು, ಪ್ರತಿಯೊಬ್ಬರಿಗೂ ಗೊತ್ತಿರೋರಿಗೆಲ್ಲ ಒಂದ್ರೊಂದು ಕಾಲ್ ಮಾಡಿದ್ವಿ ನೋಡಿ ಈ ತರ ಒಂದು ಸಮಸ್ಯೆ ಇದೆ. ಆವಾಗ ಏನಾಯ್ತು, ನಾನು ಬ್ಯಾಂಗ್ಳೂರಲ್ಲಿ ನನ್ನ ಜೊತೆ ಒಬ್ಬ ಫ್ರೆಂಡ್ ಇದ್ದ ಪ್ರವೀಣ್ ಅಂತ, ಕೆಲವ್ರನ್ನ ನಾವು ನೆನ್ಸ್ಕೋಬೇಕಾಗಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಕೈ ಜೋಡಿಸಿದವ್ರು ಅವರೆಲ್ಲ, ಅವನು ನಮ್ ಕ್ರಿಕೆಟ್ ಟೀಮ್ ಫ್ರೆಂಡ್, ಅದು ನಾನು ಆ ಗ್ರೂಪ್ ಅಲ್ಲಿ ಹಾಕಿದ್ದೆ. ಅವನು 10,000 ಅಮೌಂಟ್ ಒಬ್ಬನೇ ಹಾಕಿಬಿಟ್ಟ ಆ ಮಗುಗೆ ನನ್ಗೆ ನನ್ನ ಕಡೆಯಿಂದ ಅಂತ ಹೇಳಿ. ಆವಾಗ ಏನಾಯ್ತು, ಅದು ಬಿಲ್ಡ್ ಆಗಿ ಬಿಲ್ಡ್ ಆಗಿ ಒಂದ್ ವೀಕ್ ಅಲ್ಲಿ 89,000 ರುಪೀಸ್ ನಾವು ಒಟ್ಟು ಮಾಡಿ ಕೊಟ್ವಿ. ಇದು ನಮ್ದು ಫಸ್ಟ್ ಸ್ಟೆಪ್ ಅದ್ರಲ್ಲಿ. ಹಾಗಾಗಿ ಆ ಸ್ಟೆಪ್ ಅನ್ನೋದು ನೆಕ್ಸ್ಟ್ ಈ ತರ ಬಿಲ್ಡ್ ಆಗಿ ಬಿಲ್ಡ್ ಆಗಿ ಇವಾಗ ಈ ಮೂಮೆಂಟ್ ತನಕ ಬಂದಿದೆ ಮೇಡಮ್.
4: ವೆರಿ ನೈಸ್, ಬ್ಯೂಟಿಫುಲ್. ಇದು ಕೋವಿಡ್ ಟೈಮ್ ಅಲ್ಲಿ ನೀವು ಮಾಡಿದ್ದ?
3: ಹಾ, ಕೋವಿಡ್ ಟೈಮ್ ಅಲ್ಲಿ ಆಗಿದ್ದು. ಕೋವಿಡ್ ಟೈಮ್ ಅಲ್ಲಿ ಸ್ಟ್ರಾಂಗ್ ಟೀಮ್ ಬಿಲ್ಡ್ ಆಗಿದ್ದು ಕೋವಿಡ್ ಅಲ್ಲಿ. ಇವರೆಲ್ಲ ನಮ್ಮೊಟ್ಟಿಗೆ ಸೇರ್ಕೊಂಡಿದ್ದು ಅಂದ್ರೆ ಇದು ನಮ್ಮ ಹುಡುಗರೆಲ್ಲ ಸೇರ್ಕೊಳ್ಲಿಕ್ಕೆ ಒಂದು ಕಾರಣ ಇದೆ. ಯಾಕಂದ್ರೆ ನಾನು ಬೆಂಗಳೂರಲ್ಲೇ ಜಾಸ್ತಿ ಇರೋದ್ರಿಂದ ನನಗೆ ಅಷ್ಟು ಇಲ್ಲಿ ನಮ್ಮ ಊರಲ್ಲಿ ಅಷ್ಟು ಒಡಾಟ ಇತ್ತು, ಮತ್ತು ಕೆಲವು ಕಡೆ ಇದ್ರು, ಮತ್ತು ಅಷ್ಟು ಸ್ಟ್ರಾಂಗ್ ಬಾಂಡಿಂಗ್ ಇರಲಿಲ್ಲ. ಒಂದ್ ಟೈಮಲ್ಲಿ ನಾವು ಇಲ್ಲಿ ರೆಡ್ ಕ್ರಾಸ್ ಅಲ್ಲಿ ಬ್ಲಡ್ ಕೊಡ್ಲಿಕ್ಕೆ ಹೋಗಿದ್ದೆ. ಆವಾಗ ನಮ್ಗೆ ಗುರು ಅಂತ ಪರಿಚಯ ಆದ್ರು, ಗುರು ಕಾವ್ಯ ಅಂತ ಹೇಳಿ. ಅವರು ಅಲ್ಲಿ ಪರಿಚಯ ಆಗಿ ನಮ್ಗೆ ಜಸ್ಟ್ ಈಗ ಫ್ರೆಂಡ್ಶಿಪ್ ಆಗಿ, ಅವರು ಅದೇ ವೇ ಅಲ್ಲಿದ್ರು, ನಾವು ಅದೇ ವೇ ಅಲ್ಲಿದ್ವಿ, ನಮ್ದು ಮತ್ತೊಂದು ಬಾಂಡ್ ಆಯ್ತು. ಅವ್ರ ಫ್ರೆಂಡ್ ಸರ್ಕಲ್ ನಮ್ ಫ್ರೆಂಡ್ ಸರ್ಕಲ್ ಎಲ್ಲ ಆಡ್ ಆಯ್ತು, ಅದು ಬಳಗ ಅನ್ನೋದು ದೊಡ್ಡದಾಯ್ತು. ಮತ್ತೆ ನೆಕ್ಸ್ಟ್ ಏನ್ ಸ್ಟೆಪ್ ಅಂದ್ರೆ ಈ ತರ ಈ ಬೀದಿ ಬದಿಯವರಿಗೆ ರಾತ್ರಿ ಮಲ್ಗೋರಿಗೆ ಗೊತ್ತಿಲ್ಲದೆ ಒಂದು ಬೆಡ್ ಶೀಟ್ ಅದೆಲ್ಲ ನಾವು ಆಕ್ಚುಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು, ಬೆಂಗಳೂರಲ್ಲಿ ಅಲ್ಲಿಲ್ಲೆಲ್ಲ ಮಾಡ್ತಾ ಇರೋದನ್ನ ನೋಡಿ ನಮ್ಮೂರಲ್ಲೂ ನಾವು ಟ್ರೈ ಮಾಡಬಹುದು. ಆವಾಗ ಏನಾಯ್ತು, ತಂಡ ದೊಡ್ಡದಾಯ್ತು. ಅದಾದ್ಮೇಲೆ ಕೋವಿಡ್ ಬಂತು. ಕೋವಿಡ್ ಆದಾಗ ಎಲ್ಲ ಲಾಕ್, ಯಾರು ಹೋಗ್ಲಿಕ್ಕಿಲ್ಲ. ಆವಾಗ ಇದೇ ತರ ಎಲ್ಲ ಕೂತ್ಕೊಂಡು ಏನಾದ್ರು ಮಾಡ್ಲಿಕ್ಕಾಗತ್ತಾ ನೋಡು ಅಂತೇಳಿ, ನಮ್ದು ಮಹಾಕಾಳಿ ದೇವಸ್ಥಾನದಲ್ಲಿ ನಾವು ದೊಡ್ಡ ಸ್ಟ್ಯಾಂಕ್ಸ್ ಹೇಳ್ಬೇಕು, ಮಹಾಕಾಳಿ ದೇವಸ್ಥಾನ ಕಾರ್ವಿಕೆರೆಯಲ್ಲಿ ನಮ್ಗೆ ಅವಕಾಶ ಕೊಟ್ರು. ಅಂದ್ರೆ ಆ ಟೈಮಲ್ಲಿ ನಮ್ಗೆ ಒಳಗಡೆ ಹೋಗಿ ಅವಕಾಶ ಕೊಡದೆ ದೊಡ್ಡದು, ಅಲ್ಲಿ ನಮ್ಗೆ ಅವಕಾಶ ಕೊಟ್ರು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಮಾಡಿ ಅಂತೇಳಿ. ಆ ಟೈಮಲ್ಲಿ ನಮ್ಮ SI ಸದಾಶಿ ಗೌರವಜಿ ಸರ್, ಅವರು ಒಳ್ಳೆ ಕೆಲಸ ಮಾಡ್ತಾರೆ, ನಿಮ್ಗೆ ಎಲ್ಲೋ ಹೋಗುವಾಗ ಇಶ್ಯೂ ಆಗದಿರೋ ತರ ನಾವು ನಿಮ್ ಜೊತೆಗೆ ಇದ್ದೀವಿ, ನೀವು ಮಾಡಿ. ಆಮೇಲೆ ನಮ್ಮ ಆದರ್ಶ ಡಾಕ್ಟರ್, ಫಸ್ಟ್ ನೀವು ಹೊರಗಡೆ ಹೋಗ್ಬೇಕಾದ್ರೆ ಫಸ್ಟ್ ನೀವು ಕೋವಿಡ್ ಇದಾಗಿರ್ಬೇಕು, ನಿಮ್ದು ಟೆಸ್ಟ್ ಆಗಿರ್ಬೇಕು. ನೀವು ಫಸ್ಟ್ ಸ್ಟೆಪ್ ಒಂದ್ ಲೆಟರ್ ಕೊಟ್ಟು ನಿಮ್ಗೆ ಫಸ್ಟ್ ನಿಮ್ ಟೀಮಿಗೆ ನಾನು ಫಸ್ಟ್ ಟೆಸ್ಟ್ ಮಾಡ್ತೇನೆ ಅಂತೇಳಿ. ಅವರೆಲ್ಲ ಸಪೋರ್ಟ್ ಮಾಡೋಕ್ಕೋಸ್ಕರ ನಾವು ಆ ಟೈಮಲ್ಲಿ ಇಡೀ ಕುಂದಾಪುರ ಈ ಕಡೆ ಎಲ್ಲ ಇದನ್ನ
5: ಹಾಲಾಡಿ ಸಿದ್ದಾಪುರ ಎಲ್ಲ ಸರೌಂಡ್ ಒಂದು ಇದು ಟೀಮ್ ಒಂದ್ ತಿರುಗಾಡ್ತಿತ್ತು ಅಂದ್ರೆ ಆಕ್ಚುಲಿ ಹೆಲ್ಪಿಂಗ್ ಹ್ಯಾಂಡ್ ತಿರುಗಾಡ್ತಿತ್ತು ಎಲ್ಲ ಕಡೆಗೆ. ಅಂದ್ರೆ ಕಿಟ್ ತಗೊಂಡ್ ಅಂದ್ರೆ ಯಾರಿಗೆ ಆತಿಲ್ಲ ಅವರಿಗೆ ಒಂದು ಟೀಮ್ ಒಂದು ವರ್ಕ್ ಮಾಡ್ತಾ ಇತ್ತು, ಹೆಲ್ಪಿಂಗ್ ಹ್ಯಾಂಡ್ ಎಲ್ಲ ಸುತ್ತ ತಿರುಗಾಡ್ತಿದ್ರು ಎಲ್ಲ ಹುಡುಗರು ಅಂದ್ರೆ ಒಟ್ಟ ಎಲ್ಲ ಹೋಗ್ತಾ ಇದ್ರು.
4: ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ನಿಮ್ಮ ಈ ಚಟುವಟಿಕೆ ಇನ್ನಷ್ಟು ಫಾಸ್ಟ್ ಆಯ್ತು.
3: ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಗೇರಿಗೆ ಹೋಗಿದ್ದು ಆವಾಗ.
5: ಆಕ್ಚುಲಿ ಆ ಕೋವಿಡ್ ಕಿಟ್ ಕೊಡಕ್ ಹೋದಲ್ಲೇ ನಮ್ದಲ್ಲಿ ಅಂಪರಾಗ ಒಂದು ಅಜ್ಜಿ ಮನೆ ಒಂದ್ ಮಾಡಿ ಕೊಡ್ತಲ್ಲ ನಾವು. ಆಕ್ಚುಲಿ ಆ ಮನೆ ಅಲ್ ಕಷ್ಟ ಕಂಡು ಹೇಳದ್ದೆ ಅವ್ರು ಅಲ್ಲಿ ಕಣ್ಕ ಬಂದದ್ದು, ಅದನ್ನ ನೆಕ್ಸ್ಟ್ ಪಾಪ ಅವ್ರಿಗೆ ಕಂಡು ಇದಾಯ್ತಿದೆ ನಮ್ದು ಎಲ್ಲ ಒಟ್ಟಾಯ್ಕೊಂಡು
4: ಮನೆ ಆ ತರ ಇತ್ತು ದುಸ್ಥಿತಿಯಲ್ಲಿ.
5: ದುಸ್ಥಿತಿಯಲ್ಲಿ ಅಂದ್ರೆ
3: ಕಿಟ್ ಕೊಡ್ಲಿಕ್ಕೆ ಹೋಗಿದ್ದು, ಅಲ್ಲಿ ಒಬ್ರು ನೆಲ್ಲಿಕಟ್ಟೆಯಿಂದ ಒಂದು ನಮ್ ಫ್ರೆಂಡ್ ಸರ್ಕಲ್ ಒಬ್ರು ಕಾಲ್ ಮಾಡಿದ್ರು, ನೀವೆಲ್ಲ ಕಡೆ ಕಿಟ್ ಕೊಡ್ತಿದ್ರು ಅಂದ್ರೆ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಬಂದ್ ನಮ್ಗೆ. ಬೆಂಗಳೂರಲ್ಲಿರೋ ಫ್ರೆಂಡ್ಸ್ ಎಲ್ಲ ಊರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅವರಿಗೆಲ್ಲ ಮನೆಯವ್ರದ್ದು ಫೀಲಿಂಗ್ ಇತ್ತು, ಅವರು ನೀವು ಒಳ್ಳೆ ಕೆಲಸ ಮಾಡ್ತಿದ್ರೆ ನಾವು ದುಡ್ಡು ಹಾಕ್ತಿವಿ ಅಂದ್ರೆ ತುಂಬಾ ನಮ್ಗೆ ಹಣದ ಸಪೋರ್ಟ್ ಸಿಕ್ತು. ಆವಾಗ ನಮ್ಗೆ ಬೇರೆ ಬೇರೆ ಕಡೆಯಿಂದ ಕಾಲ್ ಬರ್ಲಿಕ್ಕೆ ಶುರು ಆಯ್ತು, ನಮ್ಮ ಏರಿಯಾದಲ್ಲೂ ಒಂದು ಕೆಲವರಿಗೆ ಕೊಡಿ ಅಂತ. ನಾವೆಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಕಡೆ ಕೊಡ್ತಿದ್ವಿ, ಗಂಗೊಳ್ಳಿ ಅಲ್ಲಿ ಇಲ್ಲಿ ಎಲ್ಲ, ಹತ್ರ ಹೋಗ್ಲಿಕ್ಕಿಲ್ಲ, ಕಿಟ್ ಹೀಗೆ ಇಡುದು, ಚೀಲ ಇಡುದು, ಬರುದು ಸೀದಾ ಅವ್ರು ತಗೊಂಡು ಹೋಗ್ತಾ ಇದ್ರು. ಅಂದ್ರೆ ಟಚ್ ಮಾಡ್ಲಿಕ್ಕಿಲ್ಲ ಅಲ್ಲ, ಅಷ್ಟು ಸೇಫ್ಟಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದೇ ತರ ನಾವು ಕೊಡ್ಲಿಕ್ಕೆ ಹೋದಾಗ ನೆಲ್ಲಿಕಟ್ಟೆಗೆ ಹೋದಾಗ ಅಲ್ಲಿ ಒಂದು ಅಜ್ಜಿ ಮನೆ ಅಂದ್ರೆ ಅಜ್ಜಿ ಮನೆ ಏನೇನು ಇಲ್ಲ, ಅವರಿಗೆ ಮಲ್ಗ್ಲಿಕ್ಕೆ ಜಾಗ ಇಲ್ಲ, ಕೂತ್ಕೊಂಡೇ ಲೈಫ್ ನಡೆಸ್ತಾ ಇದ್ರು ಅವರು. ಶೃಂಗೇರಿ ಅಂತ ಅವ್ರ ಹೆಸರು, ಶೃಂಗೇರಿ ಶೆಟ್ಟಿ ಅಂತ ಅವ್ರ ಹೆಸರು. ಅಲ್ಲಿ ಅವರು ಹೋದ ತಕ್ಷಣ ಫಸ್ಟ್ ನೋಡಿ, ಒಂದೊಂದು ಯಾವ್ದೇ ಆಗ್ಬೇಕಾದ್ರು ಒಂದೊಂದು ಸಮಯ ಬರ್ಬೇಕಂದ್ರೆ, ಅವ್ರ ಮನೆ ನೋಡಿದ ತಕ್ಷಣ ಈ ಆಸರೆ ಅನ್ನೋ ಒಂದು ಪ್ರಾಜೆಕ್ಟ್ ಹುಡ್ಕಂತ ಅವ್ರಿಗೆ ಮನೆ ಕಟ್ಟಿ ಕೊಡ್ಬೇಕಂತ ಹೇಳಿ.
4: ಆಗ ನಿಮ್ದು ಈ ಒಂದು ಹೊಸ ರೆಕ್ಕೆ ಆಸರೆ ಅನ್ನೋ ಹೆಸರಲ್ಲಿ.
3: ಅಂದ್ರೆ ಆ ಟೈಮಲ್ಲಿ ನಮ್ಮ ಟೀಮ್ ಅಲ್ಲಿ ಇರೋರು ಇಬ್ರು ಆ ಮನೆ ಕಟ್ಟಬೇಕಂತ ಆಲೋಚನೆ ನನಗೂ ಸಹ ಬಂದಿರಲಿಲ್ಲ. ನಮ್ ಟೀಮ್ ಅಲ್ಲಿ ಇರೋ ನಾಗಂದ್ರೆ ದೀಪಕ್ ಆಗಿರ್ಬೋದು, ಆ ಟೈಮಲ್ಲಿ ತುಂಬಾ ಹುಡುಗರಿದ್ದೆ, ಇವಾಗೆಲ್ಲ ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆ ಕಡೆ ಇದ್ರಲ್ಲಿ ಇದಾರೆ. ಬಟ್ ಆ ಟೈಮಲ್ಲಿ ಅವರೆಲ್ಲ ತುಂಬಾ ಚರಣ್ ಇರ್ಬೋದು, ಗುರು ಪ್ರಸಾದ್ ಇರ್ಬೋದು, ಚೇತನ್ ಕಾರ್ವಿ ಇರ್ಬೋದು, ತುಂಬಾ ಜನ ಹುಡುಗರು ಆ ಟೈಮಲ್ಲಿ ರಾಘವೇಂದ್ರ ಅಂತ ಕುಂದರ್ ಅಂತ ಇರ್ಬೋದು ಇಲ್ಲಿ ಅವರು ಅವರೆಲ್ಲ ಇದ್ರು ನಮ್ ಜೊತೆಗೆ. ಅವರೆಲ್ಲ ಏನ್ ಮಾಡಿದ್ರು, ಓಕೆ ಏನಾದ್ರು ನೋಡುವ ಮನೆ ಕಟ್ಲಿಕ್ಕೆ ಕೊಡ್ಲಿಕ್ಕೆ ಆಗತ್ತ ಅಂತ. ಅಂದ್ರೆ ದೊಡ್ಡ ನಮ್ಗೆ ದೊಡ್ಡ ಕಷ್ಟ ಅಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿಗೆ ಹೋಗುದು ದೊಡ್ಡ ಕಷ್ಟ ಆಗಿತ್ತು. ಇಲ್ಲಿಂದ ನೆಲ್ಲಿಕಟ್ಟೆಗೆ ಹೋಗಿ ಅಲ್ಲಿ ಕೆಲಸ ಮಾಡುವಂತದ್ದು ತುಂಬಾ ಕಷ್ಟ ಆಗಿತ್ತು. ಆವಾಗ ಏನ್ ಮಾಡಿದ್ವಿ, ನಮ್ಗೆ ಕೆಲಸದಲ್ಲಿ ಅದನ್ನ ಆಲ್ಮೋಸ್ಟ್ 70-80% ಕೆಲಸ ನಾವೇ ಮಾಡಿದ್ವಿ.
5: ಹುಡುಗ
3: ಮನೆ ಕಟ್ಟ ಕಟ್ಟುವಂತ ಕೆಲಸ, ಅಲ್ಲಿ ಗಾರಿಗೆ ಮಾಡುವಂತವ್ರನ್ನ ಕರ್ಕೊಂಡು ಬಂದ್ವಿ, ಅವ್ರನ್ನ ಆ ಕೆಲಸ ಕೊಟ್ವಿ, ಅಂದ್ರೆ ಹೊಯ್ಗೆ ಕಲ್ಲು ಹೊರೋದು ಅದೆಲ್ಲ, ಒಂದ್ ದಿವಸ ಹೋಗುದು ಎಲ್ಲ ಕೆಲಸ.
4: ಯಾವ ದಿವಸ ಹೋಗ್ತಿದ್ರಿ ಎಲ್ಲ?
3: ಅದು ಟೈಮಿಂಗ್ ಇಲ್ಲ, ಆ ಟೈಮಲ್ಲಿ ಫ್ರೀ ಅಲ್ಲ ಮೇಡಮ್, ಆಲ್ಮೋಸ್ಟ್ ಇಲ್ಲ. ಅವ್ರಿಗೆ ಒಂದು ಮನೆ ಕಟ್ಟಿವಿ, ಅದೊಂದು ದೊಡ್ಡ ಸಕ್ಸಸ್ ಅಂತ.
5: ಅದು ಗೃಹ ಪ್ರವೇಶ ಹೆಂಗ್ ಮಾಡ್ತದ ನಿಮ್ಗೆ ನಾರ್ಮಲ್? ಈಗ ನಾವೆಲ್ಲ ಮನೆ ಒಕ್ಕಲು ಮಾಡತ್ತಲ್ಲ, ಈಗ
3: ಅವ್ರಿಗೆ
6: ಈಗ ಭಯಂಕರ ಆಸೆ ಅವ್ರಿಗೆ
5: ಅಂದ್ರೆ ಎಲ್ಲದು ಐಕಾಣಲಿ ನಿಮ್ದೆಲ್ಲ ಕೋಳಿ ಸುತ್ತರಿಸಿ ಅದೆಲ್ಲ ಮಾಡ್ತಾರೆ, ನಮ್ ನಾರ್ಮಲ್ ಮನೆಗೆಲ್ಲ ಮಾಡ್ತಾರಲ್ಲ ಹಂಗೆ. ನಿಮ್ಗೆಲ್ಲ ನಿಮ್ಗೆ ಏನ್ ಕಮ್ಮಿ ಇಲ್ಲ, ಅಕ್ಕಿ ಮುಡಿಯೋ ಇದು ಅದು, ಅವ್ರಿಗೆ ಲಾಸ್ಟ್ ಲೈಟಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಟೋಟಲ್ ಅವ್ರಿಗೆ ಒಂದು ಒಳ್ಳೆ ಪಾಯಸದ ಊಟ ಹಾಕಿ ಎಲ್ಲರಿಗೆ ಕರೆಸಿ, ಊರಿನವರಿಗೆಲ್ಲ ಕರೆಸಿ ಒಂದು ಊಟ ಹಾಕಿಸಿ, ಅಷ್ಟು ಒಳ್ಳೆ ಗೃಹಪ್ರವೇಶ ಅಂದ್ರೆ ನಿಮ್ಗೆ ಈಗ ನಮ್ ಮನೆ ಗೃಹಪ್ರವೇಶ ಟೈಪ್ ನಾವು ಮಾಡಿ ಎಲ್ಲ ಅಂತ ಬಿಟ್ಕೊಟ್
4: ಬಂದು. ಖರ್ಚಾಯ್ತು ಆ ಮನೆ ಹಾಸರಿ ಫಸ್ಟ್ ಮನೆಗೆ?
5: ಟೋಟಲ್ ಖರ್ಚು ಬಂದು
3: ಒಂದು ಎರಡೇ ಮೂರ್ ಲಕ್ಷ ತನಕ ಹೋಗಿ ಅಂದ್ರೆ ನಮ್ಗೆ. ಆವಾಗ ಎರಡು ಮನೆ, ಆ ಮನೆ ಕ್ಲೋಸ್ ಆಗುದ್ರೊಳಗಡೆ ಇನ್ನೊಂದು ಮನೆದು ಬಂತು ಇಲ್ಲಿ ಪ್ರಾಜೆಕ್ಟ್, ಇವರ ಮನೆ ಹತ್ರ ಅವರು, ಅವ್ರಂದ್ರೆ ತಾಯಿ ಮಗಗೆ ಒಂದ್ ಸ್ವಲ್ಪ ಫುಲ್ ಸೈಟ್ಸ್ ಹೋಗಿತ್ತು, ಮಗಳು ಎಲ್ಲೋ ಬಾಡಿಗೆ ಮನೇಲಿ ಇದ್ರು, ಅವ್ರದೊಂದು ಮನೆ ಪ್ರಾಜೆಕ್ಟ್ ಕೈ ಹಾಕಿದ್ವಿ ಅದು. ಬಟ್ ಅದೊಂದ್ ಸ್ವಲ್ಪ ಡಿಲೇ ಆಯ್ತು, ಅಲ್ಲಿ ಸ್ವಲ್ಪ ಅವ್ರದ್ದು ಸ್ವಲ್ಪ ಸಮಸ್ಯೆ ಇರೋಕ್ಕೋಸ್ಕರ ಡೀಲ್ ಆಗಿ, ಬಟ್ ಎರಡು ಮನೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ.
4: ಅಂತೂ ಎರಡು ಮನೆ ನೀವು ಕೋವಿಡ್ ಟೈಮ್ಗೆ ನೀವೇ ಎಲ್ಲರೂ ಒಟ್ಟಾಯ್ಕೊಂಡು ಅಲ್ಲ ತುಂಬಾ ಖುಷಿಯಿಂದ ಮಾಡಿ ಅದ ಗೃಹ ಪ್ರವೇಶನು ಮಾಡಿ ಕೊಟ್. ಆಕಾಶ್ ಅವ್ರೆ ನೀವ್ ಹೇಳಿ, ಆಕಾಶ್ ಅವರು ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಇದು ಒಂದ್ ಆಕರ್ಷಣೆ ಇದ್ದಂಗ ಅಂದ್ರೆ ಹೆಲ್ಪಿಂಗ್ ಹ್ಯಾಂಡ್ಸ್ ಎಂತ ಮಾಡ್ತಿದೆ ಎಂಬುದು ಜನಗೆ ತಿಳಿಸೋಕೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇಪ್ಪುದು ತುಂಬಾ ತುಂಬಾ ಇಂಪಾರ್ಟೆಂಟ್. ಪೋಸ್ಟರ್ಸ್ ಇರ್ಬೋದು, ವಿಡಿಯೋಸ್ ಗಳಿರ್ಬೋದು, ರೀಲ್ಸ್ ಗಳಿರ್ಬೋದು, ಇನ್ಸ್ಟಾದಲ್ಲಿ ಪ್ರೆಸೆನ್ಸ್ ಎಲ್ಲ ವೆರಿ ಇಂಪಾರ್ಟೆಂಟ್. ಅಂಡ್ ದಟ್ ಟು ಎಐ ಅಲ್ಲಿ ಅದನ್ನ ಬಳಸ್ಕೊಂಡು ಈಗ ವಿಡಿಯೋ ಮಾಡೋದ್ರಲ್ಲಿ ನಮ್ಮ ಆಕರ್ಷಣೆ ಎಲ್ಲ ಮುಂದ. ನಿಮ್ಗೆ ಎಷ್ಟು ಯಾವಾಗ ಫ್ಲಾಶ್ ಆಯ್ತು ಈಗ ನಾವು ಕೆಲಸ ಮಾಡ್ತಿತ್ತು ಹೌದಪ್ಪ, ಇನ್ನಷ್ಟು ಜನ ಇದಕ್ಕೆ ಸಹಾಯ ಹಸ್ತ ಕೊಡ್ಕ, ಹೆಲ್ಪಿಂಗ್ ಹ್ಯಾಂಡಿಗೂ ಹೆಲ್ಪಿಂಗ್ ಹ್ಯಾಂಡ್ಸ್ ಗಳು ಬೇಕಲ್ಲ. ಬೇಕು ಅಂತಂದ್ರೆ ನಾವ್ ಹ್ಯಾಂಗ್ ಅವ್ರ ತನಕ ರೀಚ್ ಆಗಿಲ್ಲಕ್ಕ, ಅದಕ್ಕೆ ಸೋಷಿಯಲ್ ಮೀಡಿಯಾ ಹ್ಯಾಂಗ್ ಯೂಸ್ ಮಾಡ್ಕೊಳಕ್ ಅಂಬುದು ನಿಮ್ಗೆ ಹ್ಯಾಂಗ್ ಮಂಡಿಗೆ ಹೋಯ್ತದ
7: ಅಂದ್ರೆ, ನಾನ್ ಮೊದ್ಲು ಹೆಲ್ಪಿಂಗ್ ಆಡ್ಸ್ ಇರೋದ್ಕಿಂತ ಮೊದ್ಲು ಯುವ ಬ್ರಿಗೇಡ್ ಅಲ್ಲಿ ಇದ್ದೆ, ಚಕ್ರವರ್ತಿ ಸುಲಿಬೆಲೆ ಅವರದ್ದು. ಅದಾದ ಅದ್ರಲ್ಲಿ ಸುಮಾರು ವರ್ಕ್ ಎಲ್ಲ ಮಾಡ್ತಾ ಇದ್ವಿ ನಾವು, ನದಿ ಸ್ವಚ್ಛತೆ ಮತ್ತೆ ನಿಮ್ಗೆ ಗೊತ್ತಿರ್ಬೋದು. ಅದಾದ್ಮೇಲೆ ನಮ್ ಗುರು ಅಣ್ಣ ಅಂತ ಇದ್ದಾರೆ, ಅವ್ರು ಒಂದಿನ ಕರೆದ್ರಿ ಈಗ ಹೆಲ್ಪಿಂಗ್ ಆಡ್ಸ್ ಅಂತ ಇದೆ, ಒಂದ್ಸಲ ಅವರೊಟ್ಟಿಗೆ ಹೋಗಿ ಬರೋಣ ಅಂತ ಹೇಳಿ ಕರೆದು. ಆ ಟೈಮಿಗೆ ಅವರು ಈ ಬೆಡ್ ಶೀಟ್ ರೋಡ್ ಸೈಡ್ ಮಲ್ಕೊಂಡವರಿಗೆಲ್ಲ ಬೆಡ್ ಶೀಟ್ ಎಲ್ಲ ಕೊಡ್ತಾ ಇದ್ದು. ಆ ಟೈಮಿಗೆ ಅಮೌಂಟ್ ಎಲ್ಲ ಎಂತ ಇಲ್ಲ, ನನ್ ಬರ್ಲಿಕ್ಕೆ ಸರಿ ಆಗುದಿಲ್ಲ ಹಾಗೆ ಎಲ್ಲ ಅಂತ ಹೇಳಿದ್.
4: ಈಗ ಹೆಲ್ಪಿಂಗ್ ಹ್ಯಾಂಡ್ಸ್ ಯಾರ ಬರ್ಕಂದ್ರು ಸೇರ್ಕೊಮಾರ ನಮ್ಮಲ್ಲಿಗೆ ನಂಗೆ ದುಡ್ಡೆಲ್ಲ ಕೊಡುಕಿಲ್ಲವ ನಂಗೆ ಸಾಕತಿಲ್ಲ ನಂದು ನಿಮ್ದು ಎಂತ ಕೊಡುದು ಬಂದ್ಮೇಲೆ ಅಂತ ಕೊಡುದು ಬೇಡದನ ಆತಿಲ್ಲ ಇದೊಂದು ಮನಸ್ಥಿತಿ ಇರುತ್ತೆ.
7: ಅದೇ ನನ್ನ ಹತ್ರ ಆ ಟೈಮಿಗೆ ಅಮೌಂಟ್ ಇರ್ಲಿಲ್ಲ, ನಾನು ಬರೋದಿಲ್ಲ ನಂಗ್ ಮತ್ತೆ ಏನು ಕೊಡದೆ ನಾವೊಂದು ಕೊಟ್ಟಿದೆ ಅಂತ ಹೇಳುದು ಸರಿ ಆಗುದಿಲ್ಲ, ಇಲ್ಲ ಆತರ ಏನಿಲ್ಲ ಅವರು ಬನ್ನಿ ಅಂತ. ಆಮೇಲೆ ಜಾಯಿನ್ ಆದ್ಮೇಲೆ ಪ್ರದೀಪಣ್ಣ ಸಹ ಒಳ್ಳೆ ಬಂದಾಗ್ಲೆ ಒಳ್ಳೆ ರೀತಿಯಲ್ಲೆಲ್ಲ ಮಾತಾಡಿದ್ರು, ಆತರ ನೀ ಇಲ್ಲ ನೆಕ್ಸ್ಟ್ ವರ್ಕಿಗೆಲ್ಲ ಬನ್ನಿ ಹಾಗೆ ಹೀಗೆ ಅಂತ ಹೇಳಿದ್ರು. ಅದ ಆ ಟೈಮಿಂದ ನಾವು ಫಸ್ಟ್ ಜಾಯಿನ್ ಆಗಿದ್ವಿ ಹೆಲ್ಪಿಂಗ್ ಹ್ಯಾಂಡ್ಸಿಗೆ. ಅದಾದ್ಮೇಲೆ ಕೋಟೇಶ್ವರದ ಆ ಎಲ್ಲದು ಪ್ರೋಗ್ರಾಮಿಗೆ ಎಲ್ಲದು ಜಾಯಿನ್ ಆಗಿದ್ದೀನಿ ಕೋಟೇಶ್ವರ. ಆಮೇಲೆ ಸ್ವಲ್ಪ ಟೈಮ್ ಹೋದ್ಮೇಲೆ ಪ್ರದೀಪಣ್ಣ ಮತ್ತೆ ವೇಷ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರದ್ದು ಇನ್ಸ್ಪೈರ್ ಉಡುಪಿಯಿಂದ ಅವರು ಇನ್ಸ್ಪೈರ್ ಆಗಿ, ರವಿ ಕಟ್ಪಾಡಿಯಿಂದ ಇನ್ಸ್ಪೈರ್ ಆಗಿ ನಾವು ಒಂದು ಈ ತರ ವೇಷ ಹಾಕೋಣ, ಅದು ನಾರ್ಮಲ್ ವೇಷ ಬೇಡ, ಅದ್ ಒಂದ್ ಸ್ವಲ್ಪ ಜನರಿಗೆ ಅಟ್ರಾಕ್ಟ್ ಆಗಿರೋ ತರ ವೇಷ ಇದ್ರೆ ಒಂದ್ ಸ್ವಲ್ಪ ಜನ ಒಳ್ಳೆ ಆಗುತ್ತೆ ಅಂತ ಹೇಳಿದ್. ಅದಾದ ನಂತರ ವೇಷ ಹಾಕ್ತಾನೆ ಎಣಿಸ್ಕೊಂಡಿದ್ಗಿಂತಾನೆ ಜಾಸ್ತಿ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದು ಸಾಕಾಗುದಿಲ್ಲ, ಸುಮಾರು ಲೆಟರ್ಗಳು ಬರ್ತಾನೆ ಇರುತ್ತೆ ಜನರಿಂದ ಪ್ರದೀಪಣ್ಣಿಗೆ. ಆದ್ರೂ ಇಷ್ಟು ಜನ ಆಯ್ಕೆ ಮಾಡಿದ್ವಿ, ಒಂದ್ ಸ್ವಲ್ಪ ಮಗುವಿನ ಟಾರ್ಗೆಟ್ ಮಾಡಿ ಅದಕ್ಕೆ ನಾವು ಹಂಚಿ ಕೊಡ್ತಾ ಇದೀವಿ ಟೀಮಿಂದ.
4: ಸೊ ಹಾಂಗಾಗಿ ಅದು ಹಂಚಿಕೊಡುದಾಯ್ತಲ್ಲ, ಅದ್ರ ನಂತರ ನೀವು ಮಾಡ್ತಿಪ್ಪ ಕೆಲಸಗಳು ಗೊತ್ತಾಯ್ಕಲ್ಲ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಐ ಟೂಲ್ಸ್ ಗಳನ್ನ ಬಳಸ್ಕೊಂಡು, ಯಾಕಂದ್ರೆ ಅದು ಸಹ ಒಂದು ಒಳ್ಳೆ ಕ್ರಿಯೇಟಿವಿಟಿ. ಅಂತವ್ರು ಮೆಂಬರ್ ಒಂದು ಒಬ್ಬರ ಇಬ್ಬರ ಒಂದ್ ಟೀಮ್ ಅಲ್ಲಿ ಇದ್ರೆ ನೀವು ಮಾಡ್ತಿರೋ ಕೆಲಸ ಪಬ್ಲಿಕ್ ರೀಚ್ ಆಗ್ತ. ಹಾ ಇಲ್ಕಾಣಿ ಹೆಲ್ಪಿಂಗ್ ಹ್ಯಾಂಡ್ಸ್ ಅವ್ರು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ, ಯಾಕಂದ್ರೆ ನೀವು ಹೊರಗಡೆ ನಾಳೆ ಹೋಗಿ ಸರ್ ನಮ್ದಿಂದದೊಂದು ಕೆಲಸ ಆತಿತ್ತು ನಮ್ಗೊಂದ್ ಸ್ವಲ್ಪ ಅಮೌಂಟ್ ಬೇಕು ನಿಮ್ಮಿಂದ ಅಂತ ಅಪ್ರೋಚ್ ಮಾಡೋತ್ತಿಗೆ ನೀವು ಆಲ್ರೆಡಿ ನಿಮ್ಮ ಮುಖ ಫೆಮಿಲಿಯರ್ ಇದ್ರೆ ಅವ್ರು ನಿಮ್ಮನ್ನ ಬೇಗ ನಂಬ್ತಾರೆ ಮತ್ತೆ ಕೊಡ್ತಾರೆ. ಇಲ್ಲ ಇಲ್ಲ ಗೊತ್ತೇ ಇಲ್ಲ ಅಂದ್ರೆ ಇವ್ರು ಯಾರೋ ಸುಮ್ನೆ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡ್ ಬಂದಿರ್ ನಂಬುದೇ ಇಲ್ಲ, ಹತ್ರ ಇಲ್ಲ ನಾಳೆ ಬೇರ್ಸತ್ರ. ಸೊ ಇದು ನಿಮ್ಗೆ ಬೆಸ್ಟ್ ಟೂಲ್ ನಾನು ಬಳಸಬಹುದು ಅಂತ ಅನಿಸ್ತಾಗ
7: ಅಂದ್ರೆ ಎಐ ಇಂದ ಈಗ ಒಂದ್ ಸ್ವಲ್ಪ ಟೈಮ್ ಇಂದ ಅಷ್ಟೇ ನಾ ಯೂಸ್ ಮಾಡ್ತಿದ್ವಿ, ಮೊದ್ಲೆಲ್ಲ ಅಷ್ಟೊಂದು
4: ವಿಡಿಯೋಸ್ ಪೋಸ್ಟರ್ ಮಾಡ್ತಿದ್ರಿ?
7: ಪೋಸ್ಟರ್ ಅಂದ್ರೆ ನಾರ್ಮಲ್ ವಿಡಿಯೋಸ್ ಎಲ್ಲ ಅವ್ರು ಮಾಡ್ತಿದ್ರು ಪ್ರದೀಪಣ್ಣ, ಈಗ ರೀಸೆಂಟ್ ಆಗಿ ನಾನು ಸ್ವಲ್ಪ ಮಾಡಿಕೊಡೋ ಮಾಡ್ಕೊಳ್ತೀನಿ.
4: ಎಷ್ಟು ಹೆಲ್ಪ್ ಆಗ್ತಿದೆ ಈಗ ನಿಮ್ಮ ಪ್ರಚಾರಕ್ಕೆ?
7: ಈಗ ಒಂದು ಸ್ಟಾರ್ಟ್ ಮಾಡಿದೀವಿ ಮಾತ್ರ ಇನ್ ಮುಂದೆ ಮುಂದೆ ಮಾಡ್ಬೇಕು.
4: ಸೊ ಈಗ ನಂತ ದುಡ್ಡಿಲ್ಲ ನಂಗೆ ಕೊಡುಕ ಆತಿಲ್ಲ ಅಂತ ನೀವು ಫಸ್ಟ್ ಯೋಚನೆ ಮಾಡಿದವರು, ಈಗ ನಿಮ್ಗೆ ಅದ್ರ ಒಳಗ್ ಹೋದ್ಮೇಲೆ ಹೆಲ್ಪಿಂಗ್ ಹ್ಯಾಂಡ್ ಒಳಗ್ ಹೋದ್ಮೇಲೆ ಎಂತ ಅನ್ಸುತ್ತೆ? ಈಗ ಈ ಯೋಚನೆ ಇತ್ತಲ್ಲ, ಇದು ನಿಮ್ ಮಾತ್ರ ಇವನ್ ನನಗೂ ಇದೆ. ಈಗ ಯಾವ್ದಾದ್ರು ಒಂದ್ ಸಂಸ್ಥೆ ಸೇರ್ಕೊಳ್ಳಿ ಅಂದ್ರೆ ನಂಗೆ ದುಡ್ಡೆಲ್ಲ ಕೊಡುಕ ಆತಿಲ್ಲ ಮಾರ್ರೆ ಬ್ಯಾಡ ಇದ್ರಾಗ್ಲಿ ಫಸ್ಟ್ ಥಾಟ್ ಬಪ್ಪದೆ ಅದೇ. ಈಗ ಸಮಾಜ ಸೇವೆ ಎಂತದ ಇಟ್ಕೊಂಡಿ ನೀವು ಇಂಥದ್ ಬಪ್ಪದೆ ನಿಮ್ಗೆ ಈಗ ಒಳಗ್ ಹೋದ್ಮೇಲೆ ಹೆಂಗ್ ಅನಿಸ್ತಿತ್ತ?
7: ಅದೇ ಆ ಫಸ್ಟ್ ಟೈಮ್ ಫಸ್ಟ್ ಅಪಿಯರೆನ್ಸ್ ಅವ್ರ ನನ್ಗೆ ಒಳ್ಳೆ ಆಯ್ತು. ಪ್ರತಿಪರ್ಣ ಫಸ್ಟ್ ಬಂದಾಗ್ಲೇ ಅವ್ರು ತುಂಬಾ ದಿನದಿಂದ ಪರಿಚಯ ಇದ್ದವ್ರ ತರಾನೆ ಮಾತಾಡಿದ್ರ, ಓಕೆ ಇವ್ರು ನಮ್ಗೆ ಸೆಟ್ ಆಗ್ತಾರೆ ಅಂತಾನೆ ಅನ್ಸ್ತ ಆ ಟೈಮಿಗೆ. ಅದಾದ್ಮೇಲೆ ಅವ್ರ ಈಗ ಯಾವ್ದೇ ಟೀಮಿಗೆ ಬಂದಾಗ ಒಬ್ರಿಗೆ ಒಂಥರ ಇನ್ನೊಬ್ರಿಗೆ ಇನ್ನೊಂದರ, ಈಗ ಅವ್ರು ನಮ್ಗೊಂಥರ ಮಾತಾಡೋದು ಇನ್ನೊಬ್ರಿಗೆ ಒಂಥರ ಆತರ ಅಂತ ಇರ್ಲಿಲ್ಲ. ಅವ್ರು ನಿಮ್ಮೊಟ್ಟಿಗೆ ಆಗಿದ್ರು ನಮ್ಮೊಟ್ಟಿಗೂ ಆಗೇ ತರ ಇರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರ. ನನ್ಗೆ ಅಡ್ಡಿಲ್ಲ, ಇವರು ಈಗ ಯಾರೇ ಆಗ್ಲಿ ಒಂದ್ ಬೆಲೆ ಕೊಡ್ಬೇಕು, ಅವ್ರ ಹತ್ರ ಇರ್ಲಿ ಇಲ್ದೆ ಇರ್ಲಿ ಅವ್ರ ಅದ್ರನ್ನ ಅವ್ರದ್ರಲ್ಲಿ ನೋಡ್ದೆ ನಾನು. ಯಾವ್ದೇ ಸಣ್ಣ ಕಾರ್ಯಕರ್ತ ಆಗ್ಲಿ ತುಂಬಾ ವರ್ಕ್ ಮಾಡುವವರೇ ಆಗಿರ್ಲಿ, ಈಗ ನಾವು ಅವರಷ್ಟು ವರ್ಕ್ ಮಾಡುದಿಲ್ಲ, ಅವ್ರು ಫ್ಯಾಮಿಲಿ ಇಟ್ಕೊಂಡು ಅಷ್ಟೆಲ್ಲ ವರ್ಕ್ ಮಾಡಿದ್ರು, ನಮ್ಗೆ ಆಗ್ತಾ ಇಲ್ಲ ಅಷ್ಟು ಮಾಡ್ಲಿಕ್ಕೆ. ಆದ್ರೆ ಅವ್ರು ನಮ್ಗೆ ಬೆಲೆ ಕೊಡೋದು ಅಷ್ಟೇ ಬೆಲೆ ಕೊಡ್ತಾ ಇದ್ದಾರೆ, ಅದು ನನ್ಗೆ ತುಂಬಾ ಇಷ್ಟ ಆಯ್ತು. ಕೆಲವೊಂದ್ಸಲ ಕೆಲವೊಂದು ಯೋಜನೆಗೆ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ, ಕೆಲವೊಂದು ಯೋಜನೆಗೆ ಬರ್ಲಿಕ್ಕೆ ಆಗುತ್ತೆ. ಈಗ ಕೆಲವು ನಾ ತುಂಬಾ ಟೀಮಲ್ಲೆಲ್ಲ ವರ್ಕ್ ಮಾಡಿದೆ, ನಾವು ಒಂದು ವರ್ಕ್ ಮಾಡುದೇ ವಿಷಯ, ಈಗ ಎಲ್ಪಿಗೆ ಬರೋದೇ ದೊಡ್ಡ ವಿಷಯ. ಈಗ ಯಾರು ಬರೋದಿಲ್ಲ, ಬರ್ತಿದಾರಂದ್ರೆ ಅವ್ರಿಗೆ ಬೆಲೆನೆ ಕೊಡ್ಬೇಕು, ಅವ್ರ ಕೆಲಸ ಬಿಟ್ಟಾಕೆ ಅವ್ರು ಬರ್ತಾರೆ. ಈಗ ಒಂದ್ ಕೆಲ್ಸಕ್ಕೆ ಅವ್ರ ಒಟ್ಟಿಗೆ ಬಂದಿದ್ ಇನ್ನೊಂದ್ಸಲ ಬರ್ಲಿಲ್ಲ ಅಂದ್ರೆ ಅವ್ರು ಒಂದಕ್ಕೆ ಬರ್ತಾರೆ ಇನ್ನೊಂದಕ್ಕೆ ಬರೋದಿಲ್ಲ ಅಂತ ಬೈಲಿ. ಕೆಲವೊಂದೆಲ್ಲ ಟೀಮಲ್ಲಿ ನಾನು ನೋಡಿದ್ದೀನಿ, ನೀನು ಅವ್ರ ವರ್ಕಿಗೆ ಹೋಗ್ತೀಯ ನಮ್ಮ ವರ್ಕ್. ನಮ್ದೀಗ ಯಾವ ತರ ಆಗಿದೆ ಅಂದ್ರೆ, ಎರಡ್ ಮೂರು ಟೀಮಲ್ಲಿ ಇದೀವ, ಅವ್ರಲ್ಲಿ ಬಂದ್ರೆ ಇವ್ರಿಗೆ ಆಗ್ಬಾರ್ದು, ಅವ್ರಲ್ಲಿ ಬಂದ್ರೆ ಆ ತರ ಆಗುತ್ತೆ ಕೆಲವೊಂದ್ಸಲ ಪರಿಸ್ಥಿತಿ ಹಾಗೆ ಅಂದ್ರೆ. ಬಟ್ ಪ್ರದೀಪ್ ಅಣ್ಣ ನಿಜವಾಗಿ ಇಲ್ಲಿವರೆಗೂ ಯಾವ ರೀತಿಯ ಬೇಜಾರಾಗೋ ತರ ನಮ್ಗೆ ಮಾತಾಡ್ಲಿಲ್ಲ. ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ ಹುಮ್ಮಸ್ ಬರುತ್ತೆ, ಯಾವುದೇ ರೀತಿಯಲ್ಲಿ ಅವ್ರಿಂದ ಯಾವ ಕಾರ್ಯಕರ್ತರಿಗೂ ಬೇಜಾರು ಮಾಡಿಲ್ಲ.
4: ಹಾಗಾಗಿ ಹೆಲ್ಪಿಂಗ್ ಹ್ಯಾಂಡ್ ಅಲ್ಲಿ ನೀವು ಖುಷಿಯಾಗಿದ್ದೀರಿ. ರತನ್ ಅವ್ರೆ ನೀವ್ ಹೇಳಿ, ಸೊ ಹೆಲ್ಪಿಂಗ್ ಹ್ಯಾಂಡ್ ನಿಮಗೆ ಯಾವ ತರ ಹೆಲ್ಪ್ ಮಾಡ್ತು ಹೇಳಿ ರತನ್ ಅವ್ರೆ.
8: ಅಂದ್ರೆ ಮುಂಚಿಂದ ಯಾರಿಗಾರು ಹೆಲ್ಪ್ ಮಾಡ್ಕೊಂಬುದ್ರಿ ಈತ, ಅದ ಫಸ್ಟ್ ಸ್ಟಾರ್ಟ್ ಮಾಡೋದ ಬ್ಲಡ್ ಕೊಡುದ್ರ,
4: ಬ್ಲಡ್
8: ಒಂದು ಕೊಡ್ಕಾಳಿ ಈತ ಸ್ಟಾರ್ಟ್ ಮಾಡೋದ, ಬ್ಲಡ್ ಕೊಡು ಸ್ಟಾರ್ಟ್ ಮಾಡ್ತ. ಅಲ್ಲಿಂದ ಮತ್ತೆ ಹೆಲ್ಪಿಂಗ್ ಸ್ಟಾರ್ಟ್ ಆದ್ಮೇಲೆ ಒಂದೊಂದೇ ಬರ್ತಾ ಹೋಯ್ತು. ಯಾರಿಗಾರು ಒಂದ್ ಹೆಲ್ಪ್ ಮಾಡ್ಕೊಂಬುದು ಮುಂಚಿಂದ ಇದೀತ, ಅದಕ್ಕೊಂದು ದಾರಿ ಸಿಕ್ದಂಗ ಆಯ್ತು ನಮ್ಗೆ. ನಮ್ಗೆ ಕೈಯಲ್ಲ ದುಡ್ಡು ಇಲ್ದಿರು ಒಂದ್ ಹೆಲ್ಪ್ ಮಾಡು ಒಂದು ಇದಿತ್ತ ಮನ್ಸಿತ್ತ. ಮತ್ತೆ ಏನಾರು ಮಾಡ್ ಕಲಿಯೋರ್ ಒಟ್ಟಿಗೆ ಹೋದ ಈಗ ಒಂಚೂರು ಒಂದ್ ಖುಷಿ ಸಿಕ್ಕತ್ತ.
4: ಎಷ್ಟು ವರ್ಷ ಆಯ್ತು ಹೆಲ್ಪಿಂಗ್ ಹ್ಯಾಂಡ್ ಒಟ್ಟಿಗೆ?
8: ಸುಮಾರು ಸ್ಟಾರ್ಟಿಂಗ್ ಇಂದ ಇದೆ,
4: 2019 ಮನೆ ಕಟ್ಟುಕಲ್ಲ ನೀವು ಹೋಗಿದೀಯಾ?
8: ಹೌದು.
4: ಹೆಂಗಿತ್ತು ಅನುಭವಗಳೆಲ್ಲ? ಅಂದ್ರೆ ನಿಮಗೋಸ್ಕರ ಅಲ್ಲ, ನೀವು ಬೇರೆಯವರಿಗೋಸ್ಕರ ಕಟ್ಟುದು.
8: ಅದೇ ನಾವೊಂದು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಿತ್ತ ಅಂಬುದು ಖುಷಿ ಜಾಸ್ತಿ ಸಿಕ್ತಿತ್ತು.
4: ಅದಕ್ಕೆ ನೀವೀಗ ಇನ್ನು ಹೆಲ್ಪಿಂಗ್ ಹ್ಯಾಂಡ್ ಬಿಡುದಿಲ್ಲ?
8: ಇಲ್ಲ.
4: ಸೊ ಇದು ಖುಷಿ ಕೊಡುವ,
8: ಅದೊಂದು ನಾವೊಂದು ಇನ್ನೊಬ್ರಿಗೆ ಹೆಲ್ಪ್ ಮಾಡೋದೊಂದು ಮನ್ಸಾಗಿತ್ತಲ್ಲ, ಅದೊಂದು ನನ್ಸ ಆದಂಗಿತ್ತು.
4: ಕಾಂಬಕ್ಕೆ ತುಂಬಾ ಸಂಕೋಚ ಸ್ವಭಾವದವರು ಅಲ್ಲ, ಹೌದಲ್ಲ?
8: ಮಾತಾಡೋದಿಲ್ಲ.
4: ಈಗ ಈ ಹೆಲ್ಪಿಂಗ್ ಹ್ಯಾಂಡ್ ಅಥವಾ ಯಾವುದೇ ಸಂಸ್ಥೆಯಲ್ಲಿದ್ರು ದುಡ್ಡು ವಿಷಯ ಬಂದಾಗ ನಾವ್ ಯಾರಿಗಾರು ಒಂಚೂರು ಅಪ್ರೋಚ್ ಮಾಡ್ಕತ್, ಅಣ್ಣ ಹಿಂಗಲ್ಲ ಇತ್ತ ಅಣ್ಣ ನಾವ್ ಹಿಂಗೊಂದ್ ಮಾಡ್ಕಂದ್ರೆ ಅಂದ್ಕೊಂಡಿತ್ತ, ನಿಮ್ದ ಎಷ್ಟು ಆದಷ್ಟು ಕೊಡಿ ಅಂತ ಹೇಳ್ಕತ್. ರತನ್ ಈ ತರ ಹೋಗಿ ಏನಾರು ರಿಕ್ವೆಸ್ಟ್ ಮಾಡದಿದ್ಯಾ ಅಂದ್ರೆ ಇದನ್ನ ಯಾಕೆ ನಾಕೆ ಅಂತ ಅಂದ್ರೆ, ನಾವ್ ತುಂಬಾ ಸಂದರ್ಭದಲ್ಲಿ ದಾಕ್ಷಿಣ್ಯಕ್ಕೆ ಬಿದ್ದು ಬಿಡ್ತು, ನಮ್ ಸ್ವಾಭಿಮಾನ ಬಿಟ್ಟು ನಮ್ಗೆ ಅಲ್ದಿದ್ರು ಬೇರೆಯವ್ರಿಗೆ ಎಂಬತ್ತಿಗೂ ಇಲ್ಲಿ ಗೊಂಡ್ಲ ಸಿಕ್ಕಾಕೊಂಡಾಗತ್ ಹ್ಯಾಂಗ್ ಕೇಮ್ದ ಅಭ್ಯ ಇದು ಆಪದಲ್ಲ ಅನ್ನೋ ತರ ಬಂದ್ಬಿಡುತ್ತೆ. ಸೊ ರತನ್ ಅವ್ರು ಇಂತ ಸ್ಥಿತಿನ ಹೆಂಗ್ ಹ್ಯಾಂಡಲ್ ಮಾಡಿದ್ರು?
8: ಅಥವಾ ಆಲ್ಮೋಸ್ಟ್ ನಾವು ವಾಟ್ಸ್ಆಪ್ ಅಲ್ಲೇ ಕಳಿಸಿ ಪೋಸ್ಟರ್ ಕಳಿಸಿ ಹೆಲ್ಚಿನವ್ರ ಪೋಸ್ಟರ್ ನೋಡಿದ ತಕ್ಷಣ ಅಮೌಂಟ್ ಹಾಕಿ ಬಿಡ್ತಾರೆ.
5: ನಾವು ಇಲ್ಲಿ ತನಕ ಯಾವುದೇ ವ್ಯಕ್ತಿಗೆ ಪರ್ಸನಲ್ ಆಗಿ ಯಾವುದೇ ವ್ಯಕ್ತಿಗಳಿಗೂ, ನಮ್ದು ಈಗ ಎಷ್ಟು 6 ವರ್ಷ ಕಂಪ್ಲೀಟ್ ಆಗಿದೆ, ಯಾವ ವ್ಯಕ್ತಿಗಳಿಗೂ ಪರ್ಸನಲ್ ಆಗಿ ನಾವು ಒಬ್ರಿಗೂ ನಾವು ಅಮೌಂಟ್ ಕೇಳಲೇ ಇಲ್ಲ. ಯಾವತ್ತು ನಮ್ದು ಪೋಸ್ಟ್, ನಾನು ಫಸ್ಟ್ ನಮ್ದು ಏನ್ ಪೋಸ್ಟ್ ಕ್ರಿಯೇಟ್ ಆಗುತ್ತೆ ಫಸ್ಟ್ ನಮ್ ಟೀಮ್ ಕಮಿಟಿ ಗ್ರೂಪ್ ಇದೆ ಅಲ್ಲಿ ಹಾಕೊಳ್ತೀವಿ, ನಾವು ಎಲ್ಲ ಕಡೆ ಶೇರ್ ಮಾಡಿ ಅಂತ ಫಸ್ಟ್ ಮಾತಾಡ್ಕೊಳ್ತೀವಿ. ಅಲ್ಲಿ ಶೇರ್ ಆದ್ಮೇಲೆ ನಮ್ದು ಮೇನ್ ಗ್ರೂಪ್ ತೆಗೆದಾಕ್ತಿವಿ.
4: ಅಲ್ಲಿ
8: ಎಲ್ಲಂದ್ರೆ ಈಗ ಇವ್ರೊಂದು ಇವ್ರಿಗೆ ಕಳಿಸಿದ್ರೆ ಇವ್ರದೊಂದು ಪರ್ಸನಲ್ ಫ್ಯಾಮಿಲಿ ಗ್ರೂಪ್ ಇರುತ್ತೆ, ಇವ್ರ ಫ್ರೆಂಡ್ ಸರ್ಕಲ್ ಗ್ರೂಪ್ ಇರುತ್ತೆ, ಇವ್ರದೊಂದು ಫೇಸ್ಬುಕ್ ಅಕೌಂಟ್ ಇರುತ್ತೆ, ಆ ತರ ಅವ್ರು ಶೇರ್ ಮಾಡ್ತಾರೆ. ಅವ್ರವ್ರ ವೈಯಕ್ತಿಕ ಎಲ್ಲೆಲ್ಲಿ ಅವ್ರಿಗೆ ಆಗ್ತದೆ ಅಲ್ಲಿ ಶೇರ್ ಮಾಡ್ತಾರೆ. ನಮ್ದು ಗ್ರೂಪಿಗೆ ಮೇನ್ ಗ್ರೂಪ್ ಅಲ್ಲಿ
3: ಒಂದಿಷ್ಟು ಜನ ಮೆಂಬರ್ಸ್ ಇರ್ತಾರೆ. ಯಾವಾಗ ನಮ್ದು ಅದು ಮೇನ್ ಗ್ರೂಪ್ ಗೆ ಹೋಗ್ತದೆ, ಫಸ್ಟ್ ಬಿದ್ದು 2 ಸೆಕೆಂಡ್ ಅಲ್ಲಿ ನಮ್ಮ ಎಮೋಟಿ ಬರ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಅದು ನಮ್ಗೆ ದೇವರನೇ, ನಮ್ಗೆ ಅದೊಂದು ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಯಾಕಂದ್ರೆ ನಮ್ಮ ಟೀಮ್ ಮೇಲೆ ಒಬ್ರು 1 ರೂಪಾಯಿ ಕೊಡ್ಬೇಕಂದ್ರೆ ನಂಬಿಕೆ ಫಸ್ಟ್ ಇರ್ಬೇಕು. ಈ ದುಡ್ಡು ನಾನು ಕೊಟ್ಟಿದ್ದು ಅವ್ರಿಗೆ ಸಿಗ್ತದ ಹೋಗ್ತದ ಅನ್ನುವಂತ ನಂಬಿಕೆ. ನಾವು ಇಲ್ಲಿ ತನಕ ಮಾಡಿರೋ ಪ್ರತಿಯೊಂದು ಯೋಜನೆಗೂ ನಾವು ಹಾಕಿ, ಕೆಲವು ಸಲ ಏನಾಗುತ್ತೆ, ನಿನ್ನೆ ಒಂದು ಯೋಜನೆ ಮುಗಿಸಿರ್ತೀವಿ, ಇನ್ನೊಂದು 3 ದಿವಸಕ್ಕೆ ಇನ್ನೊಂದು ರಿಕ್ವೆಸ್ಟ್ ಬರುತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ಆವಾಗ ಮತ್ತೆ ನಾವು ಇಮಿಡಿಯೇಟ್ಲಿ ಪೋಸ್ಟರ್ ಮಾಡಿ ತುರ್ತು ಸೇವಾ ಯೋಜನೆ ತಾಕ್ತೀವಿ. ಅದಕ್ಕೂ ಸಹ ನಿನ್ನೆ ಕೊಟ್ಟವ್ರು ಮತ್ತೆ ಇವತ್ತು ಇದಕ್ಕೂ ಸಹ ಕೊಡುವಂತ ಒಂದು ನಂಬಿಕೆ ನಮ್ಮ ಟೀಮ್ ಮೇಲೆ ಇಟ್ಕೊಂಡಿದ್ರು. ಅದು ದೊಡ್ಡ ವಿಷಯ. ಅದಕ್ಕೆ ಮತ್ತೆ ನಮ್ಮ ನಾಗರಾಜ ಅಣ್ಣ ಇವರು ಪಾಪ ಅಲ್ಲ, ಎಲ್ಲರ ಬಗ್ಗೆ ನಾವು ಹೇಳ್ಬೇಕಾಗತ್ತೆ. ಈಗ ನಮ್ಮ ಆಕಾಶ್ ಅವ್ರು ಹೇಳಿದ್ರೆ ನಮ್ಗೆ ಇಲ್ಲಿ ಹಿರಿಯರು ಕಿರಿಯರು ದೊಡ್ಡವ್ರು ಎಲ್ಲ ನಮ್ದು ಒಂದೇ ಟೀಮ್ ತರ ನಾವು ಹೋಗೋದು. ಮತ್ತೆ ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಅಲ್ಲಿ ಬರ್ಬೇಕಾದ್ರೆ ಅವ್ನ್ ದುಡ್ಡೇ ಕೊಡ್ಬೇಕಂತ ಇಲ್ಲ, ನಾವು ಅವ್ರನ್ನ ಕರೆಯೋದಕ್ಕೆ ಕೆಲ್ಸಕ್ಕೆ ನಿಸ್ವಾರ್ಥ ಸೇವೆ. ನಿಮ್ಗೆ 1 ಗಂಟೆ ಕೊಡ್ಲಿ, 1/2 ಗಂಟೆ ಕೊಡ್ಲಿ, ನಿಂಗೆ ಇವತ್ ಬರ್ಲಿಕ್ಕಾಗಿಲ್ವಾ, ಅದು ಅವ್ನ್ ಬರ್ಲಿಲ್ಲ ಅಂತ ಹೇಳಿ ನಾಳೆ ಅವ್ರನ್ನ ಇದು ಮಾಡ್ಲಿದ್ದಿಲ್ಲ, ನೆಕ್ಸ್ಟ್ ಯೋಜನೆಗೆ ಬಾ. ಆ ತರ ನಾವು ಟೀಮ್ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇರೋದು. ಇದೆ ಎಲ್ಲರ ಸಹಕಾರ, ಎಲ್ಲರ ಮೈನ್ ನಮ್ಮ ಕುಂದಾಪುರ ಜನರ ಸಹಕಾರ. ತುಂಬಾ ಜನ ದಾನಿಗಳಿದ್ರು, ಅವ್ರು ಒಬ್ಬೊಬ್ಬರು ಹೆಸರು ಹೇಳ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲೆಲ್ಲೋ ಕೆಲವರು ಫಾರಿನ್ ಅಲ್ಲಿ ಕೂತವರು ಇದ್ರು, ನಮ್ದು ಯೋಜನೆ ಬಂದ ತಕ್ಷಣ ನಮ್ಗೆ ದೂರ ಇದೀವಿ, ತಾಯ್ನಾಡಲ್ಲಿ ಇದ್ದು ಕೊಡ್ಲಿಕ್ಕಾಗಲ್ಲ, ನೀವೇನೋ ಮಾಡ್ತಾ ಇದ್ರಿ ಅಂತ ಕೊಡುವಂತ ತುಂಬಾ ಕೈಗಳು. ಹೆಲ್ಪಿಂಗ್ ಹ್ಯಾಂಡ್ಸ್ ಅಂದ್ರೆ 1000 ಕೈಗಳಾಗಿದೆ ಈಗ. ಅದಕ್ಕೋಸ್ಕರ ಯೋಜನೆಗಳು ಯಶಸ್ವಿಯಾಗಿ ಹೋಗ್ತಾ ಇತ್ತು. ಮತ್ತೆ ನಮ್ಮ ನಾಗರಾಜಣ್ಣ ಪಾಪ ಅವರು ಫ್ಯಾಮಿಲಿ ಮ್ಯಾನ್, ಫ್ಯಾಮಿಲಿ ಸಮಸ್ಯೆಗಳಿರ್ತದ, ಅದು ಸ್ಕೂಲ್ ಬಸ್ ಇವಾಗ ನೋಡಿ ಆ ಟೈಮ್ ಅಲ್ಲಿ ಫ್ರೀ ಮಾಡ್ಕೊಂಡು ಬಂದಿದ್ರು. ನಾನು ಆಕ್ಚುಲಿ ಅವ್ರಿಗೆ ಯಾವ ಎಲ್ಲಿಗೆ ಅಂತೇಳಿ ನಾನು ಇಲ್ಲಿ ಬರ್ಲಿ ತನಕ ಹೇಳಿಲ್ಲ, ಇಲ್ಲಿಗೆ ಬರುದಂದ್ರೆ ಅವ್ರು ಬರುದಿಲ್ಲ, ನೀವು ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿಬಿಡ್ತಾರೆ. ಆ ತರ ಸಂಕೋಚ ಭಾವನೆ. ಅದಕ್ಕೋಸ್ಕರ ಅವ್ರಿಗೆ ಇಲ್ಲಿ ಬಂದ ಮೇಲೆ ನಾನು ಈ ಕಾರ್ಯಕ್ರಮ ಅಂತ ಹೇಳಿ ಇವತ್ತು ಕರ್ಕೊಂಡು ಬಂದಿದ್ದು. ಮಾತಾಡಿ ನಾಗರಾಜಣ್ಣ, 2 ಮಾತು ಅಲ್ಲ, ಎಲ್ಲರೂ ಮಾತಾಡಿ.
4: ನಾಗರಾಜ್ ಅವರೇ ನೀವ್ ಹೇಳಿ, ನಿಮ್ಗೆ ಹೆಲ್ಪಿಂಗ್ ಹ್ಯಾಂಡ್ ನೀವು ಫಸ್ಟ್ ಇದನ್ನ ಇದ್ರೆ 2000?
9: ಇಲ್ಲ ಮೇಡಮ್, ನಾನು ಮಧ್ಯಂತರದಲ್ಲಿ ಜಾಯ್ನ್ ಆದ್ದೆ. ಅಂದ್ರೆ ನಾನು ಕೂಡ ಸಮಾಜದಲ್ಲಿ 0 ಇಂದಾನೆ ಬಂದನು, ಅಂದ್ರೆ ಏನು ಇಲ್ಲದೆ ಇರುವಂತ ಪರಿಸ್ಥಿತಿಯಿಂದ ನಾವು ಬಂದ. ಆದ್ರಿಂದ ಯಾರಿಗಾರು ಏನೋ ಅಂದ್ರು ಕೂಡ ನಮ್ ಮೊದಲು ಚುರು ಅಂತದ್ ಅದನ್ನ ನಾನ್ ಸೋಶಿಯಲ್ ಮೀಡಿಯಾ ಯಾವತ್ ಯೂಸ್ ಮಾಡೋಕ್ ಶುರು ಮಾಡಿದೆ, ಅದ್ರಲ್ಲಿ ಯಾರ್ಯಾರು ಸಹಾಯ ಮಾಡ್ತಾರ ಅಂದ್ರೆ ಸಮಾಜಕ್ಕೆ ನಿರ್ಗತಿಕರಿಗೆ ಅಶಕ್ತರಿಗೆ ಯಾರು ಹೆಲ್ಪ್ ಮಾಡ್ತಾರ ಅವರನ್ನ ನಾನ್ ದೇವ್ರಂತಾನೆ ಭಾವಿಸ್ದವನು. ಯಾರೇ ಯಾರಿಗಾದ್ರು 1 ರೂಪಾಯಿ ಅಂದ್ರೆ ಅತ್ಯಂತ ಅವಶ್ಯಕತೆ ಇದ್ದವ್ರಿಗೆ ಸಹಾಯ ಮಾಡ್ತಾರ ಅವ್ರು ನನ್ನ ಪಾಲಿಗೆ ದೇವ್ರೆ. ನಾನು ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಕಾರ್ಕಳದಲ್ಲಿ ರೋಶನ್ ಬೆಳ್ಮಣ್ಣ ಅಂತ ಅವರು ಇಂತ ಒಂದು ಸಮಾಜದ ಕಟ್ಟಕಡೆ ಅಂದ್ರೆ ಯಾರ್ಯಾರು ಸಂಕಷ್ಟದಲ್ಲಿದ್ದಾರೆ ಅವರಿಗೆಲ್ಲ ಮನೆ ಕಟ್ಟಿಕೊಡುವುದು, ಆರೋಗ್ಯ ಸಮಸ್ಯೆ ಅವರಿಗೆ ಹೆಲ್ಪ್ ಮಾಡುವುದು, ವಿದ್ಯಾಭ್ಯಾಸಕ್ಕೆ, ಇದನ್ನ ರೋಶನ್ ಬೆಳ್ಮಣ್ಣ ಅಂತ ಕಾರ್ಕಳದಲ್ಲಿ ಅವ್ರು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರು. ಅವರಂದ್ರೆ ತನ್ನ ಸಮಾಜದವರಿಗೆ ಮಾತ್ರ ಅಲ್ಲ, ಎಲ್ಲ ಸಮಾಜದ ಎಲ್ಲರಿಗೂ, ಅವರು ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು, ಅವರಿಗೆ ತುಂಬಾ ಅದರಿಂದ ಹೊರಗಡೆಯಿಂದ ತುಂಬಾ ಅಂದ್ರೆ ಆ ರೀತಿಯಾಗಿ ಅವರ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಅವರ ಸಮಾಜಕ್ಕೆ ಅಂದ್ರೆ ಏನಂತ ಪಾರದರ್ಶಕ ರೀತಿಯಲ್ಲಿ, ಆದ್ರಿಂದ ಅವ್ರನ್ನ ನಂಬಿ ತುಂಬಾ ಜನ
4: ಸಹಾಯ
9: ಮಾಡ್ತಾ ಇದ್ರು. ಅದನ್ನ ಯಾರಿಗೆ ಕಷ್ಟದಲ್ಲಿದ್ರು ಅವ್ರಿಗೆ ಅವರು ಅದನ್ನ ಮಾಡ್ತಾ ಇದ್ರು. ಅಂದ್ರೆ ಅವ್ರು ಯಾವ ರೀತಿ ಮಾಡ್ತಿದ್ರು ಅಂದ್ರೆ ಫಸ್ಟ್ ಇದೇ ರೀತಿ ಮನೆ ಕಟ್ಟಿಕೊಡೋದೆಲ್ಲ ಮಾಡ್ತಾ ಇದ್ರು. ಲಾಸ್ಟ್ ಕೊನೆಯಲ್ಲಿ ಒಂದ್ ದೊಡ್ಡ ಪ್ರಾಜೆಕ್ಟ್ ಅನ್ನ ಅವರು ಸ್ಟಾರ್ಟ್ ಮಾಡ್ರು. ಅಂದ್ರೆ ಯಾರೆಲ್ಲ ತುಂಬಾ ಕಷ್ಟದಲ್ಲಿದ್ರು ಅವರಿಗೆಲ್ಲ ಒಂದು ಜಾಗನ ಪರ್ಚೇಸ್ ಮಾಡಿ, ನಾವೀಗ ಫ್ಲಾಟ್ ತರ ಮಾಡ್ತಿದ್ವಲ್ಲ ಆ ತರ ಒಂದು ಇದ್ರಲ್ಲಿ ತಂದು ಎಲ್ಲರನ್ನೂ ಒಂದ್ ಇದ್ ಮಾಡೋದಕ್ಕೋಸ್ಕರ, ಎಲ್ರಿಗೂ ಒಂದ್ ಸಪರೇಟ್ ಸಪರೇಟ್ ಮಾಡೋಕ್ ಹೋದ್ರೆ ತುಂಬಾ ದೊಡ್ಡ ಇದಾಗತ್ತೆ ಅನ್ಕೊಂಡು ಆ ತರದೆಲ್ಲ ಮಾಡ್ತಾ ಇದ್ರು. ಹಾಗೆ ಅವರನ್ನೆಲ್ಲ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಇವ್ರದ್ದು ಸ್ಟಾರ್ಟ್ ಆಗಿತ್ತು, ಇವ್ರದ್ದು ಒಂದೊಂದೇ ಯೋಜನೆಗಳು, ಇವ್ರು ಮಾಡ್ತಿರೋ ಕೆಲಸ, ಈ ಲಾಕ್ಡೌನ್ ಅಲ್ಲಿ ಇವ್ರ ಫುಡ್ ಕಿಟ್ ಎಲ್ಲ ಕೊಡ್ತಾ ಇರೋದು, ಚಳಿಯಲ್ಲಿ ಇದ್ ಮಾಡ್ತಿದ್ದವರಿಗೆ ಹಾಸಿಗೆ ಕೊಡೋದು, ಪ್ರತಿಯೊಂದನ್ನು ಇವರನ್ನು ಫಾಲೋ ಮಾಡ್ತಾ ಬಂದೆ. ಹಾಗೆ ಇವರಿಗೂ ಅಲ್ಲಿ ಕಮೆಂಟ್ ಅಲ್ಲಿ ಹಾಕ್ತಿದ್ದೆ. ಮತ್ತೆ ನಾನೊಂದು ಇದರಲ್ಲಿ ಒಂದು ಕಮಿಟಿಯಲ್ಲಿ ಕೆಲಸ ಮಾಡ್ತಿದ್ದೆ, ಅದನ್ನ ನೋಡಿ ಒಂದಿವಸ ಇವರು ನಮ್ ಜೊತೆ ಜಾಯ್ನ್ ಆಗ್ತಾರ ಕೇಳಿದ್ರು ಪ್ರದೀಪ ಅಣ್ಣ. ಅಷ್ಟೊತ್ತಿ ನಾನು ಕೂಡ ಆಕಾಶ್ ತರನೇ ಹೀಗೆ ಹೇಳಿದೆ, ನನ್ನ ಹತ್ರ ಏನು ಇಲ್ಲ ಅಣ್ಣ, ನನ್ನ ಹತ್ರ ಸಮಯನೂ ಕೂಡ, ಅಂದ್ರೆ ನಾನು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇರೋದು, ಅಲ್ಲಿ ಸಿಕ್ಕ ಸಮಯದಲ್ಲಿ ನನ್ನ ಹತ್ರ ಆದ್ರೆ ಬಂದು ಜಾಯ್ನ್ ಆಗ. ಆವಾಗ ಹೀಗೆ ಪರಿಚಯ ಆಗಿ ಜಾಯ್ನ್ ಆದೆ. ಜಾಯ್ನ್ ಆದಾಗ ಫಸ್ಟ್ ನಮ್ದು ಕೊಡಿ ಹಬ್ಬದಲ್ಲಿ ಅಂದ್ರೆ ಒಂದಿಷ್ಟು ಅಶಕ್ತ ಮಕ್ಕಳಿಗೆ, ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಒಂದ್ 4 ಜನರ ಯೋಜನೆ ಇತ್ತು. ಆವಾಗ ಇವರೇ ಪಾಪ ವೇಷ ಹಾಕೊಂಡಿದ್ರು, ಅದ್ರ ವೇಷ ಹಾಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂದ್ರೆ, ರವಿ ಕಟ್ಪಾಡಿ ಅವ್ರನ್ನ ನೋಡ್ತೀವಿ, ಅವರಿಗೆ ಖಂಡಿತ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾವು. ಅದ್ರಲ್ಲಿ ಉಸಿರಾಡೋಕು ಕಷ್ಟ ಆಗತ್ತೆ, ಗಾಳಿ ಆಡುದಿಲ್ಲ, ಸೆಕೆ ತಾಳುಕ್ ಆಗುದಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಮೂರ್ಛೆ ತಪ್ಪಿ ಬೀಳ್ಬಹುದು ಅಂತ ಪರಿಸ್ಥಿತಿ. ಅದರಲ್ಲೂ ಕೂಡ ಇವರು ಇವ್ರ ಚಿಕ್ಕ ಮಗ ಒಬ್ಬಿದ್ದಾನೆ ಪ್ರೀತಮ್ಮ ಪ್ರೀತು ಅಂತ ಅವ್ನು ಹೇಳಬೇಕು. ಯಾಕಂದ್ರೆ ಎಲ್ಲ ಯೋಜನೆಗಳಲ್ಲಿ ಕರ್ಕೊಂಡ್ ಬರದೇ ಇದ್ರೆ ಗಲಾಟೆ ಮಾಡ್ತಾನ,
10: ಬರ್ಲೇಬೇಕು. ಮನೇಲಿದ್ದ
9: ಬೆಳಿಗ್ಗೆ ಬಂದ್ರೆ ಅವ ಬೆಳಿಗ್ಗೆ ನಮ್ ಜೊತೆಗೆ ಬಂದ್ರೆ ರಾತ್ರಿ 11-12 ಗಂಟೆ ಆಗ್ತಿತ್ತು. ನಾವು ಕೊಡಿ ಹಬ್ಬದಲ್ಲೆಲ್ಲ ಕ್ಲೋಸ್ ಮಾಡಿ ಹೋಗ್ಬೇಕಾದ್ರೆ ನಮ್ಗೆಲ್ಲ ಸುಸ್ತಾಗ್ಬೋದು, ಅವ್ನಿಗೆ ಸುಸ್ತಾಗಲ್ಲ. ಆ ರೀತಿ ನಮ್ ಜೊತೆ ಅಂದ್ರೆ ಇವರೆಲ್ಲ ಇರ್ಬೇಕಾದ್ರೆ ನಮ್ಗೆ ಇನ್ನೂ ಒಂಥರ ಮಾಡುವ ಹುಮ್ಮಸ್ಸು
4: ಹೆಚ್ಚಾಗುತ್ತೆ.
9: ಯಾವತ್ತು ನಮ್ಗೆ ಒಂದು ಪ್ರೋತ್ಸಾಹ ಸಿಕ್ಕರೆ, ಒಂದು ಯಾರು ಒಂದು ಬೆನ್ ತಟ್ಟಿದಾಗ ಖುಷಿ ಆಗತ್ತೆ. ಅಂದ್ರೆ ಈಗ ಹಣ ಕೊಡುವುದಕ್ಕಿಂತನು ಇನ್ನೊಂದಷ್ಟು ಸಹಕಾರ ಸಿಕ್ತ ಹೋಗ್ಬೇಕು. ಅಂದ್ರೆ ಈಗ ಕೊಡುವ ಕೈಗಳು ಹೆಚ್ಚಾತಾ ಹೋದಾಗ ನಾವು ಸಂಕಷ್ಟದಲ್ಲಿರುವವರನ್ನ ಮೇಲೆತ್ತಬಹುದು. ಖಂಡಿತ ಅವರಿಗೆ ಈ ಕೆಲವೊಂದು ಸಂದರ್ಭದಲ್ಲಿ ಒಂದು 5,000-10,000 ಕೊಟ್ಟು ಬರೋದು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಆ ಸಮಸ್ಯೆನ ಅರ್ಥ ಮಾಡ್ಕೊಂಡು ಅದಕ್ಕೊಂದು ಕ್ರಿಯಾ ಯೋಜನೆ ರೂಪಿಸಿ ಅವರನ್ನ ಆ ಸಂಕಷ್ಟದಿಂದಾನೆ ಪಾರ್ ಮಾಡೋದ್ ಬಗ್ಗೆ ಯೋಚನೆ ಮಾಡಬೇಕು. ಹಾಗೆ ಅನ್ನದ ಬಟ್ಟಲು ಯೋಜನೆ ಹುಟ್ಕೊಳ್ತು.
4: ಅನ್ನದ ಬಟ್ಟಲು ಅಂದ್ರೆ ಎಂತ ಮಾಡ್ತಾ ಇದ್ರೆ,
9: ಈಗ ಒಂದ್ ಕಡೆ ನಿಮ್ಮ ಮನೆಯಲ್ಲಿ ಸಮಾರಂಭ ಆಗತ್ತೆ, ನೀವು ಒಂದ್ 200-300 ಜನಗೆ ಕರ್ದಿರ್ತೀರಿ, ಅಲ್ಲಿ ಬೇರೆ ಕಡೆ ಎಲ್ಲ ಕಾರ್ಯಕ್ರಮ ಇರೋದ್ರಿಂದ ಬರ್ತಾರೆ, ನಿಮ್ಮನ್ನು ವಿಶ್ ಮಾಡ್ತಾರೆ, ಹೋಗ್ತಾರೆ, ಊಟಕ್ಕೆ ನಿಲ್ಲುವುದಿಲ್ಲ. ಅಂತ ಸಂದರ್ಭದಲ್ಲಿ 100-200 ಊಟ ಉಳಿದ್ರೆ ಅದನ್ನ ನೀವು ಚೆಲ್ಲಿದ್ರೆ ಮಣ್ಣಿಗೆ ಹೋಗುತ್ತೆ. ಅನಾಥಾಶ್ರಮ ಇದೆ, ವೃದ್ಧಾಶ್ರಮ ಇದೆ, ಅಂತ ಕಡೆಗೆ ನೀವು ನಮ್ ಕರೆ ಮಾಡಿ ತಿಳಿಸಿದಾಗ ನಾವು ನಮ್ಮ ಸಂಸ್ಥೆಯ ಇವ್ರದ್ದು ಪ್ರದೀಪ್ ಅವ್ರದ್ದು ವಾಹನ ಇದೆ, ಅವರಿದ್ದಾಗ ಖಂಡಿತ ಸಿಗುತ್ತೆ, ಇಲ್ಲಾಂದ್ರೆ ನಾವು ಬೇರೆ ಯಾವ್ದಾದ್ರು ಬಾಡಿಗೆ ವಾಹನ ಮಾಡ್ಕೊಳ್ಬೇಕಾಗುತ್ತೆ. ಅವರಿದ್ರೆ ಅವ್ರ ವಾಹನದಲ್ಲಿ ನಾವು ಅದನ್ನ ತಗೊಂಡೋಗಿ ವೃದ್ಧಾಶ್ರಮಕ್ಕೂ ಅನಾಥಾಶ್ರಮಕ್ಕೂ ರಸ್ತೆ ಕಡೆಯಲ್ಲಿರುವ ಅಲೆಮಾರಿಗಳಿಗೂ ಯಾರಿಗೋ ಒಂದು ಕೊಡ್ತೀವಿ. ಅದನ್ನ ಮಣ್ಣು ಚೆಲ್ಲೋದಕ್ಕಿಂತ ಇನ್ನೊಬ್ಬರ ಹೊಟ್ಟೆಗೆ ಹೋಗುತ್ತೆ, ಅವ್ರ ಹಸಿವು ತಣಿಯುತ್ತೆ. ಖಂಡಿತ ಅದೊಂದು ನಿಮ್ಗೂ ಕೂಡ ಒಂದು ಅದ್ರದ್ದ ಪುಣ್ಯ, ನಿಮ್ಗೂ ಕೂಡ ಇನ್ನೊಬ್ರಿಗೆ ಅನ್ನ ದಾನ ಮಾಡಿದ ಪುಣ್ಯ ಸಿಗುತ್ತೆ. ಹಾಗೆ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ಬಡ ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಬಡ ಮಕ್ಕಳಿಗೆ ಪುಸ್ತಕದ ಇದು ವಿದ್ಯಾನಿಧಿ ಅಂತ ಯೋಜನೆಯನ್ನ ನಾವು ಪ್ರಾರಂಭ ಮಾಡಿದ್ವಿ. ಎಲ್ಲರ ಸಹಕಾರದಿಂದ ಅದನ್ನು ಕೂಡ ಉತ್ತಮ ರೀತಿಯಲ್ಲಿ ಎಲ್ಲ ಒಂದು 4-5 ಹಾಲಾಡಿ, ತಲ್ಲೂರು ಮತ್ತು ಗಂಗೊಳ್ಳಿ ಬೀಜಾಡಿಯಲ್ಲಿ ಒಂದು 4-5 ಶಾಲೆಗಳಿಗೆ ಮಕ್ಕಳಿಗೆ ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್ ಬೇಕಾಗುವ ಎಲ್ಲ ಪರಿಕರಗಳನ್ನು ಕೊಡ್ತಾ ಇದೀವಿ. ಹಾಗೆ ಈ ವರ್ಷ ಕೂಡ ಶಾಲಾ ಮಕ್ಕಳಿಗೆ ಸಮವಸ್ತ್ರ, ಕ್ರೀಡಾ ಸಮವಸ್ತ್ರ, ದಾನಿಗಳ ನೆರವಿನಿಂದ ಕ್ರೀಡಾ ಸಮವಸ್ತ್ರ, ಅನ್ನದ ಬಟ್ಟಲು ಯೋಜನೆ, ವಿದ್ಯಾನಿಧಿ, ಅಶಕ್ತ ಮಕ್ಕಳಿಗೆ ಆರೋಗ್ಯ ವಿಚಾರದಲ್ಲಿ ಸಹಾಯ ಧನ, ಈ ರೀತಿ ತುಂಬಾ ಕಾರ್ಯಕ್ರಮಗಳನ್ನ ಪ್ರದೀಪ ಅಣ್ಣ ಯೋಜನೆ ಮಾಡಿದಾಗ ಅವ್ರ ಜೊತೆ ನಾವು ಒಂದು ಜೊತೆಯಾಗಿ ನಿಲ್ತೀವಿ. ಹಾಗೆ ದಾನಿಗಳು ಅದನ್ನ ಗುರುತಿಸಿ ಅವ್ರು ಸಹಾಯ ಮಾಡ್ತಾರೆ. ಆ ಸಹಾಯನ ಪಾರದರ್ಶಕವಾಗಿ 1 ರೂಪಾಯಿ ಕೂಡ ಎಲ್ಲೂ ವ್ಯತ್ಯಾಸ ಆಗದಿದ್ದಾಗೆ ನೀವು ಕೊಟ್ಟಂತ 1 ರೂಪಾಯಿಯನ್ನು ಕೂಡ ಅವರಿಗೆ ತಲುಪಿಸುವಂತ ಕಾರ್ಯ ನಾವು ಮಾಡ್ತೀವಿ. ಆ ತೃಪ್ತಿ ನಮ್ಗಿದೆ. ಅದರಿಂದ ನಾವು ಅವ್ರ ಜೊತೆಗೆ ಖಂಡಿತ ಯಾವಾಗ ಕರೀತಾರೋ ಅವಾಗ ನಮ್ಮ ಹತ್ರ ಸಮಯ ಇದ್ದಾಗ ಖಂಡಿತ ನಾವು ಅವ್ರ ಜೊತೆಗೆ ಇರ್ತೀವಿ. ಹೆಲ್ಪಿಂಗ್ ಹ್ಯಾಂಡ್ಸ್ ಸದಾ ನೊಂದವರ ಜೊತೆಗೆ, ಸದಾ ಹೆಲ್ಪಿಂಗ್ ಹ್ಯಾಂಡ್ಸ್ ಇದೆ, ಸಹಕಾರ ಬೇಕು.
4: ತುಂಬಾ ಲೈಕ್ ಹೇಳ್ರಿ ನೀವು. ಅದ್ರಲ್ಲಿ ನೀವು ಅನ್ನದ ಬಟ್ಲು ಹೇಳ್ರಿ ಅಲ್ಲ, ನೀವು ಎಲ್ಲಿದ್ರು ಹೋದ್ರಿ ಆ ತಕಬಪ್ಪಕ್ಕೆ ಹೆಂಗೆ
9: ಬಂದಾಗ ಅಲ್ಲಿ ಯಾರು ಫ್ರೀ ಇರ್ತಾರೆ ಹೋಗಿ
11: ಇದು ಅನ್ನದ ಬಟ್ಟಲೆ ಹೆಂಗ ಕೇಂದ್ರ ಮೇಡಮ್? ಈಗ ತುಂಬಾ ಜನ ತುಂಬಾ ಕಡೆ ಈಗ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾರೆ. ಈಗ ಒಂದು ಆಕ್ಚುಲಿ ದೇವಸ್ಥಾನಕ್ಕೆಲ್ಲ ಈಗ 1,000-2,000 ಜನ ಮಾಡ್ತಾರೆ. ಅಲ್ಲಿ ಮಾಡ್ದಂಗೆ ಅಲ್ಲಿ ಕೆಲವು ಸಲ ಜನ ಹತ್ತಿಲ್ಲ, ಒಂದು 200-300 ಜನರಿಗೆ ಉಳಿಸೇ ಉಳಿಸ್ತಾರೆ. ಉಳಿಸೋಕ್ಕೂ ಫೋನ್ ಬಂದು ಪ್ರದೀಪಣಿ ಫೋನ್ ಬತ್ತು, ಇಲ್ಲಿ ನನ್ಗೆ ಫೋನ್ ಬತ್ತು, ಫೋನ್ ಬಕ್ಕು ನಮ್ಮ ಹತ್ರ ಇಷ್ಟು ಉಳಿದೈತೆ ಅಂತರು. ಉಳಿದ ತಮ್ಗು ನಾವು ಪಟ್ಟ ಹುಡುಗ್ರಿ ಫಸ್ಟ್ ಕಾಲ್ ಮಾಡತ್ತೆ ಅಂದ್ರೆ ಫ್ರೀ ಇದ್ರೆ ಕೇಳ್ಕೊಂಡ್ ಯಾರು ಒಬ್ರು ಒಂದ್ 2-3 ಜನ ಸಿಕ್ತರು. ಹಾ, ಪಟ್ಟ ಫೋನ್ ಮಾಡ್ಕೊಂಡು ಸರಿ ರೆಡಿ ಆಯ್ನಿ ಮಾರೆ ನಾವ್ ಅಲ್ಲಿ ತಕ್ಕಪ್ಪ ಮಾಡಿ ಪಟ್ಟ ಪ್ರದೀಪ ಅಣ್ಣಂದೇ ಗಾಡಿ ಇತ್ತು, ಅವ್ರ ಗಾಡಿ ಸೀದೆ ಅಲ್ಲಿ ಹೊರಡತ್ತೆ. ಹೊರಡಿ ಕೆಲವರಿಗೆಲ್ಲ ನಾವೆಂತ ಮಾಡ್ತಕ್ಕಂದ್ರೆ ಒಂದ್ ಕೆಲಸ ಮಾಡಿ, ನೀವ್ ಒಂದ್ ಹಾಕಿ ಕಳಿಸಿ, ನಾವ್ ಇಲ್ಲಿ ಡೆಲಿವರಿ ಮಾಡತ್ತ ಹೇಳಿ ಇಲ್ಲಿ ಸರ್ಕಲ್ ಅವ್ರಿಗೆ ಬತ್ರ ಸರ್ಕಾರಿ ಬಪ್ಪು ಇಲ್ಲ ನಮ್ ಕುಂದಾಪುರ ಭಾಗದಾಗ ಹೆಚ್ಚಿಂದ ಇಲ್ಲ ಜೋಪಡಿ ಎಲ್ಲ ಕಟ್ಕೊಂಡ್ ಇರ್ತಾರಲ್ಲ ಅಂತರ್ ಮನೆಗೆಲ್ಲ ಹೋಗಿ ಅಲ್ಲಿಗ ಇಳಿಸಿಕ್ಕಿ.
4: ನೀವು ತಪ್ಪದು ಹೌದು, ತಂದದನ್ನು ವಿಲೇವಾರಿ
11: ನಾವೇ ವಿಲೇವಾರಿ ಮಾಡುತ್ತೆ ಮೇಡಮ್. ನಾವೇ ಇದು ಲಾಸ್ಟ್ ಟೈಮ್ ಅಲ್ಲ, ನಾವು ಹೆಚ್ಚಿಂದ ಇಲ್ಲಿ ಸರ್ಕಲ್ ಆಗಿ ತುಂಬಾ ಜನ ಇರ್ತಿದ್ರಲ್ಲ ಅವರಿಗೆಲ್ಲ, ಮತ್ತೆ ನಿಮ್ದು ಇಲ್ಲ ತುಂಬಾ ಜನ ಹೊರಗು ಊರಿನವರೆಲ್ಲ ಬಂದು ಅವ್ರು ನಮ್ಗೆ ಎಷ್ಟು ಇದು ಮಾಡ್ತಾರಂದ್ರೆ ಅವ್ರ ಪಾಪ ಹೊಟ್ಟೆ ಉಂಡದ ತೃಪ್ತಿಯಾಗಿ ತಲೆ ಮೇಲೆ ಕೈ ಇಟ್ಟು ಅಷ್ಟು ಖುಷಿ ಎಲ್ಲ ಹೊದ್ದರಿದ್ರು ಅಂದ್ರೆ ಅದೇ ನಮ್ ಖುಷಿ, ಅವ್ರ ಹೊಟ್ಟೆ ತಣಿತಾರ ಅದೇ ಖುಷಿ. ಅಷ್ಟು ಖುಷಿ.
12: ಅದೊಂದು ಯೋಜನೆ ಅಲ್ಲಿ ನಮ್ಗೆ ಇವಾಗ ಅವರೆಲ್ಲ ಬೇರೆ ಬೇರೆ ಪರ್ಸನಲ್ ಕೆಲಸಗಳಿಂದ ಬೇರೆ ಬೇರೆ ಕಡೆ ಬ್ಯುಸಿ ಆಗಿರ್ಬೋದು.
13: ಸುಕೇಶ್ ಅಂತ ನಮ್ ಟೀಮ್ ಅಲ್ಲಿ ಆ ಯೋಜನೆಗೆ ದೊಡ್ಡ ಒಂದು ಶಕ್ತಿ ಆಗಿದೆ ಸುಕೇಶ್ ಕಾರ್ವಿ ಅಂತ. ಸ್ಟಾರ್ಟಿಂಗ್ ನಮ್ಗೆ ಎಲ್ಲಿದ್ರು ಊಟ ಇದ್ರೆ ಅಣ್ಣ ನಾನಿದ್ದೆ ಅಂತ ಫಸ್ಟ್ ಓಡ್ ಬರ್ತಾ ಇದ್ದ ಅವನು. ಅವನ್ನ ರಜತ್ ಸುಕೇಶ್ ಕಾರ್ವಿ ಅವ್ರನ್ನೆಲ್ಲ ನಾವು ಖಂಡಿತ ನೆನ್ಪ್ ಮಾಡ್ಕೋಬೇಕು ಈ ಟೈಮಲ್ಲಿ. ಆ ಅನ್ನದ ಬಟ್ಟಲ್ ಯೋಜನೆ ಅಂತ ಹೇಳಿದ್ರೆ ಅದು ಸುಕೇಶ್ನ ನೆನಪಾಗುತ್ತೆ. ಅಂದ್ರೆ ಎಲ್ಲೇ ಕಾಲ್ ಇದ್ರು ಅಣ್ಣ ಅಲ್ಲಿ ಊಟ ಉಳಿದಿದೆ ಇಲ್ಲಿ ಊಟ ಉಳಿದಿದೆ ಅಲ್ಲಿ ತಗೊಂಡೋಗೋ ಇಲ್ಲಿ ತಗೊಂಡು ಅಂತೇಳಿ ಅದನ್ನ ರೀಚ್ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ ಮೇಡಮ್.
11: ಹಾಗೆ ಮೇಡಮ್ ನಮ್ದು ಈಗ ಒಂದು ಗೋವಿಗಾಗಿ ಮೇವು ಅಂತ ಮಾಡ್ತಾ ಇತ್ತು. ಅಂದ್ರೆ ನಮ್ದು ದನಗಳಿಗೆ ಗೋಶಾಲೆಯಲ್ಲಿ ದನಗಳಿಗೆ ಇಲ್ಲಿ ನಮ್ದು ಹುಲ್ಲಲ್ಲ ಇತ್ತು ಹುಲ್ಲು ಮತ್ತೆ ಹುಲ್ ಕಟಿಂಗ್ ಮಾಡಿ ಹುಲ್ ತಗೊಂಡು ಹೋಗಿ ಕೊಡುವುದು. ಮತ್ತೆ ಸಂತೆ ಮಾರ್ಕೆಟ್ ಅಲ್ಲ ನಾವು ಸಂಜೆ ಆದ್ಮೇಲೆ ತುಂಬಾ ನಿಮ್ದು ತರಕಾರಿ ಗಿರ್ಕಳಿ ಎಲ್ಲ ತುಂಬಾ ಉಳಿದಿರುತ್ತೆ ಶನಿವಾರ ಸಂತೆ ಮಾರ್ಕೆಟ್ ಅಲ್ಲಿ. ಅದೆಲ್ಲ ನಮ್ ಹುಡುಗರೆಲ್ಲ ಒಟ್ಟಾಯ್ಕೊಂಡ ಈಗ ಮೊನ್ನೆ ನಮ್ ಪ್ರದೀಪ್ ಅಣ್ಣ ಮಗ ಹೇಳ್ದ ಪ್ರೀತು ಅವ್ ತುಂಬಾ ಹೆಂಗ ಕೇಂದ್ರ ಅಪ್ಪನಿಗಿಂತ ಮೀರ್ಸ್ತ ಸಮಾಜ ಸೇವೆ ಮುಂದಿನ ಜನರ ಉತ್ತರ ಖಂಡಿತ ಎಂತಕಂದ್ರೆ ಅಷ್ಟು ಇದಿತ್ತು ಅವನಿಗೆ. ಅವ್ ಮೊನ್ನೆ ನಮಗೆ ರಾತ್ರಿ ನಾವು ಅಲ್ಲಿ ಗೋಶಾಲೆ ಹೋಯ್ತು ರಾತ್ರಿ ಏನಿಲ್ಲ ಅಂದ್ರೆ ಅದು 11 ಗಂಟೆ ಆಯ್ತು ನಾವು ಹಾಕಿಬೋದು ಅಷ್ಟೊತ್ತಿಗೂ ಅವನ ಒಟ್ಟಿಗೆ ಇದ್ದ. ನಿಮ್ದು ಇದು ವೇಷ ಹಾಕು ಟೈಮ್ ಅಲ್ಲಲ್ಲ ಆತಿಲ್ಲ ಕಷ್ಟ ತುಂಬಾ ಕಷ್ಟ ಅಂದ್ರೆ ಒಂದ್ ಕಡೆಗೆ ನೀವು ಹೇಳ್ದಂಗೆ ಫುಲ್ ಬೇವ್ರತಾ ಇರ್ತಾರೆ ಅಂತ ಇಲ್ಲ ಬಾಡಿ ಒಳಗಿನ ನೀರೆಲ್ಲ ಹೋಗಿರುತ್ತೆ ಮೇಡಮ್ ಎಷ್ಟು ನೀರ್ ಕುಡಿದ್ರು ಸಾಕತ್ತಿಲ್ಲ ಎಷ್ಟು ನೀರ್ ಹಾಕ್ರು ಸಾಕತ್ತಿಲ್ಲ ಅಂತ ಟೈಮಲ್ಲ ಪಾಪ ಫಸ್ಟ್ ಒಂದ್ 3 ವರ್ಷ ಇವ್ರೆ ಹಾಕ್ರು ಕಡಿ ಕಡಿಗೆ ಅಂತ ಐತಕೇಂದ್ರೆ ಹುಡುಗರಿಗೆಲ್ಲ ಸ್ವಲ್ಪ ಅವರು ಹಾಕೋನ ಇಲ್ವಾ ಅಂತ ಹುಡುಗರು ಹಾಕೋ ಶುರು ಮಾಡ್ರು.
13: ಅಂದ್ರೆ ಹುಡುಗರು ಅವರೇ ಒಮ್ಮೆದಲ್ಲಿ ಹಾಕಿದ್ರು
11: ಅವರೇ ಒಮ್ಮೆದಲ್ಲ ಈಗ ಇಲ್ಲಿ ಬರ್ಲಿಲ್ಲ ಯಾರು ಸಚಿನ್ ಅಂತ ಕಡಿಗೆ ಪ್ರದೀಪ್ ಅಂತ ಸುಚಿತ್ ಹುಡುಗರೆಲ್ಲ ತುಂಬಾ ಇದು ನಿರಂಜನ್ ಅಂದ್ರೆ ಹುಡುಗರೆಲ್ಲ ಕಂಡ್ರೆ ನಿಮ್ಗೆ
12: ಈಗ ಈಗ ಹಬ್ಬದಲ್ಲಿ ಅವರೇ ಅಣ್ಣ ಯಾವ
11: ಸ್ವಯಂ ಪ್ರೇರಿತ ಅಂದ್ರೆ
12: ಒಬ್ಬೊಬ್ರು
11: ನಾರೆಡಿದ್ದೆ ಅಂದ್ರೆ
12: ಅದ್ರ ಬಗ್ಗೆ
11: ಪವನ್ ನಿಮ್ದು ಕಾಲೇಜ್ ಹುಡುಗ ಪವನ್ ಅಂತ ಅವನು ಹಾಕಿದ ಕಳ್ಸಲ್ಲ ಅಂದ್ರೆ ಎಲ್ಲ ಬರ್ತಿದ್ ಮಾತ್ರ ಕಷ್ಟ ಆತ್ ಈಗ ಮುಂದ್ಲು ಒಬ್ರು ಮಾಡ್ತಿದ್ದು ಈಗ 4 ಜನ ಮಾಡ್ರು ಕಷ್ಟ ಆತ್ ಎಂತ ಅಷ್ಟು ಕಷ್ಟ ಆತ್ ಅಂದ್ರೆ ಎಂತಕಂದ್ರೆ ಫುಲ್ ನಿಮ್ದು ಎಂತ ಹೇಳ್ತಾರೆ ನೀರ್ ಬಾಡಿದ್ದು ಫುಲ್ ಅದಷ್ಟು ಶಕೆ ಎಷ್ಟು ನೀರ್ ಕುಡಿದ್ರು ಸಾಕತ್ತಿಲ್ಲ.
12: ಈ ವೇಷದಲ್ಲಿ ನಾವು ಒಂದು ನೋಡಿದ್ವಿ ಅಂತಂದ್ರೆ ಮೇಡಮ್ ಈಗ ನಾವು 4 ವರ್ಷದಿಂದ ಮಾಡ್ತಾ ಇದೀವಿ ಈ ವೇಷದ ಕೆಲಸ. ಆಕ್ಚುಲಿ ನಮ್ಗೆ ರವಿ ಕಟ್ಪಡೆಯವರೇ ಇದಕ್ಕೆ ಪ್ರೇರಣೆ. ಉಡುಪಿಯಲ್ಲೇ ಆಗ್ತಾ ಇದೆ ಕುಂದಾಪುರದಲ್ಲಿ ಆಕ್ಚುಲಿ ಫಸ್ಟ್ ನಾವೇ ಸ್ಟಾರ್ಟ್ ಮಾಡಿರೋದು ಈ ವೇಷದ್ದು. ಅಲ್ಲೆಲ್ಲ ಮಾಡ್ತಾ ಇದಾರೆ ಅಷ್ಟಮಿಗೆ ಮಾಡ್ತಾರೆ ಈಗ 15ನೇ ತಾರೀಕಿಗೆ ಈ ಸಲದ ರವಿ ಕಟ್ಪೆ ಇರೋದು ಲಾಸ್ಟ್ ವೇಷ ಅಂತ ಹೇಳ್ತಾ ಇದ್ರು. ಅಲ್ಲಿ ಮಾಡ್ತಾರೆ ನಮ್ಮೂರಲ್ಲೂ ದೊಡ್ಡ ದೊಡ್ಡ ಜಾತ್ರೆಗಳಾಗುತ್ತೆ ನಾವು ಮಾಡ್ಬೋದು ನಮ್ಮೂರಲ್ಲೂ ಸಮಸ್ಯೆಯರು ಮಕ್ಕಳಿದ್ದಾರೆ ನಾವು ಟ್ರೈ ಮಾಡುವ ಅಂತೇಳಿ ಫಸ್ಟಿಗೆ ಸ್ವಲ್ಪ ಭಯ ಆಯ್ತು. ಅಂದ್ರೆ ಜನ ರಿಸೀವ್ ಮಾಡೋ ರೀತಿ ಯಾವ ತರ ಇರ್ತದಂತ ಗೊತ್ತಿಲ್ಲ. ಅಂದ್ರೆ ಈ ಬೇರೆ ಎಲ್ಲ ವಿಷಯದಲ್ಲೂ ನಾವ್ ಯಾರತ್ರ ದುಡ್ಡು ಕೇಳುದಿಲ್ಲ ನಾವು ಪೋಸ್ಟ್ ಹಾಕ್ತಿವಿ ಅದಂದ್ರೆ ನಾವು ಬಾಕ್ಸ್ ಇಟ್ಕೊಂಡು ಹೋಗ್ತಿವಿ ಅಲ್ಲಿ ಸಹ ನಾವು ಕೇಳುದಿಲ್ಲ ವೇಷ ಹಾಕಿರ್ತೇವೆ ಬಾಕ್ಸ್ ಇರ್ತೇವೆ ಇಟ್ಕೊಂಡು ಹೋಗ್ತಿವಿ ಅವ್ರೆ ನಮ್ದು ಬರ್ಕೊಂಡಿರುತ್ತೆ ನಮ್ದು ಹಿಂದ್ಗಡೆ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಜರ್ಸಿರತ್ತೆ. ನಾವು ಅದ್ರಲ್ಲಿ ಇಲ್ಲಿ ತನಕ ನೋಡಿದಲ್ಲಿ ಮೇಡಮ್ ಈ ಮಿಡಲ್ ಕ್ಲಾಸ್ 100 ರೂಪಾಯಿ ತಂದಿರೋ ಹಬ್ಬಕ್ಕೆ ಬಂದಿರೋದ್ರಲ್ಲಿ 20 ರೂಪಾಯಿ ಹಾಕಿರುವಂತ ಜನನೇ ಜಾಸ್ತಿ. ನಾವು ವೇಷ ಹಾಕಿದ್ರೆ ನಮ್ಗೆ ಕಣ್ ಕಾಣಿಸ್ತಾ ಇರತ್ತೆ ದುಡ್ಡಿರೋ ವ್ಯಕ್ತಿ ಯಾರು ನಾವು ನೋಡಿದಂಗೆ ಗೊತ್ತಿರೋದು. ಕೆಲವರು ನೋಡದೇ ಇಲ್ಲ ಅದನ್ನ ಡೋಂಟ್ ಕೇರ್ ತರ ಹೋಗ್ತಾರೆ. ಬಟ್ ಈ ಬಡವರು ಇದಾರಲ್ಲ ಅದ್ ಹೇಳ್ತಾರಲ್ಲ ಕಷ್ಟ ಬಡವ್ರ ಕಷ್ಟ ಬಡವ್ರಿಗೆ ಅಂತೇಳಿ ಅವರು ಆ 100 ರೂಪಾಯಿ ಇದ್ರು ಆ ಹಿಂಗ್ಸ್ರಲ್ಲ ಆ ಸೀರೆ ಎಲ್ಲ 100 ಇರೋದು ಅದ್ರಲ್ಲಿ ಒಂದು 20 ರೂಪಾಯಿ ತೆಗೆದು ಕೆಲವ್ರು 10 ರೂಪಾಯಿ 2 ರೂಪಾಯಿ ಅವ್ರು ಹಾಕೋ ದುಡ್ಡು 2 ರೂಪಾಯಿ ಕಾಯಿನ್ ಸಣ್ಣದಾಗಿರೋ ಬಟ್ ಅದು ಹಾಕ್ಬೇಕಂತೇಳಿ ಅದನ್ನೆಲ್ಲ ಬಿಚ್ಚಿ ಹಾಕೋದುಂಟಲ್ಲ ಮೇಡಮ್. ಅದು ನೋಡಿದ್ರೆ ಮೇಲೆ ನಮ್ಗೆ ಆ ಯೋಜನೆನ ನಾವು ನಿಲ್ಸ್ಲಿಕ್ಕೆ ಮನಸ್ಸೇ ಆಗಿಲ್ಲ. ಈಗ ಆಕ್ಚುಲಿ ಲಾಸ್ಟ್ ಇಯರ್ ನಾವು ತುಂಬಾ ಟಫ್ ಅಲ್ಲಿ ಮಾಡಿದ್ದೆ ಆಕ್ಚುಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲಾ ಬಿಸಿ ಇದ್ವಿ ಮಾಡ್ಬೇಕು ಅಂದ್ರೆ ಬಿಡಬಾರ್ದು ಅಂತ ಮಾಡಿದ್ವಿ. ದಿನಾನೂ ಕೂಡ ಫ್ಯಾಮಿಲಿ ಯಾರಿಗೂ ಕರ್ಕೊಂಡು ಹೋಗಲ್ಲ.
13: ಇದು ಆಕ್ಚುಲಿ ನಮ್ಮ ಊರ ಹಬ್ಬ
12: ಫ್ಯಾಮಿಲಿ ಟೈಮ್ ಕೊಟ್ಟಿರುವುದಿಲ್ಲ.
9: ಆದ್ರೂ ಕೂಡ ಅದೊಂದೇನೋ ತೃಪ್ತಿ ನಮ್ ಖುಷಿ ಇದೆ. ಅವರನ್ನ ನಾವು ಮನೆಯವರನ್ನ ಒಪ್ಪಿಸಿರ್ತೀವಿ. ಮನೆಯವರು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಈಗ. ಯಾಕಂದ್ರೆ ಇವ್ರದ್ ಕೆಲ್ಸ ಇವ್ರು ಮಾಡ್ತಿರೋದು ಹೋಗ್ತಿರೋ ದಾರಿ ಅವ್ರಿಗೆ ಗೊತ್ತಿದೆ. ಆದ್ರಿಂದ ಅವ್ರು ಯಾರು ನಮ್ಮನ್ನ ಅರ್ಥ ಮಾಡ್ಕೊಂಡು ಅವ್ರ ಹಾಗೆ ಹೋಗಿ ಅವ್ರ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಒಂದು ಸಹಕಾರ ಕೊಟ್ರೆ ಖಂಡಿತ ಈ ಯಾರು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಯಾರು ಈ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ 6 ತಿಂಗಳ ಮಗು ಹುಟ್ಟಿದ ಮಗು ಇದನ್ನೆಲ್ಲ ನೋಡಿ ಈ ಒಂದು ಯೋಜನೆಯನ್ನು ಕೈ ಬಿಡೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಈ ಪ್ರತಿ ವರ್ಷನೂ ನಾವು ಪ್ರತಿ ನಮ್ಮ ಪ್ರಾರ್ಥನೆ ಇಷ್ಟೇ ಈ ಸಮಸ್ಯೆ ಯಾರಿಗೂ ಬಾರ್ದಿರ್ಲಿ ಕೈ ಒಡ್ಡುವಂತ ಪರಿಸ್ಥಿತಿ ನಿರ್ಗತಿಕರಿಗಾಗಿ ನಾವು ಕೈ ಒಡ್ಡೋದು ನಮಗ್ ಬೇಜಾರಾಗ್ತಾ ಇಲ್ಲ. ಅಂದ್ರೆ ಅಸಹಾಯಕರಿಗಾಗಿ ನಮ್ಗೆ ನಮ್ಗದು ತೃಪ್ತಿ ಇದೆ. ಆದ್ರೆ ಸಮಾಜದ ಮುಂದೆ ಇಂಥ ಪರಿಸ್ಥಿತಿ ಕೈಯೊಡ್ಡುವಂತ ಪರಿಸ್ಥಿತಿ ಯಾವ ತಾಯಿಗೂ ಬಾರದಿರ್ಲಿ. ಯಾಕಂದ್ರೆ ಅವರು ಆ ಸಂಕಷ್ಟ ಪರಿಸ್ಥಿತಿನ ನಮ್ಗೆ ನೋಡೋಕಾಗದೆ ನಾವು ನಮ್ಮ ಕಷ್ಟ ನಮ್ಮ ಈ ಹಬ್ಬ ಹರಿದಿನಗಳಲ್ಲಿಯೂ ಕೂಡ ನಾವು ಜಾತ್ರೆಯಲ್ಲಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಬೆರೆಯೋಕಾಗದೇ ಇದ್ರು ಕೂಡ ಅವ್ರ ಕಷ್ಟದಲ್ಲಿ ನಾವು ಜೊತೆ ಆಗ್ತಿರುವ ಖುಷಿ ನಮ್ಗಿದೆ. ಇದೆ ಈ ನಾವೀಗ ಇವ್ರು ಹೇಳಿದ್ರು ಗೋವಿಗಾಗಿ ಮೇವು ಅಂತ, ಈ ಯೋಜನೆಗಳಿಗೂ ಕೂಡ ಯಾರಾದ್ರೂ ದಾನಿಗಳು ನಮ್ಮ ಜೊತೆ ಸಹಕಾರ ಕೊಟ್ರೆ ಅಂದ್ರೆ ವಾಹನದ ವ್ಯವಸ್ಥೆ ಮಾಡಿದ್ರೆ ಖಂಡಿತ ಪ್ರತಿ ಶನಿವಾರ ಅಲ್ಲಿ ಹೋಗುವ ತರಕಾರಿಗಳು ಕಸಕ್ಕೆ ಹೋಗುವುದಕ್ಕಿಂತ ಗೋವಿನ ಹೊಟ್ಟೆಗೆ ಹೋದ್ರೆ ಅದರಲ್ಲಿ ಎಲ್ರಿಗೂ ಒಂದು ಒಂದು ಪುಣ್ಯ ಸಿಗುತ್ತೆ.
4: ಪುಣ್ಯದ ಪಾಲು.
9: ಹಾ ಖಂಡಿತ, ಪ್ರತಿ ಶನಿವಾರ ಎಷ್ಟೋ ತರಕಾರಿಗಳು ಉಳಿಯುತ್ತೆ. ದೂರದ ಊರಿಂದ ಬಂದಿರ್ತಾರೆ, ಅವರಿಗೆ ವಾಪಸ್ ಕೊಂಡೋಗಕ್ಕೆ ಆಗುವುದಿಲ್ಲ. ಅಂತ ಸಂದರ್ಭದಲ್ಲಿ ಅದು ಕಸಕ್ಕೆ ಹೋಗುತ್ತೆ, ಮುನ್ಸಿಪಾಲ್ಟಿ ಗಾಡಿ ಬರುತ್ತೆ, ತಗೊಂಡೋಗಿ ಕಸಕ್ ಹಾಕ್ತಾರೆ.
14: ಅದಿಲ್ಲ ಅಂದ್ರೆ ನೆಕ್ಸ್ಟ್ ಉಡುಪಿಯಿಂದ ಒಂದು ಟೀಮ್ ಬಂದು ಅದನ್ನ ಎರೆಹುಳು ಗೊಬ್ಬರಕ್ಕೆ ಶೇಖರಣೆ ಮಾಡ್ಕೊಂಡು
9: ಹೋಗ್ತಾರೆ.
14: ಅದನ್ನ ನಾವು ಕೇಳಿ ಈಗ ನೆಕ್ಸ್ಟ್ ನಾವು ತೆಗೆದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತ ಕೇಳಿದಾಗ ಅದು ಗೊಬ್ಬರಕ್ಕೆ ಎಲ್ಲ ಟೋಟಲ್ ಮಾಡಿ ಡಂಪ್ ತರ ಮಾಡ್ಕೊಂಡು ಹಾಕ್ತಾರೆ. ಬಟ್ ಅಲ್ಲಿ ಎಷ್ಟೆಷ್ಟು ಇವಾಗ
15: ಈ ಬೀನ್ಸ್ ಈ ತರ ಕೆಲವೊಂದು ಐಟಮ್ ಉಂಟಲ್ಲ, ಅಲ್ಸಂಡ್ ಅವೆಲ್ಲ ಸ್ವಲ್ಪ ಬೆಳೆದ್ರೆ ಅದನ್ನ ಅವ್ರು ರಿಟರ್ನ್ ತಗೊಂಡೋಗ್ದಿಲ್ಲ, ಅವ್ರು ನಮ್ಗೆ ಚೀಲ ಚೀಲ ಕೊಡ್ತಾರೆ ವಾಪಸ್.
9: ಚೀಲ ಚೀಲ ಮೊನ್ನೆ ಕೊಟ್ಟಿದ್ರು ಬೆಂಡೆ
4: ಸೊಪ್ಪು
15: ಎಂತ ಮಾಡ್ಲಿಕ್ಕೆ
14: ಆಗುದಿಲ್ಲ. ಅದನ್ನ
4: ನಿಮ್ಮ ರಿಕ್ವೈರ್ಮೆಂಟ್ ಏನಂದ್ರೆ ನೀವು ಅದನ್ನೆಲ್ಲ ಹಾಪುದು ತಕೊಂಡ್ ಹಾಪುದು ಕಲೆಕ್ಟ್ ಮಾಡೋದಕ್ಕೆಲ್ಲ ನೀವು ತಯಾರಿದ್ರಿ, ಅದ್ರದಕ್ಕೊಂದು ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ.
15: ನಮ್ಮ ಹತ್ರ ಒಂದು ಗಾಡಿ ಇದೆ, ಬಟ್ ಅದು ಡಬಲ್ ಕ್ಯಾಬಿನ್ ಆಗಿರೋದ್ರಿಂದ ಹಿಂದ್ಗಡೆ ಸ್ಪೇಸ್ ಕಮ್ಮಿ, ಬಟ್ ಅದಕ್ಕೆ ನಾವು ತುಂಬಿಸ್ಕೊಂಡು ಹೋಗ್ತೀವಿ ಪ್ರತಿ ಸಲ. ಅದ್ ನಮ್ದೆಲ್ಲ ಒಂಥರ ಸೇವೆ, ನಮ್ದು ಹೆಲ್ಪಿಂಗ್ ಹ್ಯಾಂಡ್ ಸೇವೆ ಜೊತೆ ಅದು ಒಂದು ಸೇವೆ ಮಾಡ್ತಾ ಇದೆ ಎಲ್ಲ ಯೋಜನೆಗೂ. ಬಟ್ ಅದೇನಾಗುತ್ತೆ ನಮ್ಗೆ ಇಲ್ಲಿ ತಗೊಂಡು ಹೋಗೋ ತುಂಬಾ ಅನ್ಸುತ್ತೆ, ಅಲ್ಲಿ ಹೋಗಿ ಆ ದನಗಳ ರಾಶಿ ನೋಡಿದಾಗ ಇದು ಎಲ್ಲಿಗೂ ಅಲ್ಲ ಅನ್ಸಿಬಿಡ್ತದೆ.
16: ಇದೊಂದು ಟೀಮ್ ಅಲ್ಲಿ ಮೇನ್ ಅಂದ್ರೆ ಪ್ರದೀಪ್ ಅಣ್ಣನೆ ಅಂತಕಂದ್ರೆ ಅವು ನಾನು ಎಷ್ಟೋ ಸಲ ನೋಡಿದೀನಿ, ಅವ್ರದ್ದು ಬರ್ತ್ಡೇ ಇರುತ್ತೆ ಇಲ್ಲ ಹೆಂಡತಿದ್ ಬರ್ತ್ಡೇ ಇರುತ್ತೆ, ಯಾವುದೇ ಬರ್ತ್ಡೇ ಈಗ ಹೆಂಡತಿಗೂ ಆಸೆ ಇರುತ್ತೆ ನಮ್ ಹಸ್ಬೆಂಡ್ ಒಟ್ಟಿಗೆ ತಿರ್ಬೇಕು ಕೋಟೇಶ್ವರ ಕೋಡೆ ಹಬ್ಬದಲ್ಲಿ ತಿರ್ಗ್ಬೇಕು ಅಂತೇಳಿ ಹಬ್ಬದಲ್ಲಿ. ಅವ್ರು ಎಷ್ಟೋ ಹಬ್ಬನ ಬಿಟ್ಟು ಬಂದಿದ್ದಾರೆ, ಅವರಿಗೆ ಹೆಂಡತಿ ಮತ್ತೆ ಅವ್ರ ಫ್ಯಾಮಿಲಿ ಕೂಡ ಥ್ಯಾಂಕ್ಸ್ ಅನ್ಬೇಕು, ಎಂತಕಂದ್ರೆ ಅವ್ರು ಅಷ್ಟೇ ಅರ್ಥ ಮಾಡ್ಕೊಂಡಿದ್ದಾರೆ.
4: ಹೌದು, ನೀವೆಲ್ಲ ಹೆಚ್ಚಿನವರು ಫ್ಯಾಮಿಲಿ ಮ್ಯಾನ್ ಅಂದ್ರೆ ಸಂಸಾರಿಗರು, ಸೊ ಮನೆಯಲ್ಲೆಲ್ಲ ಸಪೋರ್ಟ್ ಹೆಂಗೆ? ಈಗ ಕೊಡಿ ಹಬ್ಬ ಇರ್ಬೋದು ಯಾವ್ದೇ ನಮ್ಮೂರ ಹಬ್ಬ ಇಪ್ಪೋ, ನೀವು ವೇಷ ಹಾಕೊಂಡ ಇದ್ ಮಾಡ್ತಾ ಇಪ್ಪತ್ತಿಗೆ ಮನೆಯೊಟ್ಟಿಗೆ ಏನು ಆಗ ಅವ್ರು ನಾಗರಾಜ್ ಸರ್ ಹೇಳ್ದಂಗೆ ಏನು ಸೆಲೆಬ್ರೇಷನ್ ಆತಿಲ್ಲ, ಒಂದ್ ಗಳಿಗೆ ಗಂಡೊಟ್ಟಿಗೆ ಹೋಗಿ ಕೈಕಾಯಿ ಹಿಡ್ಕೊಂಡ್ ತೈತಾ ನಾಳೆ ಹಬ್ಬಕ್ಕೆ ಬಪ್ಪ ಅಂದ್ರೆ ಆತಿಲ್ಲ.
15: ಸೊ ನಾಲ್ಕು ವರ್ಷ ಆಯ್ತು ಮೇಡಮ್ ನಮ್ದು ಈ ಯೋಜನೆ ಸ್ಟಾರ್ಟ್ ಆಗಿ, ಅದಕ್ಕಿಂತ ಮುಂಚೆ ನಾವು ಬೆಳಿಗ್ಗೆ ಬೇಗ 4:30-5 ಗಂಟೆಗೆ ಹೋಗಿ ರಥ ಕಣ್ಕೆ ಮಾಡ್ಕೊಂಡು ಬರೋದು, ಇದೆಲ್ಲ ನಮ್ದು ಮೊದ್ಲಿಂದ ನಡ್ಕೊಂಡ್ ಬಂದ ಹಬ್ಬಕ್ಕೆ ಬೆಳಿಗ್ಗೆ ರಥ ಬೆಳಿಗ್ಗೆ ಅಣಕೆ ಆಗತ್ತೆ ಅದಕ್ಕೆಲ್ಲ ಹೋಗಿ ಬರ್ತಾ ಇತ್ತು. ಇವಾಗ ಲಾಸ್ಟ್ 4 ವರ್ಷದಿಂದ ನಮ್ಗೆ ಆ ಹಬ್ಬದ ಮುಂಚೆ ಒಂದ್ ವಾರ ಇದು ಸ್ಟಾರ್ಟ್ ಆಗತ್ತೆ ವೇಷ, ಅದಕ್ಕೆ ಬೇಕಾಗಿರೋ ಬಾಕ್ಸ್ ಆ ಬಾಕ್ಸ್ ಪ್ರಿಪೇರೇಷನ್ ಇಂದ ಅದಕ್ಕೆ ಗಮ್ ಅನ್ಸೋದೆಲ್ಲ ನಮ್ ಹೆಂಡತಿಗೆ ನಮ್ಗೆ ಸಪೋರ್ಟ್ ಮಾಡೋದು ಎಲ್ಲ ಉಡ್ಪಿದ್ ನಮ್ಮ ಅವರಿಗೂ ನಾವು ಈ ಟೈಮಲ್ಲಿ ನಾವು ಅವ್ರನ್ನ ನೆನ್ಪ್ ಮಾಡ್ಕೋಬೇಕು. ಅವರೇ ನಮ್ಗೂ ವೇಷ ಮಾಡ್ತಾರೆ, ಅಜಯ್ ಅಂತ ಕುರ್ಕಾಲು ಅವರೇ ನಮ್ಗೆ ತುಂಬಾ ಕಮ್ಮಿ ಇದ್ರಲ್ಲಿ ನಮ್ ಮಾಡಿಕೊಡ್ತಾರೆ. ಬಟ್ ಈ ಹಬ್ಬ ಅಂತ ಹೇಳಿದಾಗ 4 ದಿವಸ ಅಂದ್ರೆ ಅವರು ಸಹ ನಮ್ ಜೊತೆ ಬಾಕ್ಸ್ ಇಟ್ಕೊಂಡು ಬರ್ತಾರೆ,
4: ಒಂದ್
15: ಹೆಂಡತಿ ಬರ್ತಾರೆ, ನನ್ನ ಮಗ ಬರ್ತಾರೆ ಎಲ್ಲ, ಅದ್ರಲ್ಲಿ ಎಂತ ಮುಜುಗರ ಅಂತ ಇಲ್ಲ ಮೇಡಮ್. ಅವರಿಗೆ ಫಸ್ಟ್ ಸ್ವಲ್ಪ ಮುಜುಗರ ಇತ್ತು, ಇವಾಗ ಟೀಮ್ ವರ್ಕ್ ಎಲ್ಲದಕ್ಕೂ ಮೇನ್ ಅಂತ ಕೂಡ ಮೇಡಮ್, ಇವಾಗ ನಮ್ಮನ್ನ 4 ಕಡೆ ಗುರುತಿಸ್ತಾರಲ್ಲ ಜನ, ಅದು ಅವರಿಗೆ ತುಂಬಾ ಖುಷಿ. ಈಗ ನಾನೇನಾದ್ರೂ ಒಂದು ಪೋಸ್ಟರ್ ಮಾಡಿ ಗ್ರೂಪ್ ಅಲ್ಲಿ ಹಾಕಿದ್ರೆ ಅದ್ರಲ್ಲಿ ಏನಾದ್ರೂ ಎಡಿಟಿಂಗ್ ಇಶ್ಯೂ ಇದ್ರೆ ಇಮಿಡಿಯೇಟ್ ಆಗಿ ನನ್ಗೆ ಅದು ಇದು ರಾಂಗ್ ಇದೆ. ನಿನ್ನೆ ಸಹ ಒಂದು ಪೋಸ್ಟರ್ ಮಾಡಿದ್ದೆ, ಅದರಲ್ಲಿ ಯಾವ್ದು ನಮ್ಮ ಇದ್ರದ್ದು ರೇಡಿಯೋ ಸಿಟಿದು, ಅದು ಯಾವ್ದೋ ಒಂದ್ ಎರಡು ವರ್ಡ್ ರೇಡಿಯೋ ಸಿಟಿ ಬರುತ್ತೆ, ರೇಡಿಯೋ ಕುಂದಪ್ಪ ಸಾರಿ, ಅದರಲ್ಲೇ ಸಹ ನಮ್ದು ಎಡಿಟಿಂಗ್ ಮಿಸ್ಟೇಕ್ ಇರೋದು ನನ್ಗೆ ಕಾಲ್ ಮಾಡಿದ್ರೆ. ಆತರ ತುಂಬಾ ಸಪೋರ್ಟ್ ಇದೆ. ಇವ್ರ ವೈಫ್ ಸಹ ಆಗಿರ್ಬೋದು, ಇವರು ರೀಸೆಂಟ್ಲಿ ಮದುವೆ ಆಗಿದ್ದು, ಇವ್ರ ವೈಫ್ ಎಲ್ಲ ಅದು ದೊಡ್ಡ ಶಕ್ತಿ. ಅವಿನಾಶ್ ಅವರು, ಅವಿನಾಶ್ ಅಂತ ಅವ್ರು ಬಂದಿಲ್ಲ, ನಮ್ಮ ಹುಡುಗರ ಬಗ್ಗೆ ಕೆಲವ್ರ ಬಗ್ಗೆ ನಾವು ಹೇಳಲೇಬೇಕು. ಅವಿನಾಶ್ ಪೂಜಾರಿ ಅಂತ ಅವರೆಲ್ಲ ದೊಡ್ಡ ಶಕ್ತಿ, ಅವ್ನ್ ಬರ್ಲಿಲ್ಲ. ಆಮೇಲೆ ನಿರಂಜನ್, ಸಚಿನ್ ಅಂತ ಬೆಂಗಳೂರು, ಸುಚಿತ್ ಹೇಳ್ತಾ ಹೋದ್ರೆ ನಮ್ಗೆ ಕೆಲವ್ರು, ಪವನ್, ಪ್ರೇಕ್ಷಿತ್ ಅಂತ ತುಂಬಾ ಜನ ಹುಡುಗಿದ್ದಾರೆ, ಅವರೆಲ್ಲ ಬರ್ಲಿಕ್ಕಾಗಿಲ್ಲ.
4: ಶಕ್ತಿ ನೀವು ಬೆಂಗಳೂರಲ್ಲಿ ಇದ್ದವರಲ್ಲ ಮೊದಲು?
15: ಹೌದೌದು ಮೇಡಮ್.
4: ಕಡೆಗೆ ನೀವು ಈಚೆಗೆ ಶಿಫ್ಟ್ ಆದ್ದೆ ಹೆಲ್ಪಿಂಗ್ ಹ್ಯಾಂಡ್ಸ್ಗೋಸ್ಕರ?
15: ಇಲ್ಲ, ನಂದು ನಾನು ಅಲ್ಲಿ ನಾನು ವರ್ಕ್ ಮಾಡ್ತಿರೋ ಕಂಪ್ನಿಯಲ್ಲಿ ನಾನು ತುಂಬಾ ವರ್ಷದಿಂದ ನಾನು ಇಲ್ಲಿ ಟ್ರಾನ್ಸ್ಫರ್ ಕೇಳ್ತಾ ಇದ್ದೆ. ಅದು ಅಲ್ಲಿ ನನಗೆ ಇಲ್ಲಿ ಟ್ರಾನ್ಸ್ಫರ್ ವಿದ್ ಪ್ರಮೋಷನ್ ಟ್ರಾನ್ಸ್ಫರ್ ಆಯ್ತು ಊರಿಗೆ, ಅದು ಆ ಖುಷಿಗೆ ಇದು ಒಂದು ಆ್ಯಡ್ ಆಯ್ತೇನು. ಅದೇ ಮತ್ತೆ ಇಂಥ ಸ್ನೇಹಿತರ ಬಳಗ ಒಟ್ಟು ಸಿಕ್ತು, ಒಟ್ಟಿಗೆ ಏನ್ ಪರಿಚಯ ಇದ್ರಲ್ಲ ಮತ್ತೆ ಸಿಕ್ಕಿದವರು, ಅದೀಗ ಸ್ವಂತ ಅಣ್ಣ ತಮ್ಮಕ್ಕಿಂತ
4: ಫ್ಯಾಮಿಲಿ,
15: ಈಗ ಫ್ಯಾಮಿಲಿ ಅಂದ್ರೆ ಸ್ವಂತ ಅಣ್ಣ ತಮ್ಮಕ್ಕಿಂತ ಜಾಸ್ತಿ. ಇನ್ನು ಒಬ್ರು ಇಲ್ಲ ಅಂದ್ರೆ ಈಗ ನನ್ಗೇನು ಹೋಗ್ಲಿಕ್ಕೆ ಆಗಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಹೋಗಿ ಆ ಕೆಲಸ ಫಿನಿಶ್ ಮಾಡಿ.
4: ಎಷ್ಟು ಮೆಂಬರ್ಸ್ ಇದ್ದೀರಿ ನೀವು ಹೆಲ್ಪಿಂಗ್ ಹ್ಯಾಂಡ್ಸ್ ಅಲ್ಲಿ?
5: ಆಕ್ಚುಲಿ ನಿಮ್ ವಾಟ್ಸ್ಆಪ್ ಅಲ್ಲಿ ಮೆಂಬರ್ ಮೇಡಮ್ ಈಗ 300 ಪ್ಲಸ್ ಇತ್ತು ನಾವು
13: ಅಂದ್ರೆ ಕೆಲವರು ಸಹಾಯಸ್ತ ಕೊಡ್ತಾರೆ ಕೆಲವರು ಸಹಾಯಸ್ತ ಆಗಿ ಬರ್ತಾರೆ ನಮ್ ಜೊತೆ
5: ಇಲ್ಲ ನಮ್ ಒಟ್ಟಿಗೆ ಒಂದು ಟೋಟಲ್ ವರ್ಕ್ ಮಾಡೋ ಸಿಕ್ಕುದು ಒಂದ್ 30-40 ಜನ ಈಗ ಆಲ್ರೆಡಿ ರೆಡಿ
4: ಇರ್ತಾರೆ
5: ಒಂದು ಕಾಲ್ ಮಾಡ್ರೆ ರೆಡಿ ಇರ್ತಾರೆ ಈಗ ನಮ್ಗೆ ಎಲ್ಲರಿಗೂ ಕೆಲ್ಸಕ್ಕೆ ಬೇಕಾಗ್ತಲ್ಲ ಅಂದ್ರೆ ಎಲ್ಲ ಅವ್ರವ್ರ ಕೆಲ್ಸಕ್ಕೆ ಅವ್ರು ಬಿಸಿ ಇರ್ತಾರೆ ಪಾಪ ಹೇಳಕ್ಕು ನಾವ್ ಒಂದ್ ಯಾವ್ದಾರ ಒಂದ್ ಪೋಸ್ಟ್ ಮಾಡಿ ರೆಡಿ ಮಾಡಕ್ಕೂ ಪ್ರದೀಪ್ ಅವ್ನು ಪೋಸ್ಟ್ ರೆಡಿ ಮಾಡ್ ಪೋಸ್ಟ್ ರೆಡಿ ಮಾಡಿ ಫಸ್ಟ್ ಒಂದು ಗ್ರೂಪ್ ಯಾವ್ದು ನಮ್ದು ಒಂದು ಗ್ರೂಪ್ ಇರುತ್ತೆ ನಮ್ ಗ್ರೂಪ್ ಗೆ ಹಾಕ್ತಾರೆ ಅದನ್ನ ಓಕೆ ಅನ್ಕೊಂಡು ನೆಕ್ಸ್ಟ್ ಮೇನ್ ಗ್ರೂಪ್ ಗೆ ಹಾಕ್ತಾರೆ ಮೇನ್ ಗ್ರೂಪ್ ಗೆ ಹಾಕು ಅದನ್ನ ನಮ್ದು ಎಲ್ಲ ಸಹಾಯ ಹಸ್ತೀವಿ ಎಲ್ಲ ಅವರೇ ದೇವ್ರ ದೊಡ್ಡದು ಎಂತ ಅಂದ್ರೆ ಇಲ್ಲಿಂದ ಪಡುಬಿದ್ರಿ ನಿಮ್ದು ಆಲ್ಮೋಸ್ಟ್ ಬೆಂಗಳೂರು ಗಿಂಗ್ಳೂರು ಎಲ್ಲ ಇದ್ರು ಅವರೆಲ್ಲ ಒಂದು ಪೋಸ್ಟರ್ ಕಂಡು ಅವರಿಗೆ ಅವ್ರಿಗೆ ಹೇಳ್ದಂಗೆ ಜಾಸ್ತಿ ಹಾಕ್ತಾರೆ ಬಿಟ್ರೆ ಕಮ್ಮಿ ಇಲ್ಲ ಎಂತಕಂದ್ರೆ ನಮ್ ಪೋಸ್ಟ್ ಬೆನ್ಬೆನಿ ಬಿಂದ್ ಬಂದ್ರು ಬಂತು ಇವತ್ತೊಂದು ಪೋಸ್ಟ್ ಹಾಕ್ರೆ ಮತ್ ನಾಳೆ ಅಂತದ್ದು ಆತಿಲ್ಲ ಅಂದ್ರೆ ನಾಳೆಗೆ ಒಂದು ಪೋಸ್ಟರ್ ಬಂದ್ರು ಬಂತು ಆ ಪೋಸ್ಟಿಗೂ ಹಾಕೋರಿದ್ರು ಎಂತಕಂದ್ರೆ ಎಲ್ಲರಿಗೂ ಸರಿ ಸಮಾನಾಯ ನಾವೊಂದು ಇದ್ ಮಾಡ್ಕತ್ ಹಂಗಾಯಿ ಮತ್ ಜಾಸ್ತಿ ನಾವು ಪ್ರಿಫರೆನ್ಸ್ ಮಕ್ಳಿಗೆ ಕೊಡುದು ಸಣ್ಣ ಮಕ್ಳಿಗೆ ಎಂತಕಂದ್ರೆ ದೊಡ್ಡವರಿಗೆ ಅವರು ಎಂತ ಇದ್ ಮಾಡ್ತಾರೆ ಸಣ್ಣ ಮಕ್ಳಿಗೆ ನಮ್ ಸ್ವಲ್ಪ ಮನ ಜಾಸ್ತಿ ಮಿಡಿತ್ ಹಂಗೆ ನಾವು ಜಾಸ್ತಿ ಕೊಡಿ
4: ಹಬ್ಬದನ್ನ ಹೇಗೆ ಪ್ರಯೋರಿಟೈಸ್ ಮಾಡ್ತ್ರಿ ಅಂದ್ರೆ ನಿಮ್ ತುಂಬಾ ರಿಕ್ವೆಸ್ಟ್ ಈಗ ಒಬ್ರು ಹೆಲ್ಪ್ ಮಾಡ್ತಾರಂತ ಆದ್ರೆ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಬಂದಿರತ್ತ ಹೆಂಗ್ ನೀವು ಅದನ್ನ ಪರಿಗಣಿಸ್ತೀರಿ ಓಕೆ ಇದಕ್ಕೆ ನಾವು ಕೊಡುವ
13: ಈಗ ನಮ್ದು ಪೋಸ್ಟ್ ನೋಡೋ ತಕ್ಷಣ ಆಕ್ಚುಲಿ ಇವತ್ತು ನಾವು ಬರುವಾಗ ಒಂದು ಟೀಮ್ ಮಾತಾಡ್ಕೊಂಡು ಬಂದೆ ಮೂಲಕಿಂದ ಒಂದು ಪೋಸ್ಟ್ ಬಂದಿತ್ತು ಅವ್ರು ನಮ್ದು ಯಾವ್ದು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅವ್ರು ನಾನು ಕಾಲ್ ಮಾಡಿದ್ರು ಸರ್ ನಮ್ಗೆ ಈ ತರ ನಾವು ಅವಾಗ ಏನ್ ಮಾಡ್ತೀವಿ ಫಸ್ಟ್ ಅವ್ರು ಕಾಲ್ ಬಂದಾಗ ನಾನು ಅವ್ರಿಗೆ ಹೇಳ್ತೇನೆ ಮೇಡಮ್ ತುಂಬಾ ರಿಕ್ವೆಸ್ಟ್ ಇದೆ ನಿಮ್ದು ಡೀಟೇಲ್ಸ್ ಎಲ್ಲ ಕಳಿಸಿ ನಮ್ದು ಅಕಸ್ಮಾತ್ ಯಾವ್ದಾದ್ರು ಪ್ರಾಜೆಕ್ಟ್ ರನ್ನಿಂಗ್ ಇದ್ರೆ ಅವ್ರಿಗೆ ಹೇಳ್ತೇವೆ ಈಗ ಆಗುದಿಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ನೋಡ್ತೇನೆ ಮೇಡಮ್ ಅಂತ ಹೇಳ್ತೇನೆ ಫಸ್ಟ್ ಪ್ರಿಯೋರಿಟಿ ಕೊಡೋದು ಮಕ್ಕಳ ಯೋಜನೆ ಬಂದ್ರೆ ಮಕ್ಕಳ ಯೋಜನೆ ಬಂದ್ರೆ ಮಿನಿಮಮ್ ಲಾಸ್ಟಿಗೆ ನಮ್ ಕೈಯಲ್ಲಾಗಿದ್ದಾದ್ರು ನಮ್ಮ ಟ್ರಸ್ಟ್ ಇಂದ ಆದ್ರೂ ಮಾಡಿ ಅವರಿಗೆ ಕೊಡುವಂತದ್ ಮಾಡ್ತೇವೆ ಯಾಕಂದ್ರೆ ಮಕ್ಕಳದ ಯೋಜನೆ ಬಂದಾಗ ನಮ್ಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಈ ದೊಡ್ಡವ್ರ ಯೋಜನೆ ಬಂದಾಗ ಅದಂದ್ರೆ ಈಗ ನನ್ಗೆ ಒಂದು ಇಷ್ಟು ಜನ ಪರಿಚಯ ಇರ್ತಾರೆ ಇವರಿಗೊಂದಿಷ್ಟು ರಿಕ್ವೆಸ್ಟ್ ಬರುತ್ತೆ ಇವರಿಗೊಂದಿಷ್ಟು ರಿಕ್ವೆಸ್ಟ್ ಬರುತ್ತೆ ಅವಾಗ ಏನಾಗುತ್ತೆ ಫೈನಲ್ ಮಾಡೋದು ಕಷ್ಟ ಆಗುತ್ತೆ ನಾವು ಫಸ್ಟ್ ಪ್ರಿಫರೆನ್ಸ್ ಮಕ್ಕಳಿದು ಮಕ್ಕಳಿಗೆ ಹೆಲ್ತ್ ರಿಲೇಟೆಡ್ ಬಂದ್ರೆ ಫಸ್ಟ್ ತಗೊಳ್ತೀವಿ ಅದಾದ್ಮೇಲೆ ಅವ್ರದ್ದು ಯಾವ ತರ ಇದೆ ಸಿಚುವೇಶನ್ ಮೊನ್ನೆ ಇವರೊಂದು ಹೇಳಿದ್ರು ಹೇಳಿ
9: ಸಾರಿ ಇವ್ರ ಬಗ್ಗೆ ಪ್ರದೀಪಣ್ಣನ ಬಗ್ಗೆ ಒಂದ್ ಮಾತು ಹೇಳಲೇಬೇಕು ಯಾಕಂದ್ರೆ ಈಗ ಇವ್ರು ಹೇಳಿದಾಗೆ ನಮ್ಮ ಹೆಲ್ಪಿಂಗ್ ಅಂಡ್ ಸಂಸ್ಥೆ ಬಗ್ಗೆ ಈಗ ಅಂದ್ರೆ ನಾವು ಪ್ರಚಾರಕ್ಕಾಗಿ ಮಾಡಿದಂತ ಕಾರ್ಯಕ್ರಮಗಳಲ್ಲ ನಮ್ಮ ಕಾರ್ಯಕ್ರಮಗಳೇ ಪ್ರಚಾರ ಆಗಿದ್ದು ಅದನ್ನ ನೋಡಿ ಜನ ತುಂಬಾ ರಿಕ್ವೆಸ್ಟ್ ಬರುತ್ತೆ ಅಂದ್ರೆ ಸಮಾಜದಲ್ಲಿ ದಿನಕ್ಕೊಂದೊಂದು ಸಮಸ್ಯೆಗಳು ಹುಟ್ಟಿಕೊಳ್ತಾ ಇರುತ್ತೆ ಆ ತರ ಬರ್ತಿರುತ್ತೆ ಅಂತ ನಡುವೆಯೂ ಕೂಡ ಪ್ರದೀಪಣ್ಣನಿಗೆ ಹೊತ್ತಲ್ಲದ ಹೊತ್ತಲ್ಲಿ ನಾನು ಒಂದು ಕಾಲ್ ಮಾಡಿದ್ದೆ ಅಂದ್ರೆ ಒಂದು ನಮ್ಗೆ ಒಂದು ಗಿಳಿಯಾರಿಂದ ಬೇಳೂರು ಮಗೆಬೆಟ್ಟು ಅವ್ರ ಕುಟುಂಬದ ಪರಿಸ್ಥಿತಿ ನೋಡಿದ್ರೆ ಯಾರಿಗೂ ಎಂಥವ್ರಿಗಾದ್ರೂ ಕಣ್ಣಲ್ಲಿ ನೀರು ಬರಲೇಬೇಕು ಯಾಕಂದ್ರೆ ತಂದೆ ಲಾಕ್ಡೌನ್ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಇಲ್ಲದೆ ಹೊರಗಡೆ ಕೆಲಸಕ್ಕೆ ಹೋದ್ರು ಗದಗಕ್ಕೆ ಹೋದಾಗ ಅವರಿಗೆ ಒಂದು ಅಪಘಾತ ಆಗತ್ತೆ ಆ ಅಪಘಾತದಲ್ಲಿ ಬೆನ್ನು ಮುರಿತಕ್ಕೊಳಗಾಗಿ ಅವರು ತನ್ನ ಎರಡೂ ಕಾಲುಗಳ ಸ್ವಾಧೀನ ಕಳ್ಕೊಳ್ತಾರೆ ಆ ಸಂದರ್ಭದಲ್ಲಿ ಅವ್ರ ಬದುಕಷ್ಟೇ ಮುರಿದೋಗಿರುವುದಿಲ್ಲ ಅವ್ರ ಇಡೀ ಸಂಸಾರದ ಬದುಕು ದಾರಿಗೆ ಬೀದಿಗೆ ಬಂದಿತ್ತು ಅವ್ರಿಗೆ ಎರಡು ಇಬ್ರು ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳಿಗೂ ಬಾರ್ಕೂರಲ್ಲೋ ಎಲ್ಲೋ ಶಂಕರನಾಳ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅವರಿಗೆ ಹೇಗಾಗಿದೆ ಅಂದ್ರೆ ದುಡಿಯೋರು ಯಾರಿಲ್ಲದೆ ಮಕ್ಕಳು

0: ಪ್ರದೀಪಣ್ಣ ತಿಳಿಸಿದಾಗ ಕೂಡ್ಲೆ ಬೇರೆ ಯಾವುದೇ ಯೋಚನೆ ಮಾಡದೆ ನನ್ನ ಜೊತೆ ಬಂದು ಸುನೀಲ್ ಅಣ್ಣ ಮತ್ತು ಪ್ರದೀಪಣ್ಣ ಆ ಸ್ಥಳಕ್ಕೆ ಹೋಗಿ, ನಾವು ಹೋಗಿದ್ದು ಬರೇ ಯೂನಿಫಾರ್ಮ್ ಮತ್ತು ಪುಸ್ತಕದ ಹಣ ವ್ಯವಸ್ಥೆ ಮಾಡೋದಕ್ಕಷ್ಟೇ ಹೋಗಿದ್ದು. ಅಲ್ಲಿ ಆ ಅವ್ರ ಪರಿಸ್ಥಿತಿ, ಆ ಮನೆ ಸೋರುವ ಮನೆ, ಆ ಅವರ ಬದುಕು, ಆ ಕಷ್ಟ ನೋಡಿ ಪ್ರದೀಪಣ್ಣ ತನ್ನ ಕೈಯಿಂದ ಬರ್ಸಿ 10,000 ರೂಪಾಯಿ ತುರ್ತು ವ್ಯವಸ್ಥೆ ಮಾಡಿದೆ. ಅಂತ ತುರ್ತು ವ್ಯವಸ್ಥೆ, ತುರ್ತು ಸಹಾಯನ ನಮ್ಮ ಸಂಸ್ಥೆ ತುಂಬಾ ಮಾಡಿದೆ. ಅಂದ್ರೆ ಯಾವುದೇ ಸ್ವಾರ್ಥ ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಅಂದ್ರೆ ಆ ಸಮಯದಲ್ಲಿ ಅವರ ಆ ಕಷ್ಟ, ಅಂದ್ರೆ ಅಲ್ಲಿ ಹೋಗಿರ್ತೀವಿ ಒಂದೊಂದ್ ಕಡೆ ಹೋದಾಗ ಇವ್ರು ಹೇಳಿದಾಗೆ ಆ ಅಜ್ಜಿ ಮನೆ ಇತ್ತಲ್ಲ ಅದೇ ರೀತಿ ಇಂಥ ತುಂಬಾ ಇದೆ. ಅಲ್ಲಿ ಸೋರುತ್ತೆ ಮನೆ, 2 ಪ್ರಾಯದ ಮಕ್ಕಳು, ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ. ಇಂಥ ಸಂದರ್ಭದಲ್ಲೆಲ್ಲ ಅದೇ ನೋಡಿದಾಗ ನಾವು ಯಾವುದೇ ಎಷ್ಟೆಷ್ಟು ಸಮಾಜ ಸಂಘಟನೆಗಳನ್ನು ಕಟ್ಕೊಂಡಿದೆ, ಜಾತಿ ಸಂಘಟನೆಗಳು. ನಾನು ಹೇಳುತ್ತಿದ್ದೆ ನೀವು ಜಾತಿ ಸಂಘಟನೆಗಳನ್ನ ಕಟ್ಟಬೇಡಿ. ಬಸವಣ್ಣ ಎಲ್ಲ ಗೋಡೆಗಳನ್ನ ಕಳಿಸಿದ್ರು. ಈಗ ನಾವು ಗೋಡೆ ಕಟ್ಕೊಂಡು ಗೋಡೆ ಕಟ್ತಾ ಇದ್ದೀವಿ. ಸಂಘಟನೆಗಳು ಹೇಗೆ ಬರಬೇಕಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಯಾರು ಸಂಕಷ್ಟದಲ್ಲಿದ್ದಾರೆ ಅವರನ್ನ ಖಂಡಿತ ಒಂದು ಕೈಗಳಿಂದ ಸಾಧ್ಯವಾಗದಿದ್ರೆ 16 ಕೈಗಳು ಒಟ್ಟಾಗಿ ಅವರನ್ನ ನಾವು ಮೇಲೆತ್ತಬೇಕು. ಇಂಥ ಸಂಘಟನೆಗಳು ಹೋದಾಗ ಅವ್ರಿಗೆ ಖಂಡಿತವಾದ ಸಹಾಯ ಕೊಡಿ, ಸಹಕಾರ ಮಾಡಿ. ನಾವಿದ್ದೀವಿ, ನಾವು ಹೋಗ್ತೀವಿ, ಅಲ್ಲಿ ಹೋಗಿ ನಾವು ಕೆಲಸ ಮಾಡ್ತೀವಿ. ಅವ್ರಿಗೇನಿದು ಆ ಸೋರುವ ಮನೆಗೊಂದು
1: ಸೂರು ಕೊಡಿ,
0: ಆ ಸೋರುವ ಸೂರನ್ನ ನಾವು ಸರಿ ಮಾಡಿದಾಗ, ಮೇಲ್ಛಾವಣಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಾಗ, ಆ ಮಕ್ಕಳಿಗೆ ಒಂದು ಶೌಚಾಲಯವನ್ನು ಮಾಡಿಕೊಟ್ಟಾಗ, ಆ ಮಕ್ಕಳು ಶಾಲೆಗೆ ಹೋಗಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಟ್ಟಾಗ, ಅವ್ರ ಬದುಕು ಒಂದು ಹಳ್ಳಿಗೆ ಬರುತ್ತೆ.
1: ಬ್ಯೂಟಿಫುಲಿ ಸರ್, ಕರೆಕ್ಟ್.
0: ಖಂಡಿತ ಅವರು ಆ ನಮ್ಮಿಂದ ಸಹಾಯ ಸಹಕಾರ ಪಡೆದವರು ಮುಂದೆ ಅವ್ರ ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋದಾಗ ಇನ್ಯಾರಿಗೂ ಸಹಾಯ ಆಗುತ್ತಾರೆ. ಹಾಗೆ ಸಮಾಜನ ನಾವು ಸುಧಾರಿಸ್ಬೇಕು. ನಾವು ಸಮಾಜ ಬರೇ ನಮ್ಮ ಜಾತಿ ಸಂಘಟನೆ ಕಟ್ಟಿಕೊಂಡು ನಾವೇನೋ ಕಾರ್ಯಕ್ರಮ ಮಾಡಿ, ನಾವೇನೋ ಪ್ರಚಾರಕ್ಕೆ, ನಾವೇನೋ ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಳ್ಳೋದಕ್ಕಾಗಿ, ಯಾವುದೋ ಪ್ರಶಸ್ತಿ ಪುರಸ್ಕಾರಕ್ಕಾಗಿ ನಾವು ಸಂಘಟನೆಯನ್ನು ಮಾಡಿದವರಲ್ಲ. ನಮ್ಮ ಸಂಘಟನೆ ನೊಂದವರ ಜೊತೆಗೆ ನಾವು ಹೋಗ್ತಿರುವಾಗ ಅದನ್ನ ನಾವು ಪ್ರಚಾರ ನೋಡಿ ಪ್ರಚಾರಕ್ಕೆ ಬಂದಿರೋದು ನಮ್ಮನ್ನ. ಅದಕ್ಕಾಗಿ ಈಗ ಇವ್ರು ಹೇಳಿದಾಗೆ ನಾವು ಯಾವುದೋ ಒಂದು ಯೋಜನೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆದ ತಕ್ಷಣ ನಮ್ಗೆ ಸಹಾಯ ಯಾಕೆ ಬರುತ್ತೆ ಅಂದ್ರೆ ಇವರು ನಾವು ಕೊಟ್ಟಂತ 1 ರೂಪಾಯಿ ಅವ್ರಿಗೆ ತಲುಪುತ್ತೆ ಅನ್ನೋ ಒಂದು
1: ನಂಬಿಕೆ
0: ಮೇಲೆ ನಮ್ ಜೊತೆ ನಿಂತಿದ್ದಾರೆ. ಆ ನಂಬಿಕೆಯನ್ನು ನಾವು ಉಳಿಸ್ಕೊಂಡಿದೀವಿ. ಪ್ರದೀಪಣ್ಣ ಯೋಜನೆಗಳನ್ನ ರೂಪಿಸ್ತಾರೆ, ಅವ್ರ ಜೊತೆ ನಾವು ಸಹಾಯಕ್ಕೆ ನಿಲ್ತೀವಿ. ಅವ್ರ ಶ್ರಮ, ಅವರ ಕುಟುಂಬದವರ ಸಹಕಾರ, ಅವ್ರ ಮಗು ಕೂಡ ಪ್ರೀತು ಅಂತ ಅವನು ಕೂಡ ಬರ್ತಾ ಇದ್ದಾನೆ, ಅವರ ಮಿಸಸ್ ಕೂಡ, ಇವರೆಲ್ಲರ ಈಗ ಸುನೀಲ್ ಅಣ್ಣ ಇದ್ದಾರೆ, ಅವರ ಮಿಸಸ್ ಕೂಡ, ಅವರು ಸಮಯ ಕೊಟ್ಟಾಗ ಇವರನ್ನ ಸಮಾಜ ಸೇವೆಗೆ ಅವರು ಬಿಟ್ಟಾಗ ಅವ್ರು ಬರ್ತಾರೆ. ಸುನೀಲ್ ಅಣ್ಣ ಕೂಡ ಅವರಿಗೂ ಕೂಡ ಅವ್ರದ್ದಾದ ಅವ್ರದ್ದು ತುಂಬಾ ಸಂಘ ಸಂಸ್ಥೆಗಳಲ್ಲಿದ್ದಾರೆ, ಅವ್ರ ಕಾರ್ಯದರ್ಶಿಯಾಗಿ ತುಂಬಾ ದೇವಸ್ಥಾನ ಕಮಿಟಿಗಳಲ್ಲಿ ತುಂಬಾ ಎಲ್ಲದರಲ್ಲಿದ್ದಾರೆ. ಅವ್ರ ಮನೆಯವರು ಅವರಿಗೆ ಸಮಯ ಕೊಟ್ಟಾಗ, ಸಹಕಾರ ಕೊಟ್ಟಾಗ ಅವರು ಬರ್ತಾರೆ. ಹಾಗೆ ರತನ್ ಕೂಡ, ನಮ್ಮ ಆಕಾಶ್ ಕೂಡ, ಇವರೆಲ್ಲರೂ ಯಾರು ಕೂಡ ನಾವು ಸ್ಥಿತಿವಂತರಲ್ಲ. ನಾವೆಲ್ಲ ಒಂದು ಸಮಾನ ಮಸ್ಕರು ಒಟ್ಟಾಗಿದ್ದೀವಿ ಅಂದ್ರೆ ಅದು ಒಂದು ನಾವು ಒಂದು ಸಮಾಜದ ಉದ್ದೇಶಕ್ಕಾಗಿ ಅಷ್ಟೇ.
1: ಕರೆಕ್ಟ್ ಆಗಿ ಹೇಳಿದ್ರೆ
2: ಮೇಡಮ್, ನಾವು ಇಲ್ಲಿ ದುಡ್ಡಿದ್ದು ಬರ್ಕಂದಿಲ್ಲ, ಹೆಲ್ಪಿಂಗ್ ಹ್ಯಾಂಡ್ಸ್ ನೀವು ಬನ್ನಿ, ಹುಡುಗರೆಲ್ಲ ಬಂದ್ರೆ ನೀವು ದುಡ್ಡು ಹಾಕಂದಿಲ್ಲ, ನಿಮ್ ಕೈಯಿಲ್ಲ ಅದು ಕೆಲಸ ಮಾಡಿ ಸಾಕು. ಇಲ್ಲಿ ನಮ್ಮ ದುಡ್ಡಿನ ಎಕ್ಸ್ಪೆಕ್ಟೇಷನ್ ಇಲ್ಲ, ನೀವು ಬಂದು ಒಂದ್ ಸ್ವಲ್ಪ ಕೆಲಸ ಮಾಡ್ರೆ ನಿಮ್ಗೆ ಗೊತ್ತಾಗ್ತ ಇಲ್ಲಿ ಸ್ವಲ್ಪ ಓಡಾಡೋಕಿರತ್ತದ, ನೀವು ದುಡ್ಡು ಹಾಕೋದು ಇದೇ ಇಲ್ಲ. ಇಲ್ಲ, ಇಲ್ಲಿ ಬಂದು ಕೆಲಸ ಮಾಡ್ರೆ ಸಾಕತ್ತ, ಅದೇ ಹೆಲ್ಪಿಂಗ್ ಹ್ಯಾಂಡ್ಸ್.
1: ನೀವು ಶಿಬಿರಗಳ ಬಗ್ಗೆ ಒಂಚೂರು ಹೇಳ್ತೀರಾ?
3: ರಕ್ತದಾನ ಶಿಬಿರ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಆಕ್ಚುಲಿ ಫಸ್ಟ್ ಇಂದಾನು ರಕ್ತದಾನ ಅಂದ್ರೆ ಶಿಬಿರ ಮಾಡ್ಲಿಕ್ಕೆ ಒಬ್ಬಂಟಿಯಾಗಿ ರಕ್ತದಾನ ಶಿಬಿರಗಳ ಮಾಡು ಕಷ್ಟ ಆಗ್ತಾ ಇತ್ತು. ರಕ್ತದಾನ ಮಾಡ್ತಾ ಇದ್ದೆ, ಬಟ್ ನಾನು ಬೆಳ್ತಂಗಡಿಯಲ್ಲಿ ಕೆಲಸ ಮಾಡ್ತಿರೋ ಆ ಟೈಮಲ್ಲಿ ಇವನು ನನ್ನ ಜೊತೆಗಿದ್ದ. ಆವಾಗ ಅಲ್ಲಿ ರಕ್ತದಾನ ಶಿಬಿರಗಳಾಗುದು. ರಕ್ತದಾನ ಶಿಬಿರ ಹೇಗಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಮುಸ್ಲಿಂ ಸಂಘಟನೆ ಮಾಡ್ತಾ ಇತ್ತು. ಬಟ್ ಅವ್ರು ಎಷ್ಟು ಚಂದ ಮಾಡ್ತಾ ಇದ್ರೆ ಕಾರ್ಯಕ್ರಮನ, ಹೊರಗಡೆ ಹೋಗುವಂತ ಪಬ್ಲಿಕ್ ಅನ್ನ ಮಾತಾಡಿಸಿ ಈ ತರ ನಾವು ಬ್ಲಡ್ ಕ್ಯಾಂಪ್ ಮಾಡ್ತಾ ಇದೀವಿ, ಕೊಡಿ, ನಿಮ್ಮ ಒಂದು ಯೂನಿಟ್ ಇಂದ ಹೆಲ್ಪ್ ಆಗುತ್ತೆ. ಅಲ್ಲಿ ತನಕ ನಂಗೆ ರಕ್ತದಾನ ಶಿಬಿರದ ಬಗ್ಗೆ ಎಲ್ಲ ಅಷ್ಟೆಲ್ಲ ಮಾಹಿತಿ ಇರಲಿಲ್ಲ, ಮತ್ತೆ ಅದು ನನ್ನ ತಲೆಯಲ್ಲಿ ಇತ್ತು. ಬಟ್ ಆ ಟೈಮಲ್ಲೆಲ್ಲ ಮಾಡ್ಲಿಕ್ಕಾಗಿಲ್ಲ. ಮತ್ತೆ ಇಲ್ಲಿಗೆ ಬಂದಾಗ ಫಸ್ಟ್ ರಕ್ತದಾನ ಶಿಬಿರವನ್ನು ನಾವು ಇಲ್ಲಿ ಆದರ್ಶ ಹಾಸ್ಪಿಟಲ್ ಮಾಡಿದ್ವಿ, ಕೆಲವೊಂದು ಸಂಘಟನೆಗಳ ಜೊತೆಗೂಡಿ ಮಾಡಿದ್ವಿ. ಮತ್ತೆ ಹೋಗ್ತಾ ಹೋಗ್ತಾ ಏನಾಯ್ತು, ಇವಾಗ ನೀಡ್ ಕೆಲವು ಕಡೆ ಈಗ ನಾವು ಎಮರ್ಜೆನ್ಸಿ ನಮಗೆ ರಿಕ್ವೆಸ್ಟ್ಗಳು ಬರ್ಲಿಕ್ಕೆ ಶುರುವಾಯ್ತು. ಈಗ ಹೆಲ್ಪ್ ಜೊತೆಗೆ ನಮಗೊಂದು ಬಿ ಪಾಸಿಟಿವ್ ಬೇಕು, ಎ ಪಾಸಿಟಿವ್ ಬೇಕು, ರಕ್ತದ ಗುಂಪು ಬರ್ಲಿಕ್ಕೆ ಶುರುವಾಯ್ತು. ಆವಾಗ ಏನಾಗಿದೆ, ನಮ್ಮ ಟೀಮಲ್ಲಿ ಗುರುಪ್ರಸಾದ್ ಅಂತ ಹೇಳಿದ್ನಲ್ಲ, ಅವ್ರಿಗೆ ಈಗ ಆಕ್ಚುಲಿ ಅವ್ರು ಫಾರಿನ್ ಅಲ್ಲಿದ್ದಾರೆ, ಅವರು ಮೊದಲಿಂದ ಈಗ ರಕ್ತದಾನಿ ಬಳಗ ಅಂತ ಇವ್ರದ್ದೊಂದು ಮೇಲೆ ಮೊದಲು ಟೀಮ್ ಇತ್ತು, ರಕ್ತದಾನಿ ಬಳಗ ಅಂತ ಕುಂದಾಪುರದಲ್ಲಿ ಟೀಮ್ ಇತ್ತು. ಅಲ್ಲಿ ಅದರಲ್ಲಿ ರಕ್ತದಾನದ ಬಗ್ಗೆ ಎಲ್ಲ ತುಂಬಾ ವರ್ಕ್ ಮಾಡ್ತಾ ಇದ್ರು. ಅದು ನಮ್ದು ಆ ಒಂದು ಟೀಮ್ ಏನಿದೆ ಆ ಕೆಲಸ ಹೆಲ್ಪಿಂಗ್ ಹ್ಯಾಂಡ್ ಅಲ್ಲಿ ಕಂಟಿನ್ಯೂ ಆಯ್ತು. ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಬೇಕು,

0: ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ಟೈಅಪ್ ಆಗಿ ಆಯೋಜನೆ ಮಾಡಬೇಕು. ಈಗ ನಾವು ಎಮರ್ಜೆನ್ಸಿಗೆ ನಮಗೆ ಬ್ಲಡ್ ರಿಕ್ವೆಸ್ಟ್ ಬಂದಾಗ ನಾವು ಇಲ್ಲಿ ರೆಡ್ ಕ್ರಾಸ್ ಅಥವಾ ಮಣಿಪಾಲಕ್ಕೆ ಹೇಳಿ ಬ್ಲಡ್ಗಳನ್ನು ಅರೇಂಜ್ ಮಾಡ್ತಾ ಇದ್ವಿ. ಬಟ್ ನಾವು ಅವರಿಗೆ ಎಮರ್ಜೆನ್ಸಿ ಅವ್ರು ನಮ್ಮ ಬ್ಲಡ್ ಕೊಡಬೇಕಂದ್ರೆ ನಾವು ಯಾವ್ದಾದ್ರು ಒಂದು ಕ್ಯಾಂಪ್ ಗಿಂಪ್ ಮಾಡಿ ಅವರಿಗೆ ತುರ್ತು ಸಮಯದಲ್ಲಿ ನಾವು ಅವರಿಗೆ ಜೊತೆ ಆದಾಗ ಅವ್ರು ನಮ್ದು ಎಮರ್ಜೆನ್ಸಿ ಕಾಲಿಗೆ, ಈಗ ಇವ್ರದ್ದು ಯಾವುದೋ ಒಂದು ಎಮರ್ಜೆನ್ಸಿ ಕಾಲ್ ಬಂತು ಬ್ಲಡ್ ಬೇಕಂತೀವಿ, ಆವಾಗ ನಾವು ಅವ್ರಿಗೆ ಹೇಳಿದಾಗ ಅವ್ರು ಓಕೆ ಇವರು ಟೀಮ್ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಅವ್ರು ಇಮಿಡಿಯೇಟ್ ಆಗಿ ಅವರಿಗೆ ಬ್ಲಡ್ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ರಕ್ತದಾನ ಶಿಬಿರ ಅನ್ನೋದು ಪ್ರತಿ ವರ್ಷ ನಡ್ಕೊಂಡು ಬರ್ತದೆ.
1: ಎಷ್ಟು ಶಿಬಿರಗಳಾಯ್ತು ಈಗಾಗಲೇ?
0: ನಮ್ಮ ಅಂಡರ್ ಒಂದು 5-6 ಶಿಬಿರ, ನಾವು ವರ್ಷಕ್ಕೆ 1-2 ಶಿಬಿರ ಮಾಡುವುದು. ಅಂದ್ರೆ ನಮ್ದು ಏನ್ ಮತ್ತೆ ರಕ್ತದಾನ ಶಿಬಿರಗಳಿಗಿಂತ ನಾವು ಲೈವ್ ಇವಾಗ ತುರ್ತು ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ನೇರವಾಗಿ ಪೇಷಂಟ್ ಗೆ ಅವಶ್ಯಕತೆ ಇರುವಾಗ ಅದಕ್ಕೆ ಪ್ರಿಫರೆನ್ಸ್ ಕೊಡುವಂತದನ್ನ ನಾವು ಮಾಡ್ಕೊಂಡು ಬರ್ತೀವಿ.
1: ನಿಮ್ದು ಇನ್ನೊಂದು, ನೀವು ಈ ರಸ್ತಿ ಬದಿಗೆ ನಮ್ಮ ಕುಂದಾಪುರದಲ್ಲಿ ಮನ್ಕಂಡಿಪ್ಪರಿಗೆಲ್ಲ ಅದಕ್ಕೆ ಬೆಡ್ಶೀಟ್ ಗಳನ್ನೆಲ್ಲ ಕೊಡುವ ಒಂದು ಕಾರ್ಯಕ್ರಮ, ಅದನ್ನೊಂಚೂರು ಲೈಕ್ ಮಾಡಿ ನಮ್ಗೂ ಎಲ್ಲ ಕೇಂಬಂಗೆ ಕೇಂದಿತ್ತ ಜಸ್ಟ್ ಹೈಂಗ್ ಹಂಗ್ ಕೇಂದಿತ್ತ ಅದನ್ನೊಂಚೂರು ಲೈಕ್ ಮಾಡಿ ಹೇಳಿ.
0: ಆಕ್ಚುಲಿ ಅದೊಂದು ಪರಿಕಲ್ಪನೆ ಬಂದಿದ್ದು ನಾನು ಆಕ್ಚುಲಿ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದ್ದು. ಅಲ್ಲಿ ಒಂದು ಟೀಮ್, ಬಟ್ ನಮ್ದು ಕನ್ನಡ ಲ್ಯಾಂಗ್ವೇಜ್ ಅಲ್ಲ, ಅವ್ರದ್ದು ಬೇರೆ ಯಾವ್ದು ಇದ್ರಲ್ಲಿ ನೋಡಿದ್ದೆ ನಾನು, ಹಿಂದಿ ಅನ್ಸುತ್ತೆ ಮೇ ಬಿ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ನೈಟ್ ಟೈಮ್ ಅಲ್ಲಿ ರಸ್ತೆಗಳಲ್ಲಿ ಓಡಾಡತಾ ಅವ್ರು ಮಲಗಿರೋರಿಗೆ ಒಂದು ದೊಡ್ಡ ಗಾಡಿ ಮಾಡ್ಕೊಂಡು ಅದ್ರಲ್ಲಿ ಒಂದಿಷ್ಟು ಬೆಡ್ಶೀಟ್ ಅದನ್ನ ಇಟ್ಕೊಂಡು ಅವರಿಗೆ ಅವ್ರಿಗೆ ಅವರಿಗೆ ಹೇಳುದಿಲ್ಲ, ಅವ್ರನ್ನ ಹೇಳಿಸುದಿಲ್ಲ. ಅವ್ರು ಮಲಗಿರುವಾಗ ಅವರಿಗೆ ಯಾರು ಅವ್ರಿಗೆ ಗೊತ್ತಾಗುದಿಲ್ಲ, ಕೆಲವರು ಎಚ್ಚರ ಆಗ್ತದೆ, ಕೆಲವರಿಗೆ ಎಚ್ಚರ ಆಗುದಿಲ್ಲ. ಅದನ್ನ ನೋಡಿದಾಗ ಏನಾಯ್ತು, ಅದನ್ನ ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ, ಇದೊಂದು ಒಳ್ಳೆ ಉಂಟು. ನಮ್ಮ ಕಡೆನೂ ತುಂಬಾ ಜನ ನಾವು ರೋಡ್ ಸೈಡ್ ಎಲ್ಲ ಮಲಗುದೆಲ್ಲ ನೋಡ್ತೀವಿ. ಕೆಲವರು ದುಡ್ಡಿದ್ದವರು ಮಲಗ್ತಾರೆ, ಕುಡ್ಕೊಂಡು ಮಲ್ತಾರೆ. ಕೆಲವರಿಗೆ ಅವಶ್ಯಕತೆ, ಊರಿಂದ ಊರಿಗೆ ಕೆಲಸಕ್ಕೋಸ್ಕರ ಹುಡ್ಕೊಂಡು ಬರ್ತಾರೆ, ಅವರಿಗೆ ಅದನ್ನೆಲ್ಲ ತಗೊಳ್ಳಿಕ್ ಆಗದೆ ಇರೋ ಪರಿಸ್ಥಿತಿ, ಭಿಕ್ಷುಕರು ಇರ್ತಾರೆ. ಒಂದು ಪ್ಲಾನ್ ಮಾಡುವಂತೇಳಿ ನಾವು ನಮ್ಮ ಟೀಮ್ ಆ ಟೈಮ್ ಆವಾಗಿನ ಟೀಮ್ ಜೊತೆ ಮಾತಾಡಿದೆ. ಆವಾಗ ಏನ್ ಮಾಡಿದ್ವಿ, ಗಾಡಿಗಳಿಗೆ ಬೆಡ್ಶೀಟ್ ನಮ್ಮ ಒಬ್ರು ಗೌರವಾಧ್ಯಕ್ಷರಿದ್ದರು, ರಾಘವೇಂದ್ರ ಅಂತ, ಅವ್ರು ಫಾರ್ನ್ ಅಲ್ಲಿ ಇರೋದು. ಅವ್ರಿಗೆ ನಾನು ಹೇಳಿದೆ ಈ ತರ ಒಂದು ಯೋಜನೆ ಮಾಡ್ತಿದ್ದೆ, ಓಕೆ ಅದೆಷ್ಟು ಬೆಡ್ಶೀಟ್ ಆಗ್ತದೆ ಅಂತ ಹೇಳಿ, ನನ್ಗೆ ನಿಮ್ ಜೊತೆ ಬರ್ಲಿಕ್ಕೆ ಆಗುದಿಲ್ಲ, ಆ ಬೆಡ್ಶೀಟ್ ದುಡ್ಡು ನಾನು ನಿಮ್ಗೆ ಅರೇಂಜ್ ಮಾಡಿ ಕೊಡ್ತೆ ಅಂತ ಹೇಳಿದ್ರೆ, ನಮ್ಗೆ ಅಲ್ಲಿಗೆ ಒಂದು ದೊಡ್ಡದು ಫೈನಾನ್ಶಿಯಲಿ ಹೋಯ್ತು ನಮ್ಗೆ ತಲೆಯಿಂದ. ಆಯ್ತಾ, ನಮ್ಗೆ ಇನ್ನು ಕೆಲಸ ಅಂತ ಹೇಳಿದ್ರೆ ನಾವು ಹೋಗಿ ಮಾಡುವಂತ ಕೆಲಸ. ಬಂದ್ವಿ ಇಲ್ಲೇ ಎಲ್ಲ ಬೆಡ್ಶೀಟ್ ಎಲ್ಲ ಪರ್ಚೇಸ್ ಮಾಡಿದ್ವಿ, ರಾತ್ರಿ ಸಮಯದಲ್ಲಿ ಆಯ್ತು, ತಗೊಂಡು ಸೀದ ಇಲ್ಲಿಂದ ಕುಂಬಾಶಿ ತನಕ ನಾವು ಹೋಗಿದ್ವಿ ರಸ್ತೆ ಬದಿಯಲ್ಲಿ ಮಲಗಿರೋರಿಗೆ. ಕೆಲವರಿಗೆಲ್ಲ ಆವಾಗ ಏನಾಗ್ತಿತ್ತು, ನಮ್ದು ಈ ಶಾಸ್ತ್ರಿ ಸರ್ಕಲ್ ರಕ್ತ ಇತ್ತಲ್ಲ ಅದ್ರ ಒಳಗಡೆ ಎಲ್ಲ ಮಲಗ್ತಾ ಇದ್ರು. ಇವಾಗ ಮಲಗ್ಲಿಕ್ಕೆ ಬಿಡುದಿಲ್ಲ, ಯಾಕಂದ್ರೆ ಇವಾಗ ಅದೆಲ್ಲ ಹೊಸದಾಗಿ ಎಲ್ಲ ರೆಡಿ ಆಗಿದೆ ಅಲ್ಲ, ಅದ್ರ ಒಳಗಡೆ ಈಗ ಮಲಗಿ ಬಿಡುದಿಲ್ಲ. ಮೊದ್ಲು ಅದು ಕಂಪೌಂಡ್ ಇರಲಿಲ್ಲ, ಇವಾಗ ಚಂದ ಮಾಡಿದ್ದಾರೆ. ಅದ್ ಮೊದ್ಲು ಅದ್ರ ಒಳಗಡೆ ಎಲ್ಲ ಮಲಗ್ತಾ ಇದ್ರು. ಅಲ್ಲೆಲ್ಲ ಹೋಗಿ ಅವ್ರ ಏನ್ ಮಾಡ್ತಾ ಇದ್ರಂದ್ರೆ ಈ ಪ್ಲಾಸ್ಟಿಕ್ ಕವರ್ ಗಳನ್ನ, ಈ ಏನು ಸಿಮೆಂಟ್ ಬ್ಯಾಗ್ ಗಳನ್ನ, ಗೋಣಿ ಚೀಲಗಳನ್ನೆಲ್ಲ ಹೊತ್ಕೊಂಡು ಮಲಗ್ತಾ ಇದ್ರು. ಅವರಿಗೆಲ್ಲ ಹಾಸ್ಕೊಂಡು ಹೇಳಿಸ್ತಿಲ್ಲ ಆಯ್ತು, ಅವ್ರಿಗೆ ಮೈ ಮೇಲೆ ಒಂದೊಂದು ಬೆಡ್ಶೀಟ್ ಹಾಕಿ ಅದೊಂದು ಯೋಜನೆ ಮಾಡ್ಕೊಂಡು ಬಂದಿದ್ವಿ. ಅಪ್ ಟು ಕುಂಬಶಿ ತನಕ ನಾವು ಅದೊಂದು ಯೋಜನೆ ಚಳಿಗಾಲದಲ್ಲಿ ಮಾಡಿದ್ವಿ, ಯಾಕಂದ್ರೆ ಬೇರೆ ಟೈಮಲ್ಲಿ ಅದ್ರ ಅವಶ್ಯಕತೆ ಇರೋದಿಲ್ಲ. ಚಳಿಗಾಲದಲ್ಲಿ ತುಂಬಾ ನಮ್ ಕಡೆ ಇವಾಗ ಚಳಿನೂ ಕಮ್ಮಿ ಆಗ್ಬಿಟ್ಟಿದೆ, ಆ ಟೈಮಲ್ಲಿ ಆ ಚಳಿಗೆ ಅದೊಂದು ಯೋಜನೆ ಮಾಡಿ ಅದು ಯಶಸ್ವಿ ಆಗಿತ್ತು ಮೇಡಮ್ ನಮ್ದು.
1: ಅದಾದ್ಮೇಲೆ ಬೇರೆ ಯಾವ್ದೆಲ್ಲ ಇನ್ನು ಯಾವ್ದು ಯೋಜನೆಗಳು ಇಲ್ಲಿ ಹೇಳಕ್ ಬಾಕಿ ಇತ್ತೀಗ?
0: ಇಲ್ಲಿ ಆಲ್ಮೋಸ್ಟ್ ಈಗ ನಾವು ಎಲ್ಲ ಯೋಜನೆಗಳನ್ನು ನೀವು ಕಾಲ್ ಮಾಡಿದ್ರು ನನಗೆ. ಮತ್ತೆ ಈ ಮನೆ ವಿಷಯ ಹೇಳಿದ್ರಲ್ಲ, ನಮ್ಮ ನಾಗರಾಜಣ್ಣ ಹೇಳಿದ್ರಲ್ಲ, ನೋಡಿ ಸರ್ ನಮಗೆ ಈಗ ಮನೆದು ರಿಪೇರಿ ಬಗ್ಗೆ ನಾವು ಅವ್ರಿಗೆ ಒಂದು ಆಶ್ವಾಸನೆ ಕೊಟ್ಟು ಬಂದಿ, ನೋಡುವ ಯಾರಾದರೂ ದಾನಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಿಮ್ದೊಂದು ಶೀಟ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿ, ಒಂದು ಶೌಚಾಲಯದ ವ್ಯವಸ್ಥೆ ಮಾಡ್ಲಿಕ್ಕೆ ನೋಡುವ ಅಂತ ನಾವು ಹೇಳಿ ಬಂದಿದ್ದೆ. ಬಟ್ ಅವರಿಗೆ ಯಾವ ಲೆವೆಲ್ ಇವಾಗ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಅವ್ರು ನಿನ್ನೆ ಮೊನ್ನೆ ಕಾಲ್ ಮಾಡಿದ್ರು ನನಗೆ, ನಾವು ಮನೆ ಲೇಟ್ ಆದರೂ ಪರವಾಗಿಲ್ಲ, ಈಗ ಮನೆ ಮಳೆ ಎಲ್ಲ ಕಮ್ಮಿ ಆಗ್ತಾ ಬಂತು, ನನಗೆ ಒಂದು ನೀವು ಸಹಾಯ ಮಾಡ್ಬೋದಾ, ನನಗಿಂತ ತುಂಬಾ ದೊಡ್ಡವರು ಅಣ್ಣ ಅಂತ ಕೇಳಿದ್ರು. ನೀವು ಅಣ್ಣ ಅಂತೆಲ್ಲ ಕರಿಬೇಡಿ ಅಮ್ಮ ನಮ್ಮನ್ನ, ನಾವೆಲ್ಲ ತುಂಬಾ ನಿಮ್ಗಿಂತ ಚಿಕ್ಕವರು. ಇಲ್ಲ, ನನಗೆ ಒಂದು ದನ ನೀವು ಏನಾದರೂ ಸಹಾಯ ಮಾಡಿದ್ರೆ, ನನಗೆ ಇವಾಗ ಗಂಡನ್ನ ಬಿಟ್ಟು ಹೊರಗಡೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರಿಗೆ ಲೋವರ್ ಪಾರ್ಟ್ ಇಲ್ಲ, ಅವರಿಗೆ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಮಕ್ಕಳು ಶಾಲೆಗೆ ಹೋಗಿ ಬಂದ ತಕ್ಷಣ ಅಪ್ಪ ಇರೋ ಪರಿಸ್ಥಿತಿ ನೋಡಿ ಅವ್ರು ಮತ್ತೆ ಶಾಲೆಗೆ ಕೈದ್ ಮಾಡ್ಬೇಕು ಅನ್ನೋ ಭಾವನೆ ಬರ್ತಿತ್ತು. ಯಾರು ನೋಡ್ಕೊಳ್ಳೋರಿಲ್ಲ ಅಂತೇಳಿ, ನೀವು ಒಂದು ನಮ್ಗೆ ದನ ಏನಾದ್ರೂ ಕೊಟ್ಟರೆ ನಾವು ಅದರಲ್ಲಿ ಬರೋ ಹಾಲಲ್ಲಿ ನಮ್ಮ ಮಕ್ಕಳನ್ನ ನಮ್ಮ ಜೀವನ ನಡೆಸಬಹುದು ಅಂತ ಒಂದು ರಿಕ್ವೆಸ್ಟ್ ಬಂತು. ನೋಡ್ಬೋದು ದೇವರ ಏನಾದ್ರು ಅವರಿಗೂ ಆ ಪಡ್ಕೊಳ್ಳೋ ಯೋಗ ಬೇಕು, ನಮ್ಗೂ ಕೊಡೋ ಶಕ್ತಿ ಬೇಕು. ಎಲ್ಲ ಯಾರು ಒಳ್ಳೆ ದಾನಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ಆ ಒಂದು ಕುಟುಂಬಕ್ಕೆ ಒಂದು ಗೋವನ್ನ, ಅದೊಂದು ಹೊಸ ನೀವು ಹೇಳಿದ ಹೊಸ ಯೋಜನೆ ಆಗ್ಬಹುದು. ಒಂದು ಗೋದಾನ ಕೊಟ್ಟಿಂದ ಒಂದು ಗೋವಿಂದ ಒಂದು ಕುಟುಂಬ ಉಳಿಬಹುದು ಅಂತ.
2: ಖಂಡಿತ ಬೇಕೇ ಬೇಕು. ಈಗ ಒಂದು ಕುಟುಂಬ ನಿರ್ವಹಣೆಗೆ ಒಂದು 4-5 ಲೀಟರ್ ಹಾಲು ಕೊಡುವಂತ ದನ ಕೊಟ್ರೆ ನಾವು ಕೊಡ್ಬೇಕಾಗತ್ತೆ. ಅದರಿಂದ ಈಗ ಒಂದು ಕನಿಷ್ಠ ಅಂದ್ರೂ ಒಂದು 40,000 ಹಣ ಬೇಕೇ ಬೇಕು. ಅದಕ್ಕಾಗಿ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ದಾನಿಗಳ ನೆರವಿನಿಂದನೇ ನಾವು ಮಾಡಬೇಕಾಗತ್ತೆ. ಯಾರಾದ್ರು ದಾನಿಗಳು ಖಂಡಿತ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಸಾಕಕ್ ಆಗುವುದಿಲ್ಲ, ಯಾರಾದ್ರೂ ಸಾಕೊಳ್ಳೋರು ಇದ್ರೆ ಕೊಡ್ತೀವಿ ಅನ್ನೋದಿದ್ರೆ ಅದು ತುಂಬಾ ದೊಡ್ಡ ಉಪಕಾರ ಆಗತ್ತೆ. ಆ ಉಪಕಾರ ಖಂಡಿತ ಅವ್ರು ಮಾಡಿದ್ರೆ ಅವ್ರು ಇನ್ನೊಂದು ಕುಟುಂಬನ ಅವ್ರು ಉಳಿಸ್ದಾಗತ್ತೆ. ಆ ಕುಟುಂಬ ಅವ್ರಿಗೆ ಅವ್ರ ಬೇಡಿಕೆ ಇಷ್ಟೇ, ಕುಟುಂಬ ನಿರ್ವಹಣೆಗೆ ಏನಾದ್ರೂ ನಮ್ಗೊಂದು ವ್ಯವಸ್ಥೆ ಮಾಡಿಕೊಡಿ, ಯಾರನ್ನು ಅವಲಂಬಿಸದೆ ನಾವು ಬದುಕುವುದಕ್ಕಾಗಿ. ಈಗ ಅವರ ಪತ್ನಿ ಒಂದು ಸಂಸ್ಥೆಯಲ್ಲಿ, ಗೇರ್ಬೀಜ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಇವರ
1: ಮನೇಲಿ ಕಣ್ಕಂಬರಿಲ್ಲ,
2: ಇವ್ರನ್ನ ಕಣ್ಕಂಬರಿಲ್ಲ. ಹಾಗಾಗಿ ಅಲ್ಲಿ ಯಾವ್ದಾದ್ರು ವಿದ್ಯಾಭ್ಯಾಸ ನಿಲ್ಲಿಸಬೇಕಾಗುತ್ತೆ.
0: ಆ ಪರಿಸ್ಥಿತಿ ಅವ್ರ ಮಕ್ಕಳು ಬಂದು ನೋಡಿದ ತಕ್ಷಣ ಏನಾಗುತ್ತೆ, ಅವ್ರಿಗೆ ಎಜುಕೇಶನ್ ಮೇಲೆ ಇಷ್ಟು ಕಷ್ಟ ಇರುವಾಗ ನಮ್ಗೆ ಎಜುಕೇಶನ್ ಬೇಡ, ನಾವು ಕೆಲ್ಸಕ್ಕೆ ಹೋಗುವ ಅನ್ನೋ ಭಾವನೆ ಮಕ್ಕಳಿಗೆ ಬರ್ತಾ ಇದೆ ಅನ್ನೋದು. ನಾವು ಇದು ಏನು ನಮ್ಮ ರೇಡಿಯೋ ಕುಂದಾಪುರ ಪರವಾಗಿ ಅಕಸ್ಮಾತ್ ಇದು ಯಾವ್ದಾದ್ರು ದಾನಿಗಳು ನಾವು ಇಲ್ಲ ಈ ಕುಟುಂಬಕ್ಕೆ ಸಹಕಾರ ಮಾಡಿದೆ ಅಂದ್ರೆ ಖಂಡಿತವಾಗಿ ನಾವು ಡೈರೆಕ್ಟ್ ಆಗಿ ಆ ಫ್ಯಾಮಿಲಿನ ಅವರಿಗೆ ಮೀಟ್ ಮಾಡಿಸಿ ಕೊಡ್ತೀವಿ ಅಂತ ನಾವು ಹೇಳ್ಬೋದು.
2: ಹೆಲ್ಪಿಂಗ್ ಹ್ಯಾಂಡ್ಸ್ ನ ಯೋಜನೆ ಮತ್ತು ಕನಸು ತುಂಬಾ ದೊಡ್ಡದಿದೆ, ನಮ್ಮ ಕೈ ಮಾತ್ರ ಎಟಕ್ಸಿಲ್ಲ ಅಷ್ಟೇ.
1: ಅದು ನೀವು ಆದಷ್ಟು ನೀಗ್ತಾ ಇದ್ರಿ, ಅದು ನೀಕಿದ್ದೀರಿ ಈಗಾಗಲೇ. ಸೊ ಅದು ತುಂಬಾ ಖುಷಿ ವಿಷಯ. ಕೇಳುಗ್ರೆ ಈಗ ನೀವು ಕೇಳಿಸ್ಕೊಂಡ್ರೆ ಅಲ್ಲ, ಒಂದ್ ವೇಳೆ ಈಗ ನಮ್ಮಲ್ಲೆಲ್ಲ ದನ ಸಾಕುದೆಲ್ಲ ಕೈದ್ ಮಾಡೋರು ಬಹಳಷ್ಟು ಜನ ಇದ್ದಾರೆ, ನಮ್ಗೆ ಆತಿಲ್ಲ ಅಂತ ಹೇಳ್ಕೊಂಡ ಅಂತ ಸಂದರ್ಭದಲ್ಲಿ ನಿಮ್ ಮನೆಯಲ್ಲಿ ದನ ಇತ್ತು, ನೀವು ಯಾರಿಗಾರು ಕೊಡೋಕೆ ಈಗಾಗಲೇ ರೆಡಿ ಇದ್ದೀರಿ ಅಂತ ಆದ್ರೆ, ಈಗಷ್ಟೇ ಹೇಳಿದ್ರು ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಅವರು, ಒಂದು ಫ್ಯಾಮಿಲಿಗೆ ಒಂದು ದನದ ಅಗತ್ಯ ಇದೆ ಅವ್ರ ಮನೆ ನಿರ್ವಹಣೆಗೆ, ದಯವಿಟ್ಟು ಅದನ್ನೊಂದು ನೀವು ಮಾಡುದಾದ್ರೆ ಭಾರಿ ಒಳ್ಳೇದಿತ್ತು ಅಂತ ಮನಸ್ಸಿದ್ದಲ್ಲಿ ರೇಡಿಯೋ ಕುಂದಾಪುರ ನಂಬರ್ ನ ನೀವು ಖಂಡಿತ ಕಾಂಟ್ಯಾಕ್ಟ್ ಮಾಡ್ಲಕ್ಕ. ನಮ್ಮ ವಾಟ್ಸ್ಆಪ್ ನಂಬರ್ ನಮ್ಮ ರೇಡಿಯೋ ಕುಂದಾಪುರ ಆಪ್ ಅಲ್ಲೇ ಇತ್ತು. ಸೊ ಆಪ್ ಮೂಲಕ ನೀವು ನಂಬರ್ ತಕೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಇಷ್ಟೊತ್ತವರಿಗೆ ಪ್ರದೀಪ್ ಮೊಗವೀರ ಅವರು, ಸುನೀಲ್ ಖಾರ್ವಿ ಅವರು, ನಾಗರಾಜ್ ಮೊಗವೀರ ಅವರು, ಆಕಾಶ್ ಖಾರ್ವಿ ಮತ್ತು ರತನ್ ಹೆರಿಕುದ್ರು, ಇಷ್ಟು ಜನ ನಮ್ಮ ಈ ರೇಡಿಯೋ ಕುಂದಾಪುರಕ್ಕೆ ಬಂದು.
0: ಒಂದು ಮಿಸ್ ಆಯ್ತು ಮೇಡಮ್, ನಾವು ಇಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಟೀಮ್ ನಿಲ್ಲಕ್ಕೆ ಕೆಲವರು ನಮ್ಮ ಟೀಮ್ನ ಗೌರವ ಅಧ್ಯಕ್ಷರು ದೊಡ್ಡ ಶಕ್ತಿ, ಅವರಿಗೆ ಯಾವ ಯೋಜನೆಗಳಿಗೆ ನಮ್ಮ ಜೊತೆ ಬರ್ಲಿಕ್ಕೆ ಆಗಿಲ್ಲ ಅಂದ್ರೂ ಎಲ್ಲ ಯೋಜನೆಗಳಿಗೂ ಸಲಹೆ ಕೊಡ್ತಾ, ಏನಾದರೂ ಬೇರೆ ಬೇರೆ ಮೂಲಗಳಿಂದ ಎಲ್ಲಿಂದ ಆರ್ಥಿಕ ಮೂಲ ಬರುತ್ತೆ ಅದನ್ನ ನಮಗೆ ರೀಚ್ ಮಾಡಿಸುವಂತ ಕೆಲಸ ನಮ್ಮ ಜ್ಞಾನಾನಂದ ಐರೋಡಿ ಅಂತ, ನಮ್ಮ ಗೌರವ ಅಧ್ಯಕ್ಷರು ಮತ್ತೆ ರವೀಂದ್ರ ರಟ್ಟಾಡಿ ಅಂತ, ಆಮೇಲೆ ರಾಘವೇಂದ್ರ ಪೂಜಾರಿ ಅಂತ, ಇವರೆಲ್ಲ ನಮ್ಮ ದೊಡ್ಡ ಬೆನ್ನೆಲುಬು. ಅವ್ರನ್ನ ನಾವು ನೆನೆಸಿಕೊಳ್ಳದೆ ಇವತ್ತು ಹೋದರೆ ದೊಡ್ಡ ತಪ್ಪಾಗುತ್ತೆ. ಅವರಿಗೆಲ್ಲರಿಗೂ ನಾನು ನಮ್ಮ ಟೀಮ್ ಪರವಾಗಿ ಈ ಸಮಯದಲ್ಲಿ ಅವ್ರನ್ನ ನಾನು ನೆನೆಸ್ಕೊಳ್ತೀನಿ ಮೇಡಮ್.
2: ಎಲ್ಲ ಯೋಜನೆಗಳಿಗೆ ನಿಸ್ವಾರ್ಥವಾಗಿ ನಮಗೆ ಸಹಕಾರ ಕೊಡ್ತಿರುವ ಎಲ್ಲ ದಾನಿಗಳಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀವಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳು.
1: ಗೊತ್ತಾಯ್ತಲ್ಲ, ಹೆಲ್ಪಿಂಗ್ ಹ್ಯಾಂಡ್ಸ್ ಹೆಲ್ಪ್ ಮಾಡ್ಕಂದ್ರೆ ಅವರಿಗೂ ಹೆಲ್ಪಿಂಗ್ ಹ್ಯಾಂಡ್ಸ್ ಬೇಕತ್ತ ಅಂತ. ಎಷ್ಟೋ ಹೆಲ್ಪಿಂಗ್ ಹ್ಯಾಂಡ್ಸ್ಗಳು ಈಗಾಗಲೇ ಹೆಲ್ಪಿಂಗ್ ಹ್ಯಾಂಡ್ಸ್ ತುಂಬಾ ಸಹಾಯ ಮಾಡಿದ್ದಾರೆ, ಇನ್ನಷ್ಟು ಸಹಾಯದ ನಿರೀಕ್ಷೆಯಲ್ಲಿದೆ. ಯಾಕಂದ್ರೆ ಅವರ ಕನಸುಗಳು ಅಂದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋಕೆ, ಇಲ್ಲಿ ಯಾರು ಅವ್ರ ಹೊಟ್ಟೆ ತುಂಬಿಸ್ಕಂತ ಇಲ್ಲ, ಅವರು ತಗೊಂಡ ಪ್ರತಿ ಪೈಸೆನು ಬೇರೆಯವರಿಗೆ ಅಂತಾನೆ ಅದನ್ನ ಸಲ್ಲಿಸ್ತಿದ್ದಾರೆ. ಸೊ ಹಾಂಗಾಗಿ ಹೆಲ್ಪಿಂಗ್ ಹ್ಯಾಂಡ್ಸ್ ಇವತ್ತು ಒಂದು ಒಳ್ಳೆ ಹೆಸರು ಗಳಿಸಿದೆ, ಜನ ನಂಬುತ್ತಿದ್ದಾರೆ ಅವರ ಪ್ರಾಮಾಣಿಕತೆ ಮತ್ತೆ ನಿಷ್ಠೆಯಿಂದ. ಸೊ ಹೆಲ್ಪಿಂಗ್ ಹ್ಯಾಂಡ್ಸ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಈಗ ನಾನು ಹೇಳ್ತಾ ಇದ್ದೆ. ರೇಡಿಯೋ ಕುಂದಾಪುರಕ್ಕೆ ಬಂದು ಇಷ್ಟೊತ್ತು ನಮ್ ಜೊತೆ ಹೆಲ್ಪಿಂಗ್ ಹ್ಯಾಂಡ್ಸ್ ಎಷ್ಟು ಕೆಲಸ ಮಾಡಿತ್ತು, ಇನ್ನಷ್ಟು ಮಾಡಿತ್ತು ಅದನ್ನೆಲ್ಲ ಈಗ ಹೇಳುಕ್ ಟೈಮ್ ಇಲ್ಲ, ಪುರ್ಸೋತಿಲ್ಲ,
0: ಅಷ್ಟು ನೆನಪಾಗಿದೆ
1: ಅಷ್ಟು ಹೇಳಿರ ಅವರು. ಹೌದು,
3: ಪ್ರದೀಪಣ್ಣ ಅವರು ಈ ಟೀಮ್ ನ ರಿಜಿಸ್ಟರ್ ಮಾಡಿದ್ದು, ಅದಾದ್ಮೇಲೆ ಈಗ ಯೂಟ್ಯೂಬ್ ಚಾನಲ್ ಇದೆ, ಯಾರಾದ್ರೂ ಇದೆ ಸಬ್ಸ್ಕ್ರೈಬ್ ಮಾಡಬಹುದು. ಹೆಲ್ಪಿಂಗ್ ಹ್ಯಾಂಡ್ಸ್ ಯೂಟ್ಯೂಬ್ ಚಾನಲ್ ಇದೆ. ನಾವೀಗ ಕೋಡೆ ಹಬ್ಬದಲ್ಲಿ ಮಕ್ಕಳಿಗೆ ಏನಾದ್ರೂ ಬಾಕ್ಸ್ ಅಲ್ಲಿ ಇದ್ವಿ, ಅದು ಓಪನ್ ಮಾಡೋದಿಲ್ಲ ಆ ದಿನ, ಅದು ಹಾಗೆ ಇಟ್ಟಿರ್ತೀವಿ. ಯಾಕಂದ್ರೆ ಅದನ್ನ ಓಪನ್ ಮಾಡೋ ದಿನಾನೇ ಅವ್ರು ಲೈವ್ ಬಂದಿರ್ತಾರೆ, ಫೇಸ್ಬುಕ್ ಲೈವ್ ಮತ್ತೆ ಯೂಟ್ಯೂಬ್ ಲೈವ್ ಬಂದಿರ್ತೀವಿ. ಅದ್ರಲ್ಲಿ ಸಹ ಯಾವ್ದು ರೀತಿಯ ಮೋಸ ಕೂಡ ಇಲ್ಲ. ಆ ಹಣನ ಓಪನಿಂಗ್ ಮಾಡೋ ಸಹ ಲೈವ್ ಅಲ್ಲೇ, ಮತ್ತೆ ಆ ಟೈಮಲ್ಲಿ ಸಹ ಬ್ಯಾಂಕ್ ಸ್ಟೇಟ್ಮೆಂಟ್ ಸಹ ಅಲ್ಲಿ ಸಹ ಲೈವ್ ಅಲ್ಲೇ ತೋರಿಸ್ತೀವಿ. ಅದು ಯಾವ ರೀತಿಯಲ್ಲಿ ಸಹ ಮೋಸ ಸಹ ಆಗುದಿಲ್ಲ.
1: ಸೊ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನೀವು ಕೆಲಸ ಮಾಡ್ತಾ ಇದ್ರಿ ಅಂತ. ಇಲ್ಲಿ ಈ ನಿಷ್ಠೆ ಇಪ್ಪುಕೋ, ಈ ಪ್ರಾಮಾಣಿಕತೆ ಇಪ್ಪುಕೋ, ಜನ ನಿಮ್ಮನ್ನ ನಂಬ್ತಾ ಇರೋದು. ಈ ಕೆಲಸ ಇನ್ನಷ್ಟು ಮುಂದುವರಲಿ, ಇನ್ನಷ್ಟು ಮನಸ್ಸುಗಳಿಗೆ, ನೊಂದ ಹೃದಯಗಳಿಗೆ ನಿಮ್ಮ ಸಹಾಯ ಹಸ್ತ ಸಿಕ್ಲಿ, ಚಾಚದನ್ನ ಸಿಕ್ಕೋ ಹಂಗ ಇಲ್ಲಿ ಅಂತ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ನಮ್ಗೆ ನಮ್ಮ ಟೀಮ್ ಅನ್ನ ಇಲ್ಲಿಗೆ ಕರೆದು ನಮ್ಮ ಒಂದು ಸಣ್ಣ ಸೇವೆಯನ್ನ ಗುರುತಿಸಿ ಇಷ್ಟು ಹೊತ್ತು ನಮ್ಗೆ ಸಮಯ ಕೊಶೆ ಕೊಟ್ಟಿದ್ದಕ್ಕೆ ಖಂಡಿತ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಕಡೆಯಿಂದ ರೇಡಿಯೋ ಕುಂದಾಪುರ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಿಮಗೂ ಸಹ ತುಂಬಾ ಧನ್ಯವಾದ.
1: ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ರಿಯ ಕೇಳುಗ್ರೆ, ಇಷ್ಟು ತನಕ ನೀವು ಹೆಲ್ಪಿಂಗ್ ಹ್ಯಾಂಡ್ಸ್ ಕೇಳ್ರಿ ಅಲ್ಲ, ಸೊ ಈ ಹೆಲ್ಪಿಂಗ್ ಹ್ಯಾಂಡ್ಸ್ ಜೊತೆ ನೀವು ಸೇರ್ತೀರಿ, ನಾನು ಒಂದು ಇದರಲ್ಲಿ ಒಂದು ಭಾಗ ಆತೆ ಅಂದ್ರೆ ಖಂಡಿತವಾಗ್ಲೂ ನೀವು ಹೆಲ್ಪಿಂಗ್ ಹ್ಯಾಂಡ್ಸ್ ಭಾಗ ಇಲ್ಲಕ್ಕ ಒಂಚೂರು ನಿಮ್ಮ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಪ್ರದೀಪ್.
0: ನಮ್ಮ ಟೀಮ್ ಅನ್ನ ಆಲ್ಮೋಸ್ಟ್ ಬಂಡಕರ್ಸ್ ಕಾಲೇಜಲ್ಲಿ ಇರೋ ಹುಡುಗರಿಗೆಲ್ಲ ನಮ್ಮ ಟೀಮ್ ಗೊತ್ತು. ಲಾಸ್ಟ್ ಟೈಮ್ ಇದೇ ನಿಮ್ಮ ಕಾಲೇಜ್ ಸ್ಟೂಡೆಂಟ್ ಒಂದು ಯುವಶಕ್ತಿ ಅಂತ ಟೀಮ್ ಅನ್ನ ಮಾಡಿ ನಮ್ಮನ್ನ ಕರೆದು ಇಲ್ಲಿ ಗೌರವಿಸಿದ್ರು. ಆ ಹುಡುಗರು ನಮ್ಮ ಟೀಮ್ ಬಗ್ಗೆ ಗೊತ್ತಿದೆ. ಯಾರು ಯಾರೇ ಆಗಿರ್ಲಿ, ನಿಮ್ಮ ಹತ್ರ ದುಡ್ಡಿರಬೇಕಂತೆಲ್ಲ, ನಿಮ್ಮ ಹತ್ರ ಸೇವೆ ಮಾಡಬೇಕನ್ನುವ ಮನಸ್ಸಿದ್ರೆ ಸಾಕು, ನೀವು ನಮ್ಮ ಜೊತೆ ಸೇರಬಹುದು. ಆದ್ರೆ ಒಂದ್ಸಲ ಸೇರಿ ನಂಗೆ ನಾಳೆ ಹೋಗ್ಲಿಕ್ಕೆ ಆಗಲ್ಲ. ಯಾವತ್ತಾಗ ನಿಮ್ಗೆ ಸಮಯ ಅವಕಾಶ ಇದ್ದಾಗ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 9535309691 9535309691. ನೀವು ಯಾವಾಗ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು, ನಮ್ಮ ಜೊತೆ ಕೈ ಜೋಡಿಸಿ. ನಮಗೆ ಹೆಚ್ಚಿನ ನಿಮ್ಮ ಸಹಕಾರ ಬೇಕಾಗೋದು ಮುಂದೆ ಬರುವಂತ ಕೊಡಿ ಹಬ್ಬದಲ್ಲಿ. ಈ ವರ್ಷ ಸಹ ನಾವು ಯಶ ಆಗ್ತಾ ಇದ್ದೀವಿ. ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾ ಪೇಜ್ ಇದೆ, ಎಲ್ಲ ಪೇಜ್ ಇದೆ. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರ ಸಹಕಾರ ಕೊಡಿ ಹಬ್ಬದಲ್ಲಿ ನಮಗೆ ಬೇಕಾಗತ್ತೆ. ನಮ್ಮನ್ನು ಗುರುತಿಸಿ ನಮ್ಮ ತಂಡ ಹಬ್ಬದಲ್ಲಿ ಕೇಳ್ತಿರೋ ಕೇಳೋದ್ರಲ್ಲಿ ನಾನು ಕೇಳ್ಕೊಳ್ಳೋದು, ಹಬ್ಬದಲ್ಲಿ ಹೆಲ್ಪಿಂಗ್ ಹ್ಯಾಂಡ್ಸ್ ಅನ್ನೋ ಒಂದು ಟೀ ಶರ್ಟ್ ಅನ್ನು ಧರಿಸಿ ಒಂದು ಬಾಕ್ಸ್ ಅನ್ನು ಇಟ್ಕೊಂಡು ಪುಟಾಣಿ ಮಕ್ಕಳಿಗೋಸ್ಕರ ಈ ವರ್ಷ ಸಹ ವಿಶೇಷ ವೇಷದೊತ್ತಿಗೆ ನಾವೆಲ್ಲ ಬರ್ತಾ ಇದ್ದೀವಿ. ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಮತ್ತಷ್ಟು ಪುಟಾಣಿ ಮಕ್ಕಳ ಚಿಕಿತ್ಸೆಗೆ ನಾವು ಜೊತೆಯಾಗುವ, ನೀವು ಸಹ ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸ್ಕೊಳ್ಬಹುದು.
1: ಒಳ್ಳೇದಾಯ್ತು, ಒಳ್ಳೆ ದಾಯಿಲಿ ನಿಮ್ಗೆ. ಹಂಗೆ ಯಾರಾದ್ರೂ ಆರ್ಥಿಕ ಸಹಾಯ ಮಾಡುವವರಿದ್ರೆ ಖಂಡಿತವಾಗ್ಲೂ ಪ್ರದೀಪ್ ಅವ್ರು ಈಗಾಗಲೇ ನಂಬರ್ ಕೊಟ್ಟಿರಲ್ಲ, ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಲಕ್ಕ. ಧನ್ಯವಾದಗಳು ಮತ್ತೊಮ್ಮೆ ಪ್ರಿಯ ಕೇಳುಗರೆ, ನಿಮಗೂ ಧನ್ಯವಾದಗಳು ಇಷ್ಟೋ ತನಕ ನಮ್ಮ ಈ ಕಾರ್ಯಕ್ರಮನ ಕೇಂದ್ರದಕ್ಕೆ. ಕೇಂತಾರಿ ರೇಡಿಯೋ ಕುಂದಾಪುರ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರ್ಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದ ವಿಶೇಷ ಕಾರ್ಯಕ್ರಮ ಯಕ್ಷ ಸಮಾಗಮದಲ್ಲಿ ಈ ಸರಣಿ ಕಾರ್ಯಕ್ರಮ. ಹವ್ಯಾಸಿ ಯಕ್ಷಕಲಾ ತಂಡಗಳು ನಮ್ಮೂರಿನಿಂದ ಯಾರೆಲ್ಲ ಇದ್ದಾರೆ ಆ ತಂಡಗಳನ್ನ ಕರೆಸಿ ನಾವು ಅವ್ರ ಜೊತೆ ಮಾತುಕತೆ ಮಾಡ್ತಾ ಇತ್ತು. ಇದು ನಾಲ್ಕನೆಯ ಸಂಚಿಕೆ. ಈ ನಾಲ್ಕನೆಯ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ಇವತ್ತು ಯಾರಿದ್ರು ಅಂತ ಕೇಂದ್ರೆ, ಶ್ರೀ ಮಹಾಲಿಂಗೇಶ್ವರ ಕಲಾರಂಗ ರಿಜಿಸ್ಟರ್ಡ್ ವಡ್ಡರ್ಸೆ ಈ ತಂಡದವರಿದ್ದರು. ಇದರ ಈಗಿನ ಅಧ್ಯಕ್ಷರಾಗಿರುವ ಗುರುಪ್ರಸಾದ್ ಐತಾಳ್ ಅವರು, ಈಗಿನ ಕಾರ್ಯದರ್ಶಿಯಾಗಿರುವ ಪದ್ಮನಾಭ ಆಚಾರ್ಯ ಅವರು, ಸ್ಥಾಪಕಾಧ್ಯಕ್ಷರು ವಿಘ್ನೇಶ್ ಶೆಟ್ಟಿ ಅವರು ಮತ್ತು ಸ್ಥಾಪಕ ಕಾರ್ಯದರ್ಶಿಯಾಗಿದ್ದ ಶ್ರೀಕಾಂತ್ ಭಟ್ ಅವರು ಇವರೆಲ್ಲ ಇದ್ರೆ. ಎಲ್ರಿಗೂ ನಮಸ್ಕಾರ, ನಮ್ಮ ಯಕ್ಷ ಸಮಾಗಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಶ್ರೀ ಮಹಾಲಿಂಗೇಶ್ವರ ಕಲಾರಂಗ ರಿಜಿಸ್ಟರ್ಡ್ ವಡ್ಡರ್ಸೆ, ವಡ್ಡರ್ಸೆಯ ಯಕ್ಷಗಾನದ ಹವ್ಯಾಸಿ ಕಲಾವಿದರ ಟೀಮ್ ಇದು. ಇದು ಹುಟ್ಟದ ಹೆಂಗ್ ಸರ್? ಮೊದಲ ಪ್ರಶ್ನೆ ಅದೇನೆ ನಿಮ್ಗೆ, ಹುಟ್ಟದ ಹೆಂಗ್ ಅಂದ್ರೆ ಯಾರಿಗೆ ಐಡಿಯಾ ಬಂತು ನಮ್ಮಲ್ಲೂ ಒಂದು ಯಕ್ಷ ತಂಡ ಬೇಕು, ನಮ್ಮೆಲ್ಲರಿಗೂ ಯಕ್ಷಗಾನದಲ್ಲೂ ಪಾರ್ಟ್ ಮಾಡ್ಕ, ನಮ್ದು ಒಂದು ತಂಡ ಇರ್ಕ, ನಮ್ದು ಒಂದಿಷ್ಟು ಸದಸ್ಯರು ಇರ್ಕ, ಈ ಯೋಚನೆ ಫಸ್ಟ್ ಬಂದದ ಯಾರಿಗೆ? ಪದ್ಮನಾಭ ಆಚಾರ್ಯರು, ಸ್ಥಾಪಕ, ಕೋಶಾಧಿಕಾರಿಗಳು, ನೀವ್ ಹೇಳಿ ಸರ್.
1: ನಮಸ್ತೆ ಮೇಡಮ್. ಮೊದಲನೇದಾಗಿ ರೇಡಿಯೋ 89.6 FM ಇವರಿಗೆ, ಶ್ರೀ ಮಹಾಲಿಂಗೇಶ್ವರ ಕಲಾರಂಗ ಇದರ ನಮ್ಮ ಎಲ್ಲ ಸರ್ವ ಸದಸ್ಯರ ಪರವಾಗಿ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ.
0: ಥ್ಯಾಂಕ್ ಯು ಸರ್.
1: ಮಹಾಲಿಂಗೇಶ್ವರ ಕಲಾರಂಗ ವಡ್ಡರ್ಸೆ, ಇದು ಸಾಧಾರಣ ಒಂದು 14 ವರ್ಷಗಳ ಹಿಂದೆ ಒಂದು ಹುಟ್ಟಿಕೊಂಡಂತ ಸಂಸ್ಥೆ. ಈ ಹುಟ್ಟಿಕೊಳ್ಳಿಕ್ಕೂ ಒಂದು ಕಾರಣ ತುಂಬಾ ಇರುತ್ತೆ, ಒಂದು ಸಂಘ, ಸಮಾನ ಮನಸ್ಕರಿಂದ ಸೇರಿದಂತ ಸಂಘ. ವಡ್ಡರ್ಸೆ ಪರಿಸರದಲ್ಲಿ ಈ ಜಾತ್ರೆ ಎಲ್ಲ ಆಗುವಾಗ ಒಂದು ಹಬ್ಬದ ದಿವಸ ಮತ್ತೆ ಬಸವನ ಕಾಣಿಸಿ ಎರಡು ನಾಟಕಗಳಾಗ್ತಿತ್ತು. ಮೊದಲು ನಾವು ಹುಡುಗರ ಒಂದು ಟೀಮ್, ಆದರ್ಶ ಯುವಕಮಂಡಲದಲ್ಲಿ ಇರುವಂತಹ ಹುಡುಗರ ಒಂದು ಟೀಮ್, ಹಾಗೆ ಸೀನಿಯರ್ಸ್ ಒಂದು ಟೀಮ್, ಎರಡು ತಂಡಗಳ ಒಂದು ನಾಟಕ ಆಗ್ತಿತ್ತು. ಹಾಗಾಗಿ ಸಮಾನ ಮನಸ್ಕರ ಒಂದು ಸೇರ್ಪಡೆ ನಮ್ಮಲ್ಲಿ ಇದ್ದಿತ್ತು. ಹೀಗೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘ ಅಂತ ಒಂದು 20 ವರ್ಷದ ಹಿಂದೆ ಸ್ಥಾಪನೆ ಆಯ್ತು. ಅಲ್ಲಿ ನಾವು ಅಲ್ಲ ಅದೇ ಸಮಾನ ಮನಸ್ಕರ ತಂಡ, ಜೇಕರ್ ಶೆಟ್ಟಿ ಅವರ ಅಧ್ಯಕ್ಷತೆ ಇರ್ಬೋದು, ಒಂದು ಸ್ವಸಹಾಯ ಸಂಘ ಆಗ್ತದೆ. ಆ ಸಂಘದಲ್ಲಿ ಎಲ್ಲ ಸರ್ವ ಸದಸ್ಯರು ಇದ್ದಿದ್ದೆವು. ಹಾಗೆ ಸಂಘದ ಎಲ್ಲ ಕಾರ್ಯಕಲಾಪಗಳು ಪ್ರತಿ ಸಂಡೇ ದೇವಸ್ಥಾನದ ಹೆಬ್ಬಾಗ್ಲಲ್ಲಿ ಪ್ರತಿ ಸಂಜೆ 5 ಗಂಟೆಗೆ ಮೀಟಿಂಗ್ ಆಗ್ತಿತ್ತು. ಹೀಗೆ ಆಗುವಾಗ ಸಂಘದ ಎಲ್ಲ ಕಾರ್ಯ ಇದಾಗುವಾಗ ಸ್ವಾಗತ ಮಾಡೋದು, ಒಬ್ಬರು ಹೀಗೆಲ್ಲ ಚಟುವಟಿಕೆಗಳು ನಡೀತಾ ಇತ್ತು. ಒಗಟು ಬಿಡಿಸುವುದು, ಗಾದೆ ಹೇಳುವುದು, ಭಜನೆ ಮಾಡುವುದು, ಹೀಗೆಲ್ಲ ನಡೀತಾ ಇತ್ತ. ನಡೆದಾಗ ನಾವು ಸಂಡೇ ಹೆಬ್ಬಾಗ್ಲಲ್ಲಿ ಭಜನೆಯನ್ನು ಮಾಡ್ತಿತ್ತು. ಮಾಡ್ತಿರುವಂತ ಸಂದರ್ಭ ಅಲ್ಲಿ ರಾಮಕೃಷ್ಣ ಉಡುಪರ ಅಂತ ನಮ್ಮ ಪುರೋಹಿತರು ಇದ್ದಿದ್ರು, ಅವ್ರು ಹೇಳ್ತಿದ್ರು, ಅಲ್ಲ ಈ ಆದಿತ್ಯವರು ಯಾಕೆ ಭಜನೆ ಮಾಡ್ತೀರಿ ಮಾರ, ನಮ್ಮ ಕಾಲದಲ್ಲಿ ಅಚ್ಚನಾಳರು, ನಾರಾಯಣ ಉಡುಪರು, ಮತ್ತೆ ಜನ್ನಾಚಾರ್ಯರು, ಮತ್ತೆ ನಮ್ಮ ಪ್ರಭಾಕರ್ ಶೆಟ್ಟರು ಗೊತ್ತಾಡಿ, ಇವ್ರದೆಲ್ಲ ಒಂದು ತಂಡ ಇದ್ದಿತ್ತು ಹಿಂದೆ, ನಾವು ಭಜನೆ ಮಾಡ್ತಿತ್ತು, ಈ ಭಜನೆಯನ್ನು ನೀವು ಸೋಮವಾರ ಮಾಡಿ ಒಳ್ಳೇದು ಈಶ್ವರನ ಸ್ಥಳ ಅಂತ ಹೇಳಿದ್ರು. ಅವರ ಮಾತಿಗೆ ಪುರಸ್ಕಾರ ಮಾಡಿ ಆವಾಗ ರಾಜು ಗೌಡ್ರು ಹಾಗೂ ದೇಜಪ್ಪ ಸಾಲಿ ಅಂತ ಧರ್ಮಸ್ಥಳ ಸಂಘದವರು ಒಂದು ಭಜನಾ ಸಂಘ ನಮ್ಮಲ್ಲಿ ಉದ್ಘಾಟನೆ ಆಗ್ತದೆ. ನಮ್ಮ ಮಹಾಲಿಂಗೇಶ್ವರದ ಮಾತೃ ಸಂಘವೇ ಮಹಾಲಿಂಗೇಶ್ವರ ಭಜನಾ ಮಂಡಳಿ. ಈ ಭಜನಾ ಮಂಡಳಿ ಆದವಾಗ ಎಲ್ಲ ಸೇರಿ ಒಂದು ಭಜನಾ ಸಂಘ ಸ್ಥಾಪನೆ ಆಯಿತು. ಜಯಕರ್ ಶೆಟ್ಟರ್ ಅಧ್ಯಕ್ಷರು, ನಮ್ಮ ವಿಘ್ನೇಶ್ ಶೆಟ್ಟಿ ಅವರು ಕಾರ್ಯದರ್ಶಿ ಆಗಿದ್ದು ಪ್ರಥಮದಲ್ಲಿ ಭಜನಾ ಸಂಘ. ಹೀಗೆ ಭಜನೆ ಆಗ್ತಾ ಇರುವಂತ ಸಂದರ್ಭ ಅಲ್ಲಿ ಉಪ್ಲಾಡಿದ ಶ್ರೀಕಾಂತ್ ಭಟ್ರ ಅಂತ, ಮತ್ತೆ ರಮೇಶ್ ಪೂಜಾರಿ ಇರ್ಬೋದು, ನಮ್ ಸಂಘದಲ್ಲಿರುವವರೆಲ್ಲ ನಮ್ಮ ಗುರು ಐತಾಳ್ರು ಎಲ್ಲರು ಸೇರ್ಕೊಂಡ್ರು, ಹುಡುಗರ ಎಲ್ಲ ಸೇರ್ಕೊಂಡು ಭಜನಾ ಸಂಘ ಭಜನೆ ಆಗ್ತಿತ್ತಂತ ಭಜನೆಗೆ ಸೇರ್ಕೊಂಡ್ರು. ಭಜನೆಗೆ ಸೇರ್ಕೊಂಡು ಒಂದು ತಂಡ ಆಗಿ ಅದು ಬೆಳೀತು ಸಮಾನ ಮನಸ್ಕರ. ಆಮೇಲೆ ಎಂತಾಯ್ತು, ಅಲ್ಲಿ ನಮ್ಮ ಅವಾಗಿನ ಮುಕ್ತೇಶ್ವರಾದಂತ ಶ್ರೀನಿವಾಸ್ ಅವರು ವಡ್ಡರ್ಸೆ ಒಂದು ಐತಿಹಾಸಿಕ ಕತೆ ಇರುವಂತ ಒಂದು ಇತಿಹಾಸ ಇದೆ, ಅದಕ್ಕೆ ವಡ್ಡರ್ಸ ಆಡಿದಂತ ಒಂದು ವಡ್ಡರ್ಸ ಮಹಾರಾಜ ಆಡಿದ ನೆಲ, ಹಾ, ಮತ್ತೆ ಉದ್ಭವಲಿಂಗ ಮಹಾಲಿಂಗೇಶ್ವರ, ಮಹೋತ್ತಬಾರ ಮಹಾಲಿಂಗೇಶ್ವರ, ಅದರದೆಲ್ಲ ಒಂದು ಐತಿಹಾಸಿಕ ಕಥೆಯನ್ನ ಒಂದು ಯಕ್ಷಗಾನ ಮಾಡ್ಬೇಕಂತ ಬಹಳ ಆಸೆ ಅವ್ರಿಗೆ. ಅವರು ನಮ್ಮ ವಿಘ್ನೇಶ್ ಶೆಟ್ಟರ್ ಬಹಳ ಹತ್ರ ಇದ್ರು, ವಿಘ್ನೇಶ್ ಶೆಟ್ಟರಲ್ಲಿ ಇದೊಂದು ಏನಾದ್ರೂ ಮಾಡಿ ಒಂದು ಯಕ್ಷಗಾನ ಮಾಡ್ಬೇಕು ಮಾರಾಯ ಅಂತ ಇವ್ರ ಹತ್ರ ಹೇಳಿದ್ರು. ನಮ್ಮ ವಿಘ್ನೇಶ್ ಶೆಟ್ಟರ್ ಆವಾಗ ಆ ಕತೆ ಸ್ವಲ್ಪ ಸಾರಾಂಶದ ಕಥೆಯನ್ನು ಹಿಡ್ಕೊಂಡು ನಮ್ಗೆ ಆವಾಗ ಇವರಿಗೆ ಮಹಾಲಿಂಗೇಶ್ವರನ ಅನುಗ್ರಹ ಎನ್ನುವಂತೆ ಪ್ರಸಾದ್ ಮಗಭಟ್ ಅವರು ಸಿಗ್ತಾರೆ. ಅವರ ಮನೆಗೆ ಹೋಗಿ ವಿಘ್ನೇಶ್ ಶೆಟ್ಟಿ ಅವರು ಇದನ್ನು ಒಂದು ಪ್ರಸಂಗ ಮಾಡ್ಬೇಕು ಸರ್ ಅಂತ ಹೇಳಿ ಕೊಟ್ರು. ಅವರು ಅದನ್ನ ಒಂದು ಒಳ್ಳೆ ರೀತಿ ಚಂದಬದ್ಧವಾಗಿ, ಪ್ರಸಾದ್ ಮಗಭಟ್ ಅಂತ ಗೊತ್ತಿರ್ತಲ್ಲ, ಆವಾಗಲೇ 14 ವರ್ಷದ ಹಿಂದೆ ಅಷ್ಟು ಚಂದವಾಗಿ ಬರೆದಿದ್ರು. ವಡ್ಡರ್ಸೆ ವಸುಂದರೆ ಎನ್ನುವಂತ ಒಂದು ಟೈಟಲ್ ಕೊಟ್ಟು ಒಂದು ಒಳ್ಳೆ ಪ್ರಸಂಗ ಕೊಟ್ರು ನಾನು. ಆ ಪ್ರಸಂಗ ಅದನ್ನು ಮಾಡ್ಲೇಬೇಕು ಅಂತ ನಮ್ಮ ಮುಕ್ತೇಶ್ವರ ಬಾಳ ಇವರಿಗೆ ಇದ್ ಮಾಡಿದ್ರು. ಆವಾಗ ಅದಕ್ಕೆ ಪ್ರಥಮವಾಗಿ ಪರಿಶ್ರಮ ಪಟ್ಟವರು ವಿಘ್ನೇಶ್ ಶೆಟ್ಟರ್ ಇವರ ಇದರಲ್ಲಿ. ಆಮೇಲೆ ಒಂದು ಯಕ್ಷಗಾನ ಸ್ಟಾರ್ಟ್ ಆಯ್ತು. ಈ ಯಕ್ಷಗಾನಕ್ಕೆ ಒಂದು ಇದು ಕಾರಣ ಎಂಬಂತೆ ಇಲ್ಲಿ ಇವರೆಲ್ಲ ಮೊದಲು ತುಂಬಾ ವೇಷ ಮಾಡ್ತಿದ್ರು. ಶ್ರೀಕಾಂತ್ ಭಟ್ರು, ವಿಘ್ನೇಶ್ ಶೆಟ್ಟಿಯವರು, ಸಚಿನ್ ಅವರು. ಅಲ್ಲಿ ಒಂದು ಮದ್ಯವರ್ಜನ ಶಿಬಿರ ಆಗಿತ್ತು ಆವಾಗ. ಅಲ್ಲಿಂದ ಅಲ್ಲಿ ಒಂದು ಆಟವನ್ನು ಮಾಡಿದ್ರು ಇವರೆಲ್ಲ. ಅದೇ ಒಂದು ಸ್ಫೂರ್ತಿ ಆಯ್ತು ಎಲ್ಲರಿಗೆ. ಆಮೇಲೆ ಆ ಪ್ರಸಂಗವನ್ನ ಇದೇ ವಡ್ಡರ್ಸಿ ಹಬ್ಬದಲ್ಲೇ ನಮ್ಗೊಂದು ಆಟ ಆಗ್ಬೇಕು ಎನ್ನುವ ರೀತಿಯಲ್ಲಿ ಅವರು ಹೇಳಿದ್ರು. ಅವರ ಬೇಡಿಕೆ ಪುರಸ್ಕಾರ ಮಾಡಿ ಆ ಪ್ರಸಂಗವನ್ನ ಆಮೇಲೆ ಆ ವರ್ಷ ಸ್ಟಾರ್ಟ್ ಆಯ್ತು. 2014 ಇರ್ಬೇಕು, 13ರಲ್ಲಿ ಶ್ರೀ ಮಹಾಲಿಂಗೇಶ್ವರ ಕಲಾರಂಗ ರಿಜಿಸ್ಟರ್ಡ್ ವಡ್ಡರ್ಸಿ ಎನ್ನುವ ನಮ್ಮ ಸಂಘ ಸ್ಥಾಪನೆ. ಈ ಸ್ಥಾಪನೆ ಆಗ್ಲಿಕ್ಕೆ ಇಷ್ಟು ಹಿನ್ನೆಲೆ ನಾವು ಅಲ್ಲಿದ್ದುಕೊಂಡಂತೆ.
0: ಅಂದ್ರೆ ಭಜನೆ ತಂಡ ಇದ್ದದ್ದನ್ನ ನೀವು ವಡ್ಡರ್ಸಿ ಮಹಾಲಿಂಗೇಶ್ವರ ಹಬ್ಬದ ಸುರಿಗೆ ನಾವೊಂದು ಆಟ ಮಾಡ್ಕಂತ ಅಂದ್ಕೊಂಡು ವಡ್ಡರ್ಸಿ ಮಹಾಲಿಂಗೇಶ್ವರನ ಕತೆ ಹೇಳುವಂತಹ ಪ್ರಸಂಗವೇ ಆಯ್ಕಂತ ಪ್ರಸಾದ್ ಮೊಗಬೆಟ್ಟು ಅವ್ರನ್ನ ಹಿಡ್ಕೊಂಡು ಒಂದು ಪ್ರಸಂಗ ರಚನೆ ಮಾಡಿಸಿ ವಡ್ಡರ್ಸೆ ವಸುಂಧರೆ ಅನ್ನೋ ಪ್ರಸಂಗನ ನೀವೆಲ್ಲ ಅಲ್ಲ ಅದ್ಭುತವಾದ ಹೆಸರಿನ ಒಂದು ಪ್ರಸಂಗನ ನೀವು ಆ ಮಹಾಲಿಂಗೇಶ್ವರ ಹಬ್ಬದ ದಿನ ಆಡ್ತ್ರಿ. ಅಷ್ಟೊತ್ತಿಗೆ ಜನರ ಪ್ರತಿಕ್ರಿಯೆ ಹೆಂಗಿತ್ತು ಹೆಂಗಿತ್ತಂತ ಹೇಳಿದ್ರಲ್ಲ.
1: ಇದೆಲ್ಲ ಇದ್ರ ಮುಂದಿನ ಒಂದು ನಮ್ಮ ಆಗಿನ ಅಧ್ಯಕ್ಷರಿಗೆ ಅವರು ಮಾತಲ್ಲಿ ಅವರ ಬಾಯಿಂದ ಕೇಳಿ, ಅದೇ ಚಂದ
0: ಆಯ್ತು. ಹಂಗಾರೆ ನಮ್ಮ ವಿಘ್ನೇಶ್ ಶೆಟ್ಟರ್ ಸ್ಥಾಪಕ ಅಧ್ಯಕ್ಷರು ಹೆಂಗಿದಿತ್ತು ಸರ್ ವಡ್ಡರ್ಸೆ ವಸುಂಧರೆಯನ್ನ ಕಂಡ ವಡ್ಡರ್ಸೆ ಅವರೆಲ್ಲ ಎಂತ ಅಂಬಕ್ ಶುರು ಮಾಡ್ರ?
2: ನಾವು ಹೀಗೆ ಎಲ್ಲ ಒಟ್ಟಾಗಿ ಒಂದು ಆಟ ಮಾಡುವ ಅಂತೇಳಿ ಎಲ್ಲ ಒಟ್ಟಾಯ್ತು. ಆ ಸರಿಗೆ ಏನಂತ ಹೇಳಿದ್ರೆ ಪ್ರಸಂಗ ಯಾವ್ದೋ ಹಳೆ ಪ್ರಸಂಗ ನಾವು ಒಟ್ಟು ಮಾಡ್ರೆ ಎಲ್ಲರೂ ಎಂತ ಹೇಳ್ತಾರೆ ಬೇರೆ ಇದನ್ನು ಹೋಲಿಕೆ ಮಾಡ್ತಾರೆ. ಇದೀಗ ನಾವು ಹೊಸ ಪ್ರಸಂಗ ಮಾಡ್ರಿ ಯಾರಿಗೂ ಇನ್ನೊಬ್ರು ಅವ್ರು ಹಾಗೆ ಮಾಡಿರಿ ಇವ್ರು ಹೀಗೆ ಮಾಡಿದ ಅಂತೇಳಿ ಹೇಳುಕಾತಿಲ್ಲ. ಅದಕ್ಕೆ ನಾವು ಎಂತ ಶ್ರೀನ್ ಮಾಸ್ಟರ್ ಕತೆ ಕೊಟ್ಟಿದ್ರು, ಅದನ್ನ ಪ್ರಸಾದ್ ಗುರುಗಳ ಹತ್ರ ಕೊಡ್ತು. ಅವ್ರು ನಮ್ಗೆ ತರಬೇತಿ ಕೊಟ್ಟಿದ್ರು. ಅವ್ರ ಆಗಳಿಕೆ ಯಕ್ಷಗಾನ ಕೇಂದ್ರ ಉಡುಪಿಗೆ ಹೋಗ್ತಿದ್ದೀರು. ಅದ್ರ ಮಧ್ಯೆ ಅವ್ರು ಬಿಡುವು ಇಲ್ದೇ ಇದ್ರು ನಮ್ಗೆ ಹೇಳಿಕೊಟ್ಟು ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ರು. ಆ ಆಟ ದಿನ 1,500 ಜನ ನಮ್ಮನ್ನ ಗುರುತಿಸ್ತಾ ಇದ್ರು. ಹೇಗ್ ಮಾಡ್ತೀರಿ ಇವರು? ಅದ್ರಕ್ಕಿಂತನು ನಮ್ಮ ಕ್ಷೇತ್ರದ ಅದು ನಮ್ಮ ಊರಿನ ಕತೆ ಇದು, ದೇವಿ ಮಹಾತ್ಮೆ ಆ ತರದ ಕತೆ ಅಲ್ಲ, ನಮ್ಮ ಕ್ಷೇತ್ರದ ಕತೆಗಳನ್ನ ಹೇಗೆ ಮಾಡ್ತಾರ ಅಂತೇಳಿ ಹೇಳಕ್ಕೆ ಕಾಮಕ್ಕೆ ಅಂದೇಳಿ ಅದನ್ನ ಕಂಡ್ರ ಮೇಲೆ ಎಲ್ಲರೂ ಬಹಳ ಖುಷಿಯಾಗಿ ಎಲ್ಲರೂ ಹೊಗಳ್ರು. ಹಾಂಗಪ್ಕೊ ನಮ್ಗೆ ಇಷ್ಟು ಮತ್ತು ನಾವು ಒಂದು ಮುಂದವ್ರ ಕೈತು. ಇಲ್ಲದಿದ್ರೆ ಅವ್ರು ಹಾಗೆ ಮಾಡಿದ್ರು ಇವ್ರಿಗೆ ಮಾಡಿದ್ರೆ ನಾವು ಅಲ್ಲೇ ನರ್ವಸ್ ಆತಿದ್ದಿತ್ತು, ನಾವು ಅಲ್ಲೇ ಬಿಟ್ಟಿದ್ದೆ ಇತ್ತು. ಹಾಂಗಾಯಿ ಆ ಆಟ ಅಂಬುದು ನಮ್ಗೆ ಸ್ಫೂರ್ತಿ. ಆದ್ರಿಂದ ಹೆಚ್ಚಿನ ನಮ್ಮ ನಾವು ಅಂತೇಳಿ ಅಲ್ಲ ಎಲ್ಲರೂ ನಾವೊಂದು ಕಲಾರಂಗ ತೋರಿಸ್ಕೊಂಡದ್ದು, ನಮ್ಮ ಕಲಾವಿದರೆಲ್ಲರೂ ತೋರಿಸ್ಕೊಂಡದ್ದು, ಆಮೇಲೆ ಹೊಸ ಹೊಸ ಮಕ್ಕಳು ಹುಟ್ಟಕೊಂಡದ್ದು ಎಲ್ಲರೂ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಜರ್ನಿ ಅಂಬುದು.
0: ಅಲ್ಲ ನೀವು ಭಜನೆ ಮಾಡ್ತಿದ್ರಿ, ಸ್ವಸಹಾಯ ಸಂಘದ ಮೀಟಿಂಗ್ ಮಾಡ್ತಿದ್ರಿ, ಆದ್ರೆ ಈ ಯಕ್ಷರಂಗವನ್ನ ಕಟ್ಟುಕೆ ಯಕ್ಷಗಾನ ಮಾಡ್ತಾ ಇದ್ದೀರಿ ಮೊದ್ಲ?
2: ಸ್ವಲ್ಪ ಸ್ವಲ್ಪ ಮಾಡ್ತಿತ್ತೆ ಎಲ್ಲರೂ ಅಲ್ಲ, ಕೆಲವೊಂದು ಜನ ಮಾಡ್ತಿತ್ತು ನಾವು, ಒಂದು 3-4 ಜನ ಅಂದ್ರೆ ಸ್ವಲ್ಪ ಅದಕ್ಕೆ ಹಿಡಿತಾ ಇರ್ಲಿಲ್ಲ. ಈಗ ತಾಳ ಲಯ ಸಾಧಾರಣ ಗೊತ್ತಿದ್ದಿತ್ತು ಅಷ್ಟೇ. ಆದ್ರೆ ನಮ್ಗೆ ತಾಳ ಲಯಬದ್ಧವಾಗಿ ಕಲಿಕಂತೇಳಿ ಒಂದು ಅದು ಮನ್ಸಲ್ಲಿ ಇದ್ದಿತ್ತು. ಈ ಪ್ರಸಂಗ ಯಾವ್ದು ವಡ್ಡರ್ಸೆ ವಸುಂಧರೆ ಮಾಡುವಾಗ ಅದೆಲ್ಲದೂ ಇರ್ಲಿಲ್ಲ. ಅದ್ರ ಮೇಲೆ ನಾವು ಬೇರೆ ಬೇರೆ ಇದ್ರಲ್ಲಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಬಂತು.
0: ವಡ್ಡರ್ಸೆ ವಸುಂಧರೆ ಮಾಡೋತಿ ನಿಮ್ ಹವ್ಯಾಸಿ ಅಂದ್ರೆ ಹವ್ಯಾಸಿ ಅಂದ್ರೆ ಹವ್ಯಾಸನು ಇರ್ಲಿಲ್ಲ ಅನ್ಸತ್ತ ಕಂಡ
2: ಇಲ್ಲ
0: ಅಲ್ಲ. ಇದು ಇದೊಂದು ಬರೀ ಉಮೇದಾಗ ಮಾಡದ್
2: ಅದು ಎಲ್ಲಿಯವರಿಗೆ ಅಂತ ಹೇಳಿದ್ರೆ ನಮ್ಮ ಪ್ರಸಾದ್ ಗುರುಗಳಿಗೆ ಕೇಂದ್ರದಲ್ಲಿ ಇರುವಾಗ ಅವ್ರಿಗೆ ಬರ್ಲಿಕ್ಕೆ ಇರ್ಲಿಲ್ಲ, ಯಾಕಂದ್ರೆ ಅಲ್ಲಿ ಆ ಆಟಗಳೆಲ್ಲ ಮುಗಿಬೇಕಿತ್ತು. ಒಂದು ದಿವಸ ನಮ್ಗೆ ಸರಿಯಾಗಿ ಟ್ರಯಲ್ ಸಿಗ್ಲಿಲ್ಲ. ಒಂದು ದಿನ 11 ಗಂಟೆಗೆ ಬಂದಿದ್ರು ಅವ್ರು ಟ್ರಯಲ್ಗೆ,
0: ರಾತ್ರಿ
2: 11 ಗಂಟೆಗೆ. ನಮ್ಗೆ ಏನಂತ ಹೇಳಿದ್ರೆ ಎಲ್ಲರಿಗೂ ಟೆನ್ಷನ್, ಯಾಕಂದ್ರೆ ಆಟ ಒಳ್ಳೇದಾಗಿದ್ರೆ ಎಲ್ಲ ಜನರು ಹೇಳಿದ್ರು ಅದು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಆಟ ಅಂದೇಳಿ 11 ಗಂಟೆಗೆ ಅವ್ರು ಬಂದ್ರು. ಅದರಿಂದ ಬೆಳಿಗ್ಗಿನ ಜಾವ 3:30 ಅಷ್ಟು ಗಂಟೆವರೆಗೆ ನಾವು ಟ್ರಯಲ್ ಮಾಡಿ ಆ ದಿನದ ಆ ಖುಷಿ ಅನ್ನುವಂತದ್ದು ನಾವು ಆ ಪ್ರದರ್ಶನದಲ್ಲಿ ತೋರಿಸಿತ್ತು.
0: ಅಲ್ಲ ಒಂದಿನ ಟ್ರಯಲ್ ಸಾಕಾಯ್ತು,
2: ಒಂದಲ್ಲ ಬೇರೆ ಮತ್ತೆ ಮಾಡಿತ್ತು. ಒಂದು ಕರೆಕ್ಟ್ ಆದ ಒಂದು ಟ್ರಯಲ್ ಬೇಕಿದ್ದಿತ್ತು ನಮ್ಗೆ, ಇಲ್ಲ ಅಂತ ಹೇಳಿದ್ರೆ ಅದು ತುಂಬಾ ಪ್ರಾಬ್ಲಮ್.
0: ಸೊ ಎಷ್ಟು ಕಷ್ಟ ಆಯ್ತು ಈಗ ಕಾಣಿ, ಈಗ ಯಕ್ಷಗಾನದಲ್ಲೇ ಡೈಲಿ ಅದನ್ನ ಮಾಡುವರಾರು ಅಥವಾ ವರ್ಷಕ್ಕೊಂದು 5-6 ಯಕ್ಷಗಾನ ಮಾಡುವರಾರು ಅವ್ರಿಗೊಂದ್ ಹಿಡ್ತ ಇರುತ್ತೆ ಈ ಡೈಲಾಗ್ ಇರ್ಬೋದು, ಹೆಜ್ಜೆ ಇರ್ಬೋದು, ಎಂತದೇ ಇರ್ಬೋದು. ನಿಮ್ಗೆ ಎಂತ ಗೊತ್ತಿಲ್ಲ, ನಿಮ್ ಧೈರ್ಯ ಸಾಕು ಮಾರ್ರೆ.
2: ಅಲ್ಲ ಅದೇ ನಮ್ಗೆ ದೇವರೇ ಸ್ಫೂರ್ತಿ ಎಲ್ಲೋಗಿಂತ, ಯಾಕೆಂದ್ರೆ ನಾವು ಹಲವು ಬದಿಯಾಗಿ ಆಟ ಎಲ್ಲ ಮಾಡಿತ್ತು. ನಮ್ಮ ಮಾಲಿಂಗೇಶ್ವರ ನಮ್ಮನ್ನು ಬೆಟ್ಟ ಹಾಕಿದ್ದು,
0: ಮಾಲಿಂಗೇಶ್ವರ ಬೆಟ್ಟ ಹಾಕದ್ದ.
2: ಈಗ ನಮ್ದೇನು ಇಲ್ಲ, ಯಾಕಂದ್ರೆ ಹೇಳಿದ್ರೆ ನಾವು ತುಂಬಾ ಜೋಡಾಟ ಸ್ಪರ್ಧೆ ಜೋಡ ಎಲ್ಲ ಮಾಡಿತ್ತು. ಅದೆಲ್ಲದಕ್ಕೂ ಇತ್ತಲ್ಲ ನಮ್ಮ ದೇವರೇ ನಮ್ಮ ಸ್ಫೂರ್ತಿ. ನಮ್ಮ ಒಡ್ಡಸೆಯಲ್ಲಿ ಯಾವುದೇ ಮಾಡಲಿ ಅದಕ್ಕೊಂದು ಗೆಲುವು ಅಂದ್ ಕೊಟ್ಟದಿದ್ರೆ ನಮ್ಮ ದೇವರಿಗೆ.
0: ಸೊ ಒಡ್ಡರ್ಸೆ ವಸುಂಧರೆ ರೈಸಿ ಹೋಯ್ತು.
2: ಹೌದು, ಅದು ಒಂದು ಐದು ಪ್ರದರ್ಶನ ಮಾಡಿದ್ ನಾವು.
0: ಎಲ್ಲೆಲ್ಲ ಪ್ರದರ್ಶನ ಆಯ್ತು?
2: ಒಡ್ಡರ್ಸೆ ಪ್ರದರ್ಶನ ಇರದಂಗೆ ಅಚಿಲಾಡಿ, ಒಡ್ಡರ್ಸೆ, ಬನ್ನಾಡಿ, ಹೀಗೆ ಅಲ್ಲಿ ಅದೇ ಕೊತ್ತಾಡಿ, ಮಾನಬಳ್ಳಿ, ಹೀಗೆ ಎಲ್ಲ.
0: ಎಷ್ಟು ಜನ ಇದ್ದಿದ್ರಿ ಆಗ ನಿಮ್ಮ ತಂಡದಲ್ಲ? ಎಷ್ಟು ಜನ?
2: ಅಗಳ ಒಂದು 10-12 ಜನ ಇದ್ದಿತ್ತು.
0: 12 ಜನ
2: ಅದು ಎಲ್ಲ ಸಣ್ಣ ಒಂದು 25-30 ಎಲ್ಲ ಇದ್ದಿದ್ದು. ನಮ್ಗೇನು ದೊಡ್ಡವರು ಸ್ಫೂರ್ತಿಯಾಗಿ ಇದ್ ಮಾಡಿದಲ್ಲ, ಹುಟ್ಟು ಇದ್ ಮಾಡ ಎಲ್ಲ ಮಾಡಿ ಅಂತ ಹೇಳುತ್ತಿದ್ರು ಬಿಟ್ರೆ ಯಾರು ಮುಂದೆ ಇದ್ವಲ್ಲ. ನಾವೇ ಒಟ್ಟಾಗಿ ನಮ್ಮ ವಯಸ್ಸಿನವರೇ ಮಾಡಿದ್ದು.
0: ಈಗ ಎಷ್ಟು ಜನ ಇದ್ರೆ ನೀವು ನಿಮ್ಮ ತಂಡದಲ್ಲಿ?
2: ಈಗ ನಮ್ಮ ತಂಡದಲ್ಲಿ ತುಂಬಾ ಜನ ಐತೆ. ಯಾಕಂತ ಹೇಳಿದ್ರೆ ಇದು ನಾವು ನೆಕ್ಸ್ಟ್ ಏನಾಯ್ತು ಅಂತ ಹೇಳಿದ್ರೆ ಒಡ್ಡರ್ಸೆ ಹಬ್ಬ ಟೈಮಿಗೆ ಆಟ ಮಾಡ್ತಾ ಇತ್ತು. ಆ ಆಟ ಎಂತ ಇತ್ತು, ಕಡೆಗೆ ಅಲ್ಲಿ ಕೆಲವರಿಗೆಲ್ಲ ಬೇರೆ ಹೊರದೆ ಪರ ಊರಿನೆಲ್ಲ ಬಪ್ಪವ್ರೆ, ಅವರಿಗೆಲ್ಲ ಆರ್ಕೆಸ್ಟ್ರಾ ಇದ್ರ ಲೈಕ್ ಹತ್ತು ಆ ತರ ಮೆಂಟಾಲಿಟಿ. ಅದಕ್ಕೆ ನಾವು ಅವ್ರಿಗೆ ತೊಂದ್ರೆ ಕೊಡಕಾಗ ಅಂದೇಳಿ ಅದಕ್ಕೆ ಎಂತ ಇತ್ತು, ಶಿವರಾತ್ರಿ ಹಬ್ಬ. ಶಿವರಾತ್ರಿ ಹಬ್ಬಕ್ಕೆ ನಮ್ಗೆ ಅಲ್ಲಿ ಏನು ಪ್ರೋಗ್ರಾಮ್ ಇಲ್ಲ, ಈಶ್ವರ ಅಂತ ಹೇಳಿದ್ರೆ ಶಿವರಾತ್ರಿ, ಆ ದಿನಕ್ಕೆ ಏನಾದ್ರು ಪ್ರೋಗ್ರಾಮ್ ಮಾಡ್ಕಂದೆ. ನಾವು ಶಿವರ ಆ ಹಬ್ಬದ ಇದನ್ನ March 16 ಬರುವಂತಹ ಆಟನ ನಾವು ಶಿವರಾತ್ರಿಗೆ ಶಿಫ್ಟ್ ಮಾಡ್ತೇವೆ.
0: ಫೆಬ್ರವರಿ
2: ಜನವರಿ ಫೆಬ್ರವರಿ ಬರುತ್ತೆ, ಆ ಶಿವರಾತ್ರಿಗೆ ಇದ್ ಮಾಡ್ತೇವೆ. ನಾವು ಶಿವರಾತ್ರಿಯಲ್ಲಿ ಆಟ ಮಾಡಿ ಸ್ವಲ್ಪ ಟೈಮ್ ಒಂದು ವರ್ಷ ಆದ ಕೂಡಲೇ ಇದಕ್ಕೆ ದೀಪೋತ್ಸವ, ಎಲ್ಲ ಕಡೆಯಲ್ಲೂ ದೀಪೋತ್ಸವ ಇರುತ್ತೆ. ನಮ್ಮ ಒಡ್ಡಸಿಲ್ಲ ಅಂತ ದೀಪೋತ್ಸವ ಎಲ್ಲೂ ಎದ್ದು ಕಾಣ್ತಿರ್ಲಿಲ್ಲ. ಅದಕ್ಕೆ ನಾವು ಅಲ್ಲಿಯೂ ಆಟ ಮಾಡ್ತು, ದೀಪೋತ್ಸವಕ್ಕೊಂದಾಟ, ಶಿವರಾತ್ರಿಗಾಟ, ಆ ಎರಡು ಆಟಗಳನ್ನ ಮಾಡ್ತಾ ಇದ್ದಿತ್ತು. ಆ ಎರಡು ಆಟ ಮಾಡುವಾಗ ಏನು ಇವರು ವರ್ಷಕ್ಕೆ ಎರಡು ಆಟ ಮಾಡ್ತಾರೆ, ಇವ್ರನ್ನೇ ಕಾಣ್ತಾ ಇರುದಾ, ಆ ತರ ಬರತ್ತಂತೇಳಿ ಹೇಳಿ ನೆಕ್ಸ್ಟ್ ವರ್ಷಕ್ಕೆ ನಾವು ಮಕ್ಕಳ ತರಗತಿ ಅಂತೇಳಿ ಆರಂಭ ಮಾಡುತ್ತೆ ಮಕ್ಳಿಗೆ ಕಲ್ಸೋಕೆ. ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮುಜುಗರ ಅಂತ ಹೇಳಿದ್ರೆ ನಾವು ಮಾಡ್ರೆ ಬರ್ತಾರ ಇಲ್ವಾ ಮಕ್ಕಳು, ಅದಕ್ಕೆ ನಾವೊಂದು ಯಾವುದು ಕಂಡೀಷನ್ ಹಾಕ್ಲಿಲ್ಲ. ಯಾವ ಕಂಡೀಷನ್? ಯಾರು ಬರುವ ಮಕ್ಕಳೆಲ್ಲ ಬರ್ಲಿ. ಆವಾಗ ಸಾಧಾರಣ ಒಂದು 45-50 ಜನ ಮಕ್ಕಳು ಬಂದಿದ್ರು, ಅಷ್ಟು ಮಕ್ಕಳು. ಆ ಮಕ್ಕಳಿಗೆ ಕಲಿಸಿಕೊಡ್ಲಿಕ್ಕೆ ನಾವು ಪ್ರಸಾದ ಗುರುಗಳ ಹತ್ರ ಕೇಳಿ, ಅವರಿಗೆ ಆಲ್ರೆಡಿ ಬೇರೆ ಕಡೆಗಳೆಲ್ಲ ವಾಯ್ಸ್ ಕಾರ್ಡ್ ಇದ್ದಿತ್ತು ಹೇಳಿಕೊಡು ತರಬೇತಿಗೆ, ಅದು ಆದಿತ್ಯವಾರ ಮಕ್ಕಳಿಗೋಸ್ಕರ. ಅದಕ್ಕೆ ಅವರ ಗುರುಗಳಾದಂತ ದೇವದಾಸರಾವ್ ಕೂಡ್ಲಿ ಅವರು,
0: ಕೂಡ್ಲಿ ಗುರುಗಳು
2: ಅವರನ್ನ ಇದು ಮಾಡುತ್ತೆ. ಅಲ್ಲಿ ಅವರು ಬಂದು ನಮ್ಗೆ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ, ಅದರಲ್ಲೂ ಈಗ ನಾವು ಮನೆಯಲ್ಲಿರುವಂತ ಒಂದೆರಡು ಮಕ್ಕಳನ್ನೇ ಹಾಕೊಳ್ಲಿಕ್ಕೆ ಅಷ್ಟ, ಅಲ್ಲಿ 45-50 ಇರೋದು, ಅದನ್ನು ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡಿತ್ತು. ಅವರ ಅಟೆಂಡೆನ್ಸ್ ತಕೊಳ್ಳೋದಿರ್ಲಿ, ಅವರನ್ನ ಅಡ್ಮಿಷನ್ ಇರ್ಲಿ, ಆ ಫೋಟೋ ತಕೊಂಡು, ಈ ಒಂದು ಶಾಲೆ ಅಡ್ಮಿಷನ್ ಅಲ್ಲಿ ಮಾಡ್ತಾರಲ್ಲ ಆ ತರ ಮಾಡಿ ಅಷ್ಟು ಚೆನ್ನ, ಅದನ್ನು ಅವ್ರ ಮಕ್ಳಿಗೆ ಹಾಗೆ ಹೇಳಿಕೊಡುವಂತದ್ನು ಹಾಗೆ ಈ ಹೆಜ್ಜೆ ಬೇಸಿಕ್ ಎಲ್ಲಿಂದ ಅದನ್ನೆಲ್ಲ ಹೇಳಿಕೊಟ್ಟು. ಅದು ಸಾಧಾರಣ ನಾವು ಮೇ ಇಂದ ಸ್ಟಾರ್ಟ್ ಮಾಡ್ತಿತ್ತು, ಮೇ ಇಂದ ನವೆಂಬರ್ ಡಿಸೆಂಬರ್ ಅವರಿಗೆ ಹೆಜ್ಜೆ ಕ್ಲಾಸ್ ಮಾಡಿ ಆಮೇಲೆ ಮಕ್ಕಳಿಗೆ ಪ್ರಸಂಗ ಇಟ್ಟು ದೀಪೋತ್ಸವಕ್ಕೆ ಯಕ್ಷಗಾನ ಮಾಡಿದ್ದು. ಅದರಲ್ಲೂ 50 ಮಕ್ಕಳು ಇರುವಾಗ ಆ ಮಕ್ಕಳಿಗೆ ವೇಷ ಕೊಡ್ಬೇಕಲ್ಲ, ಅದಕ್ಕೆ ಸಣ್ಣ ಸಣ್ಣ ಪ್ರಸಂಗ ಇಡೋಕ್ಕಾಗುದಿಲ್ಲ. ಈಗ ದಶಾವತಾರ 10 ಬರುತ್ತೆ, ಅದರಲ್ಲೂ ತೆಂಕು ಬಡಗಿನ ವೇಷಗಳನ್ನು ಮಾಡಿ ಹಾಗೆ ಇಲ್ಲದಿದ್ರೆ ಆ ಮಕ್ಕಳಿಗೆ ವೇಷ ಕೊಡಕ್ಕಾಗೋದಿಲ್ಲ. ಆಮೇಲೆ ಮಾಯಾಪುರಿ ವೀರಮಣಿ ಆ ತರಗಳು ದೊಡ್ಡ ದೊಡ್ಡ ಪ್ರಸಂಗವೇ, ಇಲ್ಲದಿದ್ರೆ 45-50 ಮಕ್ಕಳಿಗೆ ವೇಷ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಜರ್ನಿ ಮಾಡ್ಕೊಂಡು ಬಂತು. ಹಾಗೆ ಈಗಲೂ ನಡೀತಾ ಉಂಟು, ಮಕ್ಕಳು ತುಂಬಾ ಚೆನ್ನಾಗಿ
0: ಪ್ರತಿ ವರ್ಷ ಈಗಲೂ ಮಾಡ್ತಿದ್ರೆ
2: ಈಗಲೂ ಮಾಡ್ತಾ ಇದ್ರು. ದೀಪೋತ್ಸವಕ್ಕೆ ಮಕ್ಕಳದಾಟ, ಶಿವರಾತ್ರಿಗೆ ನಮ್ಮದಾಟ.
0: ಶ್ರೀಕಾಂತ್ ಭಟ್ರೆ, ನೀವ್ ಹೇಳಿ ಮತ್ತೆ ಬೇರೆ ಯಾವ್ಯಾವ ಪ್ರಯೋಗಗಳನ್ನೆಲ್ಲ ನಿಮ್ಮ ಈ ಕಲಾ ತಂಡದಿಂದ ಮಾಡಿದ್ರಿ?
3: ಅದು ಹೇಳ್ತೇನೆ. ಆದ್ರೆ ಮೊದ್ಲು 2016 ನಾವು ಮಕ್ಕಳ ತರಗತಿಯನ್ನ ಪ್ರಾರಂಭ ಮಾಡಿದ್ದು. ಮಧ್ಯದಲ್ಲಿ ಒಂದು 2 ಕೊರೋನಾ ಬಂದ ವರ್ಷದಲ್ಲಿ ನಮ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಂತಾಗಿದ್ರೆ ಈ ವರ್ಷ ನಮ್ದು ದಶಮಾನೋತ್ಸವ ಆಗ್ತಿತ್ತು, ಅದು ಕೂಡ ಆಗ್ಲಿಲ್ಲ. ಮತ್ತೆ ಹೆಮ್ಮೆ ವಿಚಾರ ಅಂತ ಹೇಳಿದ್ರೆ, ಈ ಮೊದ್ಲೆಲ್ಲ ಒಂದು ಮಾತಿತ್ತು, ಯಕ್ಷಗಾನಕ್ಕೆ ಸೇರಿದ್ರೆ ಮಕ್ಕಳು ಓದುದಿಲ್ಲ ಇಂಥದ್ದೆಲ್ಲ ಇದ್ದಿತ್ತು. ಆದ್ರೆ ನಮ್ದು ಹಾಗಲ್ಲ, ನಮ್ಮ ಯಕ್ಷಗಾನ ತರಗತಿಯಲ್ಲಿ ಕಲಿತ ಮಕ್ಕಳು ತುಂಬಾ ಜನ ರ್ಯಾಂಕ್ ಬಂದವರು ಇದ್ದಾರೆ. ಅದಕ್ಕಿಂತಲೂ ನಮ್ಗೆ ಈ ವರ್ಷ ಅಂತೂ ಮತ್ತೂ ಹೆಮ್ಮೆ ವಿಚಾರ ಅಂತ ಹೇಳಿ, ತುಂಬಾ ಜನ ಬಂದವರು ಇದ್ದಾರೆ ಎಲ್ಲ ಹೆಸರಿಲಿಕ್ಕೆ ಆಗುದಿಲ್ಲ, ಆದ್ರೂ ಕೂಡ ಈ ವರ್ಷ ಒಂದು ಹೆಮ್ಮೆ ವಿಚಾರ ಅಂತ ಹೇಳಿದ್ರೆ, ಸಾಧಾರಣ 2016 ನಾವು ತರಗತಿ ಪ್ರಾರಂಭ ಮಾಡಿದಾಗ ಇದ್ದಂತಹ ಇಬ್ರು ಸ್ಟೂಡೆಂಟ್ ಸುಪ್ರೀತ್ ಹಾಗೂ ಸುಶಾಂತ್ ಅಂತ, ಅವರಿಬ್ರು ಈ ವರ್ಷ SLC ಅಂದ್ರೆ ಹೋದ ವರ್ಷ ಇದು, ಈ ವರ್ಷ ಮೊನ್ನೆ SLC ಆಯ್ತು, ಅವರು ಅಷ್ಟೂ ವರ್ಷ ಕಂಟಿನ್ಯೂ ಒಂದು ವರ್ಷ ಕೂಡ ಬಿಡದೆ ಬಂದವರು. ಈ ವರ್ಷ ಎಸ್ ಎಲ್ ಸಿ ಅಲ್ಲಿ ಇಬ್ರು ಕೂಡ ರ್ಯಾಂಕ್ ನಮ್ಮ ವಡ್ಡರ್ಸ್ ಹೈಸ್ಕೂಲ್ ನಲ್ಲಿ, ಒಬ್ಬ 617 ಅಂಕ, ಇನ್ನೊಬ್ಬ 612 ಅಂಕಗಳನ್ನ ಗಳಿಸಿ ನಮ್ಮ ವಡ್ಡರ್ಸ್ ಕೀರ್ತಿ ಮಾತ್ರ ನಮ್ಮ ಕಲಾರಂಗದಲ್ಲಿ ಕೂಡ ನಮ್ಮ ಕೀರ್ತಿಯನ್ನು ಕೂಡ
0: ಹೆಚ್ಚಿಗೆ ಕಂಗ್ರಾಚುಲೇಷನ್ಸ್ ಹೇಳಿ ಬಿಡಿ.
3: ಖಂಡಿತ ಖಂಡಿತ ಆಯ್ತಾ. ಇದು ಹೇಗಂತ ಹೇಳಿದ್ರೆ, ನಾವು ಸಂಘ ಪ್ರಾರಂಭ ಮಾಡುವಾಗ ಹೇಗೆ ನಮ್ಮ ಆಗಿನ ಮುಕ್ತೇಶ್ವರ ಆದಂತಹ ಶೀನ್ ಮಾಸ್ಟರ್ ಶೀನಬ್ ಶೆಟ್ರು ಹೇಗೆ ನಮ್ಗೆ ಸಪೋರ್ಟ್ ಆಗಿ ನಿಂತರು, ಹೇಗೆ ಊರವರೆಲ್ಲ ಸಪೋರ್ಟ್ ಆಗಿ ನಿಂತರು, ನಂತರದಲ್ಲಿ ಬಂದವರು ನಮ್ಮ ದೇವಸ್ಥಾನದ ಅಧ್ಯಕ್ಷರಾಗಿ ಮುಕ್ತೇಶ್ವರಾಗಿ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಕೊತ್ತಾಡಿ, ಅವರು ವಕೀಲರು ಕುಂದಾಪುರದವರು, ಅವರು ಕೂಡ ಹಿಂದೆ ಹೇಗೆ ಶೀನ್ ಮಾಸ್ಟರ್ ನಮ್ಗೆ ಹೇಗೆ ಸಪೋರ್ಟ್ ಮಾಡಿದ್ರು, ಇವರು ಕೂಡ ಹಾಗೆ ಮಾಡಿ, ನೀವು ಆಟ ಮಾಡಿ, ನೀವು ದೀಪೋತ್ಸವಕ್ಕೆ ಮಾಡಿ, ಶಿವರಾತ್ರಿ ಮಾಡಿ, ಫುಲ್ ಸಪೋರ್ಟ್ ಇವತ್ತಿನವರೆಗೂ ಎಲ್ಲ ಅಂಥವರ ಒಂದು ಸಪೋರ್ಟ್ನಿಂದಾಗಿ ಇಂದು ನಾವು ಇಷ್ಟು ಎತ್ತರಕ್ಕೆ ಬೆಳೆಯುವುದಕ್ಕೆ ಸಾಧ್ಯ ಆಯ್ತು. ಹಾಗೆ ನಾವು ಏನು ಹೊಸತ್ತು ಮಾಡ್ತೇವೆ, ಈಗ ಹೀಗೆ ಮಾಮೂಲಿ ಒಂದು ಆಟ ಮಾಡ್ತಾ ಇತ್ತು ದೀಪೋತ್ಸವಕ್ಕೆ ಮಕ್ಕಳದ್ದು ಶಿವರಾತ್ರಿ ನಮ್ದು ಹಾಗೆ, ಬಟ್ ಏನಾದರೂ ಹೊಸತು ಮಾಡಬೇಕು, ಒಂದು ಜನರಿಗೆ ಏನು ಹೊಸತನ್ನು ತೋರಿಸ್ಬೇಕಂತ, ಅದು ನಮ್ಮ ಸಾಧಾರಣ ನಮ್ಮ ಗುರುಗಳಾದಂತಹ ಮೊಗೆಬೆಟ್ಟವರಿಗೆ ಹಾಗೆ ಒಂದು ಹೊಸತನ್ನು ಮಾಡಬೇಕು ಅಂತ. ಹಿಂದೆಲ್ಲ ಹೇಗಂತ ಹೇಳಿದ್ರೆ, ಒಂದು ಯಕ್ಷಗಾನ ಆಗ್ತಿತ್ತು ಅವಾಗ ಸ್ಟೇಜ್ ಎಲ್ಲ ಇರಲಿಲ್ಲ, ನೆಲದಲ್ಲಿಯೇ, ಮತ್ತೆ ಈ ಧ್ವನಿ ಬೆಳಕು ವ್ಯವಸ್ಥೆ ಇದ್ಯಾವುದು ಕೂಡ ಇರಲಿಲ್ಲ ಅಂತ ಹೇಳಿದ್ರೆ, ದೊಂದಿ ಬೆಳಕಲ್ಲಿ ದಿವಟಿಗೆ ಬೆಳಕಲ್ಲಿ ಎಲ್ಲ ಯಕ್ಷಗಾನ ಮಾಡ್ತಿದ್ರಂತ. ಅಂಥದ್ದನ್ನು ಒಂದು ಮಾಡಿ ತೋರಿಸುವ ನಾವು, ಒಂದು ಸನಾತನ ವಿನೂತನ ಅಂತ ಹೇಳಿದ್ರೆ ಹಿಂದೆ ಏನಾಗ್ತಿತ್ತು ಈಗ ಹೇಗಿದೆ ಅದನ್ನು ತೋರಿಸ್ಬೇಕಂತ ಒಂದು ವರ್ಷ ನಾವು ಶಿವರಾತ್ರಿಗೆ ಒಂದು ದೊಂದಿ ಬೆಳಕಿನ ಆಟ, ಕೋಟ ರಾಮಚಂದ್ರ ಆಚಾರ್ಯ ಅವರು ಅದಕ್ಕೆ ದೊಂದಿ ಬೆಳಕಿನ ವ್ಯವಸ್ಥೆ ಮಾಡಿದವರು ಅವರು ಆಯ್ತಾ. ಒಂದು ಹೊಸ ಪ್ರಸಂಗ ಅಂತ ಹಿಡಿಂಬ ವಿವಾಹ ಅಂತ, ಅದರಲ್ಲಿ ಹಿಡಿಂಬಾಸುರನನ್ನು ಕೊಂದು ಹಿಡಿಂಬೆಯನ್ನು ಮದುವೆ ಆಗುವಂತ ಭೀಮನ ಸನ್ನಿವೇಶ, ಅಂದ್ರೆ ಅರಗಿನ ಅರಮನೆಗೆ ಬೆಂಕಿ ಕೊಟ್ಟವರು ಹೊರಗೆ ಕಾಡಿಗೆ ಬಂದ ಕತೆ, ಅದಕ್ಕಾಗಿ ಒಂದು ಅರಗಿನ ಮನೆ ಆಗ್ಬೇಕಂತ ಒಂದು ನಾವೇ ಎಲ್ಲ ಸೇರ್ಕೊಂಡು ಕೋಟ ರಾಮಚಂದ್ರ ಆಚಾರ್ಯ ಅವರ ನಿರ್ದೇಶನದಲ್ಲಿ ಒಂದು ಹುಲ್ಲಿನ ಮನೆಯನ್ನ ಕಟ್ಟಿ, ಅದು ನೆಲದಲ್ಲಿ ರಂಗಸ್ಥಳ, ನೆಲದ ರಂಗಸ್ಥಳ ಅಂತ ಹೇಳಿದ್ರೆ ಒಂದು 4 ಕೋಲನ್ನು ಹುಗಿಯುವಂತದ್ದು, ಅದಕ್ಕೆ ಮೇಲೆ ತೋರಣ ಕಟ್ಟುವಂತದ್ದು, ಹಿಂದೆ ಈ ಮಡ್ಲ್ ಅಂತ ಹೇಳ್ತೇವೆ ಆ ಓಲಿಯಿಂದ ಮಡ್ಲು ಮಾಡಿ ಅದನ್ನ ಕಟ್ಟಿ, ಭಾಗವತರು ಮೊದಲೇವರು ಕೂತ್ಕೊಳ್ಳುವುದಕ್ಕೆ ಹಡಿಮಂಚವನ್ನ, ಇಂಥದ್ದನ್ನೆಲ್ಲ ವ್ಯವಸ್ಥೆ ಮಾಡಿ ಹಿಂದಿನ ಕಾಲದಲ್ಲಿ ಹೇಗಾತಿತ್ತು ಯಕ್ಷಗಾನ ಅದನ್ನ ತೋರಿಸ್ಬೇಕಂತ ಬಹಳಷ್ಟು ಜನ ಸೇರಿದ್ರು. ಏನ್ ಮಾಡ್ತಾ ಇದೆ ಒಂದು ಹೊಸ ಪ್ರಯೋಗ ನೋಡುವಂತ ತುಂಬಾ ಜನ ಸೇರಿದ್ರು ಆಯ್ತಾ. ಆ ಮನೆಗೆ ಬೆಂಕಿ ಕೊಡುವಂತದ್ದು ಇದೊಂದು ಒಳ್ಳೆ ಒಂದು ಆ ಹಿಡಿಂಬನ ಒಡ್ಡೋಲಗ, ಆ ದೊಂದಿ ಬೆಳಕಿನಲ್ಲಿ ಆ ರಕ್ಕಸನ ಒಡ್ಡೋಲಗ ಬಹಳ ಚಂದವಾಗಿ ಮೂಡಿ ಬಂತು. ಅದೇ ದಿನ ಪಕ್ಕದಲ್ಲಿ ಇನ್ನೊಂದು ವಿನೂತನ ಅಂತ ಹೇಳಿದ್ರೆ ಈಗಲಿನ ಕಾಲಕ್ಕೆ ಸರಿಯಾಗಿ ಒಂದು ಸ್ಟೇಜ್ ಹಾಕಿ, ಅಲ್ಲಿಯೂ ಕೂಡ ಸುದರ್ಶನ ವಿಜಯ, ಅಂದ್ರೆ ಸನಾತನ ವಿನೂತನ ಆಗಲಿದ್ದು ಈಗಲಿದ್ದು ಎಲ್ಲ ಎರಡನ್ನು ಕೇಳಿ ತೋರಿಸುವಂತ ಪ್ರಯತ್ನ ಅದನ್ನು ಮಾಡಿತ್ತು. ಆಮೇಲೆ ಈ ಜೋಡಾಟ ಯಕ್ಷಗಾನದಲ್ಲಿ ಒಂದು ಅಷ್ಟು ಒಂದು ಆಕರ್ಷಣೀಯವಾದಂತಹ ಒಂದು ಕೇಂದ್ರ ಬಿಂದು ಯಾವ್ದಂತ ಹೇಳಿದ್ರೆ ಒಂದು ಜೋಡಾಟ, ಯಕ್ಷಗಾನ ಜೋಡಾಟ. ಈಗ ಮೇಳದಲ್ಲಿ ಎಲ್ಲ ತುಂಬಾ ಜೋಡಾಟ ಆಗ್ತದೆ, ಈಗಲೂ ಕೂಡ ಆಗ್ತಾ ಉಂಟು, ನಾವು ನೋಡ್ತೇವೆ. ಆದ್ರೆ ಸಂಘದ ಒಂದು ಲೆವೆಲ್ನಲ್ಲಿ ಜೋಡಾಟ ಆಗುವಂತದ್ದು ಬಹಳ ಕಡಿಮೆ. ಆ ಹೊತ್ತಿನಲ್ಲಿ ಕಾರ್ಕಡದಲ್ಲಿ ಶಿವರಾಮ ಕಾರ್ಕಡ ಅಂತ ಒಬ್ರು ಇದ್ದಿದ್ರು, ಅವರದಲ್ಲಿ ಒಂದು ಸಂಘ ಇತ್ತು. ಅವರ ಮಗ ನಮ್ಮಲ್ಲಿ ಯಕ್ಷಗಾನ ಕ್ಲಾಸಿಗೆ ಬರ್ತಿದ್ದ ಆಯ್ತಾ. ಅವರಿಗೆ ಒಂದು ಆಲೋಚನೆ ಬಂತು, ನಮ್ಮ ಕಾರ್ಕಡ ಸಂಘಕ್ಕೂ ನಿಮ್ಮ ವಡ್ಡರ್ಸೆ ಸಂಘಕ್ಕೂ ಒಂದು ಜೋಡಾಟ ಮಾಡುವ ಅಂತ. ನಮ್ಗೆ ಆವಾಗ ಬಹಳ ಸಂತೋಷ, ಓ ಆಯ್ತು ಒಪ್ಪಿಗೆ ಕೂಡ್ಲೆ. ಅಲ್ಲಿ ಜೋಡಾಟ ಕೂಡ ಮಾಡಿತ್ತು, ಮಾಯಾಪುರಿ ವೀರಮಣಿ ಎರಡು ಪ್ರಸಂಗದ ಜೋಡಾಟ, ಭರ್ಜರಿ ಜೋಡ, ತುಂಬಾ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಒಳ್ಳೆ ಒಂದು ಪ್ರದರ್ಶನ ಆಗಿತ್ತು, ಒಂದು ಆರೋಗ್ಯಕರವಾದಂತಹ ಒಂದು ಕಾಂಪಿಟೇಷನ್ ಅಂತ ಹೇಳ್ತೇವಲ್ಲ, ಎಲ್ಲ ನಮ್ಮವರೇ ಆಚೆಗಿದ್ದವರು ನಮ್ಮವರೇ. ಆದ್ರೆ ಒಳ್ಳೆ ರೀತಿಯಲ್ಲಿ ಒಂದು ಜೋಡಾಟ ಮಾಡಿದ್ದೇವೆ,
0: ಕಾರ್ಕಡ ಮತ್ತು ವಡ್ಡರ್ಸೆ.
3: ಹೌದು, ಕಾರ್ಕಡ ಸಂಘಕ್ಕೂ ವಡ್ಡರ್ಸೆ ಸಂಘಕ್ಕೂ ಜೋಡಾಟ. ನಮ್ಮ ವಡ್ಡರ್ಸೆಯಿಂದ ಸಾಧಾರಣ ಒಂದು 300-400 ಜನ ಬಂದಿದ್ರು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ಬೇಕಂತ. ಹಾಗೆ ಅದೊಂದು ಅವಿಸ್ಮರಣೀಯ ಒಂದು ಅದು ನೆನಪಿನಲ್ಲಿ ಇಡಬೇಕಾದ್ದು ನಮ್ಗೆ ಜೋಡಾಟ ಅಂತ ಹೇಳಿದ್ರೆ. ಆಮೇಲೆ ಈ ಮಕ್ಕಳ ನಾವು ತರಗತಿಯನ್ನ ನಾವು ಮಾಡ್ತೇವೆ, ಅದರಿಂದ ಏನು ಪ್ಲಸ್ ಅಂತ ಹೇಳಿದ್ರೆ, ಈಗ ನಾವು ನಮ್ಮ ಹುಡುಗಾಟಿಕೆ ಕಾಲದಲ್ಲಿ ನಾವು ಮಾಡ್ತಾ ಬಂತು ಯಕ್ಷಗಾನ ಸಂಘವನ್ನ, ಆದ್ರೆ ತದನಂತರ ನಮ್ಮ ಸಂಘವನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಬೇಕಲ್ಲ. ಈಗ ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಮ್ಮ ಮೊದಲಿಂದ ನಮ್ಮ ತರಗತಿಯಲ್ಲಿ ಕಲಿತಂತ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ, ಸಾಧಾರಣ ಒಂದು 4-5-6 ಮಂದಿ ಅಲ್ಲ ನಮ್ಮೊಟ್ಟಿಗೆ ಈಗ ಇದ್ದಾರೆ. ಸಂತೋಷ ಅಂತ ಹೇಳಿದ್ರೆ ನಮ್ಮ ವಯಸ್ಸಾದ್ರೂ ಕೂಡ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಒಬ್ರು ಇದ್ದಾರಲ್ಲ, ಅದೊಂದು ಸಂತೋಷ. ಎಲ್ಲಾ ರೀತಿಯಿಂದ ನಮ್ಗೆ ಅದು ಪ್ಲಸ್ ಆಗಿತ್ತು. ಅದೇ ಹೀಗೆ ಹಲವಾರು ಪ್ರಯೋಗಗಳನ್ನ ಈಗೆಲ್ಲ ಮಾಡಿದ್ದೇವೆ. ಆಯ್ತಾ,
0: ನೀವು ಹೇಳದ್ ಕೇಮತ್ತಿಗೆ ಗೊತ್ತಾಯ್ತು, ನೀವ್ ಅದನ್ನೆಲ್ಲ ಎಷ್ಟು ಎಂಜಾಯ್ ಮಾಡ್ಕೊಂಡ್ ಮಾಡಿದ್ರಿ.
3: ಖಂಡಿತ ಖಂಡಿತ
0: ಅಲ್ಲ. ಈಗ ನೀವ್ ಇಷ್ಟು ಯಕ್ಷಗಾನ ಈಗ ಇಷ್ಟು ವರ್ಷ ಆಯ್ತಲ್ಲ, ಎಷ್ಟು 10 ವರ್ಷ ಆಯ್ತಾ?
4: 14 ವರ್ಷ.
3: ಅಲ್ಲಿ 14 ವರ್ಷ ಆಯ್ತು,
0: ಅಲ್ಲಿ 2 ವರ್ಷ ಆಗ್ಲಿಲ್ಲ ಅಂತ ಹೇಳಿದ್ರಿ.
3: ಅಲ್ಲ, ಅದು ಮಕ್ಕಳ ತರಗತಿ ಆಗ್ಲಿಲ್ಲ.
0: 14 ವರ್ಷ ಆಯ್ತು. 14 ವರ್ಷದಲ್ಲಿ ಈಗ ನೀವೇನ್ ಯಕ್ಷಗಾನ ಪ್ರತಿ ವರ್ಷ ಮಾಡ್ಕ ಬರ್ತಿದ್ರಲ್ಲ, ಈಗ ಒಂದ್ ಮಟ್ಟಿಗೆ ಈಗ ಬತ್ತ ಎಲ್ಲದು ಅಂದ್ರೆ ಮಾಡಬಲ್ಲೆ ಅನ್ನೋ.
3: ಖಂಡಿತ. ಈಗ ಎಲ್ಲಿವರೆಗೆ ನಾವು ಬೆಳೆದು ನಿಂತಿದ್ದೇವೆ ಅಂತ ಹೇಳಿದ್ರೆ, ಒಂದು ಯಾರಾದ್ರೂ ಒಂದ್ ಕಡೆ ಆಟ ಅಂತ ಹೇಳಿದ್ರೆ, ಅಥವಾ ನಮ್ಮಲ್ಲಿ ಯಾರು ಸಿಂಗಲ್ ಆಗಿರ್ಬೋದು, ಒಬ್ರನ್ನ ನಮ್ಮಲ್ಲಿ ಒಂದು ಆಟ ಇತ್ತು, ನೀವೊಂದು ವೇಷ ಮಾಡ್ಬೇಕು ಅಥವಾ ನಿಮ್ಮ ಸಂಘದ ವೇಷ ಆಗ್ಬೇಕಂತ ಹೇಳಿದ್ರೆ, ಒಂದು ಪ್ರಸಂಗ ಆಗ್ಬೇಕಂತ ಹೇಳಿದ್ರು ಕೂಡ ಧೈರ್ಯದಲ್ಲಿ ಹೋಗಿ ಮಾಡುವಂತ ಸ್ಥಿತಿಗೆ ನಾವು ತಲುಪಿದ್ದೆ.
0: ಇದಪ್ಪ ಬೇಕಿದ್ದು
4: ಅವ್ರಿಗೆಲ್ಲ ಹಂಗೆ ಇತ್ತು. ಯಾವ ವೇಷಕ್ಕೆ ಯಾವ ಸಂಘದಲ್ಲೂ ಯಾವ್ದಾದ್ರು ವೇಷದಲ್ಲೂ ಇಲ್ಲದೆ ಇದ್ರೆ ಒಡ್ಡರ್ಸಿ ಅವ್ರಿಗೆ ಹೇಳಿ, ಯಾರು ಬಂದ್ ಮಾಡಿ.
0: ಆತರ ಆಯ್ತೀಗ.
3: ಮತ್ತೆ ಇಲ್ಲಿ ಶಾಂಭವಿ ಶಾಲೆಯಲ್ಲಿ ಕೊರೋನಾಕ್ಕಿಂತ ಮೊದ್ಲು ಇರ್ಬಹುದು, ಜೋಡಿ ವೇಷ ಸ್ಪರ್ಧೆ ಆಗಿತ್ತು, ಯಕ್ಷ ಜೋಡಿ ವೇಷ ಸ್ಪರ್ಧೆ ಅಂತ. ಅದರಲ್ಲಿ ಕೂಡ ನಾವು ಭಾಗವಹಿಸಿ ಪ್ರಶಸ್ತಿಯನ್ನ ತಗೊಂಡಿದ್ದೇವೆ. ಜೋಡಿ ವೇಷದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನ ತಗೊಂಡಿದ್ದೇವೆ. ಮತ್ತೆ ಕುಂದಾಪುರ ಭಂಡಾರ್ಕಾರ್ಸ್ ಕಾಲೇಜಿನಲ್ಲೂ ಕೂಡ ಯಕ್ಷಗಾನದ ಕಾಂಪಿಟಿಷನ್ ಆಗಿತ್ತು, ಹವ್ಯಾಸಿ ಕಲಾವಿದರ ಯಕ್ಷಗಾನದ ಕಾಂಪಿಟಿಷನ್ ಸ್ಪರ್ಧೆ. ಅದರಲ್ಲಿ ಕೂಡ ಭಾಗವಹಿಸಿ ನಮ್ಮ ತಂಡಕ್ಕೆ 2ನೇ ಪ್ರಶಸ್ತಿ, 2nd ಪ್ಲೇಸ್, ಹಾಗೂ ನಮ್ಮ ತಂಡದಲ್ಲಿದ್ದಂತಹ ನಾಗರಾಜ್ ಆಚಾರ್ ಅಂತ ಮಾಸ್ಟರ್ ಅವರು, ಅವರಿಗೆ 2ನೇ ವೇಷದ ಒಂದು ಸಿಂಗಲ್, ಇದರಲ್ಲಿ 2ನೇ ವೇಷ ಸ್ಪರ್ಧೆಯಲ್ಲಿ ಅವರಿಗೆ ಮೊದಲ ಪ್ರಶಸ್ತಿ ಸಿಕ್ಕಿತ್ತು. ಅದು ಕೂಡ ನಮಗೆ ಹೆಮ್ಮೆಯ ವಿಚಾರ.
0: ಸೊ ಇದೆಲ್ಲ ಈಗ ಒಂದ್ಸಲ ನೆನ್ಪ್ ಮಾಡ್ಕೊಂಬಾಯ್ತು.
3: ಖಂಡಿತ
0: ಅಲ್ದಾ?
3: ಖಂಡಿತ.
0: ಈಗ ಈಗ ನಿಮ್ದು ನೆಕ್ಸ್ಟ್ ಪ್ರದರ್ಶನ ಯಾವಾಗ? ಇನ್ನು ದೀಪೋತ್ಸವಕ್ಕ
3: ಇನ್ನು ನಾಡ್ದು ಆಗಸ್ಟ್ 22ಕ್ಕೆ ಸಾಲಿಗ್ರಾಮದಲ್ಲಿ ಒಂದು ಶ್ರಾವಣ ಶನಿವಾರಕ್ಕೆ ಒಂದು ನಮಗೆ ಒಂದು ಯಕ್ಷಗಾನ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮ ಸಂಘದ ನಮ್ಮ ವಡ್ಡರ್ಸಿಲಿ ಆಗುವಂತದ್ದು ದೀಪೋತ್ಸವಕ್ಕೆ ಮಕ್ಕಳ ಯಕ್ಷಗಾನ, ಸಾಧಾರಣ December 1ಗೆ ಬರುತ್ತೆ ಈ ಬಾರಿ. ಅದಕ್ಕೆ ನಾವು ಮಕ್ಕಳ ತರಗತಿಯನ್ನು ಈಗ ಪ್ರಾರಂಭ ಮಾಡ್ಲಿಕ್ಕಿದ್ದೇವೆ. ಅದು ಮಕ್ಕಳ ತರಗತಿಯೊಂದು ಹೆಜ್ಜೆ ತರಗತಿಯೊಂದು ಮಾಡಿ ನಂತರದಲ್ಲಿ ಅವರಿಗೆ ಪ್ರದರ್ಶನದ ಒಂದು ಟ್ರಯಲ್ ಕೊಟ್ಟು ನಂತರ ಅದೇ ಮಕ್ಕಳಿಂದ ಪ್ರದರ್ಶನ.
0: ನೀವು ಒಂದು ಪ್ರದರ್ಶನ ಅಂದ್ರೆ ಎಷ್ಟು ಟ್ರಯಲ್ ತಕಂತ್ರಿ?
3: ಈಗ ಮೊದಲು ನಾವು ಸಾಧಾರಣ ಮೊದಲು ನಾವು ಸ್ಟಾರ್ಟಿಂಗ್ ಮಾಡಿದ ಟೈಮ್ ಅಲ್ಲಿ ಒಂದು 8ರಿಂದ 10 ಟ್ರಯಲ್ ಎಲ್ಲ ಮಾಡಿದ್ದು ಉಂಟು. ಈಗ ಮಾತ್ರ ಒಂದು ತಪ್ಪಿದ್ರೆ 2ನೇ ಟ್ರಯಲ್
0: ಅಷ್ಟಕ್ಕೆ ಬತ್ತ.
3: ಖಂಡಿತ.
0: ಈ ಯಕ್ಷಗಾನಕ್ಕೆ ನೀವೇ ಈಗ ಟ್ರಯಲ್ ತಕೊಂಡು ನೀವೇ ಪ್ರದರ್ಶನ ಮಾಡೋದ್ರಿಂದ ಎಂತರ ಕಲ್ತ್ರಿ ನೀವು?
3: ನಾವು ಮಾತನಾಡ್ಲಿಕ್ಕೆ ಒಂದು ಮೊದಲು ಸತ್ಯ ಹೇಳ್ಬೇಕಂದ್ರೆ ನಾನು ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ ನಂಗೆ ಮಾತನಾಡ್ಲಿಕ್ಕೆ ಹೆದರಿಕೆ ಮೊದಲು.
0: ಇಷ್ಟ ಲೈಕ್
3: ನಂಗೆ ನಾನು ಎಲ್ಲಿ ಸ್ಟೇಜ್ ಅಲ್ಲೂ ಕೂಡ ಸಭೆಯಲ್ಲೂ ಕೂಡ ನನ್ನ ಹೆಸರು ಹೇಳಿದ್ರೆ ನಾನು ಬರುವುದಿಲ್ಲ ಅಂತ ಹೇಳುದು. ಹಾಗೆ ನಾನು ಬರುವುದಿಲ್ಲ. ನಾನು ಸಂಘದಲ್ಲಿ ಫಸ್ಟ್ ಕೂಡ ನಾ ಕಾರ್ಯದರ್ಶಿ ಆಗಿದ್ದಾಗ ಒಂದು ವಾರ್ಷಿಕ ವರದಿ ಓದ್ಲಿಕ್ಕೆಲ್ಲ ಅದು ಕಾರ್ಯದರ್ಶಿ ಓದ್ಬೇಕಂತ ಅಧ್ಯಕ್ಷರು ಇವರೆಲ್ಲ ಹೇಳ್ತಿದ್ರು. ನಾನು ಬರುವುದಿಲ್ಲ, ನಾನು ನನ್ನನ್ನು ಕರಿಬೇಡಿ, ನಾ ಬರುವುದಿಲ್ಲ, ಕೆಲಸ ಏನ್ ಬೇಕಾದ್ರೂ ಮಾಡ್ತೇನೆ, ನನ್ನ ಕರಿಬೇಡಿ ಅಂತ.
0: ಮಾತ್ರ
3: ಖಂಡಿತ ಹಿಂದಿನಿಂದ ಏನ್ ಕೆಲಸ ಆಗ್ಬೇಕು, ಕುರ್ಚಿ ಹಾಕೋದು ಬೇಕಾದ್ರೂ ಹಾಕ್ತೇವೆ, ಅಲ್ಲಿ ಸ್ಟೇಜಿಗೆ ಒಂದು ಕರಿಬೇಡಿ. ಈಗ ಆಗಲ್ಲ, ಯಾರ ಕರೆದ್ರು ಕೂಡ ಯಾವ ಸಭೆಯಲ್ಲೂ ಕೂಡ ಮಾತನಾಡುವಂತ ಧೈರ್ಯ ಉಂಟು. ಹಾಗೆ
0: ಅದೀಗ ಕಾಣ್ತಾ ಇದೆ.
3: ಖಂಡಿತ. ಮತ್ತೆ ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ವೇಷ ಮಾಡುವಂತ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ನಾವು ಕಲೀಲಿಕ್ಕೆ ಹೋಗಿ ಎಲ್ಲ ಕಡೆ ಅವರು ಭಟ್ರದ್ದು ಪದ್ಮಾಭಾಚಾರದ್ದು ವಿಘ್ನೇಶ್ ಸಚಿನ್ ಶೆಟ್ಟರ್ ಅವರೆಲ್ಲ ವೇಷ ಮಾಡ್ತಾರೆ, ತೊಂದ್ರೆ ಇಲ್ಲ, ಅವ್ರಿಗೆ ಅವ್ರಿಗೆ ಒಂದು ವೇಷ ಕೊಡುವ ನಮ್ಮಲ್ಲಿ ಬರ್ಲಿ ಅಂತ. ಹಾಗೆ ಹಾಗೆ ಹೊರಗಡೆ ಹೋಗಿ ಒಂದು 4 ಜನರ ಒಂದು ಇದು ಸಿಕ್ತು. ಆದ್ರಿಂದ ಎಲ್ಲ ಕಡೆ
0: ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಯ್ತು.
3: ಖಂಡಿತ.
0: ಅಲ್ಲ, ಜೊತೆಗೆ ಇನ್ನೊಂದು ನಾನ್ ಅಬ್ಸರ್ವ್ ಮಾಡ್ದಂಗೆ, ಈಗ ಯಕ್ಷಗಾನದಲ್ಲಿ ನಾವ್ ಏನಾದ್ರೂ ಆಕ್ಟ್ ಮಾಡೋದು ಅಥವಾ ಹಿಮ್ಮೇಳ ಮುಮ್ಮೇಳ ಯಾವ್ದ್ರಲ್ಲಿದ್ರು ಎಲ್ಲ ಪೌರಾಣಿಕ ಪ್ರಸಂಗಗಳು ನಮಗ್ ಗೊತ್ತಾಗ್ತವೆ.
3: ಖಂಡಿತ.
0: ಅಲ್ದ, ನೀವ್ ಅದಕ್ಕೆಲ್ಲ ಏನಾದ್ರೂ ಎಕ್ಸ್ಟ್ರಾ ಸ್ಟಡೀಸ್ ಆತರ ಎಲ್ಲ ಏನಾದ್ರು ಮಾಡೋದಿತ್ತ?
3: ಮಾಡ್ತೇವೆ. ಈಗ ಮೊಬೈಲ್ ಅಲ್ಲಿ ಕೂಡ ಯೂಟ್ಯೂಬ್ ಎಲ್ಲ ನೋಡಿದ್ರೆಲ್ಲ ಸಿಗುತ್ತೆ. ತಾಳ ಮೊದಲೆ ಅರ್ಥ, ತೆಂಕಿನ ತಿಟ್ಟಲ್ಲಿ ತಾಳ ಮೊದಲೆ ಎಲ್ಲ ಆಗ್ತದೆ ಹೆಚ್ಚಿಗೆ. ಅವರ ಅರ್ಥಗಳನ್ನು ನೋಡಿ ಕಲಿಯುವುದು ಉಂಟು, ಮತ್ತೆ ಪುಸ್ತಕಗಳನ್ನು ಓದಿ ಕೂಡ ಕಲಿತೇವೆ. ಅಂದ್ರೆ ಹೊಸ ಹೊಸ ವಿಷಯವನ್ನ ಹೇಳಲಿಕ್ಕೆ ಆಗ್ತದೆ.
0: ಹಾಗೆ ಓಕೆ. ಹಂಗಾರೆ ಈಗ ನಾವು ನಮ್ಮ ಗುರುಪ್ರಸಾದ್ ಇತ್ತಲ್ರು ಈಗಿನ ಅಧ್ಯಕ್ಷರು ಇವ್ರ ಹತ್ರ ಮಾತಾಡ್ವಾ. ಸರ್, ಈಗ ನಿಮ್ಗೆ ಈ ಯಕ್ಷಗಾನ ಇಷ್ಟು 14 ವರ್ಷದಿಂದ ನಿಮ್ಮ ಶ್ರೀ ಮಹಾಲಿಂಗೇಶ್ವರ ಕಲಾರಂಗ ರಿಜಿಸ್ಟರ್ಡ್ ವಡ್ಡರ್ಸ್ ಏನ್ ನಡ್ಕೊಂಡ್ ಬಂತಲ್ಲ, ನೀವೆಲ್ಲ ಬಿಗಿನಿಂಗ್ ಇಂದ ಮೊದ್ಲಿಂದನು ಇದ್ದವ್ರೆ, ಈಗ ಅದು 14 ವರ್ಷದಿಂದ ಬೆಳೆದ ರೀತಿ ಕಾಂಬತಿಗೆ ನಮ್ಮ ಮೈತಳರಿಗೆ ಎಂತ ಅನ್ಸುತ್ತೆ?
4: ಒಂದು ಸಂಘನ ಕಟ್ಟುದು ಭಾರಿ ಸುಲಭ. ಯಾಕಂದ್ರೆ ಅದೊಂದು ಉತ್ತರನ ಪೌರುಷ ಅಂತ ಹೇಳ್ದಂಗೆ, ಫಸ್ಟ್ ಒಂದ್ಸತಿ ಉಮೇದ ಅದನ್ನ ನಡ್ಸ್ಕೊಂಡು ಹೋಗುದು ಇನ್ನು ಕಷ್ಟ. ಈಗ ಒಂದ್ ಸಂಘ ಈ 10 ವರ್ಷದ 12 ವರ್ಷದಲ್ಲಿ ಈಗ ಬಾರಿ ಸುಲಭದಲ್ಲಿ ಹೋಯ್ತು, ಮುಂದೆ ಹೋಯ್ತು. ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಸ್ವಲ್ಪ ಕಷ್ಟ. ಯಾಕಂದ್ರೆ ಒಳ್ಳೆ ಸಂಘ ಅದನ್ನ ಈಗ ವಾಪಸ್ ಕೆಳಗ್ ಬಂದ್ರೆ ನಂಗೂ ಒಂಥರ ಬೇಜಾರದು, ಅದಕ್ಕೆ ಇನ್ ಎಂತ ಆಯ್ಕು ಅನ್ಕಂಡ್. ಹಂಗಾಗಿ ನಮ್ ಸಂಘದಲ್ಲಿ ಶುರು ಮಾಡಿದ ಗತಿಗೆ ಎಲ್ಲ ನಾವು ವೇಷಭೂಷಣ ಎಲ್ಲ ನಾವು ಹೊರಗಿನ ತಗೊಂಬರ್ಕ, ನಮ್ಮಲ್ಲಿ ಎಂಥದ್ದು ಇರ್ಲಿಲ್ಲ. ನಾವು ಒಟ್ಟೊಂದು 8 ಜನ ಒಟ್ಟೊಂದು ಸುಮ್ಮನೆ ಒಟ್ಟೊಂದು ಹೋಗಿ ನಿಂತ್ಕೊಂಡ ಬಿಟ್ರೆ ಮತ್ ನಮ್ಮಲ್ಲಿ ಎಂತ ಇರ್ಲಿಲ್ಲ. ಅದಕ್ಕೆ ನಮ್ಮಲ್ಲಿ ಸ್ಥಾಪಕ ಅಧ್ಯಕ್ಷರು ಅವರೊಂದು ಉಮೇದ್ ಮಾಡ್ಕೊಂಡು, ನಮ್ಮ ಊರಲ್ಲಿ ಒಬ್ರು ಇದ್ದರು ರುದ್ರಾಚಾರ್ಯ ಅಂತೇಳಿ ಹಿರಿಯವರು, ಅವ್ರ ಆಚಾರ ಕೆಲಸದವರು, ಅವರು ನಿಮ್ಗೆಲ್ಲ ನಾನು ಮಾಡಿಕೊಡ್ತೇವೆ ವ್ಯವಸ್ಥೆ ಅಂತ ಹೇಳಿ ಒಂದ್ ದೊಡ್ಡ ಸಿಂಹಾಸನ ಸಿಂಹಾಸನ ಅಂತ ಹೇಳಿ, ಅಷ್ಟು ಒಳ್ಳೆ ಸಿಂಹಾಸನ, ಒಂದ್ ಗಟ್ಟಿ ಒಂದು 5 ಜನ 5 ಎತ್ತು ಕೆಡಿಯ, ಅಷ್ಟು ದೊಡ್ಡ ಸಿಂಹಾಸನ ನಮ್ಗೊಂದು ಅವರೇ ಸ್ವಂತ ಅದನ್ನ ಮರ ಒಂದು ನಾವು ತಗೊಂಡೋಗಿ ಕೊಟ್ಟಿದ್ದಂತ
2: ಹೇಳಿದ್ರೆ ನಾವು ಮರ ಹೋಗಿ ಕಡಿದ್ದದ್ದು, ಅದು ಕೆಳಗೆ ಬೀಳ್ಲಿಲ್ಲ, ಅವ್ರಿನ್ ಓಡಿ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದಿದ್ದ ನಾವು
0: ಬೀಳ್ಸುಕೆ,
2: ಅದ್ರ ಮೇಲೆ ಅವ್ರು ಬಂದು ಅದಕ್ಕೆಲ್ಲ ನಮ್ಗೆ ತಯಾರಿ ಎಲ್ಲ ಮಾಡಿ ಸಿಂಹಾಸನ ಕಾಯ ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಅವ್ರು, ನಾವು ಮರ ತೆಗ್ದಿತ್ತು ಒಂದು ಒಣ ಮರ ಇದ್ದಿತ್ತು ಅದು ದೊಡ್ಡ ಮರ, ಅದನ್ನ ತೆಗ್ದಾದ್ಮೇಲೆ ನಮ್ಗೆ ಅದಕ್ಕೆ ಬೀಳ್ಸುಕಾಗ್ಲಿಲ್ಲ, ಏನು ಮಾಹಿತಿ ಇಲ್ಲ, ನಾವೆಲ್ಲ ಹುಡುಗರು ಸಿಕ್ಕಬಿತ್ತು, ಅದಕ್ಕೆ ಅವ್ರು ಬಂದು ಎಲ್ಲ ಸರಿ ಮಾಡಿ ಕೊಟ್ಟು ಅದಕ್ಕೆ ಸಿಂಹಾಸನಕ್ಕೆ ಏನೇನ್ ಬೇಕು ಅದೆಲ್ಲ ವ್ಯವಸ್ಥೆಗಳನ್ನ ಮಾಡಿ ಅದಂತಲ್ಲ ಅದು ಮುಂದೆ
4: ಅದನ್ನೆಲ್ಲ ನಮ್ ಸಿಂಹಾಸನ ಅವ್ರು ಮಾಡಿಕೊಟ್ರು. ಮತ್ತೆ ಗಡಿಗೆ ಸಿಂಹಾಸನ ಆಯ್ತು. ಇನ್ನೀಗ ನಾವೀಗ ಆಗ್ಲೂ ನಮ್ಮ ಶ್ರೀಕಾಂತ್ ಭಟ್ರು ಹೇಳಿದಂಗೆ ನಾವೀಗ ಹಳೆ ಆಟ ಮಾಡಿತ್ತು, ಯಾವ್ದು ಹಿಡಿಂಬ ವಿವಾಹ ಅಂತೇಳಿ ಮಾಡಿದ್ವಿ. ಅಷ್ಟೊತ್ತಿಗೆ ಈ ಸಿಂಹಾಸನ ಇಡೋಕಾತಿಲ್ಲ, ಹಳೆ ಕಾಲದಲ್ಲಿ ಸಿಂಹಾಸನ ಎಲ್ಲಿತ್ತು, ಅದಕ್ಕೆ ಒಂದ್ ಕಡೆ ಅವರೇ ಕಡೆ ರಥ ಮಾಡಿ ಕೊಟ್ರು. ಮತ್ತೆ ನಮ್ಗೊಂದು ನಮಗ್ ಬೇಕಾದ್ದು ಬಿಲ್ಲು ಬಾಣ ನಮ್ಗೆ ಯಾವ್ದಾವ್ದು ಆಯುಧ ಬೇಕು ಅವರೇ ಮಾಡಿ ಕೊಟ್ರು ಸ್ವಂತ. ಮತ್ತೆ ಕೊನೆಗೆ ಚಂಡಿ ಅವ್ರಿಗೆ ಕೂತ್ಕೊಂಬಿಕೆ ದೊಡ್ಡ ಸ್ಟೂಲ್, ಅದಕ್ಕೆ ಮತ್ತೆ ಚಂಡಿ ಟೇಬಲ್ ಚಂಡಿ ಇಟ್ಕೊಂಬಿಕೊಂದು ಎಲ್ಲ ಮಾಡಿ ಕೊಟ್ಟು ಫ್ರೀ ಆಫ್ ಕಾಸ್ಟ್. ನಮ್ಗೆ ಯಾವ್ದೇ ಇದ ತಕೊಂಡೆ, ನಮ್ಗೆ ಅದ್ ಎಷ್ಟು ಹೇಳಿದ್ರು ನಮ್ ಸಾಕಾಗ್ತಿಲ್ಲ, ಯಾಕಂದ್ರೆ ಅವ್ರು ಮಾಡಿದ್ದ ಅವ್ರದ್ದು ಸ್ವಂತಕ್ಕೆ ಅಂತ ಇಲ್ಲ, ಬರೀ ಒಂದು ಸಂಘಕ್ಕೋಸ್ಕರ ಯಕ್ಷಗಾನದ ಮೇಲೆ ಅಭಿಮಾನಕ್ಕೋಸ್ಕರ ಇದು ಮಾಡಿಕೊಟ್ರು. ಮತ್ತೆ ನೆಕ್ಸ್ಟ್ ನಾವೀಗ ಅಂಬಲಪಾಡಿ ದೇವಸ್ಥಾನದಿಂದ ನಮ್ಗೆ ಒಂದು ಸಹಾಯ ಸಿಕ್ಕಿತ್ತು, ಯಾಕಂದ್ರೆ ನಾವು ಈ ವೇಷಭೂಷಣ ಎಲ್ಲ ಹೊರಗಿನ ತಗೊಂಬರ್ಕಿತ್ತು. ಅವ್ರು ಹೇಳಿದ್ರು, ನಮ್ಮ ಧರ್ಮದರ್ಶಿಗಳಾದಂತ ವಿಜಯ ಬಲ್ಲಾಡ್ರು ಹೇಳಿದ್ರು, ನಾವೊಂದು ಸ್ವಲ್ಪ ಸಹಾಯ ಮಾಡ್ತೇವೆ, ನೀವು ಒಂಥರ ಯಕ್ಷಗಾನ ವೇಷಭೂಷಣ ತಗೊಂಬಪ್ಪದಲ್ಲ ಹೊರಗಿಂದ, ನಾವೊಂದು ಸ್ವಲ್ಪ ದುಡ್ಡು ಕೊಡ್ತೇವೆ, ನೀವೊಂದು ಇದ ಮಾಡ್ಕಣಿ ಅಂತ ಹೇಳಿ. ಸೊ ನಮ್ಮ ಮಹಾಕಾಳಿ ದೇವರ ಪ್ರಸಾದವೇನು ಅದು ಸಿಕ್ಕಿತ್ತು, ನಾವೆಲ್ಲ ಸ್ವಂತ ವೇಷಭೂಷಣ ಎಲ್ಲ ಇದು ಮಾಡ್ಕೊಂಡಿದ್ವಿ. ಎಲ್ಲ ವೇಷಭೂಷಣ ಮಾಡ್ಕೊಂಡ್ ಕಾಯ್ದೆ ಇದ್ರು ಸಮೇತ ನಮಗೆ ಬೇಕಾದ ಮೂಲಭೂತ ಯಾವ್ದೆಲ್ಲ ಬೇಕು ಅದನ್ನೆಲ್ಲ ನಾವೇ ಇದ್ ಮಾಡ್ಕೊಂಡಿದ್ವಿ.
0: ಸೊ ಇಷ್ಟೆಲ್ಲ ನೀವೇ ತಯಾರಿ, ಅದ್ರಲ್ಲೂ ರಾಜರು ನೀವೇ ಈಗ ಸಿಂಹಾಸನ ಇಟ್ಕೊಂಡಿರಲ್ಲ,
4: ಹೊರಗಿನ ಎಲ್ಲಾ ಕಾರ್ಯಕ್ರಮಕ್ಕೂ ಅಷ್ಟೇ ಸಿಂಹಾಸನ ಇಲ್ದೇ ವಡ್ಡಸ್ಥಲ್ಲಿ ಇತ್ತು ಗಟ್ಟಿ ಸಿಂಹಾಸನ
0: ಅಲ್ದ. ಅದ್ರ ಜೊತೆಗೆ ಈಗ ವೇಷಭೂಷಣಗಳು ಬೇಸಿಕ್ ಎಂತೆಲ್ಲ ಬೇಕು ಎಲ್ಲ ಇಟ್ಕೊಂಡು ನೀವು ತಯಾರಿ ಮಾಡ್ಕೊಂಡಿರಿ. ಆದ್ರೆ ಈ ಪ್ರಸಂಗಗಳನ್ನ ಡಿಸೈಡ್ ಮಾಡುವಾಗ ಈ ವರ್ಷಕ್ಕೆ ಈ ದೀಪೋತ್ಸವಕ್ಕೆ ಈ ಶಿವರಾತ್ರಿಗೆ ಯಾವ್ಯಾವ ಆಟ ಮಾಡುದು ಇದನ್ನೆಲ್ಲ ಹ್ಯಾಂಗ್ ಡಿಸೈಡ್ ಮಾಡ್ತಾರೆ ನೀವು? ಈಗ ನಿಮ್ಮ ಗುರುಗಳು ಒಂದು ಪ್ರಸಂಗ ಹೇಳುವ್ರು, ಅದು ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಬಯಕೆ ಇರತ್ತೆ, ಇದನ್ನೊಂದು ಮಾಡ್ರೆ ಹ್ಯಾಂಗ್ ಇಪ್ಪು ಅಂತ ಹೇಳ್ಕೊಂಡ ಇದೆಲ್ಲ ಹ್ಯಾಂಗ್ ಡಿಸೈಡ್ ಆತ?
2: ಅದಕ್ಕೆ ನಾವು ಮೊದ್ಲೇ ಮೀಟಿಂಗ್ ಕರೆಯಿತ್ತು, ಮೀಟಿಂಗ್ ಕರೆದಲ್ಲಿ ಎಲ್ಲ ಒಟ್ಟಾಗಿ ಈಗ ಯಾವ ಪ್ರಸಂಗ ಹೇಗೆ ಅಂತೇಳಿ ಅದು ನಾವು ಆಗಿ ಡಿಸೈಡ್ ಮಾಡುದಿಲ್ಲ.
0: ಆ
2: ಮೀಟಿಂಗ್ ಗೆ ಗುರುಗಳನ್ನು ಕರೆಸತ್ತು, ಗುರುಗಳು ಕರೆಸಿ ಈ ಯಾವ ಪ್ರಸಂಗ ಮಾಡ್ಲಕ್ಕ, ಈಗ ಸಮಯ ಸಂದರ್ಭ, ಈಗ ದೀಪೋತ್ಸವಕ್ಕಾದ್ರೆ ಒಂದ್ ಇಂತ ಟೈಮ್ ಬರ್ತದೆ, ಶಿವರಾತ್ರಿಗಾದ್ರೆ ಈಶ್ವರನ್ ನಾವು ಸ್ಟಾರ್ಟಿಂಗ್ ಮಾಡುವಾಗ ಪ್ರತಿ ವರ್ಷ ಈಶ್ವರನ್ ಬರುವ ಕಥೆಗಳನ್ನೇ ಯಕ್ಷಗಾನ ಮಾಡ್ತಾ ಬಂದದ್ದು. ಅದ್ ಯಾಕಂದ್ರೆ ಕೆಲವೊಂದು ನಮ್ಗೆ ಗೊತ್ತಿಲ್ಲ, ಗುರುಗಳಿಂದ ಕೇಳದ್ ಆದ್ರೆ ಕೆಲವೊಂದು ಪ್ರಸಂಗ ಹೊಸ ಪ್ರಸಂಗಗಳಿದ್ದಿರತ್ತೆ, ಆ ಪ್ರಸಂಗದಲ್ಲಿ ಯಾವ ವೇಷ ಬರುತ್ತೆ ನಮ್ಗೆ ಗೊತ್ತಿದ್ದಿಲ್ಲ, ಅದು ಗುರುಗಳಿಗೆ ಗೊತ್ತಿತ್ತು. ಅವ್ರೆ ನಾವು ಎಲ್ಲರೂ ಇರುವಾಗ ನಮ್ಮೆದ್ರಿಗೆ ಅವರು ಇಂತ ವೇಷ ಇಂಥವ್ರಿಗೆ ಇಂಥ ಯಾರು ದೊಡ್ಡ ಒಂದ್ಸಲ ದೊಡ್ಡ ವೇಷ ಇರ್ಬಹುದು, ಅವ್ರ ಇನ್ನೊಂದ್ಸಲ ಇನ್ನು ಸಣ್ಣ ವೇಷ, ಅದು ನಮ್ಮಲ್ಲಿ ಯಾವತ್ತೂ ಇದಿಲ್ಲ, ನನಗೆ ದೊಡ್ಡ ವೇಷ ಸಿಕ್ಕಿತ್ತು ನನ್ನ ಸಣ್ಣ ವೇಷ ಸಿಕ್ಕಿತ್ತು ಅದು ಯಾವುದು ಇಲ್ಲ ಇವತ್ತಿನವರಿಗೂ. ಮತ್ ಕೆಲವೊಂದು ವೇಷ ಯಾವ್ದು ಪ್ರಸಂಗ ಹಳೆ ಪ್ರಸಂಗಗಳು ನಮ್ ಗುರುಗಳು ಹೇಳುವಂತದ್ದು, ನಮ್ ಗೊತ್ತಿಲ್ಲದ ಪ್ರಸಂಗ ನಮ್ಗೆ ಎಲ್ಲಿರ್ಗಂತ ಹೇಳಿದ್ರೆ ಯಾವ ಪಾತ್ರ ಹೇಗೆ ಏನು ಎಂತ ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರತ್ತಲ್ಲ, ಅದು ಯಾರಿಗೆ ತಾಕತ್ತ ಸಾಮರ್ಥ್ಯ ಉಂಟು ಅವರೇ ಡಿಸೈಡ್ ಮಾಡುವಂತದ್ದು.
0: ಸೊ ಎಲ್ಲ ಗುರುಗಳ ಕೈಯಲ್ಲಿ, ನೀವು ಅದನ್ನ ಜಸ್ಟ್ ವಿಧೇಯ ಶಿಷ್ಯರಾಗಿ ಪ್ರದರ್ಶನ ಮಾಡಿ ತೋರಿಸ್ತೀವಿ.
2: ಹಾಗಾಗ್ಲಿಕ್ಕೋಸ್ಕರ ಇಷ್ಟು ಮುಂದುವರ್ಕೊಂಡು ಬರ್ಲಿಕ್ಕೆ
0: ಆ ಒಗ್ಗಟ್ಟು ಇದೆ ಅವತ್ತಿನಿಂದ ಇವತ್ತಿನವರೆಗೂ. ನಂಗೆ ತುಂಬಾ ಖುಷಿ ಅದ ನೀವೊಂದು ಯೂನಿಫಾರ್ಮ್ ಹಾಕೊಂಡು ಬಂದಿರಿ. ಸೊ ಕೇಳುಗರೆ, ಇವ್ರು ಹಾಕೊಂಡ್ ಬಂದ ಯೂನಿಫಾರ್ಮ್ ಕಲರ್ ಪಿಸ್ತಾ ಗ್ರೀನ್, ಅದು ಕಣ್ಣಿಗೆ ತುಂಬಾ ತಂಪು ತಂಪು ಅನ್ಸುತ್ತೆ. ಮತ್ತೆ ನೀವೆಲ್ಲ ಇನ್ನು ಯಂಗ್ ಕಾಣ್ತಿದ್ರಿ, ಅಂದ್ರೆ 14 ವರ್ಷದ ಹಿಂದೆ ಈ ಮಹಾಲಿಂಗೇಶ್ವರ ಈ ಕಲಾ ತಂಡ ನೀವು ಶುರು ಮಾಡ್ತಿ ಹೆಂಗಿದೀರಿ? ಮೋಸ್ಟ್ಲಿ ಈಗ್ಲೂ ನಂಗೆ ಇವತ್ತು ಹಂಗೆ ಅದೇ ಉತ್ಸಾಹ ಅದೇ ಹುಮ್ಮಸ್ಸು ಅದ್ರಲ್ಲಿ ನಂಗೆ ಕಾಣ್ತಾ ಇದೆ ಈಗ್ಲೂ.
2: ನಮ್ಗೂ ಹಾಗೆ, ಈಗ ನಾವು ನೀವು ಇದೆಲ್ಲ ಕೇಳುವಾಗ ನಾವು ಈಗ 14 ವರ್ಷದ ಹಿಂದೆ ಹೋಗಿತ್ತೆ, ನಾವೀಗ ಮತ್ತೆ ಹುಡುಗರಾಗ್ತೀಗ
0: ಹಿಂಗೆ ಹುಡುಗರೇ ಇರ್ಕ.
2: ನಮ್ಮನ್ ಹೀಗೆ ಯಾರೋ ಒಂದು ಗುರುತಿಸುವಂತ ಕಾರ್ಯಕ್ರಮಗಳಿದ್ರೆ ನಾವು ಹಿಂದಿನದ್ದು ಎಲ್ಲ ಹೇಳಲಿಕ್ಕಾಗತ್ತೆ. ತುಂಬಾ ಕಷ್ಟಗಳು ಪಟ್ಟಿತ್ತು. ಈಗ ಯಾಕಂತ ಹೇಳಿದ್ರೆ ನಾವು ಒಂದು ಆಟ ಮಾಡುವಾಗ ಡ್ರೆಸ್ಗಳು ಲಾಸ್ಟ್ ಮಿನಿಟ್ ಕೈ ಕೊಟ್ಟಾಗ ಒಂದು ಶಿವರಾತ್ರಿ ಅಂತ ಮಾಡುವ ಒಂದು ಡ್ರೆಸ್ ಕೈ ಕೊಡ್ತೇವೆ, ಒಬ್ರು ನಮ್ಗೆ ಈ ಸಲ ಬರ್ಲಿಕ್ಕೆ ಆಗುದಿಲ್ಲ, ನಾವ್ ಎಲ್ಲಿ ಹುಡ್ಕೋದು ಹುಡುಗ, ಆಗಲೇ ಪರಿಸ್ಥಿತಿ ಆಗಿತ್ತು.
0: ಮ್ಯಾನೇಜ್ ಮಾಡ್ತಿದ್ರಿ
2: ಇನ್ನೊಂದು ಬೇರೆ ಯಾರಿಗಾರು ಕೇಳಿ ಏನಾದ್ರೂ ಒಂದು ಒದ್ದಾಟ, ತುಂಬಾ ಒದ್ದಾಟಗಳು ಉಂಟು. ಆವಾಗಲೇ ಅದೇ ಹುಮ್ಮಸ್ಸಿನ ಹುಡುಗರೆಲ್ಲ ಇದ್ದಿತ್ತು, ಹಾಗಾಗ್ಲಿಕ್ಕೆ ಅದನ್ನ ನೆಡ್ಕೊಂಡ್ ಬಂತು. ಈಗ ಅಂತ ಹೇಳಿದೆ, ಈಗ ಸಂಘ ಬೆಳೆದಿದೆ, ಹಾಗಾಗ್ಲಿಕ್ಕೋಸ್ಕರ ಈಗ ಜವಾಬ್ದಾರಿಗಳು ಜಾಸ್ತಿ ಎಲ್ಲರಿಗೂ.
0: ಈಗಿರುವ ಸವಾಲುಗಳೆಂತ ನಿಮ್ ಪ್ರಕಾರ, ನಿಮ್ಮ ತಂಡದಲ್ಲಿ ಈಗಿರುವ ಸವಾಲುಗಳು, ನೀವು ಕಂಬಂಗೆ ಇದೆಲ್ಲ ನಮ್ ಸವಾಲುಗಳು ಈಗ ಇದ್ದಾವೆ ಬಟ್ ನಾವು ರೆಡಿ ಇದ್ದೀವಿ ಅನ್ನೋ ತರ ಆದ್ರೆ ಯಾವ್ದದ್ದು?
1: ಸಂಘ ಬೆಳೆದಾಗೂ ಸವಾಲುಗಳು ಜಾಸ್ತಿ, ಅದನ್ನ ಮೇಂಟೈನ್ ಮಾಡೋದೇ ಜಾಸ್ತಿ. ಅದೇ ಈಗಿನ ಸವಾಲು ಅಂದ್ರೆ ಈ ಮಕ್ಕಳ ಕ್ಲಾಸ್ ನಮ್ಗೆ ದೊಡ್ಡ ಸವಾಲು.
0: ಯಾಕೆ?
1: ಪ್ರತಿ ವಾರ ಅಲ್ಲಿ ಮಕ್ಕಳೊಟ್ಟಿಗಿದ್ದು ಇನ್ನು ದೇವದಾಸ್ ಗುರುಗಳು ಬರ್ತಾರೆ, ಈ ಪ್ರತಿ ಎಲ್ಲರೂ ಸಂಡೇ ಒಂದು ಫ್ರೀ ಇರುವಂತ, ಅದರಲ್ಲಿ ಬಹಳ ಕಷ್ಟ. ನಮ್ಮ ನಾಗರಾಜ್ ಮಾಷು ಸ್ಟಾರ್ಟಿಂಗ್ ಅಲ್ಲಿ ನಮ್ ಶ್ರೀಕಾಂತ್ ಭಟ್ರು, ವಿಘ್ನೇಶ್, ನಾನು, ನಾಗರಾಜ್ ಮಾಷು ಒಂದು ಫೋರ್ ಪಿಲ್ಲರ್ ತರ, ನಾವು ಹೇಳ್ಕೊಳ್ಬಾರ್ದೆ ಒಂದು ಬೇಸ್ ಅಂತ ಕೊಟ್ಟಂತವ್ರು ನಾವು ನಾಲ್ಕು ಜನ ತುಂಬಾ ಅದಕ್ಕೆ ಇದ್ ಮಾಡಿದ್ದೇವೆ. ಅದ್ರ ಮೇಲೆ ಈಗ ನಾಗರಾಜ್ ಮಾಷು ಇರ್ಬೋದು, ಕಳೆದ ಮೂರು ವರ್ಷ ಅಧ್ಯಕ್ಷ ಆದ ಸಚಿನ್ ಶೆಟ್ಟರ್ ಇರ್ಬೋದು, ಎಲ್ಲರೂ ಫ್ರೀ ಇದ್ದಲ್ಲಿ ಎಲ್ಲರೂ ಬರ್ತಾರೆ. ಈಗ ಅವರವರ ವೃತ್ತಿಯನ್ನ ಆವಾಗ ಮದುವೆ ಆಗದೆ ಹುಡುಗಾಟಿಕೆ ಅಂತ
0: ಇತ್ತು,
1: ಈಗ ಕೋರ್ಸ್ದಲ್ಲಿ ಎಲ್ಲ ಈಗ ನಮ್ಗೆ ಮಕ್ಕಳಾಗಿ ಸಂಸಾರ ತಾಪತ್ರಯ ವೃತ್ತಿ
0: ಎಲ್ಲ ಇರುತ್ತೆ. ನಿಜ,
1: ಎಲ್ಲ ನಿಭಾಯಿಸ್ಕೊಂಡು ಸಂಘನು ಮಾಡೋದು ಬಹಳ ಕಷ್ಟ. ಅದಕ್ಕಿಂತ ಮತ್ತೊಂದು ನಮಗಂದ್ರೆ ಈ 50 ಮಕ್ಕಳನ್ನ ಒಂದೆಡೆ ಇದ್ ಮಾಡ್ಲಿಕ್ಕೆ ನಮ್ಮ ದೇವಸ್ಥಾನದ ಹಾಲ್, ನಮ್ಮ ಉದಯ ಕುಮಾರ್ ಶೆಟ್ಟರ್ ಇರುವಂತ 13 ವರ್ಷನು ಆ ಹಾಲ್ ನಮ್ ಮನೆ ತರ, ಏನು ರಿಸ್ಟ್ರಿಕ್ಷನ್ ಇರ್ಲಿಲ್ಲ ನಮ್ಗೆ, ನಾವೇ ಬೆಳಿಗ್ಗೆ ಕೀ ತೆಗೆದು ನಾವೇ ಹೊಪ್ಪ ಕೀ ಹಾಕಿ ಕೊಡುವಂತ ವ್ಯವಸ್ಥೆ. ಅದು ಒಂದು ನಮ್ಗೆ ಒಂದು ದೇವಸ್ಥಾನ ಸನ್ನಿಧಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುವಾಗ ಒಂದು ಒಳ್ಳೆ ಇದಾಯ್ತು. ಅದನ್ನ ಇದೆಲ್ಲ ಇದ್ದಿತ್ತು ಬಟ್ ಇನ್ನು ಮುಂದುವರ್ಸ್ಕೊಂಡು ಹೋಗುದಿತ್ತಲ್ಲ, ಅದು ಸ್ವಲ್ಪ ನಮ್ಗೆ ಇನ್ನು ಸವಾಲ್. ಇನ್ನು ನಾವು ವಯಸ್ಸು ನಮ್ಗೆ ಕಳೆದ್ದು ಹೆಚ್ಚು ಉಳಿದ ಕಡಿಮೆ ಅಂತ
0: ಇಲ್ಲಪ್ಪ, ನಿಮ್ಗೆ ಉಳಿದೇ ಹೆಚ್ಚು ಮಾರ್ರೆ.
1: ಹಾಗೆ ಇರುವಾಗ ಈ ಸವಾಲುಗಳು ಜಾಸ್ತಿ ಇದೆ ಇನ್ನು.
0: ಈಗ ನೀವು ಯಾವ್ದೆಲ್ಲ ಪ್ರಸಂಗಗಳನ್ನ ಈಗ ಪ್ರದರ್ಶನ ಮಾಡಿ ಆಯ್ತು, ನಿಮ್ಮ ಇಷ್ಟದ ಪ್ರಸಂಗಗಳು ಅಥವಾ ನಿಮಗೆ ತುಂಬಾ ಕಷ್ಟದ ಪ್ರಸಂಗಗಳು ಯಾವ್ದಿದಾವೆ ಯಕ್ಷಗಾನ ಪ್ರಸಂಗದಲ್ಲಿ?
1: ಯಕ್ಷಗಾನ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಈಸಿ ಪ್ರಸಂಗನೇ ಕೊಡ್ತಾರೆ ಎಲ್ಲರೂ, ಕಾಳಗಗಳು ಒಂದ್ ಜೋರ್ ಜೋರ್ ಪ್ರಸಂಗಗಳು ಹೊಡಿ ಪುಡಿ ಅಂತ
0: ಮಾಡೋದು
1: ಎಲ್ಲರೂ. ಕಂಸ ದಿಗ್ವಿಜಯ ವಧೆ, ಶ್ವೇತಕುಮಾರ, ಮೈದಜುಯಿರ, ಮಾಯಾಪುರಿ ವೀರಮಣಿ, ಇದೆಲ್ಲ ಸ್ವಲ್ಪ ಸುಲಭ. ಈಗ ನಮ್ ಮಕ್ಳಿಗೂ ಮಾಡ್ಲಿಕ್ಕೆ ಹೋಗಿ ನಮ್ಗೆಲ್ಲ ಬಾಯ್ಪಾಠ ಪದಗಳು ಬಾಯ್ಪಾಠ ಹೇಳಿಕೊಡ್ಲಿಕ್ಕೆ ನಾವು ಸ್ವಲ್ಪ
0: ಪದಗಳು ಬಾಯ್ಪಾಠ
1: ಅಂದ್ರೆ ಅದನ್ನ ಮಾಡಿ ಮಾಡಿ ಪ್ರತಿ ಕ್ಲಾಸ್ ಅಲ್ಲಿ ಹೇಳಿಕೊಟ್ಟು
0: ಅಭ್ಯಾಸ ಆಯ್ತು.
1: ಆಮೇಲೆ ಬರಬರ್ತಾ ಸ್ವಲ್ಪ ಈ ಹೊಡಿ ಪೊಡಿ ಬಿಟ್ಟು ಸ್ವಲ್ಪ ಹೊರಗಿಂದಕ್ಕೆ ಆದ್ರೂ ಸ್ವಲ್ಪ
0: ಘನಗಾಂಭೀರ್ಯದ ಪಾತ್ರಗಳು
1: ಜೊತೆಗೆ ಸ್ವಲ್ಪ ಎಮೋಷನಲ್ ಇರ್ಬಹುದು, ಎಲ್ಲ ನವರಸಗಳಿಂದ ಕೂಡಿರುವಲ್ಲ, ಎಲ್ಲ ರಸಗಳನ್ನು ನಾವು ಅನುಭವಿಸಿ ಮಾಡ್ಬೇಕನ್ನುವ ನೆಲೆಯಲ್ಲಿ ಕೆಲವು ಪ್ರಸಂಗಗಳು ಇನ್ನೂ ನಮ್ಗೆ ಕಷ್ಟ.
0: ಯಾವ್ದಲ್ಲ?
1: ವಿಶ್ವ ವಿಜಯ ಇರ್ಬಹುದು, ಕಾರ್ತಿ ಹರಿಶ್ಚಂದ್ರ ಇರ್ಬಹುದು. ಆದ್ರೆ ನಾವು ಹೊರಗಿನ ಸಂಘದಲ್ಲಿ ಕೆಲವೆಲ್ಲ ವೇಷ ಮಾಡಿದ್ದೇವೆ ವಿಶ್ವ ವಿಜಯದಲ್ಲಿ. ಆದ್ರೆ ನಮ್ ಸಂಘದಲ್ಲಿ ಇನ್ನು ಮಾಡ್ಬೇಕಂತ ಆಸೆ ಉಂಟು. ದೇವಿ ಮಹಾತ್ಮೆ ಆಗ್ಲಿಲ್ಲ, ವಿಶ್ವ ವಿಜಯ ಆಗ್ಲಿಲ್ಲ, ಸತ್ಯ ಹರಿಶ್ಚಂದ್ರ ಆಗ್ಲಿಲ್ಲ, ಕರ್ಣಾರ್ಜುನ, ತಾಳಮದ್ಲ ಪ್ರಸಂಗಗಳು ಕೆಲವೆಲ್ಲ, ಅದಕ್ಕೆಲ್ಲ ಅಷ್ಟು ಹೋಯ್ ಅಂದ್ರೆ ಯಕ್ಷಗಾನದಲ್ಲಿ ಹೀಗೆ ಆಗ್ಬೇಕಂತ ಉಂಟು ಕೆಲವು, ನಾವು ಅದನ್ನ ಬಿಟ್ಟು ಹೊರಗೆ ಹೋಗ್ಲಿಕ್ಕಿಲ್ಲ ಚೌಕಟ್ಟು.
0: ಕರೆಕ್ಟ್.
1: ಅದೆಲ್ಲ ಇನ್ನು ಮಾಡ್ಬೇಕು, ಇನ್ನು ಪರಿಪಕ್ವರ ಅಲ್ಲ, ಕಲೀಲಿಕ್ಕೆ ಇನ್ನೂ ಉಂಟು. ಹಾಗಾಗಿ ಇನ್ನು ಚಾಲೆಂಜಿಂಗ್ ಇನ್ನು ತುಂಬಾ ಉಂಟು.
0: ಓಕೆ, ನೀವು ಯಕ್ಷಗಾನ ಜೊತೆಗೆ ತಾಳಮದ್ಲೆ ಮಾಡೋದು ಏನಾದ್ರೂ ಇತ್ತ?
1: ತಾಳಮದ್ಲೇನು ಮಾಡಿದ್ದೇವೆ ಸ್ಟಾರ್ಟಿಂಗ್. ಅದು ನಮ್ಮ ಜೇಸಿ ಅಂತ ನಮ್ಮ ತುಂಬಾ ಸಂಘ ಉಟ್ಕೊಂಡಿದ್ದು, ನಮ್ಮಲ್ಲಿರುವ ಇನ್ನೊಂದು ಸಹಸಂಸ್ಥೆ ಜೇಸಿ ಒಡ್ಡರ್ಸೆ, ಸಾಲಿಗ್ರಾಮ್ ಒಡ್ಡರ್ಸೆ ಸಿಟಿ. ಅದರಲ್ಲಿ ಕೊರೋನಾ ಟೈಮ್ ಅಲ್ಲಿ ಒಂದು ಈ ಎಲ್ಲ ಕಾರ್ಯಕ್ರಮಗಳು ನಿಂತೋಗಿತ್ತಲ್ಲ,
0: ಎಂತ ಇರ್ಲಿಲ್ಲ.
1: ಆವಾಗ ಜೆಸಿ ಅಲ್ಲಿ ಒಂದು ರೆಕಾರ್ಡಿಂಗ್ ಮಾಡಿ ಒಂದು ತಾಳ್ಮದ್ಲೆ ಮಾಡುವ ಅಂತ ಆಯ್ತು. ಅದಕ್ಕೆ ಒಂದು ಪ್ರಸಂಗ ಜಾಂಬವತಿ ಕಲ್ಯಾಣ, ನಮ್ಮ ಸದಸ್ಯರಿಗೆ ಮೂರ್ನಾಲ್ಕು ಜನ ಇದ್ದಿದ್ರು, ನಾವೆಲ್ಲ ಇದ್ದಿತ್ತು, ಮಾಡಿ ಒಂದು ಜಾಂಬವತಿ ಕಲ್ಯಾಣ ಅಂತ ತಾಳ್ಮದ್ಲೆ ಪ್ರಸಂಗ, ಅದು ಒಳ್ಳೆ ರೀತಿ ಆಯ್ತು. ಆಮೇಲೆ ನಮ್ಮ ಸಮೀಪದ ಗಣೇಶೋತ್ಸವದಲ್ಲಿ ಒಂದು ತಾಳ್ಮದ್ಲೆ ಮಾಡಿತ್ತು. ಮತ್ತೊಬ್ಬರ ಗೃಹ ಪ್ರವೇಶ ಕಾವಡಿಯಲ್ಲಿ ಒಬ್ರು ನಮ್ಮ ಒಬ್ರು ಆತ್ಮೀಯ ಲಕ್ಷ್ಮಣ ಪೂಜಾರವ್ರ ಅಣ್ಣ ರಾಮ ಪೂಜಾರ ಅವ್ರ ಮನೆ. ಮತ್ತೆ ನಮ್ಮ ಸಂಘದ ನಾಗರಾಜ್ ಮಾಷವರ ಹಿರಿಯ ಮಗನ ಉಪನಯನದಲ್ಲಿ ಜಾಂಬೋತಿ ಕಲ್ಯಾಣ ಮಾಡಿತ್ತು. ಎರಡನೇ ಮಗನ ಉಪನಯನದಲ್ಲಿ ಮಕ್ಕಳಾಟ ಅಂತ ಎಲ್ಲ ಟ್ರಯಲ್ ಮಾಡಿತ್ತು, ಏನೋ ಬಾಯಿ ಇದರಿಂದ ಒಂದು ಸಮಸ್ಯೆ ಪರ್ಸನಲ್ ಸಮಸ್ಯೆಯಿಂದ ಯಕ್ಷಗಾನ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದೊಂದು ನೋವು ಉಂಟು.
5: ಹಾಗೆ ಸ್ಥಳೀಯರಾದಂತಹ ಹೇಮಲತಾ ಆರ್ಶೆಟ್ಟಿ ಅವರು, ಅವರ ತಮ್ಮ ಮಕ್ಕಳು ಅಮೆರಿಕ ಮತ್ತು ಇಂಗ್ಲೆಂಡ್ ನಲ್ಲಿ ಇರುವುದು, ಅವರು ಊರಿಗೆ ಬಂದಾಗ ಮೊಮ್ಮಕ್ಕಳೆಲ್ಲ ನೋಡ್ಲಿ ಅನ್ನೋ ಉದ್ದೇಶದಿಂದ ವಡ್ಡರ್ ಶಿವಸುಂದರ ಎನ್ನುವ ಆಟೋವನ್ನ ನಮ್ಮ ಸಂಘದಿಂದ ಮಾಡಿಸಿದ್ರು. ಇದೊಂದು ಖುಷಿ. ಹಾಗೆ ಪ್ರಭಾಕರ್ ಹೆಗ್ಡೆಯವರು ಅವರು ತಮ್ಮ ಗೃಹ ಪ್ರವೇಶದ ನಮ್ಮ ಸಂಘದವನ್ನ ಆಟೋವನ್ನು ಮಾಡಿಸಿದ್ರು.
0: ಓಕೆ, ಈಗ ನಿಮ್ಗೆ ಮಾಡು ಖುಷಿ ಅಪ್ಪದಿ ಆಸೆ ಯಾವ್ದೀಗ? ಸ್ತ್ರೀವೇಷ ಕೊಟ್ರಿ ಯಾರಿಗಾದ ತುಂಬಾ ಇಷ್ಟ, ಸ್ತ್ರೀವೇಷ ಬೇಡ, ಹಾಸಿಗಾರ ಬೇಡ, ಈ ತರ ಎಲ್ಲ ಯಾರಿಗೆ ಹೆಂಗೆ ಒಂಚೂರು ಹೇಳಿಕಂಬ?
3: ಇಲ್ಲ, ಯಕ್ಷಗಾನದಲ್ಲಿ ಮೊದ್ಲಿಂದ ಇತ್ತದು, ನಮಗೂ ಕೂಡ ನಮ್ಮಲ್ಲಿ ನಮ್ಮಲ್ಲೂ ಹೆಚ್ಚಿನವರು ಅದೇ ಆಯ್ತಾ. ಎಂತ ಅಂತ ಹೇಳಿದ್ರೆ ಸ್ತ್ರೀವೇಷ ಒಂದು ಬೇಡ ಅಂತ.
0: ಯಾಕೆ ಅದು
3: ಸ್ತ್ರೀವೇಷ ಬೇಡ ಅಂತ? ಅದು ಒಂದು ಅದು ಇರಬಹುದು, ಇಲ್ಲ ಅಂತಲ್ಲ. ಯಾಕಂದ್ರೆ ನಾವು ಗಂಡಾಗಿ ಹೆಣ್ಣಿನ ವೇಷ ಹಾಕೋದು ಯೋ ನಾಚಿಗೆ ಆಗ್ತದೆ, ಇದು ಒಂದು ಇದು ಕೂಡ ಇರಬಹುದು. ಮತ್ತೆ ಏನಂತ ಹೇಳಿದ್ರೆ ನಮ್ಗೆ ಯಕ್ಷಗಾನ ಅಂತ ಹೇಳಿ ನಾವು ಚಿಕ್ಕಂದಿನಿಂದ ನೋಡಿದ್ದೆ ಏನಂತ ಹೇಳಿದ್ರೆ ಅವ್ರು ಕುಣಿಯುವಂತದ್ದು, ಕ್ಯಾದೆ ಮೊದಲಿ ಕಿರೀಟ ಹಾಕಿಕೊಂಡು ಆ ಮಂಡಿ ಹಾಕುವಂತದ್ದು. ನನಗೆ ನಾನು ಕೂಡ ವೈಯಕ್ತಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ ನಾನು ಯಕ್ಷಗಾನಕ್ಕೆ ಹೋಗುದಕ್ಕೆ ನಾನು ಮಂಡಿ ಹಾಕಬೇಕು ಆಯ್ತಾ. ಸ್ತ್ರೀವೇಷದಲ್ಲಿ ಅದು ಹಾಕ್ಲಿಕ್ಕೆ ಅವಕಾಶ ಇಲ್ಲ, ಈ ತರದ್ದೆಲ್ಲ ಇರಬಹುದು ಆಯ್ತಾ. ಅದಕ್ಕೋಸ್ಕರ ನಂಗೆ ಆ ವೇಷ ಬೇಡ. ಯಾರು ನಮ್ಮಲ್ಲಿ ಹೆಚ್ಚಿನವರು ಕೂಡ ಹಾಗೆ ಸ್ತ್ರೀವೇಷ ಹಾಕಿದ್ರೆ ನನಗೆ ಅದೊಂದು ಬೇಡ, ಬೇರೆ ಯಾವ್ದು ಬೇಕಾದ್ರೂ ಮಾಡ್ತೇನೆ ಹೀಗೆ ಆಯ್ತಾ. ಮತ್ತೆ ನಮಗೊಂದು ಮಹೋನ್ನತ ಮೈಲಿಗಲ್ಲ ಅದು ಹೇಳಲಿಕ್ಕೆ ನೆನಪೋಯ್ತು ಅವಾಗ. ಈಗ ಒಂದು ಯಾವುದೇ ಒಂದು ಸಂಘ ಕೂಡ ಒಂದು 10 ವರ್ಷ ದಶಮಾನೋತ್ಸವ ಮಾಡುವುದಂತ ಹೇಳಿದ್ರೆ ಅದೊಂದು ಮಹೋನ್ನತ ಮೈಲುಗಲ್ಲ ಅಂತ ಹೇಳ್ತೇವೆ. ತದನಂತರ 20-25 ಬೆಳ್ಳಿ ಹಬ್ಬ ಹೀಗೆಲ್ಲ ನಾವು ಕೂಡ ದಶಮಾನೋತ್ಸವವನ್ನು ಮಾಡಿದ್ದೇವೆ. ದಶಮಾನೋತ್ಸವದ ಸಂದರ್ಭದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾಗಿದ್ದವರು ಸಚಿನ್ ಶೆಟ್ಟಿ ಹಾಗೂ ಅವರ ಜೊತೆ ನಾವೆಲ್ಲ ಸೇರಿಕೊಂಡು ಒಂದು ಮಹೋನ್ನತವಾದ ಕಾರ್ಯಕ್ರಮ, ಉಡುಪಿ ಜಿಲ್ಲೆಯಲ್ಲಿ ಕೂಡ ಅಂತ ಒಂದು ಕಾರ್ಯಕ್ರಮ ಮಾಡಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ದಿನ ನಾವು ಆಯ್ದುಕೊಂಡದ್ದು ಸಂಪೂರ್ಣ ಕುರುಕ್ಷೇತ್ರ ಎನ್ನುವಂತಹ ಪ್ರಸಂಗ, 4 ಪರ್ವಗಳು, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಗದಾ ಪರ್ವ ಅಂತ. ಅದು ಯಾವ ರೀತಿ ಅಂತ ಹೇಳಿದ್ರೆ ಕೇವಲ ನಾವು ಮಾತ್ರ ವೇಷ ಮಾಡಿದ್ದಲ್ಲ, ಸಾಧಾರಣ ಉಡುಪಿ ಜಿಲ್ಲೆಯಲ್ಲಿ ಎಷ್ಟೊಂದು ಹಲವಾರು ಸಂಘಗಳಿವೆ. ಈಗ ಒಂದೊಂದು ಸಂಘದಲ್ಲಿ ಒಬ್ರು ಇಬ್ರು ಸಾಧಾರಣ ಒಳ್ಳೆ ವೇಷ ಮಾಡೋರು ಇರ್ತಾರೆ, ಎಲ್ಲಿಯೂ ಕೂಡ ಹಾಗೆ. ಅಂತ ಒಂದು ಯಾವ ಸಂಘದಲ್ಲಿ ನಮಗೆ ಎಲ್ಲಿ ಪರಿಚಯ ಉಂಟು ಅವರೆಲ್ಲ ಸಂಘಕ್ಕೂ ಒಂದು ಕರೆ ಕಳುಹಿಸಿ ನಿಮ್ಮ ಸಂಘದಿಂದ ಒಬ್ರು ಅಥವಾ ಇಬ್ರು ಬನ್ನಿ ಹೆಸರು ಕೊಡಿ ಯಾರಂತ. ನಾವು ಒಂದು ಸಂಪೂರ್ಣ ಕುರುಕ್ಷೇತ್ರ ಸಾಧಾರಣ ಸಂಜೆ ನಾವು 5:30 ಪ್ರಾರಂಭ ಮಾಡಿದ್ದೇವೆ, ಮುಗಿಯುವಾಗ ಬೆಳಿಗ್ಗೆ 4:30 ಆಗಿತ್ತು. ಅಂತ ದೊಡ್ಡ ಪ್ರಸಂಗ, ಕಲಾವಿದರು ಸಾಧಾರಣ ತುಂಬಾ ಜನ ಕಲಾವಿದರು ಬೇಕಾಗ್ತದೆ ಆ ಪ್ರಸಂಗಕ್ಕೆ, 60-70 ಜನ. ಮತ್ತೆ ಮೊದಲಿಗೂ ಕೂಡ ಮಕ್ಕಳಿಂದ ಒಂದು ಸಂಪ್ರದಾಯಬದ್ಧವಾದಂತಹ ಒಡ್ಡೋಲಗ, ಬಾಲಗೋಪಾಲ, ಪೀಠಿಕಾ ಸ್ತ್ರೀವೇಷ ಎಲ್ಲವನ್ನ ಮಾಡಿ ನಾವು ಪ್ರಾರಂಭ ಮಾಡಿದ್ದು. ಲೈವ್ ಅಲ್ಲಿ 5,000 ಜನ ಆ ಪ್ರೋಗ್ರಾಮ್ ಅನ್ನ ನೋಡಿದ್ದಾರೆ, ಅದು ಕೂಡ ಸಂತೋಷ. ಹಾಗೆ ಉಡುಪಿ ಜಿಲ್ಲೆ ಎಲ್ಲ ಹವ್ಯಾಸಿ ಆಯ್ದ ಹವ್ಯಾಸಿ ಕಲಾವಿದನ್ನ ಹಾಕಿಕೊಂಡು ನಾವು ಆ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಆದ್ರಿಂದ ಮಾಲಿಂಗೇಶ್ವರ ಕಲಾರಂಗ ವಡ್ಡರ್ಸೆ ಅಂತ ಹೇಳಿ ಸಾಧಾರಣ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ ಹವ್ಯಾಸಿ ಒಂದು ಲೆವೆಲ್ ಅಲ್ಲಿ ಒಂದು ಎಲ್ಲರಿಗೂ ಕೂಡ ಪರಿಚಯ ಆಗಿದೆ. ನಾವು ದಶಮಾನೋತ್ಸವವನ್ನು ಅದ್ಭುತವಾಗಿ ಮಾಡಿದ್ದೇವೆ. ಮುಂದೆ ಕೂಡ 20th ವರ್ಷ 25th ವರ್ಷದವರೆಗೂ ಅದನ್ನು ಮಾಡಿ ಇನ್ನೂ ವಿಜೃಂಭಣೆಯನ್ನು ಮಾಡಬೇಕಂತ ನಮಗೆ ಮನಸ್ಸುಂಟು. ಆ ಮಾಲಿಂಗೇಶ್ವರನ ಅನುಗ್ರಹ ಉಂಟು ಅಂತಾದ್ರೆ ಖಂಡಿತ ಮಾಡ್ತೇವೆ ಎನ್ನುವಂತ ಮಾತನ್ನ ವಿಶ್ವಾಸವನ್ನ ಈ ಹೊತ್ತಿನಲ್ಲಿ ನಾನು ಹೇಳ್ತೇನೆ.
0: ತುಂಬಾ ಲಾಯ್ಕೆ ಹೇಳ್ರಿ ಮಾರ್ರೆ, ನಿಮ್ಮ ಖುಷಿಯ 10 ವರ್ಷದ ದಶಮಾನೋತ್ಸವ ಎಷ್ಟು ಸಂಭ್ರಮದಿಂದ ಆಯ್ತು ಎಂಬುದನ್ನ ನಾವು ಕಂಡಂಗಾಯ್ತು ಅಂತಾರೆ ನಿಮ್ಮ ಮಾತಲ್ಲಿ. ಸರಿ ಆಯ್ತಲ್ರ ಹೇಳಿ.
6: ನಾವು ಬರೀ ನಮ್ಮಲ್ಲೇ ಆಟ ಮಾಡ್ತಾ ಇಕ್ಕಂಡ್ರೆ ನಾವಿನ್ ನಮ್ಮಲ್ಲಿ ಎಷ್ಟು ಜನ ಕಾಣ್ತಾರೆ ಆಟಕ್ಕೆ? ಇವ್ರದ್ದು ಇದು ಪ್ರತಿ ವರ್ಷ ಇವ್ರದ್ದೇ ಮುಖ ಕಾಮದು ಅಂತ ಹೇಳಿ. ನಮ್ಮಲ್ಲಿ ಕೆಲವರು ಎಲ್ಲ ಒಳ್ಳೊಳ್ಳೆ ಪ್ರತಿಭೆಗಳು ಇದ್ರು. ನಾವು ನಮ್ಮ ಸಂಘ ಅಂತ ಹೊಗಳಕಂದಲ್ಲ, ನಮ್ಮಲ್ಲಿ 2ನೇ ವೇಷದವರು, ಪುಂಡು ವೇಷದವರು, ಈಗ ನಾನು ಹಾಸ್ಯದಲ್ಲಿ ಇದ್ದೆ. ಹಾಗಾಗಿ ನಮ್ಮಲ್ಲಿ ನಮ್ಮ 20 ಪ್ರತಿಭೆ ನಾವು ಬೇರೆ ಕಡೆ ಮಾಡ್ಬೇಕು. ಈಗ ಅಲ್ಲಿ ಅಲ್ಲಿ ಒಂದು ಕ್ಷೇತ್ರದಲ್ಲೋ ಬೇರೆ ಕಡೆ ಬೇರೆ ಬೇರೆ ಕಡೆಯಲ್ಲಿ ಮಾಡ್ಬೇಕು. ಹಂಗಾಗಿ ನಮ್ಮಲ್ಲಿ ಸುಮ್ನೆ ಹೋಗ್ಕೊಂಡು ಸಿಕ್ಕುದೆ ಅಲ್ಲಿ ಅಂತ ಒಂದು ವಿಶೇಷ ಇದ್ದಾಗ ನಮ್ಗೊಂದು ಅವಕಾಶ ಕೊಡಿ ಅಂತ ಅಂತೇಳಿ ನಾವು ಕೇಳಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ರು. ಇಲ್ಲಿ ನಾವೀಗ ನವರಾತ್ರಿ ಸಮಯದಲ್ಲಿ ಕಡಿಯಾಳಿಲಿ ಮಾಡಿದ್ದು ಆಟ, ಮತ್ತೆ ನೀಲಾವರ ದೇವಸ್ಥಾನದಲ್ಲಿ ಮಾಡಿತ್ತು, ಅಮೃತೇಶ್ವರಿ ದೇವಸ್ಥಾನದಲ್ಲಿ, ಆಮೇಲೆ ಅಂಬಲಪಾಡಿಯಲ್ಲಿ ಒಂದ್ 2-3 ಆಟ ಮಾಡಿತ್ತು ಅಲ್ಲಿ, ಆಮೇಲೆ ಮಾನಂಬಳ್ಳಿಯಲ್ಲಿ, ಕುಂದಾಪುರದಲ್ಲಿ ಕೆಲವು ಆಟ ಮಾಡಿತ್ತು, ಮತ್ತೆ ನವರಾತ್ರಿ ಚೌತಿ ಹೀಗೆಲ್ಲ ಸುಮಾರು ಕಡೆ ಆಟ ಮಾಡಿದ್ ಹೋದಲ್ಲೆಲ್ಲ ಹೇಳ್ತಾರೆ ನಿಮ್ದೊಂದು ಅಲ್ಲೊಂದು ಆಟ ನಾವು ಕಂಡಿತ್ತು, ಭಾರಿ ಒಳ್ಳೆ ಆಟ ಮಾರ್ರೆ. ಒಂದ್ಸತಿ ಆಟಕ್ಕೆ ಬಂದವರೇ ಸಮೇತ ಹೇಳಿದ್ದು, ನಾನು ಆಟಕ್ಕಂತೇಳಿ ಬಂದದ್ದಲ್ಲ, ದೇವಸ್ಥಾನಕ್ಕಂತೇಳಿ ಬಂದದ್ದು, ಕಂತೆ ನಿಮ್ದು ಆಟ ಆಗ್ತಾ ಇತ್ತು, ಭಾರಿ ಖುಷಿ ಆಯ್ತು. ನಾನು ಕೊನೆಯವರೆಗೂ ಕಣ್ಕೊಂಡು ಹೋದೆ, ನಮ್ಗೆ ಅವ್ರಿಗೆ ಅಂತ 10 ರೂಪಾಯಿ ಕೊಡುದು ಬೇಡ, ಯಾರು ಎಂತದ್ದು ಬೇಡ, ಆ ಕೊನೆಗೊಂದ ಆ ಹೇಳು ಮಾತಿತ್ತಲ್ಲ ನಮ್ಗೆ ಒಂದು 10,000 ರೂಪಾಯಿ ಸಿಕ್ಕಿದಂಗೆ.
7: ಕಾಂಪ್ಲಿಮೆಂಟ್
6: ಕಾಂಪ್ಲಿಮೆಂಟ್ ನಮ್ಗೆ ಯಕ್ಷಗಾನದವ್ರಿಗೆ ಅಂದ್ರೆ ನಮ್ಗೆ ನಾವು ಯಕ್ಷಗಾನದವ್ರಿಗೆ ಕಾಂಪ್ಲಿಮೆಂಟ್ ಸಿಕ್ಕುದಿತ್ತು, ಅದು ಭಾರಿ ಖುಷಿ. ಪ್ರಶಸ್ತಿ ಸಿಕ್ಕಿದಷ್ಟು ಖುಷಿ ಮಾತ್ರ ನಮ್ಗೆ.
7: ವಿಸಿಲ್ ಎಲ್ಲ ಹೊಡೆದಿತ್ತ ನಿಮ್ ಆಟ ಪತಿಗೆ?
6: ಕೆಲವು ಹೊಡಿದ್ರು, ಸುಮಾರಾಯ್ತು. ನಾವು ಅದೇ ಆಟ ಮಾಡ್ತಾ ಇಕ್ಕಂಡ್ ನಾವು ಬರೀ ಆಗ್ಲಿ, ನಾವು ನಮ್ಮ ಇವರು ಇನ್ನೊಬ್ಬ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, ಬೇರೆ ಬೇರೆ ನಮ್ಗೆ ಈಗ ವೇಷದಲ್ಲಿ ಸವಾಲ್ ಇತ್ತು ಅಂತ ಹೇಳಿ. ನಾವು ಬರೀ ಕಿರೀಟ ಇದ್ದ ವೇಷ ಮಾಡುದು, ಬರೀ ಹೊಡಿ ಪುಡಿಯ ಮಾಡುದು ಆತಿರ. ಈ ವರ್ಷ ಮೊನ್ನೆ ಕಡೆಗೆ ಹೊಸ್ತು ಇದ್ ಮಾಡಿ ಬೇಡ್ರ ಕಣ್ಣಪ್ಪ ಅಂತ ಹಾಸ್ಯ. ಯಕ್ಷಗಾನದಲ್ಲಿ ಅದು ಸ್ವಲ್ಪ ಬೇಡ್ರ ಕಣ್ಣಪ್ಪ ಅದು ಸ್ವಲ್ಪ ಕ್ಲಿಷ್ಟವಾದ ಪ್ರಸಂಗ ಅಂತ. ಯಾಕಂದ್ರೆ ಅದರಲ್ಲಿ ರಂಗ ನಡೆಯಲ್ಲ ಸ್ವಲ್ಪ ಕಷ್ಟ, ಯಾಕಂದ್ರೆ ಕೈ ಚುರುಕು ಕಾಲ್ ಚುರುಕು ಅದೆಲ್ಲ ಸ್ವಲ್ಪ ಬೇಕು. ಅದು ಒಂದು ನಾವು ಆಟ ಮಾಡಿ ಅದು ಪ್ರೇಕ್ಷಕರು ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೀಗ ಮುಂದಿನ ಸತಿ ಈಗ ನಮ್ದು ಈಗ ಮಕ್ಕಳದೆಲ್ಲ ಆಟ ಮಾಡ್ತಾ ಇತ್ತು, ಇದೀಗ ಆಯ್ತು, ಇಲ್ಲ ಆಲ್ರೆಡಿ 9 ವರ್ಷ ಆಯ್ತು. ಇನ್ನೀಗ ಮುಂದಿನ ವರ್ಷದಲ್ಲಿ ಈಗ ಮಕ್ಕಳ ದಶಮಾನೋತ್ಸವ ಕಾರ್ಯಕ್ರಮ, ಅದರಲ್ಲಿ ಇನ್ನೀಗ ನಾವು ಸ್ವಲ್ಪ ತಯಾರಿ ಸುಮಾರು ಇರುತ್ತೆ. ಇನ್ನೀಗ ಮಕ್ಕಳಿಗೂ ಎಲ್ಲ ನಮ್ದು 15ನೇ ವರ್ಷ, ಮಕ್ಕಳದು 10ನೇ ವರ್ಷ. ಹಂಗಾಗಿ ಸ್ವಲ್ಪ ನಮ್ಗೆಲ್ರಿಗೂ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಈ ಜವಾಬ್ದಾರಿ ಒಟ್ಟಿಗೆ ನಮ್ಮಲ್ಲಿ ಈಗ ಸ್ನೇಹಿತರೆಲ್ಲ ಸಮಾನ ಮನಸ್ಕರೆಲ್ಲ ಸೇರ್ಕೊಂಡು ಒಂದ್ ಸ್ವಲ್ಪ ಚಂಡೆ ಮೊದಲೇ ಕ್ಲಾಸ್. ಈಗ ನಾವೆಲ್ಲದನ್ನ ಈಗ ನಮ್ ಹೆಜ್ಜೆ ಮಾತ್ರ ಕಲ್ತಾ ಇತ್ತು. ಸ್ವಲ್ಪ ಹಿಮ್ಮೇಳನ್ ಸ್ವಲ್ಪ ಕಲಿಯುವ ಅಂತ ಹೇಳಿ ನಮ್ ಗುರುಗಳನ್ನ ಒತ್ತಾಯ ಮಾಡ್ಕೊಂಡು ಅವ್ರ ಜೊತೆಗೆ ಕೂರಿಸ್ಕೊಂಡು ಅವರಿಗೆ ಅವ್ರಿಗೆ ಅನುಕೂಲ ನೋಡ್ಕೊಂಡು, ಯಾಕಂದ್ರೆ ಒಂದೇ ದಿವಸ ಅಂತ ಹೇಳಿ ಕಷ್ಟ, ಅವರಿಗೂ ಕಷ್ಟ ನಮ್ಗೆಲ್ರಿಗೂ ಕಷ್ಟ ಆಗುತ್ತೆ. ಹಂಗಾಗಿ ನಮ್ಮಲ್ಲಿ ಭಾಗವತಿಗೆ ಚಂಡೆ ಆಮೇಲೆ ಮೊದ್ಲೆನ್ನ ಮುಖವರ್ಣಿಕೆಯನ್ನ ಸಮೇತ ನಾವೀಗ ಎಲ್ರೂ ಕಲಿತಾ ಇತ್ತು.
7: ನೀವು ಕಲಿತಿದ್ರೆ ನೀವೆಲ್ಲ
6: ಅಪರೂಪದಲ್ಲಿ, ಯಾಕೆ ನಮ್ಮ ಈ ಕೆಲಸ ಅದು ಒಟ್ಟಿಗೆಲ್ಲ ಹಾಗೆ ಹೋಗ್ತಾ ಇರುತ್ತೆ. ಒಂದೊಂದು ನಾವೆಲ್ಲ ಸಣ್ಣ ಪುಟ್ಟ ವೇಷಕ್ಕೆಲ್ಲ ನಾವು ಮಾಡ್ಕೊಳ್ಳೋದು, ಯಾಕಂದ್ರೆ ಈಗ ನಾನ್ ಹೆಚ್ಚಾಗಿ ಮಾಡೋದು ಹಾಸ್ಯ ವೇಷ ಆಯ್ತು. ಸ್ವಲ್ಪ ನಂಗೊಂಚು ಆಚೆಗೀಚೆ ವೇಷ ಹೆಚ್ಚಿಗೆ ಮಾಡೋದು ತೊಂದರೆ ಇಲ್ಲ. ಹಂಗಾಗಿ ನನಗೊಂದು ವೇಷ ಮಾಡ್ಕೊಂಡು ನಂಗೆ ಸುಲಭ, ಯಾಕಂದ್ರೆ ಅವರಿಗೆಲ್ಲ ಕ್ರಮ ಪ್ರಕಾರ ಹಂಗೆ ಇರುತ್ತೆ. ಈ ಹಾಸ್ಯ ಕೊಂಚ ಆಚೆಗೀಚೆ ಆದ್ರು ಏನ್ ತೊಂದರೆ ಇಲ್ಲ, ಅದು ಸ್ವಲ್ಪ ವಿಶೇಷವಾಗಿ.
7: ನೀವ್ ಒಂದ್ ಮಾಡೋ ಹಾಸ್ಯಗಾರ ವೇಷ ತುಂಬಾ ಎಂಜಾಯ್ ಮಾಡ್ತೀವಿ.
6: ನಾನು ತುಂಬಾ ಎಂಜಾಯ್ ಮಾಡ್ತೆ, ಯಾಕಂದ್ರೆ ನಾನು ಪರ್ಸನಲ್ ನಾನ್ ಸ್ವಲ್ಪ ಹಾಸ್ಯವೇ ಜಾಸ್ತಿ. ಎಲ್ರು ಸ್ವಲ್ಪ ಸೀರಿಯಸ್ ಇದ್ರೆ ನಾನೊಂದ್ ಸ್ವಲ್ಪ ಒಂದ್ ಹಾಸ್ಯ ಹಾಕಿ ಎಲ್ರು ಈಗ ಎಲ್ರಿಗೂ ಬೇಜಾರು ಇದ್ದದ್ದೆ ಎಂತ ಮಾಡೋಕಿಲ್ಲ. ಹಂಗೆ ಒಂದ್ ಸ್ವಲ್ಪ ನಗಾಡುವ ನಾವೆಲ್ಲ ಒಟ್ಟ ಅದಕ್ಕೆ ಒಂದ್ ಸ್ವಲ್ಪ ನಗಾಡುವ, ಬರೀ ಯಕ್ಷಗಾನದಲ್ಲಿ ಮಾತ್ರ ನಗಾಡೋದಲ್ಲ, ಹೊರಗೆ ಒಂದ್ ಸುಮ್ನೆ ಮಾತಾಡಿದಲ್ಲ ಒಂದ್ ಸ್ವಲ್ಪ ಹಾಸ್ಯ ಮಾಡ್ತಾ ಇರುವ.
7: ವೆರಿ ನೈಸ್, ನಿಮ್ ಕಣಗಿದ್ದಾರೆ ಬೇಕಾತ್ ಮಾರೆ. ಇಲ್ಲಿ ನಿಮ್ ತಂಡದಲ್ಲಿ ನೀವಿದ್ದದ್ದು ಒಳ್ಳೇದಾಯ್ತ.
6: ನಂದು ಒಂದು ಪರ್ಸನಲ್ ನಂಗೊಂದು ಸೌಭಾಗ್ಯ ಈ ಒಂದು ಸಂಘದಲ್ಲಿ ನನಗೂ ಒಂದ್ ಸಿಕ್ಕಿದೆ. ಯಾಕಂದ್ರೆ ನಾನು ಬಂದದ್ದು ಅಚಾನಕ್ ಒಂದ್ ಸಣ್ಣ ಪಾತ್ರಕ್ಕಾಗಿ ಬಂದದ್ದು. ಕೊನೆಗೆ ಗುರುಗಳು ಹೇಳಿದ್ರು ಆಯ್ತಲ್ರ ನೀವೊಂದು ಈ ವೇಷ ಮಾಡ್ತೀರಿ ಅಂತೇಳಿ. ಕೊನೆಗೆ ನಂಗೆ ಎಂತ ಇದೆ, 14 ವರ್ಷದಲ್ಲೂ ನಾನ್ ಪೂರ್ತಿ ಮಾಡಿದ ಹೆಚ್ಚಾಗಿ ಒಂದ್ 90% ಪೂರ್ತಿ ಹಾಸ್ಯವೇ ನಾನು ಮಾಡಿದ್ದೆ. ಹೊರಗೂ ಅಷ್ಟೇ ಹಾಸ್ಯ ಕೇಳಿದ್ರೆ ಅವ್ರು ಅಲ್ಲೊಬ್ರು ಇದ್ರು ಅವ್ರು

0: ಅವರು ಪಾಪ ಬೇರೆ ಮೇಸನ್ ಕೆಲಸದಲ್ಲಿ ಇಪ್ಪವರು, ಹಂಗಾಗಿ ಇದು ಕೊಡ್ತಾ ಇದ್ರು. ಅವರಿಗೆಲ್ಲ ನಮ್ದು ತುಂಬಾ ಸಪೋರ್ಟ್ ಮಾಡ್ತಾರ ಅವ್ರು.
1: ಹಾಗಿನಾರ ಅದೇ ಅದೇ ನಾನು ಅದನ್ನು ಕೇಳ್ಕಂದ್ ಮಾಡಿದೆ. ಈಗ ನೀವ್ ಇದೆಲ್ಲ ಇಷ್ಟೆಲ್ಲ ಮಾಡ್ಕ ಅಂತಂದ್ರೆ ಪೈಸಾನು ಬೇಕಲ್ಲ, ಸೊ ಅದನ್ನ ಹೆಂಗೆಲ್ಲ ಮ್ಯಾನೇಜ್ ಮಾಡ್ತೀರಿ ನೀವು, ಯಾವ ತರ
2: ಪೈಸಾ ಅಂತ ಹೇಳ್ರೆ? ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಯ್ತು, ಏನ್ ಮಾಡ್ಕ ಎಂತ ಅಂತ ಹೇಳಿ. ಎಂತ ಮಾಡುವ, ಅಸಲಿಗೆ ನಾವು ಎಲ್ರಿಗೂ ನಾವು ಸಂಘ ರಿಜಿಸ್ಟ್ರೇಷನ್ ಮಾಡೋಕೆ ದುಡ್ಡಿಲ್ಲ. ನಾವು ಸಂಘದ 1,000 ರೂಪಾಯಿ ರಿಜಿಸ್ಟ್ರೇಷನ್, ಇದು ಸದಸ್ಯತ್ವ ಶುಲ್ಕ ಅಂತೇಳಿ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತು. ರಿಜಿಸ್ಟ್ರೇಷನ್ ಮಾಡಿ ಮತ್ತೊಂದು ರಿಜಿಸ್ಟ್ರೇಷನ್ ಮಾಡೋ ಉದ್ದೇಶ ಅಂತ ಹೇಳಿ ಹೇಳ್ರೆ, ಏನಾದ್ರು ರಿಜಿಸ್ಟ್ರೇಷನ್ ಆದಿದ್ರೆ ಸಂಘದಿಗೆ ಗೌರ್ಮೆಂಟ್ ಏನಾದ್ರು ಸಿಗತ್ತೆ ನೋಡುವ ಅಂತೇಳಿ
1: ಆಸೆ
2: ಆಸೆಯಿಂದ ಅದ್ರಂಗೆ ಮಾಡಿ ನಮ್ಗೆ ಕನ್ನಡ ಸಂಸ್ಥೆ ಇಲಾಖೆಯಿಂದ ನಮ್ಗೆ ಸಿಕ್ಕಿತ್ತು. ಒಂದೊಂದು ಆಟಕ್ಕೆ ಎರಡೆರಡು ಆಟಕ್ಕೆ ಎಲ್ಲ ಕೊಡ್ತಾ ಇದ್ರು ಅವರು. ಅದರಿಂದ ನಾವು ಸ್ವಲ್ಪ ಅದರಲ್ಲೂ ಮೇಲೆ ಬಂದಿತ್ತು. ಇಲ್ಲದೆ ಇದ್ರೆ ನಮ್ಗೆ ಹಣಕಾಸಿನ ಸಮಸ್ಯೆ ಬರ್ತಿತ್ತು. ಆಮೇಲೆ ಆನಂದ್ ಕುಂದರ್ ಇರ್ಬೋದು, ಪ್ರಮೋದ್ ಮಧುರಾಜರು, ಹಾಗೆ ನಮ್ಮ ಶ್ರೀನಿವಾಸ ಶೆಟ್ರ, ಹಾಲಡಿ ಶ್ರೀನಿವಾಸ ಶೆಟ್ರು, ಮತ್ತೆ ತುಂಬಾ ಜನ ನಮ್ಮ ಫ್ರೆಂಡ್ಸಿನ ವಡ್ಡಸೆಯಲ್ಲಿ ತುಂಬಾ ಜನರು ದೇವಸ್ಥಾನದಿಂದ ನಮ್ಗೆ ದೀಪೋತ್ಸವಕ್ಕೆ ಟೈಮ್ಗೆ ಆಟ ಮಾಡುವಾಗ ದೀಪೋತ್ಸವಕ್ಕೆ ಲೈಟಿಂಗ್ ವ್ಯವಸ್ಥೆ ಮಾಡ್ಬೇಕು. ಅದಕ್ಕೆ ದೇವಸ್ಥಾನದ ಸಹಿತ ನಾವು ಮಾಡ್ತಿರ್ತೀವಿ. ದೀಪದ ವ್ಯವಸ್ಥೆಗಳಿಗೆ, ಸೌಂಡ್ಸ್, ಮೈಕಿಗೆ, ಅದೆಲ್ಲ ನಮ್ಗೆ ದೇವಸ್ಥಾನದಿಂದ ಕೊಡ್ತಾ ಇದ್ರು. ಆಮೇಲೆ ಫ್ರೆಂಡ್ಸ್ ವಡ್ಡರ್ಸ್ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳು, ನಮ್ಮ ತುಂಬಾ ಸಂಘ ಇತ್ತು, ಒಂದೆರಡಲ್ಲ. ನಮ್ ಮೊದಲು ಇದರದ್ದು ಆದರ್ಶ ಯುವಕ ಮಂಡಲ ಒಂದೇ ಇದ್ದಿತ್ತು. ಆಮೇಲೆ ಏನಾಯ್ತು, ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಆಸಕ್ತಿ ಇತ್ತು. ನಮ್ಗೆ ಯಕ್ಷಗಾನ ಆಸಕ್ತಿ, ಅದ್ರೊಟ್ಟಿಗೆ ಭಜನೆ, ಬೇರೆ ಇದ್ದವರಿಗೆ ಆತರ. ಈಗ ಎಲ್ಲಿರಿಗೆ ಅಂತ ಹೇಳಿದ್ರೆ, ನಾವು ಯಕ್ಷಗಾನ ಮಾಡಿದ್ರಿಂದ ಬೇರೆ ಬೇರೆ ಸಂಘಗಳು ಹುಟ್ಟು ಹಾಕೊಂಡ್ರು, ಅವರ ಮಾಡುವಂತ ಕಾರ್ಯಕ್ರಮಗಳು ಯಕ್ಷಗಾನವೇ ಆಗಿರುತ್ತಿತ್ತು. ಈಗ ಅತಿಥಿ ಕಲಾವಿದರನ್ನು ಕರ್ಕೊಂಡು ಅಥವಾ ಬೇರೆ ಮೇಳಗಳನ್ನು ಕರ್ಕೊಂಡು, ಒಳ್ಳೊಳ್ಳೆ ಒಂದೊಂದು ವರ್ಷಕ್ಕೆ ಒಂದೊಂದು ಮೇಳಗಳನ್ನ, ಒಳ್ಳೊಳ್ಳೆ ಮೇಳದ ಕರ್ಸ. ಇದಕ್ಕೆಲ್ಲ ಏನಂತ ಹೇಳಿದ್ರೆ, ನಾವು ಅಲ್ಲಿ ನಮ್ಮ ಊರಿನಲ್ಲಿ ಒಂದು ಯಕ್ಷಗಾನದ ಗುಂಪು ಅದೊಂದು ತಯಾರಿ ಆಯ್ತು. ಹಾಗಾಗಿ ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮಲ್ಲಿ ಯಕ್ಷಗಾನ ಉಂಟು.
1: ಹಂಗಾರೆ ನಿಮ್ದೊಂದು ಮೊಬೈಲ್ ನಂಬರ್ ಹೇಳಿಬಿಡಿ. ಈಗ ನಿಮ್ಮ ಮಾತು ಕೇಂತಿದ್ದಾರ, ಹಾಕೆ ನಮ್ದೊಂದು ಈ ಪ್ರೋಗ್ರಾಮಿಗೆ ಇವ್ನೊಂದು ಕರ್ಸುವ ಅಂತೇಳಿ ಹೇಳಿ ಹೇಳುದಾದ್ರೆ ನಿಮ್ಮ ಮೊಬೈಲ್ ನಂಬರ್ ಅವ್ರಿಗೆ ಹೆಲ್ಪ್ ಆತ ಹೇಳಿ.
0: ಎಂತ ಇದ್ರು ಬೇಕಾದ ಯಾವ ಹೊತ್ತಿ ಬೇಕಾದ್ರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಲಕ್ಕ. ನನ್ನ ನಂಬರ್ ನಾ ಹೇಳ್ತೆ, 9964073216, 9964073216. ಗುರುಪ್ರಸಾದ್ ಆಯ್ತಾ?
1: ಆಯ್ತು ಕೇಳುಗ್ರೆ. ನಾವ್ ಇಷ್ಟು ತರಿಗೆ ಮಾತಾಡದ್ದು ಶ್ರೀ ಮಹಾಲಿಂಗೇಶ್ವರ ಕಲಾರಂಗ ರಿಜಿಸ್ಟರ್ಡ್ ವಡ್ಡರ್ಸೆ ಈ ತಂಡದವರೊಟ್ಟಿಗೆ. ಗುರುಪ್ರಸಾದ್ ಐತಾಳ್ರು, ಪದ್ಮನಾಭಾಚಾರ್ಯರು, ವಿಘ್ನೇಶ್ ಶೆಟ್ಟಿ ಅವರು ಮತ್ತು ಶ್ರೀಕಾಂತ್ ಭಟ್ ಅವರು, ಇವರ ಪ್ರತಿನಿಧಿಗಳಾಗಿ, ಈ ತಂಡದ ಪ್ರತಿನಿಧಿಗಳಾಗಿ ನಮ್ಮೊಟ್ಟಿಗೆ ಯಕ್ಷ ಸಮಾಗಮದ ಈ ಸರಣಿ ಕಾರ್ಯಕ್ರಮದಲ್ಲಿ ಮಾತಾಡ್ರ ಭಾರಿ ಖುಷಿ ಆಯ್ತು. ಅಲ್ಲಿಂದ ಬಂದು ನಿಮ್ ಉಮೇದ್ಕೊಂಡೆ ಖುಷಿ ಆಯ್ತು. ಆಕ್ಚುಲಿ ಹೊತ್ತು ಕಂತಿತ್ತ, ಆದ್ರೆ ಅವ್ರ ಮುಖದಲ್ಲಿರೋ ಬ್ರೈಟ್ನೆಸ್ ಇತ್ತಲ್ಲ ಅದು ಹಾಂಗೆ ಇತ್ತ. ಅದು ಯೂನಿಫಾರ್ಮ್ ಎಲ್ಲ ಹಾಕೊಂಡು ಅಷ್ಟು ಗೊಡ್ಜಂಗ್ ರೆಡಿ ಆಗಿ ಆ ಉತ್ಸಾಹ ನಾನು ನಿಜವಾಗ್ಲೂ ತುಂಬಾ ಇಷ್ಟಪಟ್ಟೆ. ತುಂಬಾ ಧನ್ಯವಾದಗಳು ನಿಮ್ಗೆ. ಅದೇವ್ರು ಒಳ್ಳೇದ್ ಮಾಡ್ಲಿ. ಶ್ರೀ ಮಹಾಲಿಂಗೇಶ್ವರ ಕಲಾರಂಗ ರಿಜಿಸ್ಟರ್ಡ್ ವಡ್ಡಸೆ ಇನ್ನಷ್ಟು ಬೆಳೆಯಲಿ. ಥ್ಯಾಂಕ್ ಯು ಸೋ ಮಚ್,
2: ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು.
1: ಸರಿ ಕೇಳುಗ್ರೆ, ಹಾಗಿದ್ರೆ ಇವತ್ತಿನ ಈ ಕಾರ್ಯಕ್ರಮ ಮುಗಿಸಿ ನಾವೆಲ್ಲ ಹೊರಡುವ. ಹೊರಡುತ್ತಾ ನೆಕ್ಸ್ಟ್ ಮುಂದಿನ ಸಂಚಿಕೆಗೆ ನೀವು ಕಾಯ್ತಾ ಇರಿ, ಮತ್ತೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ. ಹೌದು, ನಾನೇ ಮಾರೆ, ಧ್ವನಿ ಒಂಚೂರು ಚೇಂಜ್ ಆಯ್ತಷ್ಟೇ. ನಿಮ್ಮೊಟ್ಟಿಗೆ ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಬಹಳ ವಿಶೇಷವಾಗಿರೋ ಕಾರ್ಯಕ್ರಮ. ನಾವು ಕುಂದಾಪುರದಾರ, ನಮ್ಮನೆ ಅಂಗಳ, ನಮ್ಮನೆ ಜಗಲಿ, ನಮ್ಮನೆ ಚಾವಡಿ, ನಮ್ಮನೆ ಕ್ವಾಣೆ ಎಲ್ಲ ಕ್ಲೀನ್ ಇರ್ ಆಚೆ ಮನೆ ಹ್ಯಾಂಗ್ ಬೇಕಾರ ಇಲ್ಲಿ ನಾವು ತಕೊಂಬ ಜರಿ ಕೊಟ್ಟಿನ, ನಾವು ತಿಂಬು ತಿಂಡಿದ್ದು ಎಂತದೇ ವಸ್ತು ಇದ್ರು ಪೇಪರ್ನ ತೆಗ್ದು ಆಚೆ ಬಿಸಾಕಿ ನಾವಿಲ್ಲ ಲಾಯಕ್ ಮಾಡಿ ಕೂಕಂತ. ಬಟ್ ಇಂಪಾರ್ಟೆಂಟ್ ಏನಂದ್ರೆ, ನಾವು ನಮ್ಮದನ್ನ ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಎಷ್ಟು ಕ್ಲೀನ್ ಆಗಿ ಇಟ್ಕಂತ, ಅದ್ರ ಬಗ್ಗೆ ಎಷ್ಟು ಜವಾಬ್ದಾರಿಯನ್ನ ತಕ್ಕಂತ, ಇದು ಬಹು ಮುಖ್ಯವಾಗಿರೋದು. ಅದರಲ್ಲೂ ಇವತ್ತಿನ ದಿನದಲ್ಲಿ ಪ್ಲಾಸ್ಟಿಕ್ ಅಯ್ಯೋ ಬ್ಯಾಡ್ದೋ ಬ್ಯಾಡ್ದೋ ಅಂದ್ರು ಮನೆಗೆ ಮತ್ ಬಂದು ಬೀಳತ್ತ. ಅದನ್ನ ಮ್ಯಾನೇಜ್ ಮಾಡೋದು ಹೆಂಗೆ, ಅದನ್ನ ನಾವು ಎಲ್ಲಿ ಹಾಕಬಹುದು, ಯಾರೆಲ್ಲ ಒಟ್ಟಾಗಿ ಮಾಡಬಹುದು, ಇಡೀ ಊರಿನ ಕಸ ಎಷ್ಟಾಪು ಒಂದು ಪ್ಲಾಸ್ಟಿಕ್ ಹೇಳಿ, ಇದೆಲ್ಲದ್ರ ಬಗ್ಗೆ ಒಂದು ಜವಾಬ್ದಾರಿ ತಕೊಂಡು ಮುಂದುವರೆದು ಬಹುಮುಖ್ಯ ಕೆಲಸ ಮಾಡ್ತಿರೋದು. ಇವ್ರು ಮಾಡ್ತಿರೋದು ಇದು ಒಂದೇ ಕೆಲಸ ಅಲ್ಲ, ಸುಮಾರು ಇತ್ತು ಹತ್ತು ಹಲವು. ಇದ್ರ ಬಗ್ಗೆ ಎಲ್ಲ ಮಾತಾಡ್ಕಂತಾನೆ ನಮ್ಮೊಟ್ಟಿಗಿದ್ರ ಪಂಚವರ್ಣ ಸಂಘಟನೆಯವರು, ಪಂಚವರ್ಣ ಯುವಕ ಮಂಡಲ ರಿಜಿಸ್ಟರ್ಡ್ ಮತ್ತು ಪಂಚವರ್ಣ ಮಹಿಳಾ ಮಂಡಲ ಇವರೆಲ್ಲ ಸೇರ್ಕೊಂಡು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಈಗ ನಮ್ಮೊಟ್ಟಿಗಿದ್ರ ಯಾರೆಲ್ಲ ಇದ್ರಂತ ಕೇಂದ್ರ ಮನೋಹರ್ ಪೂಜಾರ ಇವರೀಗಿನ ಅಧ್ಯಕ್ಷರು, ಲಲಿತಾ ಪೂಜಾರಿ ಅವರು ಈಗ ಮಹಿಳಾ ಮಂಡಲದ ಅಧ್ಯಕ್ಷರಾಗಿರೋರು, ಆಮೇಲೆ ನಮ್ಮ ಕಲಾವತಿ ಅಶೋಕ್ ಅವರು ಕಾರ್ಯಾಧ್ಯಕ್ಷರು, ವಸಂತಿ ಉಮೇಶ್ ಅವರು ಕಾರ್ಯದರ್ಶಿಗಳು, ಪುಷ್ಪ ಕೆ ಹಂದಟ್ಟು ಉಪಾಧ್ಯಕ್ಷರು, ಸುಜಾತಾ ಬೈರಿ ಅವರು ಸಂಚಾಲಕರು, ಹಾಗೆ ದಿನೇಶ್ ಆಚಾರ್ ಮಣೂರ್ ಅವರು ಉಪಾಧ್ಯಕ್ಷರು. ಇವರೆಲ್ಲ ನಮ್ಮೊಟ್ಟಿಗೆ ಬಂದು ಕೂಕೊಂಡಿರಿ. ಇನ್ನೂ ಬಾರಿ ಮಂದಿದ್ರ ಪಪ್ಪು ಕಾಯಿಲ್ಲ ಅಷ್ಟೇ, ಯಾಕಂದ್ರೆ ಅವ್ರ ಸಂಘಟನೆಯಲ್ಲಿ ದೊಡ್ಡದಾಗಿ ಎಷ್ಟೋ ಜನ ತುಂಬಾ ಸ್ವ ಆಸಕ್ತಿಯಿಂದ ಸೇರ್ಕೊಂಡು ಈ ಸಮಾಜ ಸೇವೆಯನ್ನ ಮಾಡ್ತಾ ಇದ್ರು. ಅವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಸ್ವಾಗತ ಮೇಡಮ್, ನಿಮಗೂ ಕೂಡ ಸ್ವಾಗತ.
2: ಥ್ಯಾಂಕ್ ಯು. ಈಗ ನಮ್ಮ ಮನೋಹರ್ ಪೂಜಾರಕ್ಕ ಹೆಂಗೆ ಮೈಕಿತ್ತ, ಈಗ ನೀವು ಹೇಳಕ್ ಪಂಚವರ್ಣ ಅಂದ್ರೆ ಎಂತ ಅಂತೇಳಿ. ನಾವು ನಾಲ್ಕು ವರ್ಣಗಳನ್ನ ಕೇಳಿತ್, ನಾಲ್ಕು ವೇದಗಳನ್ನ ಕೇಳಿತ್ತ, ಈ ಪಂಚವರ್ಣ ಅಂದ್ರೆ ಎಂತ ಅದ್ರ ಅರ್ಥ?
3: ಪಂಚವರ್ಣ ಅಂದ್ರೆ ಇವಾಗ ನೀವು ನಾಲ್ಕು ವರ್ಣ ನಾಲ್ಕು ವೇದಗಳನ್ನ ಹೇಳಿದ್ರೆ ಅದಕ್ಕೆ ಒಂದು ಅಷ್ಟ ಸೇರ್ಸುದು ಈಗ ಪಂಚವರ್ಣ. ಯಾಕಂದ್ರೆ ನಮ್ಮ ಪಂಚವರ್ಣ ಯುವಕ ಮಂಡಲ ಸಾಧಾರಣ 1997 ಹಾಗೆ ಒಂದು ಹುಟ್ಟಾಕೊಂಡದ್ದು. ಓಣಿ ಗೆಳೆಯರಂತ ಒಂದು ಟೀಮ್, ಅದರ ಒಂದು ನಮ್ಮ ಸುರೇಶ್ ಗಾಣಿಗರಂತ ಒಬ್ಬ ಎಲ್ಲ ಸಣ್ಣ ಅವಾಗಲೇ ಒಂದು 20 ವರ್ಷದ ಯುವಕರೆಲ್ಲ ಸೇರಿ ಒಂದು ಓಣಿ ಗೆಳೆಯರಂತ ಒಂದು ಮಾಡ್ಕೊಂಡು 5-6 ಜನ ಸೇರಿ
2: ಕ್ವಾಟದ ಬದಿ ಓಣಿ ಗೆಳೆಯರ
3: ಕ್ವಾಟದಲ್ಲಿ ಇವತ್ತು ವರುಣತೀರ್ಥ ಕೆರೆ ಏನಿದೆಯೋ ಆ ಕೆರೆ ಪಕ್ಕದಲ್ಲಿ ಒಂದು ನಮ್ದು ಒಂದು ಸಂಸ್ಥೆ. ಅಲ್ಲಿ ಏನ್ ಮಾಡ್ದ ಅವ್ರು ಏನ್ ಮಾಡ್ದ ಓಣಿ ಗೆಳೆಯರ ಅಂತ ಇದ್ದದ ಅವಾಗ ಅವರು 97-95 ಒಂದ್ ಸುಮ್ಮನೆ ಯುವಕ ಮಂಡಲ್ಗಣ 5-6 ಜನ ಹುಡುಗರು ಇದ್ದಿರಿ. ಅವಾಗ ಏನ್ ಮಾಡಿದ್ರು ಇವರು, ಈ ಅವಾಗ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವ ಇಂತ ಕಾರ್ಯಕ್ರಮಗಳು ನಡೀತಿತ್ತು. ಅವಾಗ ಏನ್ ಮಾಡ್ತಾ ಅಂತ ಹೇಳಿದ್ರೆ, ಒಂದು 5 ಜನ ಯುವಕರ ತಂಡ ಸೇರಿ ಈ ಸುರೇಶ್ ಗಾಣಿಯರಂತ ಒಬ್ಬ ಸಾರಥಾರತದಲ್ಲಿ ಒಂದು ಯುವಕ ಮಂಡಲ ಮಾಡುವ ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಯೋಚನೆ ಮಾಡಿದ 5 ಜನ ಇದ್ರಲ್ಲ, ಅದಕ್ಕೆ 5 ಜನಕ್ಕೋಸ್ಕರ ನಾವು ಪಂಚವರ್ಣ ಇಡುವಂತ ಯೋಚನೆ ಮಾಡಿ ಅವ್ರು ಆ ಹೆಸರನ್ನ ಇಟ್ಟದ್ ಪಂಚವರ್ಣಕ್ಕೆ.
2: ಒಳ್ಳೆ ಯೋಚನೆ,
3: 5 ಜನ ಇರಬೇಕೋಸ್ಕರ ಪಂಚವರ್ಣ ಅಂತ ಇಟ್ರು. ಆ ಯುವಕ ಮಂಡಲ ಪ್ರಥಮ ವರ್ಷದಲ್ಲೇ ಒಂದು ನಾವು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ಬೇಕಂತ ಹೊರಟು ಕನ್ನಡ ರಾಜ್ಯೋತ್ಸವವನ್ನ 1997 ನಾವು ಶುರು ಮಾಡ್ತೀವಿ.
2: ಅಷ್ಟೊತ್ತಿಗೆ ಎಷ್ಟು ವರ್ಷ ಆಯ್ತು ಈಗ?
3: ಇವಾಗ ನಮ್ಮ ಸಂಘಟನೆ ಇವಾಗ 29ನೇ ವರ್ಷ ನಾವು ಸಂಘಟನೆ ಮಾಡಿ. ಇವತ್ತೇನು ಪ್ರಸ್ತುತ ನಾನು ಅಧ್ಯಕ್ಷನಾಗಿದ್ರು, ನಾನು ಈ ಸಂಘಟನೆ 28 ವರ್ಷದಿಂದ ಆ ಸಂಘದಲ್ಲಿದ್ದವನು. ಹಿಂದೆ 12 ವರ್ಷ ಒಬ್ಬ ನಾನು ಸೆಕ್ರೆಟರಿ ಆಗಿದ್ದೇನೆ, ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ಅನುಭವ ನಮ್ದು. ತದನಂತರದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ದಂತ.
2: ನೀವು ಅದಕ್ಕೆ ಸೇರೋದು ನಿಮ್ಗೆ ಎಷ್ಟು ವರ್ಷ?
3: ಅಂತ ಹೇಳಿದ್ರೆ ಅವಾಗ ಸಾಧಾರಣ ಒಂದು 20 ವರ್ಷ ಇರಬಹುದೇನು.
2: ಆ ಸಣ್ಣ ಏಜಿಗೆ ನೀವು ಇಂಥದೊಂದು ಯೋಚನೆ ಇಟ್ಕೊಂಡು ನೀವೆಲ್ಲ ಗಂಡ್ ಮಕ್ಕಳು ಒಟ್ಟಿಗೆ ಸೇರದ್ದು ಹಾಪ್ಕೂಸ್ ಮಾರೆ. ಯಾಕಂದ್ರೆ ಬೈಕ್ ಇಟ್ಕೊಂಡು ಬರ್ರ ಅಂತ ಹಾಪೋದ್ ಬಿಟ್ರೆ ಬೇರೆಂತರು ಮಾಡ್ಕೊನೋ ತುಡಿತ ಕಡಿಮೆ. ಅಂತದ್ರಲ್ಲಿ ನೀವು ಗಂಡುಗಳ 20 ವರ್ಷಕ್ಕೆ ಸಣ್ಣ ವಯಸ್ಸಿಗೆ ಶುರು ಮಾಡಿದ್ರಲ್ಲ ಎಂತದೊಂದು ಯೋಚನೆ.
3: ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಕೋಟಾ ಪರಿಸರ ವ್ಯಾಪ್ತಿಯಲ್ಲಿ ನಾವೆಲ್ಲ ಬೆಂಗಳೂರಲ್ಲೆಲ್ಲ ಅವಾಗ ಒಂದ್ ಶರ್ಮ ಹೋಗಿ ಬಂದ, ಅವಾಗ ಅಲ್ಲಿ ಎಲ್ಲ ಕಡೆ ಗಲ್ಲಿ ಗಲ್ಲಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ನಮ್ಮ ಊರಲ್ಲಿ ಬಂದಲ್ಲಿ ಹಳ್ಳಿ, ನಮ್ಮ ಕೋಟಾ ಅನ್ನೋದು ಒಂದು ಹಳ್ಳಿ ಪರಿಸರ. ಆವಾಗ ಕೋಟದಲ್ಲಿ ಜಾತ್ರೆ ಆಗ್ತದೆ, ಒಂದು ಅಮೃತೇಶ್ವರಿ ಜಾತ್ರೆ, ಒಂದು ಹಿರೇಮಾಲಿಂಗೇಶ್ವರ ಜಾತ್ರೆ. ಅದೆರಡು ಜಾತ್ರೆಯಲ್ಲಿ ಆಗುವಂತ ಕಾರ್ಯಕ್ರಮಗಳನ್ನ ನಾವು ನೋಡಿ ಬೆಳೆದವರು. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಇನ್ನೊಂದು ಅದಕ್ಕೆ ನಾವು ಸೇರಿಸ್ಬೇಕು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡುವಂತ ಉದ್ದೇಶದಿಂದ ಕೋಟದಲ್ಲಿ ಮೂರು ಹಬ್ಬ ಆಯ್ತು. ಅವಾಗ ಒಂದು ಅಮೃತೇಶ್ವರಿ ಹಬ್ಬ ಆಯ್ತು, ಒಂದು ಹಿರೇಮಾಲಿಂಗೇಶ್ವರ ರಥೋತ್ಸವ ಆಯ್ತು. ತದನಂತರದಲ್ಲಿ ಇವತ್ತು ನಾವು ರಾಜ್ಯೋತ್ಸವ ಏನು ಮಾಡ್ತಿದ್ದೇವೆ, ಅವಾಗ ಹಬ್ಬ ಟೈಪ್ ಒಂದು ಯಕ್ಷಗಾನ ಮಾಡುವಂಥದ್ದು ಎಲ್ಲೂ ಇಲ್ಲ, ಒಂದು ನಾಟಕ ಮಾಡುವಂಥ ಸಂಘ ಸಂಸ್ಥೆಗಳಲ್ಲಿಲ್ಲ. ಸಂಘ ಸಂಸ್ಥೆಗಳು ಇರ್ಬೋದು, ಸಣ್ಣ ಪುಟ್ಟ ಮೂಲೆಯಲ್ಲಿ ಏನೇನು ಮಾಡ್ತಿರ್ಬೋದು. ನಾವು ಸಮಾಜಮುಖಿ ಕೆಲಸ ಮಾಡಬೇಕಂತ ನಮ್ಮ ತುಡಿತದಲ್ಲಿ ಏನೋ ಒಂದು ಸಮಾಜಕ್ಕೆ ನೋಡಬೇಕು. ಅವಾಗೆಲ್ಲ ನಾವು ಸಣ್ಣದಾಗಬೇಕಾದ್ರೆ ಏನೋ ಕೆಲಸ ಮಾಡಬೇಕಂತ ತೋಡ್ ಬದಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದದ್ದು, ತೋಡ್ ಬದಿ ಐ ಗದ್ದಿ ಬದಿ ಒಂದು ಏನೋ ಒಂದು ತುಳಿತಗಳು ನಮ್ಗೆ ಸಮಾಜ ಸೇವೆ ಮಾಡ್ಬೇಕನ್ನೋದು. ಅದೇ ಸಮಾಜ ಸೇವೆ ನಾವು ಏನು ಯುವಕ ಮಂಡಲದವರು 5 ಜನ ಹೋಗಿ 10 ಜನ ಇದಾವೆ ಇವತ್ತು, ಸಾಧಾರಣ ಒಂದು 30 ಜನ ಯುವಕರ ಸೇರಿ ಇದು ಅವ್ರೆಲ್ಲರಿಗೂ ಒಂದೇ ಮನಸ್ಸು ಏನಂದ್ರೆ ಸಮಾಜಮುಖಿ ಕೆಲಸಗಳು ಮಾಡ್ಬೇಕು, ಅನಾರೋಗ್ಯ ಪೀಡಿತರ ನಾವು ಸಹಾಯ ಮಾಡ್ಬೇಕು. ಅದೇ ರೀತಿಯಲ್ಲಿ ಮಕ್ಕಳಿಗೆ ಎಜುಕೇಶನ್, ಯಾಕಂದ್ರೆ ನಾವು ವಿದ್ಯಾಭ್ಯಾಸ ನಾವೆಲ್ಲ ಕಡಿಮೆ ಮಾಡಿದ್ದೇವೆ. ಇವತ್ತು ನಮ್ಮ ಮನಸ್ಸಿನಲ್ಲಿ ಏನಿದೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು, ಎಜುಕೇಶನ್ ಕೊಡ್ಬೇಕು ನಮ್ಮ ಮನಸ್ಸಿನಲ್ಲಿದೆ. ನಾವು ಎದುರುಗಡೆ ನೋಡಿದಾಗ ನಮ್ಗಿಂತ ಬಡವರು ಇರ್ತಾರೆ, ಅವ್ರಿಗೆ ಏನಾದ್ರು ಒಂದು ಸಹಾಯ ಮಾಡ್ಬೇಕು.
2: ನೀವ್ ಮಕ್ಕಳಿಗೆ ಎಂತ ಜಾಸ್ತಿ ಓದ್ಲ, ಓದ್ಸೋರು ಇಲ್ಲ ಅಂತಾನ ಅಥವಾ ನಿಮಗ್ ಆಸಕ್ತಿ ಇಲ್ಲ?
3: ನಮಗ್ ಆಸಕ್ತಿ ಅನ್ನೋದ್ರಿಗಿಂತ ಬಡತನ ಹಿಂದೆ ಇದೆ. ನಾವು ಆಸಾಡಿ ಒಟ್ಟನೊಂದು ಕಾನ್ಸೆಪ್ಟ್ ಇಡ್ಲಿಕ್ಕೆ ಕಾರಣ ನಮ್ಮ ಹಿಂದಿನ ಬಡತನವನ್ನು ಯೋಚನೆ ಮಾಡ್ತೇವೆ. ಆಸಾಡಿಯಲ್ಲಿ ಏನ್ ಇದೆ, ಆಸಾಡಿ ಹಬ್ಬ ಮಾಡ್ಕೊಂಡು ನಾವು ಇವತ್ತು ಈ ಅಜ್ಜಿ ಸ್ವಾಣಿ ತಿಂಗಳನ್ನು ಮಾಡು ಅಂತದಕ್ಕೆಲ್ಲ ನಮ್ಮನೆ ಇಡ್ಲಿಯೋ ದ್ವಾಸಿಯೋ ಇಂತ ಕಾಯಿ ಇಂತ ಮಾಡುದು ಅದನ್ನೆಲ್ಲ ನೋಡಿ ಬೆಳೆದವ್ರು ನಾವು ಇವತ್ತು. ಯಾಕಂದ್ರೆ ನಾವು ಒಂದು ಆಸಾಡಿ ಒಟ್ಟು ಅನ್ನೋ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ ಹಿಂದಿನ ನಮ್ಮ ಕಷ್ಟದ ಅನುಭವಗಳು. ನಮಗೆ ಓದ್ಲಿಕ್ಕೆ ಮನಸ್ಸಿಲ್ಲದೇ ಅಲ್ಲ, ಓದ್ಲಿಕ್ಕೆ ಅನಾನುಕೂಲ ಅವಾಗ. ಅದಕ್ಕೆ ಅವಾಗ ನಮ್ಮ ಅರ್ಧ ವಿದ್ಯಾಭ್ಯಾಸವನ್ನು ಕೆಲಸ ಮಾಡಿ ನಾವು ಹೋಟ್ಲ್ ಮನೆ ಕೆಲಸ ಮಾಡ್ಕೊಂಡಿದ್ದವ್ರು. ಆ ಕೆಲಸ ಮಾಡಿ ನೋಡಿದ್ರು ಇವತ್ತೇನು ನಾವು ದೊಡ್ಡ ವ್ಯಕ್ತಿಗಳಾಗಬೇಕಂದ್ರೆ ಅಲ್ಲ, ಸಮಾಜದಲ್ಲಿ ನಮ್ಗಿಂತ ಸ್ವಲ್ಪ ಕೆಳಗೆ ಇರುವವರಿಗೆ ನಾವು ಸಹಾಯ ಮಾಡ್ಬೇಕನ್ನೋ ನಮ್ಮ ಒಂದು ಯುವಕರ ಮನಸ್ಸು. ಆ ಸಂಘಟನೆ ನಾವು ಬರ್ತಾ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇತ್ತು. ತದನಂತರದಲ್ಲಿ ಬರೇ ರಾಜ್ಯೋತ್ಸವ ಮಾಡಿದ್ರೆ ಆಗುದಿಲ್ಲ ಅಂತ ಹೇಳಿ ಆಗಸ್ಟ್ 15ಕ್ಕೆ ಧ್ವಜಸ್ತಂಭ ಎಲ್ಲ ಕಟ್ಟಿ ಫ್ಲಾಗ್ ಹೋಸ್ಟಿಂಗ್ ಅಂದ್ರೆ ಧ್ವಜಾರೋಹಣ ಮಾಡ ಶುರು ಮಾಡ್ತೇವೆ. ಅದು ಯೋಚನೆ ಮಾಡ್ತೇವೆ. ಒಂದ್ ವರ್ಷ ನಾವು ಯುವಕರದ ಒಂದು ಸಣ್ಣ ಸಣ್ಣ ಮನಸ್ಸು.
2: ಅಲ್ಲ, ಅದು ನೀವು ಕನ್ನಡ ರಾಜ್ಯೋತ್ಸವ ಅಂತ ಮಾಡ್ಕೊಳ್ತದ?
3: ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಂದ್ರೆ ನಮ್ಮಲ್ಲಿ ಕನ್ನಡ ಉಳಿಬೇಕಂದೇಳಿ, ಅದಕ್ಕೂ ಒಂದು ಕಾರಣ ಇದೆ. ಇವತ್ತೆಲ್ಲ ಇಂಗ್ಲಿಷ್ ಮೀಡಿಯಂ ನಡೀತಾ ಇದೆ, ಕನ್ನಡ ಎಲ್ಲಿ ನೋಡಿದ್ರೆ. ಅವಾಗ ನಾವೆಲ್ಲ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡಿ ಬಂದವರು, ನಮ್ಮಲ್ಲಿ ಕೆಲವರೆಲ್ಲ ಬೆಂಗಳೂರಲ್ಲ ಇದ್ದು ಬಂದ, ಅವಾಗೆಲ್ಲ ನಮ್ಗೆ ಯಾವುದೇ ಭಾಷೆ ಬಗ್ಗೆ ದ್ವೇಷ ಇಲ್ಲ, ಬೇಜಾರಿಲ್ಲ. ಎಲ್ಲಾ ಭಾಷೆಯನ್ನು ಗೌರವಿಸ್ತೇವೆ, ನಮ್ಮ ಭಾಷೆಯನ್ನು ಜಾಸ್ತಿ ಪ್ರೀತಿಸ್ತೇವೆ ಗೌರವ ಜೊತೆಯಲ್ಲಿ. ಏನ್ ಮಾಡ್ತೇವೆ ನಾವು ಇಂಗ್ಲಿಷ್ ಅನ್ನು ನಾವು ದ್ವೇಷಗಳಲ್ಲ, ನಾವು ಈ ರಾಜ್ಯೋತ್ಸವದಲ್ಲಿ ಕನ್ನಡವನ್ನು ಎಲ್ಲಾ ಕಡೆ ಹರಡಬೇಕು ಅನ್ನೋದು ನಮ್ಮ ಉದ್ದೇಶ. ಅವಾಗೆಲ್ಲ ಈ ಕನ್ನಡದವ್ರ ಮೇಲೆ ದಬ್ಬಳಿಕೆ ಆಗ್ತಾ ಇತ್ತು, ತಮಿಳವರಿಂದ ಅಲ್ಲಿ ನಮ್ಮ ಬೆಳಗಾವಿಯಲ್ಲಿ ಈ ಮರಾಠಿಗಳಿಂದ ಎಲ್ಲ ಸ್ವಲ್ಪ ದಬ್ಬಳಿಕೆ ಆಗ್ತಿತ್ತು ಆ ಕಾಲದಲ್ಲಿ 25-30 ವರ್ಷ ಕೆಳಗಡೆ ಎಲ್ಲ. ಅದೆಲ್ಲ ನೋಡಿದ್ರೆ ನಮ್ಮ ಕನ್ನಡವನ್ನು ಬಳಸಬೇಕು ಅನ್ನೋ ನಮ್ಮ ಉದ್ದೇಶ ಇದ್ದಿತ್ತು. ಆ ಉದ್ದೇಶದಲ್ಲಿ ನಮ್ಮ ಮಕ್ಕಳನ್ನು ಕನ್ನಡ ಮೀಡಿಯಂಗೆ ಸೇರಿಸ್ಬೇಕಂತ ಕನ್ನಡ ಮೀಡಿಯಂಗೆ ಸೇರಿಸಿದ ವ್ಯಕ್ತಿ ನಾವು ಅನ್ನ ನನ್ನ ಮನಸ್ಸಿನಲ್ಲಿರು. ಆವಾಗಲೇ ನಾವು ಓಡಾಡೋ ಗಾಡಿಯಲ್ಲಿ ಪಂಚವರ್ಣ ಯುವಕ ಮಾಡಲ್ ಅಂತ ಹೆಸರು ಹಾಕೊಂಡು ಓಡಾಡೋದಂತ ವ್ಯಕ್ತಿಗಳು ನಾವು ಆ ಕಾಲದಲ್ಲೇ. ನಮ್ದು ವಿಶೇಷ ಒಂದಿತ್ತು. ಒಂದು 25 ವರ್ಷದ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಮಾಡಿದ್ರು ವೀರಪ್ಪನ್ ಹಿಂದೆ. ಆವಾಗ ಏನಾಯ್ತಂದ್ರೆ ಬೆಂಗಳೂರಲ್ಲಿ ಗಲಾಟೆ ನೋಡಿದ್ರೆ ಅದೆಲ್ಲ ಆಗ್ತಾ ಇತ್ತು, ಆದ್ರೆ ಶಾಂತವಾಗಿ ನಮ್ಮ ಸಂಘಟನೆಯಿಂದ ಆವಾಗಲೇ ನಾವು ಪ್ರತಿಭಟನೆ ಮಾಡಿದ್ದೇವೆ ರಾಜ್ಕುಮಾರ್ ಬಗ್ಗೆ, ಕನ್ನಡದ ಬಗ್ಗೆ ಪ್ರೀತಿಯಿಂದ. ಆವಾಗಲೇ ಅಂದ್ರೆ ನಮ್ಮ ಜನಗಳಿಗೆ ಮನಸ್ಸಿಗೆ ಹತ್ತಿರ ಆತ ಬಂತು. ಪಂಚವರ್ಣ ಯುವಕ ಮಂಡಲ ಅಂದ್ರೆ ನಾವು ಇವತ್ತಲ್ಲಿ ಉಡುಪಿ ಜಿಲ್ಲೆ ಹೋದಾಗ ನಾವು ಒಂದ್ ಕಡೆ ಹೋಗಿದೆ, ನೀವು ಪಂಚವರ್ಣದಲ್ಲ ಕೇಳ್ತಾರ, ಅದು ಒಂದು ನಮ್ಮ ಖುಷಿ. ಉಡುಪಿಯಲ್ಲಿ ಯಾವ್ದೋ ಒಂದು ಮೂಲೆ ಹೋದಾಗ ನೀವು ಪಂಚವರ್ಣದಲ್ಲ ಅಂತ ಆತರ ಒಂದು ಗುರುತಿಸುವ ಒಂದು ಸಂಘಟನೆಯಾಗಿ ಬೆಳೆದಿದೆ ನಮ್ಮ ಸಂಘಟನೆ. ಯಾಕಂದ್ರೆ ಸಂಘಟನೆ ಈ ಮಟ್ಟಿಗೆ ಬೆಳೀಲಿಕ್ಕೆ ಒಂದು ನಾವೊಂದು 2-3 ಜನ ವ್ಯಕ್ತಿಗಳು ಹೆಸರು ಹೇಳ್ಬೇಕಾಗತ್ತೆ. ನಮ್ಮ ಸಂಘದಲ್ಲಿ ಇರುವವರು, ನಮ್ಮಲ್ಲಿ ಒಬ್ರು ಹುಟ್ಟು ಹಾಕಿದ ಒಬ್ಬ ಸ್ಥಾಪಕ ಅಧ್ಯಕ್ಷರು, ಸೇವದಿ ಸುರೇಶ್ ಗಾಣಿಗರ್ ಅಂತ. ಆ ವ್ಯಕ್ತಿ ನಮ್ಮ ಸಂಸ್ಥೆ, ನನ್ನ ಸಂಸ್ಥೆ, ನಾನು ಹುಟ್ಟು ಹಾಕಿದ ಸಂಸ್ಥೆ ಅನ್ನೋದು ಅದಕ್ಕವರಿಗೂ ಪ್ರೀತಿ. ಅದೇ ರೀತಿಯಲ್ಲಿ ನಾನು ಮತ್ತೆ ನಮ್ಮ ನಮ್ಮ ಆತ್ಮೀಯ ಸ್ನೇಹಿತ ರವೀಂದ್ರ, ಇವತ್ತೇನು ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದ ಆ ವ್ಯಕ್ತಿ, ನಾವು ಒಟ್ಟಿಗೆ ಮೊದಲು ಜೊತೆಯಲ್ಲಿದ್ದವರು. ಅವನಿಗೆ ಒಂದು ತುಡಿತ, ನಾವೇನು ಸಮಾಜಮುಖಿ ಕೆಲಸ ಮಾಡಬೇಕು, ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಬೇಕು, ಅನಾರೋಗ್ಯ ಪೀಡಿತರಿಗೆ ಒಂದೊಂದು ಕನಸು ನಮ್ದು, ನಾವು ಕೂತ್ಕೊಂಡು ಮಾತಾಡಿದಾಗ ಅದನ್ನ ನಾವು ಕಾರ್ಯಗತ ತರಬೇಕು ಅನ್ನೋದು ನಾವು ಸಂಘಟನೆಯವರೆಲ್ಲ ಸೇರಿ ಚರ್ಚಿಸಿ ಇವತ್ತು ಏನಂತ ಹೇಳಿದ್ರೆ, ಸಾಧಾರಣವಾಗಿ ನಮ್ದು 308 ವಾರ ಆಗಿದೆ. 310 ವಾರದಿಂದ ನಾವು ಪ್ರತಿಯೊಂದು ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಬೀಚ್ಗಳಿರಬಹುದು, ದೇವಸ್ಥಾನಗಳಿರಬಹುದು, ಆ ಕಡೆಗಳೆಲ್ಲ ಸ್ವಚ್ಛತೆ. ಅಲ್ಲಿ ನಾವು ಒಂದು ಕಡೆ ಕ್ಲೀನ್ ಮಾಡೋಕೆ ಹೋದಾಗ ಒಂದು ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ಕ್ಲೀನ್ ಮಾಡಿದಾಗ 2 ಗಂಟೆಯಲ್ಲಿ ಸಾಧಾರಣ 30-40 ಚೀಲ ಪ್ಲಾಸ್ಟಿಕ್ ಸಿಗ್ತವೆ. ಆ ಪ್ಲಾಸ್ಟಿಕ್ ಅನ್ನು ನಾವು ಹೆಕ್ಕಿ ಇಟ್ಟದ್ ಏನ್ ಮಾಡ್ಬೇಕು, ಅದನ್ನ ಅದೊಂದು ನಮಗೆ
2: ದೊಡ್ಡ
3: ಸಮಸ್ಯೆ. ಅದಕ್ಕೆ ನಮ್ಗೆ ಏನ್ ಮಾಡ್ತಾ ಅಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ SLRM ಘಟಕದವರೆಲ್ಲ ನಾವು ಅವ್ರ ಹತ್ರ ಸಹಾಯ ಕೇಳಿ ಆ ಚೀಲವನ್ನು ಅವ್ರಿಗೆ ಹಸ್ತಾಂತರ ಮಾಡ್ತೇವೆ. ಯಾಕಂದ್ರೆ ಒಮ್ಮೆ ಒಂದ್ 2 ಸಲ ಬೀಚ್ ಕ್ಲೀನಿಂಗ್ ಹೋದಾಗ ಬೀಚ್ ಅಲ್ಲಿ ನಮಗೆ ಒಂದು ಭಾರಿ ಬೇಸರ ಸಂಗತಿ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಜೊತೆಯಲ್ಲಿ ಬರೀ ಬಿಯರ್ ಬಾಟ್ಲಿಗಳು ಒಂದು ಕಡೆ ಕ್ಲೀನ್ ಮಾಡಿದಾಗ ಒಂದು ಭಾನುವಾರ ನಮಗೆ ಹೆಚ್ಚು ಕಡಿಮೆ ಒಂದು 10 ಚೀಲ ಬಿಯರ್ ಬಾಟ್ಲಿಗಳು, ಒಂದು 20-25 ಚೀಲ ಪ್ಲಾಸ್ಟಿಕ್ ಜೊತೆಯಲ್ಲಿ ಈ ಎಣ್ಣೆ ಪ್ಯಾಕೆಟ್ಗಳು ಬರ್ತವೆ, ಆ ಪ್ಯಾಕೆಟ್ಗಳು ಹಾಕಿದ್ದಾರೆ. ಯಾಕಂದ್ರೆ ಜನಗಳ ವ್ಯಕ್ತಿಗತ ಮನಸ್ಸನ್ನು ಏನ್ ಹೇಳಿದ್ರೆ ಕುಡಿದವರು ಆ ಬಾಟ್ಲ್ ಹಿಡ್ಕೊಂಡು ಹೋಗ್ಬೋದು, ಇರ್ಲಿ ಸಮುದ್ರ ಸೈಡ್ ಕುಡಿದಾರ ಅದನ್ನಲ್ಲೇ ಒಡೆದಾಕಿ ಹೋಗ್ತಾರೆ ಕಲ್ಲಲ್ಲಿ, ಆ ಕಲ್ಲು ಸಂಧಿಯಲ್ಲಿ ಇಡ್ತಾರೆ, ಮತ್ತೆ ಜರಿ ಕೊಟ್ಟಿ ಕಟ್ಟಿ ಅಲ್ಲೇ ಇಟ್ಟು ದೊಡ್ಡ ವಿಪರ್ಯಾಸ. ಮತ್ತೆ ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂದ್ರೆ ಸಮುದ್ರ ಸೈಡ್ ಅವ್ರು ಇರ್ಬೋದು ಇಲ್ಲ ಪೇಟೆಯವ್ರು ಇರ್ಬೋದು, ಬೀಚ್ ನೋಡ್ಲಿಕ್ಕೆ ಹೋಗಿ ಬೀಚ್ ಬದಲಿ ಕಸಾಕಿ ಬಿಸಾಕಿ ಬರ್ತಾರೆ, ಸಂಜೆ ಬೀಚ್ ನೋಡಕ್ ಹೋಗುದು ಕಸನೆಲ್ಲ ಇಟ್ಟು ಬರ್ತಾರೆ ಅಂತದ್ನೆಲ್ಲ ತುಂಬಾ ಕಡೆ ನಾವು ನೋಡಿದ್ದೇವೆ. ಯಾಕಂತ ಹೇಳಿದ್ರೆ ನಾವು ಇದುವರೆಗೂ ಸಾಸ್ತಾನ ರಾಷ್ಟ್ರೀಯ ಹೆದ್ದಾರಿಯಿಂದ ತೆಕ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿವರೆಗೂ 1000 ಬಾರಿ ಕ್ಲೀನ್ ಮಾಡಿದ್ದೇವೆ ಪ್ರತಿ ಭಾನುವಾರ. ಯಾಕಂದ್ರೆ ನಾವು ಮಣೂರು ಭಾಗದಲ್ಲಿ ಜಾಸ್ತಿ ಕ್ಲೀನ್ ಮಾಡಿದ್ದೇವೆ. ಈ ವಾರ ಕ್ಲೀನ್ ಮಾಡಿದ್ರೆ ಬರುವಾರ ನೋಡಬೇಕಾದ್ರೆ ಅಷ್ಟೇ ಕಸ ಹಾಕಿರ್ತಾರೆ. ಅದು ಯಾರು ಅವಿದ್ಯಾವಂತರಲ್ಲ, ನಮಗೇನು ಒಂದು ಬೇಸರ ಸಂಗತಿ ಅಂದ್ರೆ ವಿದ್ಯಾವಂತರೇ ಜಾಸ್ತಿ, ಅದರಲ್ಲಿ ಸರ್ಕಾರಿ ನೌಕರರು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಅದರಲ್ಲಿ ನಾವು ಕೆಲವೆಲ್ಲ ಅವ್ರಿಗೆ ಬಂದಿರುವ ಪಾರ್ಸೆಲ್ ಅಡ್ರೆಸ್ ಬುಕ್ ನೋಡಿದಾಗ ಅವರಿಗೂ ನಾವು ತುಂಬಾ ಸಲ ವಾರ್ನಿಂಗ್ ಮಾಡಿದ್ದೇವೆ. ಮತ್ತು ತುಂಬಾ ಜನ ಏನ್ ಮಾಡ್ತಾರೆ ಹೊಳೆಗೆ ಕಸ ಬಿಸಾಕ್ತಾರೆ. ಯಾಕಂದ್ರೆ ನಾವು ಹಿಂದೆ ಸಣ್ಣವರು ಇರ್ಬೇಕಾದ್ರೆ ನಮ್ಮಲ್ಲಿರೋ ಕಸ ಏನ್ ಮಾಡುತ್ತೆ ಅಂತ ಹೇಳಿ ಸಣ್ಣ ಬುದ್ಧಿಯಲ್ಲಿ ನಾವು ತೋಡಿ ಬಿಸಾಕದ ನೆನಪಿದೆ ನಮ್ಗೆ. ಯಾಕಂದ್ರೆ ಮನೆ ಹತ್ರ ತೋಡಿತ್ತು ಕಸ, ನಮ್ಮನೆ ಕ್ಲೀನ್ ಆಗ್ತಾ ಹೇಳಿ ತೋಡಿ ಬಿಸಾಕತ್, ಆ ತೋಡಿ ಬಿಸಾಕದ್ ಕಸ ಎಲ್ಲಿ ಹೊತ್ತು ಹೊಳೆ ಬದಿಗಿದ್ ಗೆದ್ದಿ ನಮ್ ಗೆದ್ದಿಗೆ ಬಪ್ಪದೆ. ಅದನ್ನ ನಾವು ಯೋಚನೆ ಮಾಡ್ಕೊಳ್ಬೋದಿಲ್ಲ. ಯಾಕಂದ್ರೆ ಜನ ಇವತ್ತು ಏನ್ ಮಾಡ್ಬೇಕಂತ ಹೇಳಿದ್ರೆ ಪ್ಲಾಸ್ಟಿಕ್ ಅನ್ನ ನಮ್ಮ ಹತ್ರ ಮುಕ್ತ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ಲಾಸ್ಟಿಕ್ ಅನ್ನ ಆದಷ್ಟು ಸ್ವಲ್ಪ ಕಡಿಮೆಯಾದ್ರು ಬಳಸಿ. ಯಾಕಂದ್ರೆ ಇವತ್ತು ಮನೆ ಮೊದ್ಲು ನಾವು ನಮ್ಮ ಒಂದು 25 ವರ್ಷ ಹಿಂದಿನ ಹೋಗ್ಬೇಕಾದ್ರೆ ಅಂಗಡಿಯಲ್ಲಿ ಚಾವಡಿ ಸಕ್ರಿ ಉಪ್ಪು ಹುಳಿ ಮೆಣಸೆಲ್ಲ ಪೇಪರ್ ಸುತ್ತಿ ಕೊಡು, ಈ ಹುಳಿ ಪ್ಯಾಕೆಟ್ ಆಗ ಬರೀ ಹೆಕ್ಕಿ ತಾಗಿದ್ರು ಬರೀ ಪೇಪರ್ ಬರ್ತಿತ್ತು. ಇವತ್ತು 50 ಐಟಮ್ ತಗೊಂಡ್ರೆ 50 ಜರಿ ಕೊಟ್ಟಿ ಬರ್ತದೆ, 50 ಐಟಮ್ ಒಂದು ದಡ್ಡ ಜರಿ ಕೊಟ್ಟಿ ಹಾಕಿ ಕೊಡುದು, 51 ಜರಿ ಕೊಟ್ಟಿ ಮನೆ ತಗೊಂಡು ಆ ಜರಿ ಕೊಟ್ಟಿ ಅಂತ ಮಾಡತ್ತ ಎಲ್ಲ ಹೆಕ್ಕಿ ಬಿಸಾಕುದು. ಅದಕ್ಕೆ ಸಾರ್ವಜನಿಕರ ನನ್ನದು ವಿನಂತಿ, ನನ್ನ ಸ್ವಂತ ವಿನಂತಿ ಅಲ್ಲ, ನಮ್ಮ ಪಂಚವರ್ಣ ಸಂಘಟನೆಯಿಂದ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ ಆದಷ್ಟು ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ ಇಲ್ಲದೆ ಜೀವನ ಆಗುದಿಲ್ಲ. ಯಾಕಂದ್ರೆ ಎಲ್ಲ ಗೊತ್ತಿತ್ತು, ಯಾಕಂದ್ರೆ ನಾವು ಒಬ್ಬ ರೈತರಿಗೆ ಪ್ಲಾಸ್ಟಿಕ್ ಅವಶ್ಯಕತೆ ಇರ್ತದೆ. ಯಾಕಂದ್ರೆ ಭತ್ತ ಮುಚ್ಚಕು, ನೆಲಗಡಲೆ ಮುಚ್ಚಕು, ಹೆಸರು ಮುಚ್ಚಕು, ಅವಡಿ ಮುಚ್ಚಕು. ಯಾಕಂದ್ರೆ ಅವ ಸುರಕ್ಷಿತವಾಗಿಡ್ಬೇಕಾದ್ರೆ ಪ್ಲಾಸ್ಟಿಕ್ ಬೇಕಾಗುತ್ತೆ. ಅನಾವಶ್ಯಕಗಳನ್ನ ಮಾಡಬೇಡಿ ಅನ್ನೋದು ನಮ್ದೊಂದು ಸಲಹೆ ಅವರಿಗೆ. ಮತ್ತೆ ಇದುವರೆಗೂ ನಮ್ಮ ಪಂಚವರ್ಣ ಸಂಘಟನೆಗೆ ನಮ್ಮ ಕೋಟ ವ್ಯಾಪ್ತಿ ಇರ್ಬೋದು, ಸಾಲಿರಾಮ ಸಾಸ್ತಾನದವರೆಲ್ಲ ತುಂಬಾ ನಮಗೆ ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಪಂಚವರ್ಣ ಸಂಘಟನೆಯವರು ಕಸವನ್ನು ಬಿಸಾಕಿದ್ರೆ ಸಾರ್ವಜನಿಕ ಬಿಸಾಕಿದ್ರೆ ಸಂಘಟನೆ ಸಿಗ್ತಾರೆ. ನಮ್ಮ ಹತ್ರ ತುಂಬಾ ಜನ ಹೇಳ್ತಿದ್ರು ನಿಮ್ಗೆಂತ ಬೇರೆ ಕೆಲಸ ಇಲ್ಲ ಮಾರ, ಇವತ್ತು ನೀವು ಹೆಕ್ಕಿಯವ್ರು ನಾಳೆ ಬಿಸಾಕ್ತಾರಂತ ಹೇಳುದಾರ ಈ ಬಿಸಾಕ್ದಾರೆ ಹೇಳುದು. ಆದ್ರೆ ಅವರಿಗೂ ಸ್ವಲ್ಪ ಅರ್ಥ ಆಗ್ಬೇಕು. ಇವತ್ತು ನಮ್ಮ ನಾವು ತುಂಬಾ ಕಡೆ ಹೋಲಿಸಿದಾಗ ಕೋಟ ಪರಿಸರ ಸ್ವಚ್ಛತೆ ಇದೆ ಅನ್ನೋದು ನಮ್ದೊಂದು ಇದೆ. ಯಾಕಂದ್ರೆ ಇವತ್ತು ಕೋಟದಾಟ ಪಂಚಾಯತ್ 2 ಸಲ ಕ್ಲೀನ್ ಪಂಚಾಯತ್ ಅನ್ನೋದಕ್ಕಿಂತ ಪ್ರಶಸ್ತಿ ಬಂದಿದೆ. ಆದ್ರೆ ಅದರದ್ದು 50% ನಮ್ಮ ಸಲ್ಬೇಕು ಅದ್ರದ್ದ ಒಂದು ಗೌರವ. ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಹೆಚ್ಚು ಕಡಿಮೆ ಕ್ಲೀನ್ ಮಾಡೋದು ನಾವು ನಮ್ಮ ಸಂಘಟನೆ. ಇವತ್ತು ನೀವು ಎಲ್ಲೇ ಕೇಳಿ ಹೆಚ್ಚು ಕಡಿಮೆ ಕುಂದಾಪುರ ಉಡುಪಿ ಮಂಗಳೂರವರೆಗೂ ನಮ್ಮ ಪಂಚವರ್ಣ ಸಂಘಟನೆ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತು. ಯಾಕಂದ್ರೆ ಮೊನ್ನೆ ಒಬ್ರು ಹೇಳ್ರು ನೀವೆಂತ ಮಾರ ವಾರ ವಾರ ಕಸ ಹೆಕ್ಕುವುದು, ಅವ್ರು ಬಂದು ವಾರ ವಾರ ಕಸ ಹಾಕುದು ಅಂತ ಹೇಳಿ. ಅದಕ್ಕೆ ಕಸ ಹೆಕ್ಕುವ ಕೈ ಎಲ್ಲಿಯವರಿಗೆ ಕಸ ಹಾಕ್ತಾನೆ ಇರುತ್ತೋ ಆ ಕಸ ನಾವು ಅಲ್ಲಿಯವ್ರಿಗೆ ಹೆಕ್ತಾನೆ ಇರುತ್ತೆ. ಅದೊಂದು ನಾವು ಚಾಲೆಂಜ್ ಮಾಡಿ ಇಟ್ಟಿದ್ದೀವಿ. ಯಾಕಂದ್ರೆ ಅವ್ರು ಕಸ ಹಾಕ್ತಾನೆ ಇರ್ಲಿ ನಾವು ಹೆಕ್ತಾನೆ ಇರ್ಲಿ, ಯಾಕೆ ಅವ್ರಿಗೆ ಬೇಜಾರಾಯ್ತು ಕಸ ಹಾಕುವವರಿಗೆ. ಅದು ಸಾರ್ವಜನಿಕರ ನಂದೊಂದು ವಿನಂತಿ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಕಸವನ್ನು ಇವತ್ತು ತಕೊಂಡು ಹೋಗ್ಲಿಕ್ಕೆ ಮನೆ ಬಾಗಿಲಿಗೆ ಪಂಚಾಯತಿಯವರು ಪುರಸಭೆಯವರು ಬರ್ತಾರೆ, ದಯವಿಟ್ಟು ಅವ್ರ ಕಡೆ ಅವರಿಗೆ ಕೊಡಿ. ಹಸಿ ಕಸವನ್ನ ಮನೆ ಹತ್ರ ಏನೋ ವಿಲೇವಾರಿ ಮಾಡಿಕೊಳ್ಳಿ ಅಂತ ನನ್ನ ಮನವಿ, ನಮ್ಮ ಸಂಘಟನೆಯಿಂದ ಮನವಿ, ಪಂಚವರ್ಣ ಯುವಕ ಮಂಡಲದ ಒಂದು ಮನವಿ ಆಗಿರುತ್ತೆ. ಮತ್ತೆ ನಾವು ಪಂಚವರ್ಣ ಯುವಕ ಮಂಡಲದವರ ಬಗ್ಗೆ ಹೇಳ್ತೇ ಹೋದ್ರೆ ತುಂಬಾ ಇದೆ. ಯಾಕಂದ್ರೆ ನಾನು ಅಧ್ಯಕ್ಷರಾಗಿ ಮಾತಾಡೋದ್ರಕ್ಕಿಂತ ನಮ್ಮ ಜೊತೆಯಲ್ಲಿ ನಮಗೆ ಸಾಥ್ ಕೊಟ್ಟಂತ ನಮ್ಮ ಸದಸ್ಯ ಇರ್ಬೋದು, ನಮ್ಮ ಮಹಿಳಾ ಸಂಘಟನೆ ಇರ್ಬೋದು. ನಮ್ಮ ಮಹಿಳಾ ಸಂಘಟನೆ ಇರೋದು ಒಂದು ವಿಶೇಷತೆ ಏನಂತ ಹೇಳಿದ್ರೆ ನಮ್ಮ ಸಂಘಕ್ಕೆ 25 ವರ್ಷ ಆಯ್ತು, 25 ವರ್ಷ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ನಾವು ಪ್ಲಾಸ್ಟಿಕ್ ಹೆಕ್ಕು ಶುರು ಮಾಡಿ ಸಾಧಾರಣ 8-10 ವರ್ಷ ಆಗಿದೆ ನಮ್ಮ ಹೆಕ್ಕು ಕಸ ಹೆಕ್ಕು ಶುರು ಮಾಡಿ. ಮೊದಲೇ ಈ ಸಣ್ಣ ಮಗು ಇದ್ದಾಗ ಯಾವ್ದು ಕೆಲಸ ಮಾಡೋ ಅಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡೋದಲ್ಲ, ನಾವು ಬೆಳೀತಾ ಬೆಳೀತಾನೆ ಒಂದೊಂದು ಯೋಚನೆಗಳನ್ನ ಹಾಕ್ತಾ ಬಂದ್ರೆ. ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಇರ್ಬೋದು, ಗಿಡ ನೆಡುವುದಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕೊಂಡ್ವಿ. ಅದ್ರ ಜೊತೆ 25 ವರ್ಷ ಆಗಿ 25 ವರ್ಷದಲ್ಲಿ 2 ದಿವಸ ಕಾರ್ಯಕ್ರಮ ಮಾಡ್ಬೇಕನ್ನೋದು ನಮ್ದು 24ನೇ ವರ್ಷದಲ್ಲಿ ಯೋಚನೆ ಮಾಡಿ. ಅವಾಗ ಅದರಲ್ಲಿ ಏನಾದ್ರು ಒಂದು ಸಮಾಜಮುಖಿ ಏನೋ ಕೆಲಸ ಮಾಡ್ಬೇಕಂದ್ರೆ ಒಂದು ಮಹಿಳಾ ಸಂಘಟನೆ ಮಾಡುವ ಅನ್ನೋ ನಮ್ದೊಂದು ಬಯಕೆ ಹೆಬ್ಬಯಕೆ ಆಗಿತ್ತು. ತದನಂತರದ ಆವಾಗ ಯೋಚನೆ ಮಾಡಿದಾಗ ನಮಗೆ ನಮ್ಮಲ್ಲಿ ಒಬ್ರು ಕಲಾವತಿ ಅಶೋಕ್ ಅಂತ ನಮ್ಮಲ್ಲಿ ಒಬ್ಬ ಆಕ್ಟಿವ್ ಆಗಿರೋ ಲೇಡಿ ಇದೆ, ಅವ್ರನ್ನ ಹೋಗಿ ಮಾತಾಡಿಸ್ತಾರೆ, ಮೇಡಮ್ ನಮ್ಮ ಸಂಘದಿಂದ ಈ ರೀತಿ ಮಾಡ್ಬೇಕಂತ ನಮ್ಮ ಅನಿಸಿಕೆ ಇತ್ತಂದ್ರೆ ಅವರು ನಿಮ್ಮ ಸಂಘಕ್ಕೆ ನಾನು ಯಾವತ್ತೇ ಬರ್ಬೇಕಂತ ನೆನ್ಸ್ಕೊಂಡಿದ್ದೆ, ಆ ನಿಮ್ ಸಂಘ ನೀವು ಕೇಳಿದ್ರಲ್ಲ ನಾವು ಬರ್ತೇವೆ ಅಂತ ಅವರೇ ಒಂದಿಷ್ಟು ಜನ ಮಹಿಳೆಯರ ಟೀಮ್.
2: ಮಹಿಳಾ ಸಂಘಟನೆ ಇದ್ದಿತ್ತ?
3: ಬೇರೆ ಸಂಘಟನೆ ಏನಿದ್ದಿಲ್ಲ ಅವ್ರದ್ದು, ಅವರು ಆಕ್ಟಿವ್ ಆಗಿದ್ರು ನಮ್ ಜೊತೆಲೆಲ್ಲ. ನಾವು ಸಂಘದವ್ರೆ ಅಂದ್ರೆ ಮಹಿಳಾ ಸಂಘಟನೆ ಇವತ್ತು ಯಾವುದೇ ರೀತಿಯಲ್ಲಿ ನಾವು ಯುವಕ ಮಂಡಲ ಅವರು ಒಟ್ಟಿಗಿದ್ರು ನಮ್ಮ ಏನ್ ನಮ್ಮ ಮನೆಯಲ್ಲಿದ್ದೇವೆ ಅಕ್ಕ ತಂಗಿ ಅಣ್ಣ ತಮ್ಮನು ಮನೋಭಾವನೆಯಿಂದ ನಾವು ಇದ್ದವ್ರು ಇಲ್ಲಿವರೆಗೂ. ಯಾಕಂದ್ರೆ ಇವತ್ತಿ ಒಂದು ಸಣ್ಣ ರಿಮಾರ್ಕ್ ಅಲ್ಲಿ ನಾವು ಅವಕಾಶಗಳೇ ಕೊಡ್ಲಿಲ್ಲ, ಯಾಕಂದ್ರೆ ನಮ್ಮ ಜೊತೆಲಿ ಇವರೆಲ್ಲ ಅಕ್ಕ ತಂಗಿದಿಗಳಂತ ನಾವು ತಿಳ್ಕೊಂಡು ಬಂದವರು, ಅವರು ಅಷ್ಟೇ ಅಣ್ಣ ತಂಬಿಗಳಂತ ತಿಳ್ಕೊಂಡು ಬಂದವರು. ಆ ರೀತಿ ವ್ಯಕ್ತಿತ್ವ ಇರುವಂತ ನಮ್ಮದೊಂದು ಸಂಘಟನೆ. ಅವರು ಕಲಾವತಿ ಅಶೋಕರು ಒಂದು 25ನೇ ವರ್ಷಕ್ಕೆ ಅಧ್ಯಕ್ಷರಾದ್ರು, ಮಹಿಳಾ ಸಂಘಟನೆ ಅವರೇ ರೆಡಿ ಮಾಡಿದ್ರು. ಆ ಮಹಿಳಾ ಸಂಘಟನೆ ಜೊತೆ ಏನಾರು ಯುವಕ ಮಂಡಲ ಜೊತೆ ಏನಾದ್ರು ಯೋಜನೆ ಮಾಡ್ಬೇಕಂದೇಳಿ ಅವ್ರು ಯೋಜನೆಗಳ ಹಾಕೊಂಡು ಮಾತಾಡಿದ್ರು. ಆ ಮಹಿಳಾ ಸಂಘಟನೆ ಮಾಡಿದ್ದು ಅವ್ರ ಮಹಿಳೆ ಅವರೇ ಮಾತಾಡ್ತಾರೆ, ಯಾಕಂದ್ರೆ ಎಲ್ಲವನ್ನೂ ನಾನೇ ಮಾತಾಡಿದ್ರೆ. ನನ್ನ ಜೊತೆಯಲ್ಲಿ ನನ್ನ ಸಂಘದ ಉಪಾಧ್ಯಕ್ಷರು ಬಂದಿದ್ರು, ಸಂಘಟನೆಯವರ ಬಂದಿದ್ದಾರೆ, ಸಂಘಟನೆ ಕಾರ್ಯದರ್ಶಿ ಅವರು ಬಂದಿದ್ದಾರೆ, ಮಹಿಳಾ ಮಂಡಲ ಅಧ್ಯಕ್ಷರು ಬಂದಿದ್ದಾರೆ. ನಾನೇ ಎಲ್ಲ ಹೇಳ್ತಾ ಹೋದ್ರೆ ಪಾಪ ಅವರಿಗೂ ಒಂದು ಅವಕಾಶ ಸಿಗಬೇಕು.
2: ನಿಜ, ಈಗ ನೀವು ಮಹಿಳಾ ಸಂಘಟನೆ ಅಂದ್ರೆ ಮಹಿಳೆಯರಿಗೆ ಕೊಡಿ, ಯಾರು ಮಾತಾಡ್ತಾರೆ?
3: ಈಗ ನಾನು ಪ್ರಥಮವಾಗಿ, ಯಾಕಂದ್ರೆ ಫಸ್ಟ್ ಗೆ ನಮ್ಮ ಕಲಾವತಿ ಅಶೋಕರು ನಮ್ಮ ಸಂಘಟನೆ ಅಧ್ಯಕ್ಷರಾಗಿದ್ದಾರೆ, ಇವತ್ತು ಅವ್ರ ಕಾರ್ಯದರ್ಶಿರಾಗಿದ್ದಾರೆ, ಯಾಕಂದ್ರೆ ಅವರು ಒಂದೆರಡು ಮಾತಾಡ್ಲಿ, ಆಮೇಲೆ ನಮ್ಮ ಮಹಿಳಾ ಅಧ್ಯಕ್ಷರಿಗೆ ಕೊಡ್ತೇವೆ ಮಾತಾಡ್ಲಿ ಅವರು. ಈಗ ನನ್ನ ಮೈಕನಿಗೆ ಕಲಾವತಿ ಅಶೋಕರಿಗೆ ಕೊಡ್ತಾರೆ.
2: ಕಲಾವತಿ ಅವರಿಗೆ ಕೊಡ್ತಾರೆ.
4: ನಮಸ್ತೆ.
2: ನಮಸ್ತೆ ಕಲಾವತಿ ಅಶೋಕ್ ಅವರಿಗೆ. ಈಗ ಅವರು ಮನೋಹರ್ ಅವರೆಲ್ಲ ಬಂದು ನಿಮ್ಮನ್ನು ಕೇಳಿದಾಗ, ಮಹಿಳೆಯರು ನಮ್ಮೊಟ್ಟಿಗೆ ಸೇರ್ಕಣಿ ಅಂದಾಗ ನಿಮ್ಗೆ ಖುಷಿ ಆಯ್ತಾ? ಅವ್ರು ಹೇಳದ್ ಮಾತಲ್ಲಿ ನಿಮ್ಗೆ ಖುಷಿ ಆಯ್ತು, ನೀವು ಕಾಯ್ತಿದ್ರಿ ಅಂತ ಒಂದು ಗೊತ್ತಾಯ್ತು. ಆದ್ರೂ ಈಗ ಹೆಣ್ಮಕ್ಳು, ಈಗ ಗಂಡಸ್ರು ಅಂದ್ರೆ ಮಧ್ಯ ಅವರು ಅಧಿಕಾರ ಎದ್ಕೊಂಡ ಮಂಡಿ ಕೊಡ್ಕೊಂಡು ಅವ್ರಿಗೆ ಹಾಪ್ಗಾಗ್ತ. ಸಮಾಜ ಸೇವೆ ಅಂದ್ರೆ ಎನಿ ಟೈಮ್ ಅವೈಲೇಬಲ್, ಅಥವಾ ಅವ್ರ ಸಮಯನ ಕಾಂತ ಕೂಕಂ ಕಲ ಆತಿಲ್ಲ. ಆದ್ರೆ ಹೆಂಗಸ್ರು ಹೆಣ್ಮಕ್ಳು ಅಂತ ಬಂದಾಗ ಮನೆ ಜವಾಬ್ದಾರಿ, ಗಂಡ ಮಕ್ಕಳು, ಮಾಯಿ ಮಾವ, ಜನ ಗಂಟಿ, ಇದೆಲ್ಲದನ್ನು ನಾವ್ ಹೆಣ್ಮಕ್ಳು ಹೊತ್ಕೊಂಡೇ ಇರತ್ತ, ಒಟ್ಟಿಗೆ ಇರತ್ತ, ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಲ್ಲ ವಾಯ್ ನಮ್ಗಿದ ಆಪದಲ್ದೆ ಅನ್ನೋ ಮನೋಭಾವ, ಅಥವಾ ನಂಗೊಬ್ಬಳಿಗೆ ಆಪು ಉಳಿದವ್ರನ್ನೆಲ್ಲ ಕಾಣಕ್ ಒಟ್ಟಕ್ಕಲ್ಲೇಗ ನಿಮ್ದು ಸಂಘಟನೆ ಅಂದ್ರೆ ಒಬ್ರಲ್ಲ ಹೆಂಗ್ ಮಾಡುದು, ಇದೆಲ್ಲ ಯಾವ ತರದ ಯೋಚನೆ ಬಂತು ನಿಮ್ಗೆ?
4: ಹಾ ಮೇಡಮ್, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಮೊದ್ಲಿಗೆ ನನ್ನ ಯಜಮಾನ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಹಂಗಾಗಿ ನಾವು ಬ್ರಹ್ಮಾವರದ ಕ್ವಾರ್ಟರ್ಸ್ ಅಲ್ಲಿ ಇತ್ತು. ಅಲ್ಲಿ ನಾನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅದರಲ್ಲಿ ಸದಸ್ಯರಾಗಿ ನಾನು ಅಂದ್ರೆ RSS ನ ಒಂದು ಬಾಬು ಅವರು ಇದ್ರು, ಬಾಬಣ್ಣ ಅವರು, ಅವರ ಒಂದು ಅಂಡರ್ ಅಲ್ಲಿ ಅವರನ್ನ ವ್ಯಕ್ತಿತ್ವವನ್ನ ಅವರನ್ನ ಕಂಡ್ಕೊಂಡು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅವರ ಒಂದು ಇದ್ರ ಮೇಲೆ ನನ್ನ ಗಂಡ ನಾವು ಸೇರಿ, ಮತ್ತೆ ಶ್ರೀ ರಾಮ ಸೇವಾ ಬಳಗ ಅಂತ ಒಂದು ಮಾಡ್ಕೊಂಡು ಅಲ್ಲಿ ಕೂಡ ಈ ರಾಮನವಮಿ ದಿನ ಒಂದು ಕಾರ್ಯಕ್ರಮವನ್ನ ಮಾಡೋದನ್ನ ಹುಟ್ಟು ಹಾಕ್ತು. ನಮ್ಮ ಮನೆಯವರಿಗೆ ಟ್ರಾನ್ಸ್ಫರ್ ಆಯ್ತು, ನಾವು ಇಲ್ಲೊಂದು ಕ್ವಾಟದಲ್ಲಿ ಒಂದು ಜಾಗ ತಕೊಂಡಿತ್ತು, ಅಲ್ಲೊಂದು ಮನೆ ಕಟ್ಕೊಂಡು ನಾವು ಕ್ವಾಟಕ್ಕೆ ಶಿಫ್ಟ್ ಆಯ್ತು. ಶಿಫ್ಟ್
2: ಆದಾಗ
4: ನಾವು ಮೂಲತಃ ಬೈಂದೂರವರು. ಹಾ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ರಾಯಚೂರು, ಮದುವೆ ಆಗಿ ಬಂದಿದ್ ವಾಪಸ್ ಬೈಂದೂರ್ಗೆ, ಆಮೇಲೆ ಮತ್ತೆ ನಾವು ಇಲ್ಲೇ ಇದ್ದಿದ್ದೀಗ ಕ್ವಾಟಕ್ ಬಂದದ್ದು. ಆಗ ನನ್ಗೆ ಅದೇ, ನಾವು ಅಲ್ಲಿ ಒಂದು ಸಂಘಟನೆಗಳ ಜೊತೆಲಿ ಇದ್ದಾಗ ನಂಗೆ ಇಲ್ಲಿ ಯಾವ್ದು ಇಲ್ಲದೆ ನಾವು ಒಂದು ಸಪ್ರೇಟ್ ಇದ್ದೆ ಅಂತ ಹೇಳಿ, ಓ ಸರಿ ಹಂಗಾದ್ರೆ ನಮ್ಮ
2: ಪಂಚವರ್ಣದವ್ರು ಮಾಡ್ತಿದ್ ಕೆಲಸಗಳೆಲ್ಲ
4: ನಾವು ಗಮನಿಸ್ತಿದ್ದೆ. ಹರ್ತಟ್ಟಲ್ಲಿ ನಾವು ಒಂದ್ ಅಂದ್ರೆ ನಮ್ಮ ಮನೆ ಇರೋದು ಹರ್ತಟ್ಟಲ್ಲಿ, ಹರ್ತಟ್ಟಲ್ಲಿ ಒಂದು ಮಹಿಳಾ ಒಂದು ಸಂಘಟನೆ ಕಟ್ಟುವ ಅಂತ ನನ್ನ ಯೋಚನೆ ಇತ್ತು. ಅದೇ ಸರಿಗೆ ಈ ಸಂಜೀವಿನಿ ಒಂದು ಸಂಘಗಳು ಸ್ಟಾರ್ಟ್ ಆಯ್ತು. ಸಂಜೀವಿನಿ ಸಂಘಗಳ ಅಲ್ಲಿ ಕೂಡ ನಾನು ಮೊದಲನೇ ಅಧ್ಯಕ್ಷರಾಗಿ, ನಂಗೆ ಆಗ ಒಂದು ಹೆಮ್ಮೆ ಅದ್ರ ಬಗ್ಗೆ ಅಂದ್ರೆ, ಸುಮಾರು ನಮ್ಮ ಸಂಜೀವಿನಿಯಲ್ಲಿ ಒಂದು 135 ಸಂಘಗಳು ಅವತ್ತಾಗಿತ್ತು. ಅದರಲ್ಲಿ ಒಂದು 1,650 ಜನ ಹೆಂಗಸರ ಪರಿಚಯ ನನ್ಗೆ ಅದ್ರೊಳಗಾಯ್ತು. ನನ್ಗೆ ಆ ಒಂದು ಸಂತೋಷ ತುಂಬಾ ಇತ್ತು. ಒಂದಿನ ರವಿಯಣ್ಣ ಪತ್ರಕರ್ತರು ನಮ್ ಸಂಜೀವಿನಿ ಕಾರ್ಯಕ್ರಮಕ್ಕೆ ಅವರಿಗೊಂದು ಒಂದು ನ್ಯೂಸಿಗೋಸ್ಕರ ಕರೆದಿತ್ತು, ಬಂದು ಒಂದು ನ್ಯೂಸ್ ಮಾಡ್ಕೊಂಡು ಹೋಯ್ನಿ ಅಂದೇಳಿ. ಆಗ ಅವರು ಬಂದಾಗ ನಾನು ಅವ್ರ ಹತ್ರ ಕೇಳಿದೆ, ರವಿಯಣ್ಣ ಹಿಂಗೊಂದು ಮಹಿಳಾ ಸಂಘಟನೆ ಕಟ್ಟುವ ಅಂದೇಳಿ, ಹ್ಯಾಂಗೆ ಅದ್ರದ್ದು ಹ್ಯಾಂಗೆ ರೂಪುರೇಷೆ ಹೆಂಗೆ ಹೆಂಗ್ ಕಟ್ಕಂದ್. ಅವ್ರು ಮತ್ತೆ ಆಮೇಲೆ ನನ್ನ ನಂಬರ್ ಎಲ್ಲ ತಗೊಂಡು, ನಾ ಫೋನ್ ಮಾಡ್ತೇನೆ ನಿಮ್ಗೆ ಅಂತ ಹೇಳಿರು. ಆಮೇಲೆ ಮತ್ತೆ ಫೋನ್ ಮಾಡಿ ಹೇಳಿದ್ರು, ನೀವು ಅಲ್ಲಿ ಇಲ್ಲಿ ಎಂತ ಕಟ್ಟುದು, ಕಟ್ಟುದೇ ಆದ್ರೆ ನಮ್ ಪಂಚವರ್ಣ ಅಂಡರ್ ನಮ್ಗೂ ಒಂದು ಮಹಿಳಾ ಸಂಘಟನೆ ಬೇಕು, ನೀವು ನೋಡಿ ಅದ್ರಲ್ಲೇ ಕಟ್ಟಿ ಅಂತ. ಮತ್ತೆ ಈ ಮೋಹನಣ್ಣ ಈಗ ಅಧ್ಯಕ್ಷರು ಮಾತಾಡಿದ್ರಲ್ಲ, ಇವರು ನಮಗೆ ಸರಿಸುಮಾರು 23 ವರ್ಷದಿಂದ ಪರಿಚಯ. ನಮ್ಮನೆಯವ್ರು ಮೊದಲಿಗೆ ಕೋಟಾ ಸ್ಟೇಷನ್ ಅಲ್ಲಿ ಕೋಟಾ ಕ್ವಾರ್ಟರ್ಸ್ ಅಲ್ಲೇ ಇದ್ದಿದ್ದು, ಆಗಿಂದನೇ ಮೋಹನಣ್ಣನ ಪರಿಚಯ ಇತ್ತು. ಮೋಹನಣ್ಣ ಅವರಿಗೆಲ್ಲ ಕೇಳಿದಾಗ ಅಡ್ಡಿಲ್ಲ, ನಮ್ದು ಅಲ್ಲಾದ್ರೆ ನೀವು ಮಾಡಿ ಒಳ್ಳೆ ಸಂಘಟನೆ, ಅದ್ರ ಮಾಡಿದ್ರೆ ಅದೇ ನಂಬದಿ ಹೆಂಗಸ್ರಂದ್ರೆ ನಾನು ಸಂಜೀವಿನಿಯಲ್ಲಿ ಅಲ್ಲಿಯಿಂದ ಆಕ್ಟಿವ್ ಇರುವ 10 ಜನರು ನಾವು, ಈಗ ಇಲ್ಲಿ ಬಂದವರೆಲ್ಲ ಈಗ ನೆಕ್ಸ್ಟ್ ಸೇರಿದವರು, ಆದ್ರೆ ಬಟ್ ಅಲ್ಲಿ ನಾನು 10 ಜನ ಆಕ್ಟಿವ್ ಇರೋ ಅಲ್ಲಿಯವರನ್ನೇ ತಗೊಂಡಿದ್ ನಾನು. ಸಂಜೀವಿನಿಯಲ್ಲೇ ಇದ್ದವರನ್ನ 10 ಜನ ಈಗ ನಮ್ಮ ಅಧ್ಯಕ್ಷರಾಗಿರೋ ಲಲಿತಕ್ಕನ್ನ ಸೇರಿಸಿ ಕೂಡ ಎಲ್ಲರನ್ನ ಅವಾಗ 10 ಜನರನ್ನ ಅಲ್ಲಿ ಆಯ್ಕೆ ಮಾಡ್ಕೊಂಡು ಅಲ್ಲಿಂದ ನಾವು ಒಂದು ಸಂಘಟನೆಯಾಗಿ ಒಂದು ಮಹಿಳಾ ಸಂಘಟನೆ ಅನ್ಕೊಂಡು ಅಲ್ಲಿ ನಾವು ತಯಾರಿ ಮಾಡ್ಕೊಂಡಿದ್ದಾಗ.
2: ಕಣ್ಸರು ಸಂಘಟನೆ ಮಾಡುದು, ಹೆಂಗಸರು ಸಂಘಟನೆ ಮಾಡುದು ಒಂದು ವ್ಯತ್ಯಾಸ ಇರುತ್ತೆ. ಕಣ್ಸರೆಲ್ಲ ಒಂದೇ ಲೈಕ್ ಮೈಂಡೆಡ್ ಅಂತಾರೆ, ಅಂದ್ರೆ ಅದೇ ತರ ಯೋಚನೆ ಮಾಡೋರು. ಅವ ಹೇಳದ ಇವಂಗ ಅಡ್ಡಿಲ್ಲ ಅಂಬಾಗಿರುತ್ತ. ಈ ಹೆಂಗಸರು ಸಂಘಟನೆಯಲ್ಲಿ ತುಂಬಾ ಸವಾಲುಗಳಿರುತ್ತ. ಅವಳು ಬೇಕನ್ನಳೇ ಹೇಳ್ದಾಳ, ಅವಳ ಮೇಲೆ ಅಪ್ಪಕ್ಕೆ ಹೇಳ್ತಿದ್ದಾಳೆ, ಇದೆಲ್ಲ ತುಂಬಾ ಬರ್ತತ್ತ. ನೀವು ಈ ರಿಸ್ಕ್ ಗಳ ಬಗ್ಗೆ ಮೊದಲು ಸಂಘಟನೆ ಮಾಡೋ ಮುಂಚೆ ಯೋಚನೆ?
4: ಖಂಡಿತ, ನೀವು ಹೇಳ್ದಾಗೆ ನಾವು ಅದೇ ನಾನು ಹೇಳಿದ್ನಲ್ಲ, ನಾನು ಬ್ರಹ್ಮಾವರದಲ್ಲಿ ಇದ್ದಾಗ ಬೇರೆ ಬೇರೆ ಇದ್ರ ಜೊತೆಲಿ ಇದ್ದಾಗ ಅಲ್ಲಿ ಗಂಡಸರು ಹೆಂಗಸರು ಒಟ್ಟಿಗೆ ಇದ್ದಾಗ, ಮತ್ತೆ ನೀವು ಹೇಳ್ದಂಗೆ ಗಂಡಸರು ಯಾವ್ದನ್ನು ಅಡ್ಡ ಹಾಕಲ್ಲ. ಈ ಹೆಂಗಸರು ಹಂಗಲ್ಲ, ನೀವು ಹೇಳ್ದಂಗೆ ಅವಳು ಮ್ಯಾಲ ಹೋಗ್ಲ, ಇವಳು ಕೆಳಗೆ ಹೋಗ್ಲ, ಮಾಡಿದ ಸರಿ ಇದ್ರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ತಪ್ಪುಗಳನ್ನ ಹುಡುಕುದು ಅತಿ ಹೆಚ್ಚು ಹೆಂಗಸರೇ ಅಂತ ಹೇಳ್ಕೊಂಡು. ಆದ್ರೆ ನಾವ್ ಇಲ್ಲಿ ಮಾಡುವಾಗ ಏನಾಯ್ತು, ಸಮಾನ ಮನಸ್ಥಿತಿಯವರಿತ್ತು. 10 ಜನ ಸರಿ ಅಂತ ಹೇಳಿ ಬಂದು ಆಮೇಲೆ ಒಂದಿಬ್ರು ಇಲ್ಲಿಯ ಒಂದು ಏನು ಈ ಸಂಸ್ಥೆಗೆ ನಾವು ಏನ್ ಹೇಳಿತ್ತು, ಈ ಸಂಸ್ಥೆಯಲ್ಲಿ ಇದ್ಮೇಲೆ ತಿಂಗಳಿಗೆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಹೀಗೆ, ಮತ್ತೆ ಪಂಚವರ್ಣ ಯುವಕ ಮಂಡಲದವರು ಯಾವ್ಯಾವ ಕಾರ್ಯಕ್ರಮ ನಡೆಸತ್ರ ಅದ್ರ ಜೊತೆ ನಾವು ಕೈಗೂಡಿಸ್ಬೇಕು. ಅದ್ರಲ್ಲಿ ಒಂದಿಬ್ರು ಆಗುದಿಲ್ಲ ನಮ್ಗೆ, ಈ ಇಷ್ಟೆಲ್ಲ ಇದ್ರೊಳಗೆ ನಮ್ಗಾಗಲ್ಲ, ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಇಬ್ರು ಲೆಫ್ಟ್ ಆದ್ರು. ಅವ್ರನ್ನ ಬಿಟ್ಟು ನಾವು ಮತ್ತೆ ಇದನ್ನ ಮುಂದುವರ್ಸ್ಕೊಂಡು
2: 10 ಜನದಿಂದ ಮತ್ತೆ ಈಗ ಎಷ್ಟು ಜನ ಇದೆ ನಿಮ್ ಪಂಚವರ್ಣ?
4: ಈಗ ನಮ್ಮ ಪಂಚವರ್ಣ ಮಹಿಳಾ ಮಂಡಲದಲ್ಲಿ ಒಟ್ಟು 26 ಜನ ಇದೀವಿ. ಈಗ ಇನ್ನಿಬ್ರು ಸೇರ್ಪಡೆ ಆಗ್ಲಿಕ್ಕಿದ್ರು ಬರ್ತೀವಿ ಅಂತ ಹೇಳಿ ಅಲ್ಲಿಗೆ ಒಂದು 28 ಜನ ನಾವು ನಮ್ಮ ಗೌರವಾಧ್ಯಕ್ಷರನ್ನ ಸೇರಿಸಿ 28 ಜನ ನಾವು ಈಗ ಇದೀವಿ.
2: ಹಾ, ಲಲಿತಾ ಪೂಜಾರಿ ಅವ್ರಿಗೆ ಕೊಡಿ, ಈಗಿನ ಅಧ್ಯಕ್ಷರು. ಲಲಿತಾ ಯಾವತ್ತಿಂದ ಸೇರಿದ್ರಿ ಪಂಚವರ್ಣ?
5: ನಾನು ಪಂಚವರ್ಣ ಅದೇ ಇವ್ರ ಕಲಾವತಿ ಮೇಡಮ್ ಹೇಳಿದ್ರಲ್ಲ, ಇವರು ಒಂದ್ಸರ್ತಿ ಫೋನ್ ಮಾಡಿ ಹಿಂಗೆ ನಮ್ದೊಂದು ಸಂಘ ಅಂತಾನೆ ಮಾಡುವ ಮೇಡಮ್, ನೀವು ಬರ್ತೀರಾ ಕೇಳಿದ್ರು. ಖಂಡಿತವಾಗಿ ಮಾಡುವ ಮೇಡಮ್ ಅಂತ ಹೇಳಿದೆ ನಾನು. ನನಗೂ ಭಾರಿ ಖುಷಿ ಆಯಿತು, ಯಾಕಂದ್ರೆ ನಾನು ಫಸ್ಟ್ ಈ ಸಂಜೀವಿನಿ ಸಂಘದಲ್ಲಿ LCRP ಫಸ್ಟ್ ಸೇರ್ಕೊಂಡೆ, ಅದಕ್ಕೂ ಸಹ ಕಾರಣ ಇವರೇ. ಇವರಿಗೆ ಕಾಲ್ ಮಾಡಿ ನಾನು ಹೇಳಿದೆ ಈ ಥರ ನಾನು ಸೇರ್ತೇನೆ ಮೇಡಮ್ ಅಂತೇಳಿ ಹೇಳಿದೆ. ಅದಕ್ಕೆ ಒಪ್ಪಿಗೆ ಕೊಟ್ಟರು, ಅದು LCRP ಇದು ಮಾಡಿದೆ. ನಿಜವಾಗ್ಲೂ ಒಂಥರ ಬಾವಿ ಒಳಗಿನ ಕಪ್ಪೆ ಥರ, ಎಲ್ಲೋ ಹೋದಲ್ಲ ನನಗೆ ಅಷ್ಟು ಇದಿಲ್ಲ, ಓಡಾಡ್ತಾ ಇರಲ್ಲ.
2: ಆ
5: LCRP ಆಗಿ ಫಸ್ಟ್ ವರ್ಕ್ ಮಾಡಿದ ಒಳಗಡೆಗೆ ನನಗೆ ಸ್ವಲ್ಪ ಅಡ್ಡಿಲ್ಲ, ಹೊರಗಡೆ ಬಂದಿದ್ದನ ಭಾರಿ ಖುಷಿ ಆಯ್ತು. ಧೈರ್ಯ ಪಾಪ ಶುರು ಆಯ್ತು. ಕಡೆಗೆ ಇದಕ್ಕಂತೂ ಸೇರಿದ್ಮೇಲಂತೂ ಭಾರಿ ಖುಷಿ ಆಯ್ತು, ಯಾಕಂದ್ರೆ ಸಾಮಾಜಿಕ ಕೆಲಸ ಅಲ್ಲ, ನನ್ಗೆ ಮುಂಚಿಂದನ ಆತರ ಕೆಲಸ ಅಂದ್ರೆ ಭಾರಿ ಖುಷಿ. ಬೆಳಿಗ್ಗೆ ಈಗ ಅಂದ್ರೆ ಮುಂಚೆ 7 ಗಂಟೆಗೆ ಹೋಗ್ತಿದ್ವಿ ನಾವು, ಈಗ ಹಂಗಲ್ಲ, ಈಗ 6:30 6:30 ಅಂದ್ರೆ ನಾವು 6:25 ನಾನು ಅಲ್ಲಿ ರೆಡಿ ಇರ್ತೆ. ಅದೊಂದು ಭಾರಿ ಖುಷಿ ಅಪ್ರಿಷಿಯೇ ನಂಗೆ. ಮತ್ತೆ ಒಂದು ವಾರ ಇಲ್ಲ ಅಂದ್ರೆ ಸಹ ನಂಗೆ ಭಾರಿ ಬೇಜಾರು ಅಪ್ಪದ್ ಎಲ್ಲಾರ ಇಲ್ಲ ಅಂದ್ರೆ, ಶೇ ಈ ವಾರ ಇಲ್ಲಲೇ ಎಂತ ಮಾಡೋದು, ನಂಗೆ
2: ಬೇಜಾರ ಅನ್ಸುತ್ತೆ.
5: ಅದನ್ನ ನಾನು ತಕ್ಷಣ ರವಿ ಫೋನ್ ಮಾಡಿ, ಇವರೇ ಎಂತ ಮಾರ್ರೆ ಇನ್ನು ಹಾಕ್ಲೇ ಇಲ್ಲ ಮೆಸೇಜ್, ಅಂದ್ರೆ ಮುಂಚಿನ ದಿವಸಕ್ಕೆ ಎಂತ ಮೆಸೇಜ್ ಬರಲ್ಲ ಇನ್ನು ಅಂತಾನೆ. ಅಂದ್ರೆ ಅಷ್ಟೊಂದು ಒಂಥರ ಖುಷಿ, ಅದ್ರಲ್ಲಿ ಏನೊಂಥರ ಖುಷಿ ಕೊಡುತ್ತೆ ನಂಗೆ. ಸ್ವಚ್ಛತಾ ಕಾರ್ಯಕ್ರಮನೇ ಇರಕ ಇಲ್ಲ, ಗಿಡ ನೋಡೋದೇ ಇಲ್ಲಿ ಯಾವ್ದೇ ಭಾರಿ ಖುಷಿ ಅಪ್ಪದ್ ನಂಗೆ.
2: ಈಗ ಗಿಡ ನೆಡುದಂದ್ರೆ ಎಲ್ಲೆಲ್ಲ ಗಿಡ ನೆಟ್ಟಿರಿ?
5: ಗಿಡ ಸಾಧಾರಣ ಇಲ್ಲಿಂದ ನಾವು ಹಂಗಾರ್ ಕಟ್ಟೆವರೆಗೂ ಹೋಯ್ತು. ಹಂಗಾರ್ ಕಟ್ಟೆ ಕೋಡಿ ಸುಮಾರು ಬದಿ, ಒಂದೆರಡು ಬದಿ ಅಂತ ಹೇಳಕ್ಕೂ ಇಲ್ಲ, ನಮ್ದು ಎಲ್ಲ ಬದಿ, ಯಾವ ಬದಿ ನಡಿಲ್ಲ ಅಂತ ಹೇಳಕ್ಕೂ ಇಲ್ಲ. ಅದೇ ಹೇಳ್ತಾರಲ್ಲ, ಕೋಡಿ ತಲೆಯಿಂದ ಕೋಟದ ಬದಿಯವರೆಗೂ ಎಲ್ಲ ಬದಿಗೂ ನೆಟ್ಟಿತ್ತು.
2: ಎಲ್ಲ ಬದಿಗೂ ಗಿಡ,
5: ಎಲ್ಲ ಬದಿ ಗಿಡ
2: ನೆಡುದು. ಹೌದು, ಅದನ್ನ ಮ್ಯಾನೇಜ್ ಮಾಡ್ಕಲ್ಲ, ಮೇಂಟೈನ್ ಮಾಡ್ಕಲ್ಲ.
5: ಮ್ಯಾನೇಜ್ ಅಂದ್ರೆ ಅದಂದ್ರೆ ನಾವ್ ಈಗ ಬರೀ ಗಿಡ ನೆಟ್ಟು ಬಿಡುದಿಲ್ಲ. ಈ ವೈಶಾಖಕ್ಕೆ ಯುವಕ ಮಂಡಲದವರು, ಅದ್ರಲ್ಲಿ ನಮ್ ದಿನಶಚರ್ ಇದ್ರೆ, ದಿನಶಚರ್ ಇವರೆಲ್ಲ ಸೇರಿ ಒಂದು ಗಿಡಕ್ಕೆ ನೀರನ್ನೇ ಹಾಕಿ ಅದನ್ನ ಪೋಷಿಸುವಂತ ಕಾರ್ಯಕ್ರಮ ಮಾಡಿದ್ರ, ಅದು ಇನ್ನು ಖುಷಿ. ಕೆಲವರಿಂದ ಗಿಡ ನೆಡ್ತ್ರ, ನೆಡೋದವ್ರಿಗೆ ಮಾತ್ರ ಅವ್ರ ಜವಾಬ್ದಾರಿ, ಅದ್ ನಮ್ದು ಹಾಂಗ್ ನೋಡುದಿಲ್ಲ ನಾವು. ಗಿಡ ನೆಟ್ಟು ಸಹ ಅದು ಪೋಷಿಸುವ ಸಹ ಪೋಷಿಸುದು ನಾವ್ ಮಾಡತ್ತಾ, ನೆಟ್ ಪ್ರಯೋಜನ ಇಲ್ಲಲ್ಲ. ಅದ್ರ ಮಟ್ಟಿಗೆ ನಮ್ದು ಯುವಕ ಮಂಡಲದವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಹಾಗಾಗಿ
2: ನೀರ್ ಹಾಕುದಲ್ಲ ಅವರೇ,
5: ಅವರು ಅಂದ್ರೆ ನಾವು ಹೋತೋ ಅದಿಲ್ಲಂದಿಲ್ಲ, ಒಂದು ವಾರ ಹೆಂಗಸರು ಸಹ ಮಿಸ್ ಮಾಡೋದಿಲ್ಲ ಅಂದ್ರೆ ಎಲ್ಲ ಹೊತ್ತನ್ನು ಹೇಳಕಾತಿಲ್ಲ, ಕೆಲವ್ರು ಹಾಪರ್ ಎಲ್ಲ ಕೆಲವರೆಲ್ಲ ಹೊತ್ತು ಕೆಲವರು ಇದ್ ಮಾಡ್ತಾರೆ, ಹೆಲ್ಪ್ ಮಾಡ್ತೇನೆ.
2: ಸೊ ಈಗ ನೀವು ಅಧ್ಯಕ್ಷ ಇರಲ್ಲ, ಏನೆಲ್ಲ ಹೊಸ ಯೋಜನೆ ಹಾಕೊಂಡಿರಿ ಅಂತ ಕತೆ?
5: ಹೊಸ ಯೋಜನೆ ಅಂತ ಇಲ್ಲ, ಯುವಕ ಮಂಡಲ ನಾವು ಹೇಳ್ತಾರಲ್ಲ, ಯುವಕ ಮಂಡಲದವ್ರು ಏನಿದ್ದು ಹೇಳ್ತಾರ ಅದನ್ನ ನಾವು ಚಾಚು ತಪ್ಪದೆ ಮಾಡ್ತೇವೆ. ಯಾಕಂದ್ರೆ ನಮ್ಮ ಮಾತೃ ಸಂಸ್ಥೆನೇ ಅವ್ರಲ್ಲ, ಅವ್ರು ಹೇಳಿದ ನಾವು ಮಾಡೋದು ನಮ್ದು ಕರ್ತವ್ಯ.
2: ನೀವು ಮಾತೃ ಸಂಸ್ಥೆ ಅಂತ್ರಿ, ನಾನು ಹೇಳ್ತೀನಿ ಪಿತೃ ಸಂಸ್ಥೆ ಅಂತ. ಓಕೆ, ಸೊ ಅವರು ಏನ್ ಹೇಳ್ತಾರೆ ಅದನ್ನ ನೀವು ಅನುಸರಿಸ್ತೀರಿ.
5: ಹೌದು, ಹಾಗೆ ಅವ್ರನ್ನ ಮೀರಿ ನಾವೆಂತ ಇದು ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಒಂದು ಹುಟ್ಟಿರೋದೇ ಅವರಿಂದ ಅಂತ ಹೇಳಕಲ್ಲ, ಅದೆಲ್ಲ ಒಂದು ಭಾರಿ ಖುಷಿ ವಿಷಯ ಅದು. ಅಂದ್ರೆ ನಾವು ಏನ್ ಬೇಜಾರು ಮಾಡ್ಕೊಂಡು ಏನ್ ಮಾಡೋದಿಲ್ಲ, ಒಂದು ಖುಷಿಯಿಂದ ಯಾರೇನ್ ಹೇಳ್ತಾರೆ ಅದನ್ನ ಆಯ್ತಂತೇಳಿ ಇದು ಮಾಡ್ಕೊಂಡು ಬಂದಿತ್ತು.
2: ಈಗಿನ ಉಪಾಧ್ಯಕ್ಷರು ದಿನೇಶ್ ಆಚಾರ್ ಮನೂರು, ನೀವು ಹೇಳಿ, ನಿಮ್ಗೆ ಈ ಹೆಂಗಸರ ಒಂದು ಸಂಘಟನೆ ಮಾಡೋದಿತ್ತಲ್ಲ, ಮಹಿಳಾ ಮಂಡಲ ಮಾಡೋದು, ಅದು ನಿಮ್ಗೆ ಎಷ್ಟು ಒಪ್ಪಿಗೆ ಇದ್ದಿತ್ತು ಅಂದ್ರೆ?
6: ಒಪ್ಪಿಗೆ ಅಂದ್ರೆ ನಾನು ಆ ಟೈಮಲ್ಲಿ ಇರ್ಲಿಲ್ಲ ಸಂಘದಲ್ಲಿ, ಅದಕ್ಕಿಂತ ಮುಂಚೆ ಸಂಘ ಓಪನ್ ಆಯ್ತು ಮಹಿಳೆಯರದ್ದು, ಅದ್ರ ಮೇಲೆ ನಾ ಸೇರದ್ದು. ಸೇರದಂದ್ರೆ ಒಂದು 6-7 ವರ್ಷ ಆಗಿರ್ಬೋದು. ಅದು ಫಸ್ಟ್ ಹೋದ ಟೈಮ್ ನಾ ಜಾಸ್ತಿ ಹೋತಿಲ್ಲ ಇತ್ತು, ಸಂಘದ ಬಗ್ಗೆ ಎಲ್ಲ ಕಾರ್ಯಕ್ರಮ ಎಲ್ಲ ಆತಿದ್ದಿತ್ತು. ಜಸ್ಟ್ ಈಗ ಕಣ್ಕ ಬರ್ತಿದ್ದೆ, ಓ ಇಲ್ಲಿ ಕಾರ್ಯಕ್ರಮ ಆಗ್ತಿತ್ತು ಅಂತ ಹೇಳಿ ದೂರಿನ ಕಣ್ಕ ಬರ್ತಿದ್ದೆ. ನಾನು ಮರ ಇದ್ದೊಳದು ಅದ್ರಡಿ ಕೂತ್ಕೊಂಡು
2: ಬರ್ತೀವಿ
6: ಕಣ್ಕ ಬರ್ತಿದ್ದೆ. ಕಾರ್ಯಕ್ರಮ ಕಡಿಗೆ ಮತ್ತಿಗೆ ಪಂಚವರ್ಣದಾರದಟ್ಟೆ ಇದು ಹಾಪದ ಕಾರ್ಯಕ್ರಮ ಲತ ಹೋಟ್ಲನ್ ಇತ್ತು ಅಲ್ಕೆ ಅಂತಿದ್ದೆ. ಅದು ಪಂಚವರ್ಣದಾರದ ಒಂದು ಸಂಸ್ಥೆ, ಅದು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂತ ಇರುತ್ತೆ. ಅದ್ರದ್ದು ಅಂದ್ರೆ ಒಂದ್ಸಲ ನಾನೇತು ಪ್ಯಾರಟಿ ಬಂದಲ್ಲ ರಾಜ್ಯೋತ್ಸವದ ಮೆರವಣಿಗೆ ಬತ್ತೆ ಇತ್ತು ಇಲ್ಲಿಂದ. ಮೆರವಣಿಗೆ ಅಂದ್ರೆ ಅವ್ರ ಗೆಸ್ಟ್ ಬರ್ತಾರಲ್ಲ
2: ಮೇಲಿನ,
6: ಅವ್ರನ್ನ ದೇವಸ್ಥಾನದಿಂದ ಮೆರವಣಿಗೆಲ್ ಕರ್ಕ ಬರುದು. ಅದ್ ಬರ್ತಾ ಇದ್ರು ದೊಡ್ಡಣ್ಣ, ಇವ್ರು ಬರ್ತಾ ಇದ್ರು ಮುಖ್ಯಮಂತ್ರಿ ಚಂದ್ರು ಆ ಟೈಮಲ್ಲಿ ಹೋ ಅಂತ ಹೇಳಿ ಕಣ್ಕಂಡೆ ಹಾದೆ. ಕಡೆ ಕಾರ್ಯಕ್ರಮ ಪಕ್ಕ ಇಲ್ಲ ನಂಗೆ. ಹಾಗೆ ನಾವು ಈ ಸಾಯಂಕಾಲ ಚಾ ಕುಡುಕೆ ಒಂದು ಕ್ಯಾಂಟೀನ್ ಹೋದ್ ಒಂದು 7 ಗಂಟೆ ನಂತರ. ಅಷ್ಟೊತ್ತಿಗೆ ಹೋದಲ್ಲಿ ಅಜಿತ್ ಆಚಾರ್ ಮತ್ತೆ ಮಾಜಿ ಅಧ್ಯಕ್ಷರವರು ಅವ್ರು ಮತ್ತೆ ರವೀಂದ್ರ ಕೋಟ ಅವ್ರು ಅಲ್ಲಿ ಆಮ್ಲೆಟ್ ತಿಂಬತ್ತರು ಒಂದು ಕ್ಯಾಂಟೀನಿ ಮುಂಡಕ್ಕೆ ಉಪ್ಕರಿಯೋ ಹೀಗಿದೆ ಅಂತಾರೆ. ನಾನು ಅದೇ ಅಂಗಡಿ ಹೋಗ್ತಿದ್ದೆ. ಹೋದಲ್ಲಿ ಹೀಗೆ ಗುರ್ತ ಅಜಿತ್ ಮುಂಚಿಂದ ಗುರ್ತ ನಂಗೆ. ನಮ್ದು ಆಚಾರ ಸಂಘ ಒಂದಿತ್ತ ಸಾಲಿರಾಮದಲ್ಲಿ, ಅದ್ರಲ್ಲಿ ನಾವು ಇತ್ತು ತುಂಬಾ ವರ್ಕ್ ಮಾಡಿತ್ತದ್ರಂಗೆ ಅಜಿತ್ ಇದ್ದ. ಅಷ್ಟೊತ್ತಿ ಪರಿಚಯ ನಮ್ ಸಂಘ ಒಂದಿತ್ತು ಮಾರ, ನೀವು ಬನ್ನಿ, ನೀವು ಸ್ವಲ್ಪ ಅದ್ರಲ್ಲೆಲ್ಲ ಒಳ್ಳೆ ಇದ್ದಿದ್ರಲ್ಲ ಸಂಘದಲ್ಲ ಓಡಾಡ್ತಿದ್ರಲ್ಲ ನಮ್ ಸಂಘಕ್ಕೆ ಒಂದ್ ಬಂದು ಸೇರ್ಕಣಿ ಅಂತ ಹೇಳ್ತಿದ್ರು. ಆಯ್ತು ಕಾಮನ್ ಹೇಳಿ ಟೈಮ್ ಕೊಡಿ ಕಾಮನ್ ಹೇಳ್ದೆ. ಹಾಗೆ ಒಂದಲ್ಲ ಒಂದ್ ದಿವಸ ಅದೇ ಅಂಗಡಿಯಲ್ಲಿ ಸಿಕ್ಕುದು, ಆ ಬೀಡ್ ಅಂಗಡಿಯಲ್ಲಿ ಸಿಕ್ಕುದು ಆಮ್ಲೆಟ್ ತಿಂಬತ್ತಿಗೆ. ಹಾಗೆ ಒಂದ್ ದಿವಸ ಬನ್ನಿ ಮಾರ, ಈ ರವೀಣ್ಣು ಹೇಳ್ರು ಬನ್ನಿ ಮಾರ ನಮ್ ಸಂಘ ಸೇರಿ ಹಾಗೀಗ ಅಂದ್ರು. ಆಯ್ತಂತ ಹೇಳ್ದೆ, ಜಾಯ್ನ್ ಆದೆ. ಜಾಯ್ನ್ ಆದ್ಮೇಲೆ ಅದು ನಮ್ಗೆ ಅಂತ ಕೆಲ್ಸ ಭಾರಿ ಖುಷಿ. ಈ ಗಿಡ ನೋಡುದು ಮನೆ ನಮ್ದು ಸಣ್ಣದೊಂದು 5 ಸೆಂಟ್ಸ್ ಒಂದು ಮನೆ ಇತ್ತು. ಅದ್ರಂಗ ಈ ಪಾಟ್ ಅಲ್ಲಿ ಗಿಡ ನಡ್ತಿತ್ತು ನಾವು. ನಟ್ರು ಸಹ ಹೆಡಿ ಬಿದ್ದ ಪಾಟ್ ಹೊಡೆದು ಹಾಪದ ಗಿಡ ಎಗಲ್ ಕಟ್ ಹಾಪದ ಈಗಿದೆಲ್ಲ ಆತಿತ್ತು. ಅದನ್ ಕಂಡ ಆದ್ರೂ ಒಂದು ಜಾಗೃತಿ ಮಾಡ್ತಿದ್ದಿತ್ತು. ಕಡಿಗಡಿ ಇದ್ರಲ್ಲಿ ಒಳ್ಳೆ ವರ್ಕ್ ಅಲ್ಲ, ಪಂಚವರ್ಣದ ತುಂಬಾ ಒಳ್ಳೊಳ್ಳೆ ಕೆಲಸ ಅಲ್ಲ, ನಮ್ಗದು ಭಾರಿ ಖುಷಿ ಅದ್ ಮಾಡುದನ್ನ ಹೇಳ್ರೆ. ಎಲ್ಲೆಲ್ಲೋ ಎಂತಕ್ಕೋ ಸಾಯಂಕಾಲ ಹತ್ತಲ್ಲ ಇದೆಲ್ಲ ಕೆಲಸ ಮಾಡ್ಲಕ್ಕಲ್ಲ ಅಂತ ಹೇಳಿ ಮನ್ಸಿಗೆ ಬಂತು. ಕಡೆಯಿಂದ ಸೇರ್ಕಂತ ಸೇರ್ದಂಗ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಬಂತು. ಗಿಡ ನೋಡೋದಾಗಲಿ ಸ್ವಚ್ಛತೆ ಆಗಲಿ ಪ್ರತಿಯೊಂದು ಕೆಲಸ ಮಾಡುದು ಭಾರಿ ಖುಷಿ ಆತಿ. ಅವ್ರ ಲಲಿತ ನಮ್ಮ ಲಲಿತಾ ಹೇಳ್ದಂಗೆ ಹಾಗೆ ಬೆಳಿಗ್ಗೆ ಆದಿತ್ಯವಾರ ಲೇಟ್ ಹೇಳುದು ಎಲ್ಲರೂ, ನಮ್ಗೆ ಹಾಗಲ್ಲ ಬೇಗ ಅರ್ಧ ಗಂಟೆ ಮತ್ತೂ ಬೇಗ ಎಚ್ಚರಿಕೆ ಇವ್ರ ಇವತ್ತಲ್ಲಿ ಮಾತ್ರ ಮನೆಗೆ ಹೆಂಡತಿ ಹೇಳ್ದಿತ್ತು ಆದಿತ್ಯವಾರ ಕಡಿಕಾಮ.
2: ಮನೆಗೆಲ್ಲ ಹೆಂಗಿರ್ತಿತ್ತು ನಿಮ್ಗೆ ಸಪೋರ್ಟ್?
6: ಹೆಂಡತಿ ಸಪೋರ್ಟ್ ಇದ್ದಿತ್ತು ಮನೆ ಅಪ್ಪ ಅಮ್ಮನ್ ಬಿಡಿ ಇವೆಲ್ಲ ಆತ್ ನಮ್ಮ ಪಪ್ಪದ ಲೇಟ್ ಬೆಳಿಗ್ಗೆ ಬೇಗ ಆಗ್ತಾ ಇವತ್ತು ಅವ್ರಿಗೆ ಗೊತ್ತಿರೋದಿಲ್ಲ ಹೆಂಡತಿ ಅನ್ಕೆ ಅಂತಿದ್ದಾಳೆ. ಇವತ್ತಿಗೆ ಸ್ವಚ್ಛತೆ ಕಾಂತ ಬೇಗ ಎದ್ಕೊಂಡಿರೋ ಮಗ ಆತ್ತವಳಿಗೆ ನನ್ಗೆ ಅವಳಿಕಿನ ಮುಂಚೆ ಎದ್ಕಂತೀನಿ ನಾನು. ಅಷ್ಟೊತ್ತಿಗೆ ನನ್ ಮಗಳಿದ್ದಾಳ ನಂಗೆ 9ನೇ ವರ್ಷ. ಅವಳು ನನ್ನ ಈಗ ಒಂದ 4-5 ತಿಂಗಳಿಂದ ಬರ್ತಿಲ್ಲ ಪಕ್ಕತ್ತಿನ ಮಗು ಸಣ್ಣ ಮಗು ಒಂದಿತ್ತು. ಇಬ್ರು ಬಿಟ್ಟು ಬಂದ್ರಾಗ್ಲೇ ಆತಂದ್ರೆ ಅವಳನ್ನ ಅಲ್ಲಿ ಬಿಟ್ಟು ಬರ್ತಿದ್ದೆ. ಅವಳು ನನ್ನೊಟ್ಟಿಗೆ ಸ್ವಚ್ಛತೆಗೆ ಬರ್ತಾಳ ಸಾನಿಕ ಅಂತ ಹೇಳಿ. ಅವಳಿಗೂ ಭಾರಿ ಖುಷಿ. ಈಗ ನನ್ನ ಅವಳ ಮುಂಚಿನ ದಿವಸ ಹೇಳು ಶನಿವಾರ ದಿವಸವೇ ಆದಿತ್ಯರ ಹಾಬ್ದಾರ ನಾಳೆಗೆ ಬೆಳಿಗ್ಗೆ ಹಾಬ್ದಾರ ನನ್ ಬಿಟ್ಟಿಗೆ ಹೋಗ್ಬೇಡಿ ಅಂತ ಹೇಳು. ಒಂದ್ಸಲ ಬಿಟ್ಟಿಗೆ ಬಂದೆ, ಬಿಟ್ಟಿಗೆ ಬಂದಲ್ಲಿ ಮರ್ತಾಳಮ್ ಅವ್ರ ಅಪ್ಪ ನನ್ ಬಿಟ್ಟಿಗೆ ಹೋರ್ ಸೀದಾ ಹೇಳ್ಕಂಡ. ಕಡೆಗೆ ನೆನ್ಪಿನ ಮುಂಚೆ ಹೇಳುದು ಬೇಗ ಇದ್ರೆ ಮಾತ್ರ ಕರ್ಕೋತ್ ಇಲ್ಲಿ ಕರ್ಕೋತಿಲ್ಲ ಅವ್ನು. ಕಡೆ ನನ್ಕಿಂತ ಮುಂಚೆ ಎತ್ಕಂತಿದ್ದಾಳೆ, ಎದ್ಕ ಅವಳು ರೆಡಿ ನನ್ನೊಟ್ಟಿಗೆ ಬರ್ತಿದ್ದಾಳೆ. ಅದೇ ಅವಳಿಗೂ ಸಹ ಖುಷಿ, ಕಸ ಎಕ್ಕುದ ಪಪ್ಪುದ ಸಮುದ್ರ ಬದಿ ಅಂದ್ರೆ ಮತ್ತೂ ಖುಷಿ ಅವಳಿಗೆ. ನೀರ ಹಾಡು ಕತ್ತಲ್ಲ ನಾ ಬರ್ತೀವ ಸಮುದ್ರ ಬದಿ ಅಪ್ಪ ಯಾಕೆ ಸಮುದ್ರ ಬದಿ ಬತ್ತಿ ಯಾಕೆ ಬತ್ತಿ ಭಾರಿ ಖುಷಿ ಆತಿತ್ತು. ಮತ್ತೆ ಈ ವರ್ಕ್ ನಮ್ದೆಲ್ಲ ತುಂಬಾ ಖುಷಿ ಕೊಡುತ್ತೆ ಮನ್ಸಿಗೆ. ಮತ್ತೆ ಈ ಮಕ್ಕಳ ಕಸ ನಾವು ಈಗ ನಾ ಕರ್ಕೋ ಹತ್ತೆ ನಾ ಕಾರಲ್ಲಿ ಕರ್ಕೋ ಹತ್ತೆ ಪತ್ತಿಗೆ ಚಾಕ್ಲೇಟ್ ತೆಗಿಸಿ ಕೊಡ್ತೆ, ತಿಂಡಿ ತೆಗಿಸಿ ಕೊಡ್ತೆ. ಅವಳಿಗೆ ಹೇಳುದು ಪೇಪರ್ ವರ್ಕ್ ಬಿಸಾಡೋಕಿಲ್ಲ, ಪ್ಲಾಸ್ಟಿಕ್ ಹರ್ಕೊಂಡು ತಿಂದಾದ್ಮೇಲೆ ಆ ಡೋರ ಒಂದ್ ಗ್ಯಾಪ್ ಇರುತ್ತೆ ಅದಕ್ಕೆ ಸಿಕ್ಸಿಡುದು. ಅವಳು ಅದೇ ತರ ಮಾಡ್ತಿದ್ದಾಳೆ. ಮತ್ತೆ ನಾನು ಈಗಳು ಕಾರಂಗಿತ್ತು ಬಾಟ್ಲಿ ಒಂದ್ 3-4 ಬಾಟ್ಲಿ ಇತ್ತು ಜ್ಯೂಸ್ ಕುಡ್ದು ಬಾಟ್ಲಿ ಹುಡುಕಾಗ ನಿಜವಾಗ ಯಾವ ಜ್ಯೂಸ್ ಅಲ್ಲ ನಾ ಕುಡಿದ್ರೆ ಆ ಬಾಟ್ಲಿನ ಹೊರ ಬಿಸಾಡುದಿಲ್ಲ ಕಾರಂಗೆ ಇಟ್ಕಂತದ್ದು. ಈಗಳು ಇತ್ತ ಡೋರ್ ಹಂಗ ಇವತ್ ಕಣ್ಕೊಂಡ್ ಕಾರಂಗಿತ್ತು. ನಿನ್ನೆ ಐಸ್ ಕ್ರೀಮ್ ತಿಂದದ್ದು ಐಸ್ ಕ್ರೀಮ್ ಕವರು ಅದೇ ಇತ್ತು ಪೇಪರ್ ಆಯ್ಲಿ ಜರಿ ಆಯ್ಲಿ ಅಂತದೇ ಇಲ್ಲಿ. ಈಗ ನಾವು ಪ್ಯಾಟಿ ಕರ್ಕೋತ್ ಹೆಂಗ್ಸರ್ ಆಯ್ಲಿ ಅಪ್ಪ ಆಯ್ಲಿ ಯಾರು ಕರ್ಕೋತ್ ಮಕ್ಕಳಿಗೆ ತಿಂಡಿ ತೆಗಿಸಿ ಕೊಡ್ತಾರೆ. ತಿಂಡಿ ತೆಗಿಸಿ ಅವ್ರು ಹೇಳಕ್ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಹೇಳುದಿಲ್ಲ ಮಕ್ಕಳೇ ತಿಂಡಿ ತಿಂದಾದ್ಮೇಲೆ ಅದನ್ನ ಬಿಸಾಡಬೇಡಿ, ಅದು ನಮ್ ಕೈ ಕಿಸಿಯಲ್ಲೋ ಯಾಕಂದ್ರೆ ಹೈಕಣಿ. ಅದನ್ನ ನಾವ್ ಮನೆ ತಂದ ಇವ್ರು ಹೇಳ್ದಂಗೆ ಅದನ್ನ ತಂದ ಪ್ಲಾಸ್ಟಿಕ್ ಇವ್ರ ತಕೊಂಡ ಪತ್ರ ಅದಕ್ಕೆ ಚೀಲಕ್ಕೆ ಹಾಕಿಟ್ರು ಆಗತ್ತೆ. ಇವ್ರೆ ಅಂತ ಸುಮ್ನೆ ಐಕಂತ್ರ ಬಿಸಾಡಬೇಡಿ ಏನು ಹೇಳುದಿಲ್ಲ, ಅವ್ರ ಮಕ್ಕಳು ಬಿಸಾಡಲಿ ಅಂತ ಇವ್ರ ಕೈದು ತಪ್ಪಿಹೋದಂಗ ಆತ. ಈಗಲೇ ಯಾರು ಬ್ಯಾಗ್ ಹಿಡ್ಕೊ ಬರ್ತಿಲ್ಲ, ಕಾಲಿನ ಮೊಬೈಲ್ ಒಂದು ಸಣ್ಣದೊಂದು ಪರ್ಸ್ ಬ್ಯಾಗ್ ಹಿಡ್ಕೊಂತಿಲ್ಲ. ಅದು ಮಕ್ಕಳ ಕಿಸಿ ಹಾಕೊಂಡು ಮಕ್ಕಳನ್ನು ಹೇಳಕ್ಕ ಚೆಂಡಿ ವಸ್ತು ಇಲ್ಲಿ ಅಂತದೇ ಇಲ್ಲಿ ಒಂದ್ ಪ್ಲಾಸ್ಟಿಕ್ ಹಾಕೊಂಡು ಕಿಸಿ ಹಾಕೊಂಡು ಮನೆಗೆ ಬಂದದ್ರೆ ಅಂತಾನೆ ಇಳುವರಿ ಮಾಡಬಹುದು, ಅದು ಮಾಡುದಿಲ್ಲ.
2: ಆ ಮಕ್ಕಳ ಅದನ್ನ ಮತ್ತೆ ಫಾಲೋ ಮಾಡ್ತೋ ಅಂತ ಹೇಳಿ
6: ಮತ್ತೆ ವಿವೇಕ ಹೈಸ್ಕೂಲ್ ಅಲ್ಲಿ ನಾವು ಅಂತ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಎಲ್ಲ ಮಾಡುತ್ತೆ ರವೇಣ್ಣ. ನಾವು ಎಲ್ಲ ಹೊತ್ತು ಹೊರಟಿಗೆ ಹೋಗಿ ಹೊತ್ತು ಮತ್ತೆ ಮಕ್ಕಳಿಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾರಲ್ಲ ಯಾವ್ದು ವಿವೇಕ ಹೈಸ್ಕೂಲ್ ಮಕ್ಕಳು. ಆ ಮಕ್ಕಳು ನಾನು ಒಂದ್ ದಿವಸ ನಾನು ರಸ್ತೆ ನಾನು ಬೈಕ್ ಅಲ್ಲಿ ಹೋಗ್ತಿದ್ದೆ, ಎರಡು ಮಕ್ಕಳು ವಿವೇಕ ಹೈಸ್ಕೂಲ್ ನಡ್ಕ ಕಾಟದಂಗ ಇಳ್ಕೊಂಡು ನಡ್ಕೊ ಹೋಗ್ತಿದ್ರು. ನಡ್ಕೊಪ್ಪರ ಅವ್ರ ಕುರ್ಕಿರಿ, ಒಬ್ಬಳ ಕೈಯಲ್ಲಿ ಕುರ್ಕುರಿ ಮತ್ತವಳ ಕೈಯೆಲ್ಲ ಜ್ಯೂಸ್ ಬಾಟ್ಲಿ. ನಾನು ಫಾಲೋಅಪ್ ಮಾಡ್ತಾ ಇದ್ದೆ ಅವ್ರು ನಡ್ಕೊಪ್ಪ, ನಾ ಹಿಂದೆ ಇದ್ದೆ. ತಿಂದ್ರೆ ಅಲ್ಲಿ ತೆಗ್ದು ಬಿಸಾಡಿ ಯಾರು. ಅವ್ರಿಗೆ ಮುಂಚೆ ಒಂದು ವಾರವೋ ಒಂದ್ ತಿಂಗಳ ಹಿಂದೆ ನಾವು ಮಾಹಿತಿ ಕೊಟ್ಟಿ ಬಂದಿತ್ತು ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಮಾಡಿ ಅನ್ನ. ಆದ್ರೂ ಅದನ್ನ ಅಲ್ಲಿ ಬಿಸಾಡ್ರ ಕಂಡೆ. ನಾ ಮುಂದ್ ಬಂದ್ ಹೇಳ್ದೆ ಎಲ್ಲಿ ಬಿಸಾಡ್ದೆ ನೀವು ಕುರ್ಕುರಿ ಓ ನೈಕ್ರ ಅಂಗಡಿ ತಕ್ಕ ತಿನ್ಕ ಬತ್ತಿದ್ದೆ, ಎಲ್ಲಿ ಬಿಸಾಡ್ದೆ ನಾವು ಅಲ್ಲಿ ಬಿಸಾಡ್ದೆ ಅಂಕಲ್ ಅಂದ. ಬಿಸಾಡ್ಬೇಡಿ, ನಿಮ್ಮ ಮೊನ್ನೆ ಮಾಹಿತಿ ಕೊಟ್ಟಿರ್ ನೆನ್ಪಿತ್ತಲ್ದ, ಅದ್ ಎಂತ ಬಿಸಾಡ್ದಕ್ಕೆ ಇಲ್ಲ ಇನ್ ಬಿಸಾಡ್ದು ಇಲ್ಲ ಅಂದ್ರೆ. ಆದ್ರೂ ಅವ್ರಿಗೆ ಅದೊಂದು ಜಾಗೃತಿ ಮೂಳಕವರಿಗೆ ಅಷ್ಟು ಇದ್ದ ಮಾಹಿತಿ ಕೊಟ್ಟ ಮೇಲೂ ನಾವು ನಮ್ಮ ಗ್ರಾಮ ನಾವು ಕ್ಲೀನ್ ಇಟ್ಕೊಳಕ್ ಕಸ ಬಿಸಾಡಿ ದನ ಕರು ಏನಾರು ತಿಂದು ಅವ್ರ ಆರೋಗ್ಯ ಹಾಳತ್ತ ಅದನ್ನ ಜಾಗೃತಿ ಯಾರು ಮಾಡೋದಿಲ್ಲ. ಮನೆಗಾರು ಹಾಗೆ ಪ್ಲಾಸ್ಟಿಕ್ ಈಗ ಒಂದು ಊಟ ತಕ ಬಂದ್ರೆ, ಒಬ್ರು ಒಂದು ಊಟಕ್ಕೆ ಕೆಲ್ಸಕ್ಕೆ ಬರ್ತಾರೆ ಅವ್ರಿಗೆ ಒಂದು ಊಟ ತಕ ಬಂದ್ರೆ 7 ಕೊಟ್ಟೆ ಇರತ್ತೆ ಅವ್ರ. ನಮ್ಮ ಅಧ್ಯಕ್ಷರು ಹೇಳ್ದ ಮೋಹನ್ ಪೂಜಾರ್ ಹೇಳ್ದಂಗೆ 7 ಕೊಟ್ಟೆ ಇರತ್ತೆ. ಅದಲ್ಲೇ ಮತ್ತೊಂದು ದೊಡ್ಡ ಕೊಟ್ಟೆ ಇರತ್ತೆ, ಮಜ್ಜಿಗೆ ಬೇರೆ, ಹುಳಿ ಬೇರೆ, ಸಾರಿ ಬೇರೆ, ಪಾಯ್ಸಕ್ ಬೇರೆ, ಅಷ್ಟು ಮತ್ತ ಟೋಟಲ್ ಕಟ್ಟು ಒಂದು ಜರಿ ಇರುತ್ತೆ ಅದರಲ್ಲಿ. ಅದೇ ಅದೆಲ್ಲ
2: ಫಸ್ಟ್ ಆಫ್ ಆಲ್ ಹೊಟ್ಟೆಲ್ ಇದ್ ನಾವು ತಿಂಬಕಾಗ ಬಿಸಿ ಬಿಸಿ ಸಾಂಬಾರ ಸಾರ ಹಾಕಿ ಕೊಟ್ಟಿರ್ತಾರ ಅದನ್ನ ತಿಂಬಕ್ಕೆ.
6: ಲಾಸ್ಟ್ ಟೈಮ್ ಒಂದು ಹಾಗೆ ನಮ್ದು ನ್ಯೂಸ್ ಬಂದಿತ್ತು ಮೊಬೈಲ್ ಅಲ್ಲಿ ಬಂದಿತ್ತು, ಹೋಟ್ಲ್ ಅಲ್ಲಿ ಮಸಾಲ ದೋಸೆ ಆರ್ಡರ್ ಮಾಡಿ ಸ್ವಾಮಿಯವರು, ಅವ್ರು ನಿಜವಾಗಿ ಬಾಳೆಲ್ಲಿ ಹಾಕಿ ಕೊಡ್ಕಲ್ಲ ಪ್ಲಾಸ್ಟಿಕ್ ಹಾಕಿ ಕೊಟ್ಟು ಪ್ಲಾಸ್ಟಿಕ್ ಹಾಕಿ ಕೊಟ್ಟು ಕೂಡಲೇ ಆ ಪ್ಲಾಸ್ಟಿಕ್ ಮೆಲ್ಟ್ ಆಯ್ತು, ಬಿಸಿ ಮಾಡಿ ಹಾಕ್ರಲ್ಲ ಫುಲ್ ಮೆಲ್ಟ್ ಆಗಿ ಮುದ್ದೆ ಆಗಿತ್ತು ಅದು. ನಮ್ಗಾಗಿ ನಮ್ಗೆ ಕೆಲವೊಂದು ಇದ್ರಲ್ಲಿ ಬಂದದಂದ್ರೆ ಪಂಚಾವಣದಲ್ಲೇ ಬಂದ ಮೇಲೆ ಜಾಗೃತಿ ಆದ್ ನಾವು, ಯಾಕಂದ್ರೆ ಯಾರಲ್ಲಿ ಓಟ್ನ ಮುಂಚೆ ಬಿಸಿ ಬಿಸಿ ಕುಡ್ತಿದ್ದು ಅದು ವಿಷಯ ಎಲ್ಲ ಬಂದ್ರ ಮೇಲೆ ನಮ್ಗೆ ಗೊತ್ತಾದ್ ಈ ಪ್ಲಾಸ್ಟಿಕ್ ಎಷ್ಟು ಬಿಡುತ್ತ ಪ್ಲಾಸ್ಟಿಕ್ ಲೋಡ್ ಅಂದ್ರ ಮೇಲೆ ಮನನ್ ಅಂಗಡಿ ಹೋರೆ ನಮ್ಗೆ ಶ್ರೀ ಲೋಡ್ ಅಂದ್ರೆ ಚಾ ಕೊಡಿ ಅಂದ್ರೆ ನಾವ್ ಹೇಳಿ, ಯಾಕಂದ್ರೆ ಹೇಳಿದ್ರೆ ಅದ್ರ ಮಾಹಿತಿ ಬಂದಿತ್ತಲ್ಲ ಅಂತ.
3: ಒಂದು ವರ್ಷದಿಂದ ನಾನೊಂದು ಮನೆ ಕಟ್ತಾ ಇತ್ತು, ಆ ಮನೆ ಕಟ್ಟಬೇಕಾದ್ರೆ ದಿವಸಕ್ಕೆ 7-8 ಜನ ಮೇಸ್ತ್ರಿಗಳು ಬರ್ತಾರೆ, ಅವ್ರು ಬಂದ್ ಬರ್ಬೇಕಾದ್ರೆ ನಾನು ಫಸ್ಟ್ ಅವ್ರಿಗೆ ಹೇಳಿದ್ದೆ ನೀವು ಪ್ಲಾಸ್ಟಿಕ್ ಊಟ ತಗೊ ಬಂದಿದ್ರೆ ಅದನ್ನ ಕ್ಲೀನ್ ತೊಳೆದಿಡಿ ಅಂತ. ಅವ್ರು ಆ ಕೆಲಸನೇ ಮಾಡ್ಲಿಲ್ಲ, ಒಂದು ದಿವಸ ಮಾಡಿದ್ರು ಆಮೇಲೆ ನೋಡ್ಬೇಕು ಕವರ್ ಅಲ್ಲಿ ಕಟ್ಟಿ, ಯಾಕಂದ್ರೆ ಅವ್ರು ಅಲ್ಲೇ ಜೇರಿ ಕೊಟ್ಟಿ ಅದ್ರ ಕೂಡ ಅದ್ರೊಳಗೆ ಅನ್ನ ಅಲ್ಲೇ ಸಾಂಬಾರ್ ಅಲ್ಲೇ, ಯಾಕಂದ್ರೆ ಸಾರು ಜನ ಯೋಚನೆ ಮಾಡ್ಬೇಕು ಅದನ್ನ ಏನ್ ಮಾಡ್ತಾರ ಅನ್ನೋದಲ್ಲ. ಬಿಡಿಸಿ ಬಿಡಿಸಿ ಹೇಳಿದೆ ಅವ್ರು ನನ್ಮೇಲೆ ಸಿಟ್ಟವ್ರಿಗೆ, ನಿಂದ ಒಂದೇ ಸಹಿ, ನಿಂದ ಒಂದ್ ಮನೆಗೆ ಸಹಿ ಮರ, ನಾವು ಮತ್ತೆಲ್ಲ ಬರ ಹಿಂಗ್ ಮಾಡುದಿಲ್ಲ ಅಂತ. ಅದು ತಪ್ಪು. ಅವ್ರ ಎದ್ರೆ ಆ ಸಾಂಬಾರ್ ಜರಿ ಕೊಟ್ಟಿ, ಸಾಗು ಜರಿ ಕೊಟ್ಟಿ, ಚಟ್ನಿ ಜರಿ ಕೊಟ್ಟಿ, ತೋಳದ ತಲ್ಕದ ನಡಿ ಬಿಟ್ಟು ಒಣಸಿ ಅದನ್ನ ನಾನು ಮನೆಗೆ ಗುರುವಾರ ಗುರುವಾರ ಕಲೆಕ್ಷನ್ ಬರ್ತಾರೆ ಅವ್ರಿಗೆ ಕೊಡ್ತಾ ಇದ್ದೆ. ಜನ ಅಷ್ಟು ಹೇಳಿದ್ರು ಅರ್ಥ ಮಾಡ್ಕೊಂಡ್ರ ಮೇಲೆ ಅಂತ ಅವ್ರದ್ದು ಗಲಾಟೆ ಮಾಡ್ಕೊಂಡು ನಾವೇನು. ಸಾರ್ವಜನಿಕರು ಏನ್ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ನಂದು ಒಂದ್ ಸಣ್ಣ ಕ್ಯಾಂಟೀನ್, ಎಷ್ಟೋ ಜನ ಬರ್ತಾರೆ ಅವ್ರು ಹೇಳ್ತಾರೆ, ಯಾಕಂದ್ರೆ ಅವ್ರ ದಿನೇಶ್ ಆಚಾರ್ಯ ಹೇಳಿದ್ರೆ ಸ್ಟೀಲ್ ಗ್ಲಾಸ್ ಅಲ್ಲಿ ನಮ್ಮ ಹೋಟ್ಲಿಗೆ ಬಂದು 100ಕ್ಕೆ 100 ಸತ್ಯ. ಯಾಕಂದ್ರೆ ಎಲ್ಲರೂ ನಮ್ಮ ಸಂಘಟನೆ ಇರುವವರೆಲ್ಲರೂ 27 ಜನ ಮಹಿಳೆಯರಿರ್ಬಹುದು, 30-32 ಜನ ಯುವಕ ಮಂಡಲದ ಹುಡುಗರಿರ್ಬಹುದು. ಇವತ್ತು ನಮ್ಮಲ್ಲಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿಯುವುದಿಲ್ಲ, ಪ್ಲಾಸ್ಟಿಕ್ ಲೋಟದಲ್ಲಿ ನೀರು ಕುಡಿಯುವುದಿಲ್ಲ, ಎಲ್ಲ ಅವಾಯ್ಡ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಅಲ್ಲಿ ತಂದು ಕಟ್ಟದ ವಸ್ತುಗಳು ತಿನ್ನುವುದಿಲ್ಲ. ಆದ್ರೆ 70% ನಮ್ಮಲ್ಲಿ ಅವಾಯ್ಡ್ ಮಾಡಿದ್ದಾರೆ ಇವಾಗ, ಅದನ್ನ ನೋಡಿ ಬೇರೆಯವ್ರು ಕಲಿತಿದ್ದಾರೆ. 150 ವಾರ ಇದರಲ್ಲೂ 5.5 ಕಿಲೋಮೀಟರ್ ನಾವು ಬೀಚ್ ಕ್ಲೀನ್ ಮಾಡಿದ್ವಿ. 200ನೇ ವಾರಕ್ಕೂ ಹೆಚ್ಚು ಕಡಿಮೆ 3 ವಾರದಿಂದ 4 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಕ್ಲೀನ್ ಮಾಡಿತ್ತು. ಹೀಗೆ 300 ವಾರ ಈ 300ನೇ ವಾರಕ್ಕೆ ಹೆಚ್ಚು ಕಡಿಮೆ ಕೋಡಿಯಿಂದ ಕೋಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯವರಿಗೆ 5.5 ಕಿಲೋಮೀಟರ್ ಬೀಚ್ ಕ್ಲೀನ್ ಮಾಡಿದ್ದೇವೆ. ಸಾಧಾರಣ ನನ್ನ ಅಂಜದ ರೆಕಾರ್ಡ್ ಅದು, ಯಾಕಂದ್ರೆ ಯಾವ ಸಂಘಟನೆಯವರು ಮಾಡ್ಲಿಕ್ಕಿಲ್ಲ. ಕೋಡಿಯಿಂದ ಹೆಚ್ಚು ಕಡಿಮೆ ರಾಷ್ಟ್ರೀಯ ನಮ್ಮ ಬೀಚಿನ ಕೋಡಿಯಿಂದ ನಮ್ಮ ಸಂಘಟನೆ ಜೊತೆಲಿ ಇತರ ಸಂಘಟನೆ ಇರ್ಬೋದು, ಮನೋರ್ ಫ್ರೆಂಡ್ಸ್ ಇರ್ಬೋದು, 100 ಮಹಿಳಾ ಬಳಗ ಇರ್ಬೋದು. ಮತ್ತೆ ನಮ್ಗೆ ಇನ್ನೊಂದು ದೊಡ್ಡ ಏನಂತ ಹೇಳಿದ್ರೆ ಗೀತಾನಂದ ಫೌಂಡೇಶನ್ ಅವ್ರು ನಮ್ಮನ್ನ ಈ ಮಟ್ಟಕ್ಕೊಂದು ಬೆಳೀಲಿಕ್ಕೆ ಕಾರಣ ಗೀತಾನಂದ ಫೌಂಡೇಶನ್ ಅವ್ರು ನಮ್ಮ ಅದ ಪ್ರವರ್ತಕರಾದ ಆನಂದ್ ಸಿಕ್ಕಿಂದವ್ರು ಅದನ್ನ ನಮ್ಮನ್ನ ಬೆನ್ ತಟ್ಟಿದ್ದಾರೆ. ನೀವು ಈ ನಮ್ಮನೆ ಕೆಲಸ ಮಾಡ್ಬೇಕಂತ. ಇವತ್ತು ನಾವು ಪಂಚವರ್ಣ ಸಂಘಟನೆಯವರು ಒಂದೆರಡು ಕೆಲಸ ಮಾಡಲಿಲ್ಲ, ಯಾಕಂದ್ರೆ ನಮ್ಮ
2: ಈಗ ನಿಮ್ದು ಪಂಚವರ್ಣದಿಂದ ಇನ್ನೊಂದು ವಿಶೇಷ ಕಾರ್ಯಕ್ರಮ ಆಯ್ತು, ರೈತರೆಡೆ ನಮ್ಮ ನಡೆ ಅಂತ. ಸೊ ಪಂಚವರ್ಣದಿಂದ ಒಂದು ವಿಶೇಷ ಕಾರ್ಯಕ್ರಮ ಆಯ್ತು. ನಾವು ರೈತರನ್ನೆಲ್ಲ ನೆಗ್ಲೆಕ್ಟ್ ಮಾಡ್ದಾರೆ, ರೈತರಿಗೆ ಗೌರವ ಇಲ್ಲ, ರೈತರ ಅಯ್ಯೋ ಗೆದ್ದಿಗಿಳ್ದು ಅಂತ ಬೇಸಾಯ ಮಾಡುದು ಅಂತ ಸಿಕ್ಕುತ್ತೆ, ಅದ್ರಾಗೆ ಹೊಟ್ಟೆ ತುಂಬುದಿಲ್ಲ ಅಂತ ಒಂದು ನಿಕೃಷ್ಟ ಭಾವದಿಂದ ಕಾಣುವಂತದ್ದು. ಆದ್ರೆ ನೀವು ಸೇರ್ಕೊಂಡ ರೈತರೆಡೆ ನಮ್ಮ ನಡೆ ಅಂತ ಹೇಳ್ಕೊಂಡು ರೈತರ ಮನೆಗೆ ನೀವು ಹೋಗಿ ಅವರನ್ನ ಗುರುತಿಸುವ ಕಾರ್ಯಕ್ರಮಗಳೆಲ್ಲ ಮಾಡೋ ಶುರು ಮಾಡ್ರಿ, ಇದ್ರ ಬಗ್ಗೆ ಹೇಳಿ ಸರ್.
3: ಮೇಡಮ್, ಏನಂತ ಹೇಳಿದ್ರೆ ಈ ರೈತರೆಡೆ ನಮ್ಮ ನಡೆಗೆ ಕಾರ್ಯಕ್ರಮ ನಾವು ಮಾಡ್ಲಿಕ್ಕೆ ಮುಖ್ಯ ರೂವಾರಿ ಆದವರು ನಮ್ಮ ಆನಂದ್ ಸಿಕ್ಕಂದಾರ್. ಯಾಕಂದ್ರೆ ಅವ್ರ ಹಿಂದೆ ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ನಮ್ಮ ಬೆನ್ನಿಂದ ನಿಂತು ನಮ್ಗೆ ಪ್ರೋತ್ಸಾಹ ಕೊಡೋರು. ಹಿಂದೆ ಹೇಳಿದ್ರು ಅವ್ರು ಒಂದು ಮಾತು, ನೀವು ರೈತರನ್ನೊಮ್ಮೆ ಮನೆಗೆ ಹೋಗಿ ಗುರುತಿಸಿ ನೋಡಿ, ಅವ್ರಿಗೆ ಆಗುವ ಆನಂದ ನೋಡಿ, ಖುಷಿ ನೋಡಿ ಅವ್ರ ಮುಖದಲ್ಲಿ ಅಂತ ಹೇಳಿದ್ರು. ಅದಕ್ಕೆ ನಾವು ಏನ್ ಮಾಡ್ತಂದ್ರೆ ಇವತ್ತು ನಮ್ದು 55 ರೈತರನ್ನ ಗುರುತಿಸಿದ್ದೆ, ಪ್ರತಿ ತಿಂಗಳ 55 ತಿಂಗಳಿಂದ 55 ರೈತರ ಪ್ರತಿ ತಿಂಗಳ ಒಮ್ಮೊಮ್ಮೆ ರೈತರನ್ನ ಗುರುತಿಸುವಂತ ಕಾರ್ಯಕ್ರಮಗಳು. ಯಾಕಂದ್ರೆ ನಾವು ಇವತ್ತೇನು ರೈತರನ್ನ ಗುರುತಿಸಿದ್ದೇವೆ, ಆ ರೈತರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡ ಇಬ್ಬರು ರೈತರಿದ್ದಾರೆ ನಮ್ಮ ಇದರಲ್ಲಿ. ಯಾಕಂದ್ರೆ ನಾವು ರೈತರಡೆ ನಮ್ಮ ಕಾರ್ಯಕ್ರಮದಲ್ಲಿ ಬರೀ ರೈತರಿಗೆ ಹೋಗಿ ಅವರಿಗೆ ಒಂದು ಶಾಲು ಹಾಕಿ ಬರುವಂತದ್ದಲ್ಲ, ಅವ್ರಿಗೆ ರೈತರಿಗೆ ಬೇಕಾಗಿರುವ ಒಂದು ಪರಿಕರಗಳನ್ನು ಅವ್ರ ಮನೆಗೆ ಕೊಟ್ಟು ಬರ್ತೇವೆ. ಅವ್ರ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಗೋಪೂಜೆ ಮಾಡಿ ರೈತರಿಗೆ, ಆ ರೈತರಲ್ಲಿರೋ ಅವ್ರ ಮನೆಯಲ್ಲಿರೋ ದನಕ್ಕೊಂದು ಗೋಪೂಜೆ ಮಾಡಿ ಆ ರೈತರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಒಂದು ಸನ್ಮಾನ ಮಾಡಿದಾಗ ಆ ರೈತರಲ್ಲಿರುವಂತ ಖುಷಿಗಳು ನೋಡ್ಬೇಕು, ಎಂತ ಖುಷಿ. ಯಾಕಂದ್ರೆ ಒಂದು ನಾವು ಬೇಳೂರಲ್ಲಿ ಒಂದು ಹುಡುಗಿ ನಾವು ಸನ್ಮಾನ ಮಾಡಿತ್ತು, ನಿಶಾ ದೇವಾಡಿಗ ಅಂತ. ಆ ಹುಡುಗಿ ಆವಾಗಲೇ ಒಂದು ತಾಯಿ ತಂದೆ ನಾನು ತೀರಿ ಹೋಗಿದ್ರು, ತಂದೆ ಮಾಡ್ತಿದ್ದನ್ನ ಕೆಲಸವನ್ನ ಬಿಡಬಾರ್ದು ಅಂತ ಹೇಳಿ ಆ ಹುಡುಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ಲು. ಅವಳು ಚಾವಂತಿ ಇರ್ಬೋದು, ಕರ್ಗುಂಜಿ ಇರ್ಬೋದು, ಆವುಡಿ ಇರ್ಬೋದು, ಉದ್ದ ಇರ್ಬೋದು, ಹೆಸರು ಇರ್ಬೋದು, ಬತ್ ಇರುವಂತ ಜಾಗದಲ್ಲಿ ಸ್ವಲ್ಪ ಗೇಣಿ ಜಾಗದಲ್ಲಿ ಇರ್ಬೋದು. ಯಾಕಂದ್ರೆ ಆ ಹುಡುಗಿಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅದ್ರಲ್ಲಿ ನಮ್ಮಲ್ಲಿ ಒಬ್ಬರು ಜಯರಾಮ್ ಶೆಟ್ರ ಅಂತ, ಒಬ್ಬ ಭಾಸ್ಕರ್ ಶೆಟ್ರ, ಅವರಿಗೆಲ್ಲ ನಮ್ಮ ನಾವು ಮಾಡಿದ ರೈತರಡೆ ಕಾರ್ಯಕ್ರಮ ಮಾಡದಂತ ವ್ಯಕ್ತಿಗಳಿಗೆಲ್ಲ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಸಿಕ್ಕಿದೆ 55 ಜನರಿಗೆ. ಯಾಕಂದ್ರೆ ನಾವು ಇಲ್ಲಿ ಬರೀ ಕೋಟ ಒಂದೇ ಇಟ್ಕೊಳ್ಲಿಲ್ಲ, ಕೋಟ ಇರ್ಬೋದು, ತೆಕ್ಕಟ್ಟೆ ಇರ್ಬೋದು, ಸಾಸ್ಥಾನ ಇರ್ಬೋದು, ಪಾಂಡೇಶ್ವರ ಇರ್ಬೋದು, ಹಂಗಾರ್ಕಟ್ಟೆ, ಕೋಡಿ, ಪಾರಂಪಳ್ಳಿ, ಸಾಲಿರಾಮ, ಸಾಸ್ಥಾನ, ಆ ಭಾಗದಲ್ಲಿರುವ ರೈತರನ್ನೆಲ್ಲ ಹೋಗಿ ಗುರುತಿಸಿದ್ದೇವೆ. ರೈತರು ಅವ್ರು ಹೇಳುದು, ನೀವು ಎಂತವರ ಪಂಚಾವಣದಲ್ಲಿ ಬಂದು ನಮ್ಮ ಮನೆಗೆ ಒಂದು ಸನ್ಮಾನ ಮಾಡಿರಿ ಅಲ್ಲ, ನಮಗೆ ದೊಡ್ಡ ಖುಷಿ ಅಂತವೆ. ಅದಕ್ಕಿಂತ ಖುಷಿ ಅಂತ ಇತ್ತು ನಮ್ಮ ಒಂದು ಸಂಘಟನೆಗೆ, ಉಡುಪಿ ಜಿಲ್ಲಾ ರೋಟರಿ ಪ್ರಶಸ್ತಿ ಕೊಟ್ಟಿದ್ದಾರೆ ನಮಗೆ, ಮಣಿಪಾಲದಲ್ಲಿ ಆಗಿರೋದು ದೊಡ್ಡ ಕಾರ್ಯಕ್ರಮದಲ್ಲಿ ಇಂತಿಂತ ದೊಡ್ಡ ಪ್ರಶಸ್ತಿಗಳೆಲ್ಲ ಕೊಟ್ಟಿದ್ದಾರೆ. ಈಗ ನಾವು ಪ್ರಶಸ್ತಿಯನ್ನ ನಾವು ಅರಿಸ್ತಾ ಹೋಗ್ಲಿಲ್ಲ, ಪ್ರಶಸ್ತಿ ನಮ್ಮನ್ನ ಹುಡ್ಕೊಂಡು ಬಂತು, ಅದಕ್ಕೆ ನಮ್ಗೆ ದೊಡ್ಡ ಖುಷಿ. ಒಂದು ಸಣ್ಣ ಮಟ್ಟದ ಕಾರ್ಯಕ್ರಮ, ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿ, ಆ ಕಾರ್ಯಕ್ರಮದಲ್ಲಿ ಬರೇ ರಾಜ್ಯೋತ್ಸವ ಅಲ್ಲ, ಆ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿರೋರು, ಹೊರ ಜಿಲ್ಲೆಯಲ್ಲಿರೋರು, ನಮ್ಮ ರಾಜ್ಯದಲ್ಲಿರೋದನ್ನ ಪ್ರಭಾವಿ ವ್ಯಕ್ತಿಗಳನ್ನ, ಗಣ್ಯ ವ್ಯಕ್ತಿಗಳನ್ನ, ಬೇರೆ ಒಳ್ಳೊಳ್ಳೆ ಕೆಲಸ ಮಾಡಿದ ವ್ಯಕ್ತಿಗಳನ್ನ ನಾವು ಗೌರವಿಸ್ತೇವೆ, ಗುರುತಿಸ್ತೇವೆ ಬಂದವೆ. ವಿ ಆರ್ ಎಲ್ ಮಾಲೀಕರಾದ ವಿಜಯ ಸಂಕೇಶ್ವರ ಇರ್ಬೋದು, ಹಿಂದೆ ನಮ್ಮ ಕರ್ನಾಟಕ ಬ್ಯಾಂಕಿನ MD ಅವರ ಮಾವಲೇಶ್ವರ ಭಟ್ರು ಇರ್ಬೋದು, ಪತ್ರಕರ್ತರಾದ ವಿಜಯಲಕ್ಷ್ಮಿ ಶುಭ್ರವರು ಅವರು ಸತ್ಯಕಾರ ಸನ್ಮಾನ ಮಾಡಿದ್ದೇವೆ, ನಮ್ಮ ಕ್ರೀಡಾಪಟು ರಿಶಾಂಕ್ ದೇವಳಿಗೆ ಇರ್ಬೋದು, ಮುಖ್ಯಮಂತ್ರಿ ಚಂದ್ರು, ಉಮಾಶ್ರೀ. ನೋಡಿ ನಮ್ದು ವಿಶೇಷ ನೋಡಿ, ಹರೇಕಾಳ ಹಾಜಪ್ಪ ಅನ್ನೋ ಒಂದು ವ್ಯಕ್ತಿ ನಾವು ನಮ್ಮ ಕರ್ನಾಟಕ ನಮ್ಮ ಪಂಚವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದೇವೆ, ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಎಂತ ನೋಡಿ ಎಂತ ವ್ಯಕ್ತಿಗಳನ್ನ ನಾವು ಸನ್ಮಾನ ಮಾಡಿದ್ದೇವೆ ಅನ್ನೋದು. ಅಶಕ್ತರಿಗಿರ್ಬೋದು, ಆರೋಗ್ಯ ಅನಾರೋಗ್ಯ ಪೀಡಿತರಿಗಿರ್ಬೋದು, ಒಂದು ವರ್ಷದಲ್ಲಿ 2.5 ಲಕ್ಷ ರೂಪಾಯಿ ನಾವು ಅವರಿಗೆ ದಾನ ಮಾಡ್ತೇವೆ. 2.5 ಲಕ್ಷ ರೂಪಾಯಿ ಸಂಘದ ಸ್ವಂತ ದುಡ್ಡಲ್ದಿರೂ ದಾನಿಗಳಿಂದ ಬಂದ ದುಡ್ಡನ್ನ ನಾವು ಅದನ್ನ ದಾನ ಮಾಡ್ತೇವೆ. ಹೊಸ ಬದುಕು ಅಂತ ಅನಾಥಾಶ್ರಮ ಇದೆ, ಅಲ್ಲಿ ಹೋಗಿ ಆ ಆಶ್ರಮಕ್ಕೆ ದಿನಸಿಗಳನ್ನ, ಯಾಕಂದ್ರೆ 100 ರೂಪಾಯಿದಲ್ಲ ಒಂದು 20-25 ಸಾವಿರ ರೂಪಾಯಿ ದಿನಸಿ ಇರ್ಬೋದು, ಅವರಿಗೆ ಸ್ವಲ್ಪ ಮೌಲ್ಯಗಳನ್ನು ಕೊಟ್ಟು. ಅದೇ ರೀತಿಯಲ್ಲಿ ಬ್ರಹ್ಮಾವರದಲ್ಲಿ ಅಪ್ಪ ಅಮ್ಮ ಆಶ್ರಮ ಇರ್ಬೋದು, ನಿಮ್ಮ ಕೋಣೆಯಲ್ಲಿ ಒಂದು ಇದಿದೆ, ಯಾಕಂದ್ರೆ ಅವರು ಮಾನಸಿಕ ಕೋಣಿ ಮಾನಸಿಕ ಅಸ್ತವ್ಯಸ್ತ ಒಂದು ಮಕ್ಕಳದೊಂದು ಸಣ್ಣ ಆಶ್ರಮ ಇದೆ. ಪ್ರತಿ ಸ್ವಾತಂತ್ರ್ಯೋತ್ಸವದಲ್ಲ ನಾವು ಧ್ವಜಾರೋಹಣ ಮಾಡಿ ಇಲ್ಲಿದ್ದವರು ಸಿಹಿ ತಿಂಡಿ ಕೊಟ್ಟು ನಾವು ಹಣ್ಣು ಹಂಪಲುಗಳನ್ನು ಮತ್ತು ಇಷ್ಟು ದಿನಸಿಗಳನ್ನು ತಗೊಂಡು ಪ್ರತಿಯೊಂದು ಆಶ್ರಮಕ್ಕೂ ಇವತ್ತಿಗೂ ನಾವು ಮಡ್ಕೊ ಬರ್ತಿದ್ದೇವೆ. ಒಂದು 5 ಮಕ್ಕಳಂತದ್ದು ತಗೊಂಡಿದ್ದೇವೆ, 5 ಮಕ್ಕಳನ್ನು ಹೆಚ್ಚು ಕಡಿಮೆ 10 ವರ್ಷ ಇತ್ತು, ಒಂದು ಫಸ್ಟ್ ಒಂದು ಮಗುವಿನ ದತ್ತು ತಗೊಂಡದ್ದು. ಇವತ್ತು 5 ಮಕ್ಕಳಾಗಿದ್ದಾರೆ ನಮ್ಮ ಪಂಚವರ್ಣ ಸಂಸ್ಥೆಯಲ್ಲಿ. ಆ ಮಕ್ಕಳ ಸಂಪೂರ್ಣ ಖರ್ಚು ವೆಚ್ಚ, ಶಾಲೆ ಹೋಗೋದಿರ್ಬೋದು, ಶಾಲೆ ಹೋಗೋ ಬಸ್ಸಿನ ಚಾರ್ಜ್ ಇರ್ಬೋದು, ಆ ಮನೆಯಲ್ಲಿ ಇವತ್ತು ಮನೇಲಿ ಹಾಕುವಂತ ಬಟ್ಟೆ ಇರ್ಬೋದು, ಪ್ರತಿಯೊಂದನ್ನು ನಾವು ನೋಡ್ತೇವೆ. ನಮ್ಮ ಮುಂದಿನ ಯೋಚನೆ ಏನ ಹೇಳಿದ್ರೆ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡುವಂಥದ್ದು. ಇಂಥ 10 ಹಲವು ಕಾರ್ಯಕ್ರಮ ಮೇಡಮ್ ನಮ್ಮ ಇನ್ನೂ ಹೇಳ್ತಾ ಹೋದ್ರೆ ಆ ಕಾರ್ಯಕ್ರಮದ ಲಿಸ್ಟೇ ಇದೆ. ದೊಡ್ಡಣ್ಣನಂತ ಚಿತ್ರನಟರು ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಸಂಘ ಸಹಕಾರ ಮಾಡ್ತಾನೆ ಹೇಳಿದಾಗ ನಮ್ಗೆ ನಮ್ಮ ಸಂಘದಲ್ಲಿ ಇರೋರಿಗೆಲ್ಲ ಎಷ್ಟು ಖುಷಿ ಆಗುತ್ತೆ. ನಮ್ಮ ಸಂಘಟನೆ ಯಾವ ಮಟ್ಟಕ್ಕಿದೆ, ನಮ್ಮ ಸಂಘಟನೆ ಇನ್ನೂ ಬೆಳಿಬೇಕು, ಇನ್ನೂ ಸಮಾಜಮುಖಿ ಕೆಲಸಗಳು ಮಾಡಬೇಕು, ನಮ್ಮ ಸಂಘಟನೆ ಇನ್ನೂ ಯೋಚನೆಗಳು ತುಂಬಾ ಇದೆ.
2: ಸುಜಾತ ಮೇಡಮ್, ನೀವು ಸಂಚಾಲಕಿ ಅಲ್ಲ?
4: ಹೌದು.
2: ಸೊ ಎಂತೆಲ್ಲ ಆಯ್ತು ನಿಮ್ಮಿಂದ ಅಥವಾ ನಿಮ್ಮೆಲ್ಲರಿಂದ ಕೆಲಸಗಳು, ಎಲ್ಲ ಹೆಣ್ಮಕ್ಕಳನ್ನ ಒಟ್ಟಾಕಂಡ ಪಂಚವರ್ಣ ಯುವಕ ಮಂಡಲ ಇದ್ರೊಟ್ಟಿಗೆ ಸೇರ್ಕೊಂಡ ಏನೆಲ್ಲ ಕೆಲಸಗಳಾಯ್ತು ಅದನ್ನೊಂಚೂರು ಹೇಳಿಬಿಡಿ.
4: ಪಂಚವರ್ಣ ಯುವಕ ಮಂಡಲ, ಮಹಿಳಾ ಮಂಡಲ, ಪಂಚವರ್ಣ ಯುವಕ ಮಂಡಲದ 25ನೇ ವರ್ಷಕ್ಕೆ ಮಹಿಳಾ ಮಂಡಲವನ್ನ ಸ್ಥಾಪನೆ ಮಾಡಿದೆ. ಆದ್ರೆ ನಾನು ಪಂಚವರ್ಣ ಯುವಕ ಮಂಡಲದಿಂದ ಸರಿಸುಮಾರಾಗಿ 10 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ, ಮಹಿಳಾ ಮಂಡಲದ ಸ್ಥಾಪನೆಗಿಂತ ಮುಂಚೆಯಿಂದನು. ಯಾಕಂದ್ರೆ ನಮ್ಮದೊಂದು ವಿಪ್ರ ಸಂಘಟನೆ ಇದೆ ಸಾಲಿಗ್ರಾಮದಲ್ಲಿ, ಆ ವಿಪ್ರ ಸಂಘಟನೆಯ ಸಹಯೋಗ ಪಂಚವರ್ಣ ಮಹಿಳಾ ಮಂಡಲದ ಯುವಕ ಮಂಡಲದ ಜೊತೆ ಹಲವಾರು ಕಾರ್ಯಕ್ರಮದ ಜೊತೆ ಬಂದವರು. ಆ ಒಂದು ವಿಪ್ರ ಮಹಿಳಾ ಬಳಗದಿಂದ ನಾನು ಒಬ್ಬ ಸಾಮಾನ್ಯ ಸದಸ್ಯೆಯಾಗಿ ಪಂಚವರ್ಣ ಯುವಕ ಮಂಡಲದವರ ಜೊತೆ ಸ್ವಚ್ಛತಾ ಅಭಿಯಾನಕ್ಕೆ ಬಂದವರು. ಬಹಳ ಖುಷಿ ಅನಿಸೋದು ಅವರ ಸ್ವಚ್ಛತಾ ಅಭಿಯಾನ. ಪ್ರತಿ ಭಾನುವಾರ ಸ್ವಚ್ಛ ಮಾಡುವಂಥದ್ದು, ರಸ್ತೆ ಇರ್ಬೋದು, ಕಡಲ ಕಿನಾರೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಇವೆಲ್ಲವನ್ನ ಸ್ವಚ್ಛ ಮಾಡುವಾಗ ನನಗೆ ಒಂದು ಖುಷಿಯಾಗಿದ್ದು ಅವರ ಒಂದು ಸ್ವಚ್ಛತಾ ಅಭಿಯಾನ. ಅದ್ರ ಜೊತೆ ಜೊತೆಯಲ್ಲಿ ಮಳೆಗಾಲದ 3 ತಿಂಗಳು ಗಿಡ ನೆಡುವಂಥದ್ದು, ಗೀತಾನಂದನ ಫೌಂಡೇಶನ್ ಇರ್ಬೋದು, ಅನ್ನಪೂರ್ಣ ನರ್ಸರಿ ಇರ್ಬೋದು, ಸಮುದ್ಯತ ಗ್ರೂಪ್ನವರ ಇವರೆಲ್ಲರ ಸಹಕಾರದಿಂದ ಒಂದು 1000 ಗಿಡ ನೆಡುವ ಯೋಜನೆ, ಹಲವಾರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಗೆ ಹಲವಾರು ಸಂಘ ಸಂಸ್ಥೆಗಳ ಒಂದು ನೆರವಿನಿಂದ ಆಯಾ ಪ್ರದೇಶಕ್ಕೆ ಹೋಗಿ ಆಯಾ ಸಂಘಟನೆಯವರ ನೆರವಿನಿಂದ ಅಲ್ಲಿ ಗಿಡವನ್ನು ನೆಟ್ಟು, ಕಾರಣ ಅಷ್ಟೇ ನಾವು ಆ ಊರಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ಆ ಊರಿನಲ್ಲಿ ಒಂದು ಸಂಘಟನೆ ಇದೆ ಅಂದ್ರೆ ನಾವು ನೆಟ್ಟ ಗಿಡವನ್ನು ಅವರು ಪೋಷಿಸ್ತಾರೆ, ಬೆಳೆಸ್ತಾರೆ. ಆ ಒಂದು ಉದ್ದೇಶದಿಂದ ಯಾವ ಊರಿಗೆ ಹೋದ್ರು, ಈಗ ಕೋಡಿಯಲ್ಲಿ ಹೋದ್ರೆ ಕೋಡಿಯಲ್ಲಿ ಯಮುನಾ ಮೇಡಮ್ ಅಂತಿದ್ದಾರೆ, ಆ ಯಮುನಾ ಮೇಡಮ್ ಅವರ ಒಂದು ಸಂಘಟನೆ ನಾವು ಅವರ ಒಂದು ನೆರವಿನಿಂದ ಅಲ್ಲಿ ಗಿಡ ನೆಡ್ತಾ ಇದ್ದೇವೆ. ಈಗ ಅವರೇ ಸ್ವತಂತ್ರವಾಗಿ ಗಿಡ ನೆಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಪಂಚವರ್ಣ ಯುವಕ ಮಂಡಲದ ಒಂದು ನೆರವಿನಿಂದ. ಪ್ರಾಯಶಃ ಅದು ನಮಗೊಂದು ಹೆಮ್ಮೆ, ಯಾಕಂದ್ರೆ ನಮ್ಮ ಒಂದು ಮಾರ್ಗದರ್ಶನದಿಂದ ಅಲ್ಲಿ ಯಮುನಾ ಅವರು ಕೋಡಿಯಲ್ಲಿ ಗಿಡ ನೆಡ್ತಾರೆ ಎನ್ನುವಂಥದ್ದು. ಪ್ರತಿ ಭಾನುವಾರ ಅವರು ಒಂದು 10-15 ಮನೆಗಳಿಗೆ ಗಿಡ ನೋಡ್ಕೊಂಡು ಈಗ ಸರಿಸುಮಾರಾಗಿ 2 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅಲ್ಲಿ ನಾವೀಗ ತೆಕ್ಕಟ್ಟೆ ಭಾಗಕ್ಕೆ ಬಂದ್ರೆ ತೆಕ್ಕಟ್ಟೆ ಭಾಗದ ಅಲ್ಲಿ ಒಂದು ಸಂಘಟನೆ, ಮಣೂರು ಭಾಗಕ್ಕೆ ಹೋದ್ರೆ ಮಣೂರ ಫ್ರೆಂಡ್ಸ್ ಅವರ ಸಂಘಟನೆ ಇರ್ಬೋದು, ಹಂದಟ್ಟು ಬಂದ್ರೆ ಹಂದಟ್ಟು ಮಹಿಳಾ ಬಳಗದವರ ಸಂಘಟನೆ, ಹೀಗೆ ಆಯಾ ಸಂಘಟನೆಗಳಿಗೆ ಊರಿಗೆ ಹೋದಾಗ ಅಲ್ಲಿಯ ಸಂಘಟನೆಗಳ ವಿಶ್ವಾಸದೊಂದಿಗೆ ನಾವು ಗಿಡ ನೆಡುವಂತಹ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಅವ್ರು ಹೇಳಿದಾಗೆ ರೈತರಡೆ ನೆಮ್ಮನಡೆ ಕಾರ್ಯಕ್ರಮ ಸರಿಸುಮಾರಾಗಿ ನಾವು ಕೊರೋನಾಕ್ಕೂ ಮುಂಚೆ ನಾವು ಪ್ರಾರಂಭಿಸಿದ್ದು, ಮಧ್ಯದಲ್ಲಿ ಕೊರೋನಾ ಬಂದದ್ರಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಅಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಎನ್ನುವಂತಹ ಸರ್ಕಾರದ ಆದೇಶದೊಂದಿಗೆ ಅಲ್ಲೊಂದಿಷ್ಟು ಕಾರ್ಯಕ್ರಮ ಮಾಡಿದೆ. ಅದನ್ನು ನಿತ್ಯ ನಿರಂತರವಾಗಿ ಪ್ರತಿ ತಿಂಗಳು ಓರ್ವ ರೈತರನ್ನು ನಾವು ಆಯಾಯ ಭಾಗದಲ್ಲಿ ಗುರುತಿಸಿಕೊಂಡು ಬರ್ತಾ ಇರುವಂಥದ್ದು. ಪಂಚವರ್ಣದವರ ಬೆಳ್ಳಿ ಹಬ್ಬದಂದು ನಮ್ಮ ಮಹಿಳಾ ಮಂಡಲ ಸ್ಥಾಪನೆ ಆಯಿತು. ಮಹಿಳಾ ಮಂಡಲದಲ್ಲಿ ಪ್ರಥಮವಾಗಿ ನಾನು ಸದಸ್ಯೆಯಾಗಿರಲಿಲ್ಲ, ತದನಂತರದಲ್ಲಿ ಒಂದು 6 ತಿಂಗಳು ಬಿಟ್ಟಾದ ಮೇಲೆ ನಾನು ಸದಸ್ಯೆಯಾಗಿ ಬಂದವಳು. ಯಾಕಂದ್ರೆ ನಾನು ಹೇಳಿದೆ ಫಸ್ಟ್ ಕೇಳಿದವಾಗ, ನಾನು ಅದಾಗಲೇ ಕೂಡ ನಾನು ಒಂದು ಸಂಘಟನೆಯಿಂದ ಪಂಚವರ್ಣ ಯುವಕ ಮಂಡಲದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಹಾಗಾಗಿ ನನ್ನನ್ನು ಪ್ರತ್ಯೇಕವಾಗಿ ಅಲ್ಲಿ ಮತ್ತೆ ಪುಣಿಸ್ಕೊಳ್ಳೋದು ಬೇಡ ಅಂತೇಳಿ ಹೇಳಿ, ಇಲ್ಲ ಮತ್ತೆ ಇವರು ಪುಷ್ಪ ಹಂದಟಿನವರ ಒಂದು ಒತ್ತಾಯದೊಂದಿಗೆ ನಾನು ಪಂಚವರ್ಣ ಮಹಿಳಾ ಮಂಡಲಕ್ಕೆ ಸದಸ್ಯೆಯಾಗಿ ಸೇರಿಕೊಂಡೆ. ಪ್ರಾಯಶಃ ಅದ್ರ ಮೇಲೆ ಕಲಾವತಿ ಅಶೋಕ್ ಅವರು ಅಧ್ಯಕ್ಷರು ಆದ್ರು, ಅವರ ಒಂದು ಅಧ್ಯಕ್ಷರ ಅವಧಿಯಲ್ಲಿ ಅವರ ಆಲೋಚನೆ ಇತ್ತು, ಯುವಕ ಮಂಡಲದವರು ಅದೆಷ್ಟೋ ಕೆಲಸಗಳನ್ನ ಮಾಡ್ತಾರೆ, ನಾವು ಯಾಕೆ ನಾವು ಒಂದು ಕೆಲಸ ಮಾಡಬಾರ್ದು ಅಂತ. ಆ ನಿಟ್ಟಿನಲ್ಲಿ ಹುಟ್ಟಿಕೊಂಡಿದ್ದು ನಮ್ದು ಅರಿವು ನಿಮಗಿರಲಿ ನೆರವು ಎನ್ನುವಂತಹ ಕಾರ್ಯಕ್ರಮ. ಅದರೊಂದಿಗೆ ನಾವು ಶಾಲೆಗಳಿಗೆ ತೆರಳಿ, ಇಲ್ಲ ಯಾವುದೋ ಒಂದು ಸ್ವಸಹಾಯ ಸಂಘದ ಸಭೆಗಳಿಗೆ ಹೋಗಿ, ಪಂಚಾಯತ್ ವಲಯದ ಸಂಜೀವಿನಿ ಒಕ್ಕೂಟದವರನ್ನ ಒಟ್ಟಾಕೊಂಡು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಮನೋಸಹಜವಾದಂತಹ ಒಂದು ವರ್ಷ ಆದ ಮೇಲೆ ಒಂದು ಸಹಜವಾದಂತಹ ಕಾಯಿಲೆಗಳಿಗೆ ನಾವು ಅರಿವನ್ನ ಮೂಡಿಸುವಂಥದ್ದು, ಇಲ್ಲ ನಮ್ಮ ಪ್ರೌಢಾವಸ್ಥೆಯ ಮಕ್ಕಳಲ್ಲಿ ದೇಹದಲ್ಲಿ ಬದಲಾವಣೆ ಆಗುವಂತಹ ವ್ಯವಸ್ಥೆಯಲ್ಲಿ ಇದ್ದಾವಾಗ ಆ ಪ್ರೌಢಶಾಲೆಯ ಮಕ್ಕಳಲ್ಲಿ ಅರಿವನ್ನು ಮೂಡಿಸುವಂತ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇರುವಂತದ್ದು. ಅದನ್ನು ಈಗ ಕೂಡ ನಾವು ಎಲ್ಲ ಶಾಲೆಗಳಿಗೆ ತೆರಳಿ, ಸಂಘಟನೆಗಳಿಗೆ ತೆರಳಿ ಅದವನ್ನ ಮಾಡಿಸ್ತೇವೆ. ಅದರ ಜೊತೆಯಲ್ಲಿ ನಾವು ಸ್ವಲ್ಪ ಧಾರ್ಮಿಕವಾಗಿ ಮುಂದೆ ಬರಬೇಕು ಎನ್ನುವಂತ ಆಲೋಚನೆಯೊಂದಿಗೆ ಪಂಚವರ್ಣ ಮಹಿಳಾ ಮಂಡಲ ಭಜನಾ ಸಂಘಟನೆಯನ್ನ ಪ್ರಾರಂಭಿಸಿಕೊಂಡು ಬರ್ತಾ ಇದ್ದೇವೆ. ಭಜನಾ ತಂಡದ ಈ ಮನೆ ಮಕ್ಕಳಿಪ್ಪಕ್ಕೂ ಸಾಕು, ಇಲ್ಲ ಹಬ್ಬ ಹರಿದಿನ ಇವುಗಳೆಲ್ಲ ಹೋಗಿ ಅಲ್ಲಲ್ಲಿ ಹೋಗಿ ನಾವು ಭಜನೆ ಮಾಡ್ಕೊಂಡೇ ಬರ್ತಾ ಇತ್ತು. ಇದು ಒಂದು ನಮ್ದು ಮಹಿಳಾ ಸಂಘಟನೆ ಒಂದು ಸಾಧನೆ ಅಂತಾನೆ ಹೇಳಕ. ಹಾಗೆ ವಿಶೇಷವಾಗಿ ಹೇಳ್ಕಂದ್ರೆ ಈ ಆಸಡಿ ಹಬ್ಬ, ಈ ಆಸಡಿ ಹಬ್ಬ ಟೈಮಿಗೆ ನಾವು ಮಾಡ್ತಿದ್ದ ಆಸಡಿ ವಡ್ರು, ಆಸಡಿ 1 ತಿಂಗಳಿಗೆ ಯಾವ್ದಾದ್ರು 1 ದಿನ ಇಟ್ಕೊಂಡು ಆಸಡಿ ವಡ್ರು ಮಾಡ್ತಿತ್ತು. ಆ ಆಸಡಿ ವಡ್ರಲ್ಲ ವಿಶೇಷವಾಗಿ ಅಂದ್ರೆ ಫಸ್ಟಿಗೆ ಒಂದು 4 ವರ್ಷ ನಾವು ಮಾಡತ್ತ ನಮ್ಮ ಸಂಘಟನೆ ಒಳಗಿದ್ದರನ್ನೇ ನಾವು ಗುರುತಿಸ್ಕೊಂತ ಬಂದಿದ್ದೆ. ಯಾಕಂದ್ರೆ ನಮ್ಮ ಮನೆಯವ್ರ ನಾವು ಗುರುತಿಸ್ಕೊಂಬುದೊಂದು ನಮ್ಮೊಂದು ಆಲೋಚನೆಗೆ ನಾವು ಹೋದ, ನಮ್ಮವರು ನಾವು ಗುರುತಿಸ್ರೆ

0: ಹೆಚ್ಚಿಸುದಿತ್ತಲ್ಲ, ಅದು ಒಂದು ನಮ್ಗೊಂದು ಸಾಧನೆ ಆಗಿ ಹೋಗ್ತ. ಮುಂದಿನವರಿಗೆ ಬರೀ ಗೂಗಲ್ ಅಲ್ಲಿ ಕಾಂಬುದಲ್ಲ, ಕಾಣಿ ಇಲ್ಲೂ ಇತ್ತ, ಎಲ್ಲರ ಮನೆಗೂ ಇತ್ತ, ಅದನ್ನು ತೋರ್ಸಕ ಎಂಬ ಉದ್ದೇಶ ಒಂದು. ಆ ದೃಷ್ಟಿಗೆ ನಾವು ಆಸಾಡಿ ಒಟ್ರ ಕಾರ್ಯಕ್ರಮವನ್ನ ಮಾಡ್ಕೊಂಡ್ ಬತ್ತಿತ್ತು. ಅದಕ್ಕೆ ಸಾಥ್ ಕೊಟ್ಟವರು ನಮ್ಮ ಯುವಕ ಮಂಡಲದವ್ರು ಅಂತಾನೆ ಹೇಳಕ.
1: ವರ್ಷದಿಂದ
0: ಐದು ವರ್ಷದಿಂದ ಪ್ರತಿ ತಿಂಗಳ ಆಸಾಡಿ ಒಡ್ರ ಆಸಾಡಿ ತಿಂಗಳದ ಒಂದು ಸಮಯದಾಗೆ ನಾವು ಆಸಾಡಿ ಒಡ್ರ ಕಾರ್ಯಕ್ರಮ ಅಂತೇಳಿ ಹೇಳಿ ಮಾಡ್ಕೊಂಬತ್ತಿತ್ತು. ಹಂಗಾಗಿ ಮತ್ತೊಂದು ಯುವಕ ಮಂಡಲದವ್ರ ಜೊತೆ ಜೊತೆಗೆ ನಾವು ಕೂಡ ಸ್ವಚ್ಛತೆ ಹೋತಿತ್ತು, ಗಿಡ ನೋಡ್ಕೋತಿತ್ತು ಎಲ್ಲ ಹೇಳಿರು. ಅದಕ್ಕಿಂತ ಜಾಸ್ತಿ ನಮ್ಮ ದಿನೇಶ್ ಆಚಾರ್ಯ ಆ ಗಿಡಗಳನ್ನು ಪೋಷಿಸೋ ಕೆಲಸ ಮಾಡ್ತಾರಲ್ಲ ಮಳೆಗಾಲದಾಗೆ, ಅದ್ರ ಜೊತೆ ಮಹೇಶ್ ಬೆಳಗಾವಿ ಅಂತ ಒಂದು ಯುವಕ ನಮ್ಮ ಪಂಚವರ್ಣ ಯುವಕ ಮಂಡಲದಾಗಿದ್ದ, ಅವನು ಪ್ರತಿ ಭಾನುವಾರ ನಮ್ ದಿನೇಶ್ ಅಚ್ಚರ ಜೊತೆ ನೀರ್ ಹಾಕೋಕೋತಿದ್ದ. ಹಾಗೆ ಬರೀ ನೀರ್ ಹಾಕುದಂದ್ರೆ ಇವ್ರು ಹೆಂಗ್ ನೀರ್ ಹಾಕತ್ರ ಒಂಬುದಿತ್ತು. ನಮ್ಗೆ ನಿಸ್ವಾರ್ಥ ಟ್ರಸ್ಟ್ ಕೊಡದಾಗೊಂದಿತ್ತ, ಅಲ್ಲಿನ ಪ್ರದೀಪ್ ಶೆಟ್ರ್ ಅವ್ರದ್ದೊಂದು ಗಾಡಿ ನಮ್ಗ ಅವ್ರು ಕೊಡ್ತಿದ್ರು. ಅವ್ರು ನಮ್ ಜೊತೆ ಬತ್ತಿದ್ರು, ನೀರ್ ತುಂಬಸ್ಕೊಂಡ ಟ್ಯಾಂಕ್ ನೀರ್ ತುಂಬಸ್ಕೊಂಡ ಎಲ್ಲಾ ರಸ್ತೆ ಬದಿಗೆ ಗಿಡಗಳಿಗೆ ನೀರ್ ಹಾಕ್ತಿದ್ದಾರ ನಮ್ ದಿನೇಶ್ ಅಚ್ಚರ ಮತ್ತೆ ಮಹೇಶ್ ಬೆಳಗಾವಿ. ಯಾಕಂದ್ರೆ ನಾವು ಒಂದು ಗಿಡ ನಟ್ಟು ಬಂದ್ರೆ ಸಾಲ, ಅದನ್ನ ಬೆಳೆಸಕ ಮಕ್ಕಳ ಕಣಂಗೆ ಪೋಷಿಸ್ಕೊಂಡು ಎರಡ್ ಮೂರು ವರ್ಷ ಸಮಾಜಕ್ಕೊಂದು ನಾವೊಂದು ಆಸ್ತಿಯಾಗಿ ಕೊಡತ್ತಲ್ಲ, ಅದು ನಮ್ ಖುಷಿ ಅಂತಾನೆ ಹೇಳಕ. ಅದೆಲ್ಲದ್ರ ಜೊತೆ ವಿಜಯ ಸಂಕೇಶ್ವರ ಅವ್ರನ್ನ ನಾವು ರಾಜ್ಯೋತ್ಸವದಲ್ಲ ಗುರುತಿಸ್ಕೊಂಡಿತ್ತು. ಸದ್ಭಾವನಾ ಎನ್ನುವಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವ್ರು ಹೇಳೋದು ಒಂದೇ ಇತ್ತ, ನೀವಿಷ್ಟು ಕಾರ್ಯಕ್ರಮ ಮಾಡ್ತಿ, ಅದ್ರ ಜೊತೆ ಮಾದಕ ವ್ಯಸನ ಮುಕ್ತ ಸಮಾಜಕ್ಕೂ ಏನಾದ್ರೂ ಒಂದು ನೀವು ಸಂದೇಶ ಕೊಡ್ಕ, ಅದಕ್ಕೊಂದು ಮಾರ್ಗದರ್ಶನ ಕೊಡ್ಕ ಅಂತೇಳಿ ಹೇಳಿ ಆ ನಿಟ್ಟಿನಲ್ಲಿ ನಾವು ಎಲ್ಲ ಒಂದು ಕಾಲೇಜಿಗೆ ಹೋಗಿ ಈಗ ಶುರು ಮಾಡ್ಕೊಂಡಿತ್ತು. ವರ್ಷಕ್ಕೊಂದೋ ಎರಡೋ ಕಾಲೇಜ್ ಸಿಕ್ಕತ್ತ, ನಮ್ಮ ಸಮಯಕ್ಕೆಲ್ಲ ಕೆಲವದೆಲ್ಲ ಕಾಲೇಜ್ ಸಿಕ್ಕುದಿಲ್ಲ, ಅಲ್ಲಿ ಎಕ್ಸಾಮ್ ಇಲ್ಲಿ ಪರೀಕ್ಷೆ ಅನ್ಕೊಂಡೆಲ್ಲ ಹೋತ್. ಆದ್ರೂ ಅದೊಂದು ಹೆಜ್ಜೆ ಇಟ್ಟಿತ್ತು, ಮಾದಕ ವ್ಯಸನ ಮುಕ್ತವಾದಂತ ಒಂದು ಸಮಾಜಕ್ಕೆ ನಾವು ಹೆಜ್ಜೆ ಇಟ್ಕಂತೇಳಿ ಹೇಳಿ ಒಂದು ನಮ್ಮ ಸಂಪನ್ಮೂಲ ವ್ಯಕ್ತಿನ ಕರ್ಕೊಂಡು ಹೋಗಿ ಮಕ್ಕಳಿಗೆ ಅರಿವನ್ನ ಮೂಡಿಸುವಂತ ಕೆಲಸಗಳನ್ನ ನಾವು ಮಾಡ್ತಾ ಇತ್ತು. ಇದೆಲ್ಲ ನಮ್ಮ ಸಾಧನೆಯ ಹೆಜ್ಜೆಗಳು. ನನ್ನಷ್ಟು ಮಾತಾಗ ನೀವು ಕೇಳಿರಿ, ಮುಂದಿನ ಮಾತನ್ನ ಮತ್ತೊಬ್ಬರು ನಮ್ಮ ಪಂಚವರ್ಣ ಮಹಿಳಾ ಮಂಡಲದ ಕಾರ್ಯದರ್ಶಿಯವ್ರ ಹತ್ರ ಕೇಂಬರ್.
1: ಬಾರಿ ಲೈಕ್ ಹೇಳ್ರಿ, ಬಾರಿ ಲೈಕ್ ಹೇಳ್ರಿ. ಈಗ ವಸಂತಿ ಉಮೇಶ್ ಅವರು, ನೀವು ಈ ಸಂಘಟನೆಗೆ ಬಂದಾಗ ಪಂಚವರ್ಣಕ್ಕೆ ಬಂದಾಗ ಅದು ನಿಮ್ಗೆ ವೈಯಕ್ತಿಕವಾಗಿ ಹ್ಯಾಂಗಲ್ಲ ಲಾಭ ಆಯ್ತು ಅನ್ಸ್ತು?
2: ನಾನು ಪಂಚವರ್ಣ ಮಹಿಳಾ ಮಂಡಲ ಸ್ಟಾರ್ಟ್ ಆದ ಕೂಡ ಬರಲಿಲ್ಲ. ನಾನ್ ಬಪ್ಪತ್ತಿಗೆ ಅಂದ್ರೆ ಒಂದು ಸ್ವಲ್ಪ ಟೈಮ್ ಆಯ್ದಿತ್ತು ಅವ್ರು ನೆಕ್ಸ್ಟ್ ನಮ್ಮನ್ನು ಸೇರ್ಸ್ಕೊಂಡು. ಅದಕ್ಕೂ ಮುಂಚೆ ನಾನು ನಮ್ದೊಂದು ಹೊಟ್ಟಿಪಾಡ್ ಅಂದೇಳಿ ಒಂದ್ ಮಾಡ್ಕೊಂಡಿತ್ತು ಅಂಗಡಿ. ಆ ನಮ್ಮ ಅಂಗಡಿ ಪಕ್ಕದಂಗೆ ಇವ್ರದ್ ರಾಜ್ಯೋತ್ಸವ ಕಾರ್ಯಕ್ರಮ ಆಗ್ಬೋದು ಹೇಗಾಡಿಕು, ಆಗಡಿಕ್ ನಾನು ಅಲ್ಲಿ ಸನ್ಮಾನದ ಕಾರ್ಯಕ್ರಮಕ್ಕೆ ಅದಕ್ಕೆಲ್ಲ ನಮ್ಮ ಅಂಗಡಿಗೆ ಐಟಮ್ ಎಲ್ಲ ತಕಂತಿದ್ದೀರ ನಾನೇ ಕೊಡ್ತಿದ್ದೆ ಅವರಿಗೆ. ಆಗಡಿಕ್ ನಾನು ನನ್ನ ಕೈಲಾದಷ್ಟು ಸಹಾಯ ಅವ್ರ ಜೊತೆಗೆ ಮಾಡ್ಕೊಂಡೇ ಬಂದಿದೆ. ಕಡೀಗ್ ಪಂಚವರ್ಣ ಮಹಿಳಾ ಮಂಡಳ ಸ್ಟಾರ್ಟ್ ಆಯ್ತು. ನಾನು ಅಷ್ಟಿಗೆ ಬೇರೆ ಸಂಘಟನೆ ಒಳಗೆಲ್ಲ ಇದ್ದೆ, ಯಾಕಂದ್ರೆ ನಾನು ಕೋಆಪರೇಟಿವ್ ಅಲ್ಲಿ ಒಂದು 10 ವರ್ಷ ಡೈರೆಕ್ಟರ್ ಆಗಿದೆ, ಆಮೇಲೆ ಕೋಟೆ ಮಹಿಳಾ ಮಂಡಲದಂಗೆ ಅದ್ರಂಗೆಲ್ಲ ಇದ್ದೆ. ಸುಮಾರು ಸಂಘ ಸಂಸ್ಥೆಯಲ್ಲಿ ಇದ್ದೀರಾ ನಂಗೆ ಬ್ಯಾಡ ಮರಯ್ಯ ಅಂದೆ ಯಾರು ನಮ್ಮ ರವೀಂದ್ರ ಕೋಟೆ ಹೇಳುವತ್ತಿಗೆ. ಕಡೆಗೆ ಇಲ್ಲ ನೀನ್ ಇಷ್ಟೆಲ್ಲ ಕೆಲಸ ಮಾಡ್ತೇನೆ ನಮ್ಮ ಪಂಚವರ್ಣದಂಗೆ ಇದಕ್ಕೊಂದು ಸೇರ್ಕೊಂಬರತ್ತಿ ಅಂದ್ರೆ ನಾನು ಸೇರ್ಕೊಂಡೆ. ಸೇರ್ಕೊಂಡೆ ಇವರು ಕಲಾವತಿಯವ್ರ ಜೊತೆಗೆ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಿದ್ದೆ, ಭಜನೆಯಲ್ಲಿ ಭಜನೆ ತಂಡದಲ್ಲೂ ಹೋಗ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಈ ಎಲ್ಲಕ್ಕಿಂತ ಹೆಚ್ಚು ಕಸಯಕ್ಕು ಕೋಪದ ಕ್ಲೀನಿಂಗ್ ಅದು ನಮ್ಗೆ ಭಾರಿ ಖುಷಿ ಕೊಡ್ತಿತ್ತು. ಯಾಕಂದ್ರೆ ಗಿಡ ನೋಡೋಕಪ್ಪತ್ತಿ ನಮ್ಮನೆ ಮಕ್ಕಳೆಲ್ಲ ಬೈತು, ಅಮ್ಮ ನೀನ್ ಫಸ್ಟ್ ಮನೆ ಕ್ಲೀನ್ ಮಾಡ್ಕೋ, ಕಡೆಗೆ ನೀನ್ ಊರ್ ಮೇಲೆಲ್ಲ ಕ್ಲೀನ್ ಮಾಡಕ್ ಹೋಗಂತ. ಆದ್ರೂ ನಂಗೊಂದು ಖುಷಿ, ನೀವೆಲ್ಲ ಮನೆ ಕ್ಲೀನ್ ಮಾಡಿ ಮಗ, ನಾನು ಹೊರಗು ಅತ್ತೆ. ಒಬ್ರು ಮನೆಗೆ ಒಬ್ರು ಸಮಾಜಕ್ಕೆ ಮೀಸಲಿಡುವ, ಮತ್ತೆಲ್ಲ ಮನೆಗೆ ಮಾಡುವ. ಮನೆಗೆ ಮಕ್ಕಳು ಗಂಡನ ಕೈಂಗೆಲ್ಲ ಬಯಸ್ಕೊಂಡು ಹೊರಗುವಾರು, ನಮ್ಮ ಕಾರ್ಯಕ್ರಮಕ್ಕೆ ಬಪ್ಪವರೆಲ್ಲ ಸುಮಾರು ಜನ ಅತಿಥಿಗಳು ಭಯಂಕರ ನಮ್ಮನ್ನು ಹೋಗ್ಳತ್ರು. ಯಾವ್ದಕ್ಕೆ ಈ ಸ್ವಚ್ಛತೆ ಮಾಡುದು ಆಗಳಿಕ್ಕೆ ಮನೆಯಂಗ್ ಗಂಡನ ಹತ್ರ ಬಯಸ್ಕೊಂಡು ಮಕ್ಕಳ ಹತ್ರ ಬಯಸ್ಕೊಂಡ್ ಹೋದಕ್ಕೂ ಅವ್ರು ಹೋಗಳೋದಕ್ಕೂ ಭಾರಿ ಖುಷಿ ಆಯ್ತು. ಇವ್ರಾರು ಹೋಗ್ಲತ್ರ ಅಲ್ಲೇ ನಮ್ಮ ಈ ಕೆಲ್ಸಕ್ಕೆಲ್ಲ ಅಂತೇಳಿ ಹೇಳಿ ಖುಷಿ ಆಯ್ತಿತ್ತು. ಮತ್ತೆ ಒಂದು ತೃಪ್ತಿ, ನಾವಂದ್ರೆ ಹಣಕಾಸಿನ ಸಹಾಯ ಸಮಾಜಕ್ಕೆ ಎಷ್ಟು ಮಾಡುತ್ತೋ ನಮ್ ಕೈಲಿ ಎಷ್ಟಾಗ್ತೋ ಗೊತ್ತಿಲ್ಲ, ಆದ್ರೆ ಒಂದು ಗಂಟೆಯೋ ಎರಡು ಗಂಟೆಯೋ ಸಮಾಜಕ್ಕೋಸ್ಕರ ಇದೊಂದು ಕೆಲಸ ಧರ್ಮಕ್ಕೆ ಮಾಡಿ ಬತ್ತಲ್ಲ ಅನ್ನೋದೊಂದು ಸಮಾಧಾನ, ತುಂಬಾ ಸಮಾಧಾನ ಆಗ್ತದೆ. ದಿನಾಲೂ ಅಷ್ಟೇ ಪ್ರತಿಭಾ, ಯಾಕಂದ್ರೆ ನಾನು ಬ್ಯುಸಿ ಇರ್ತೇನೆ, ನಮ್ದೊಂದು ಕೆಲ ಅಂಗಡಿ ಏನ್ ಮಾಡ್ಕೊಂಡಿರತ್ತ, ಅದು ಆದಿತ್ಯವರು ರಜೆ ಇರೋದಿಲ್ಲ ನಮ್ಗೆ, ಅದಕ್ಕೂ ಹೊಯ್ಕೊಂಡಿರತ್ತ, ಮತ್ತೆ ಬೇರೆ ಸಂಘ ಸಂಸ್ಥೆಯಲ್ಲೆಲ್ಲ ಇದ್ದೆ. ಹಂಗಾಯ್ ಅದ್ರಲ್ಲೂ ಒಂದು ಬೆಳಗ್ಗೆ ಮುಂಚೆ ಹಬ್ಬಕ್ಕೋಯ್ ನಮ್ಗೆ, ನಾವಂದ್ರೆ 9 ಗಂಟೆ ನಂತರ ಅಂಗಡಿಗೆ ಹೋಗ್ಬೋದು, ಇದು ಒಂದು ಬೆಳಗ್ಗೆ ಮುಂಚೆ ಬೇಗ ಆಗಿರತ್ತಲ್ಲ ಅನ್ನೋದೊಂದು ಸಮಾಧಾನ. ಮತ್ತೆ ಪಂಚವರ್ಣದಲ್ಲಿ ಈ ಅರಿವು ನೆರವು ಮಹಿಳಾ ಮಕ್ಕಳಿಗೆಲ್ಲ ಮಾರ್ಗದರ್ಶನ ಕೊಡೋಕೆ ಆ ಕಾರ್ಯಕ್ರಮವೆಲ್ಲ ಖುಷಿ ಆಗ್ತದೆ. ಯಾಕಂದ್ರೆ ಏನೋ ಒಂದು ನಾವು 20-30 ಮಕ್ಳು ಹೇಳಿ ಬದತ್ತ, ಎಲ್ಲ ಮಕ್ಕಳು ತಕೊಂಡಿದ್ರು, ಒಂದು 10 ಮಕ್ಳು ತಕೊಂಡು ಅವ್ರು ಏನಾದ್ರೂ ಅದ್ರಾಗ ಒಂದು ಚೇಂಜಸ್ ಕಂಡ್ರೆ ಇದೊಂದು ನಮ್ದು ಪ್ರಯೋಗಕ್ಕ ಬಪ್ಪು ಕೆಲಸ ಅಂದ್ರೆ ಗುಡಿ ಬಪ್ಪು ಕೊಚ್ಚ ಅಂತಾರಲ್ಲ, ಹಾಗೆ ನಾವು ಮಾಡಿ ಬಂದದಕ್ಕೊಂದು ಸಾರ್ಥಕ ಆತ ಅನ್ನೋದು ಒಂದು ನಿರಾಳ ಭಾವನೆ ಇರತ್ತೆ. ಯಾಕಂದ್ರೆ ಎಲ್ಲ ಮಕ್ಕಳು ಅವ್ರು ಹೇಳ್ದಂಗೆ ಶಾಲೆ ಮಕ್ಕಳಿಗೆ ಇವತ್ತು ಹೇಳಿ ಬದತ್ತ, ನಾಳೆ ಮತ್ ಪುನಃ ಜೇರಿ ಕೊಟ್ಟಿ ಬಿಸಾಡ್ಕೊಂಡೆ ಹೋತು, ಅವರಿಂದ ನಮ್ಮ ಪ್ರತಿ ಮಕ್ಕಳಿಂದ ವಾಪಗತ್ತ ಇಲ್ಲಪ್ಪ. ಯಾಕಂದ್ರೆ ಎಲ್ಲ ಬದಿ ಒಂದೆರಡು ಕಾಲೇಜ್ ಇರತ್ತ, ಶಾಲೆ ಇರತ್ತ, ಎಷ್ಟೆಷ್ಟು ಬದೆ ಬಸ್ ಹೇಳ್ಕೊಂಡು ಅಂಗಡಿಗೆ ಹೋಯ್ಕೊಂಡು ತಿನ್ಕೊಂಡು ಬಿಸಾಡ್ಕೊಂಡು ಹೋತ್ರು, ನೀವೆಲ್ಲ ಕಿಚಿಗೆ ಕಣೋ ಮಗಂದಳಿ ನಮ್ಗೆ ಅವ್ರ ಬೇನೆ ಹೇಳುಕತ್ತ. ಆದ್ರೆ

0: ನಾವು ಒಂದೊಂದು ಕಾರ್ಯಕ್ರಮ ಮಾಡಿ ಕೊಡೋದ್ ಬಲ ಅದ್ರಂಗೆ ಅವ್ರನ್ನ ತಿಳ್ಕಂಡ ಒಂದು ಒಂಚೂರು ಅವ್ರ ಮಂಡಿಗೆ ಹಾಕಂಡ ಓ ಇಂಥವ್ರಂದ ಪಂಚವಾಣದವ್ರನ್ ಬಂದು ನಮ್ಗ ಅರಿವು ಹೇಳಿಕೆ ಹೋಯ್ರ ಪರಿಸರ ಕಾಳಜಿ ಹೇಳಿಕೆ ಹೋಯ್ರ ಅದ್ರ ಪ್ರಯುಕ್ತರು ನಾವೊಂಚೂರು ಕಿಶಿಗೆ ಹಾಕೊಂಡು ಅಪ್ಪ ತಿಂಬಕಾಗಂತಿಲ್ಲ ಎಲ್ಲ ಮಕ್ಕಳು ತಿಂಬು ಮಕ್ಕಳು ಹೊಟ್ಟಿ ಬೇಗ ಕಟ್ಕೊಂಡು ಶಾಲೆಗೆ ಹೋಯ್ ನೀ ಮನೆ ಬನ್ನಿ ಅಂದಳೆ ನಮ್ಗೆ ಅವ್ರನ್ನ ಬಂದೋಬಸ್ತ್ ಮಾಡೋಕಾತಿಲ್ಲ ಅದೆಲ್ಲ ಅವ್ರ ಇಷ್ಟ ಅವ್ರದ್ದ ವೈಯಕ್ತಿಕ ನಾವೆಂತ ಮಾಡೋ ನಮ್ಮ ಮನೆ ಮಕ್ಕಳನ್ನ ನಮ್ಗೆ ಇಟ್ಕೊಂಬಕಾತಿಲ್ಲ ಹಂಗೆ ಪತಿಗೆ ಎಲ್ಲ ಮಕ್ಕಳನ್ನ ಹೇಳೋಕತ್ತ ತಿನ್ಲಿ ಉಂಡ್ಲಿ ಹೊರಗಡೆ ಕೊಟ್ಟಿಗೆ ಲೇಸ್ ಕೊಟ್ಟಿಯೋ ಅದು ಎಂತ ತಿಂತರು ಅದನ್ನ ಅವ್ರು ಅದ್ರ ಬಗ್ಗೆ ಗಮನ ಕೊಡ್ ಇಲ್ಲೆಲ್ಲ ಮರನ್ ಕಟ್ಟಿ ಬದೇಗೋ ಇಲ್ಲೆಲ್ಲ ಗಿಡ ಗೆಂಡಿಗೆ ಬದಿಗೋ ಅದಕ್ಕೆ ಹಾಕೋಕಾಗ ಅದಕ್ಕೆ ತೊಂದ್ರೆ ಆತ ಅನ್ನೋದು ಒಂದು ಅವ್ರಿಗೆ ಇರ್ಕ ಅನ್ನೋದು ನಮ್ದೊಂದು ಉದ್ದೇಶಕ್ಕೆ ನಾವೆಲ್ಲ ಬದೇವು ನಾವೇನ್ ಕೆಲ್ಸ ಇಲ್ದೆ ಮಾಡೋದಲ್ಲ ನಮ್ಮ ಸಂಘಟನೆಯಲ್ಲಿ ಅಷ್ಟೂ ಜನ ಬ್ಯುಸಿಯೇ ಇಪ್ಪಾರ ಈಗ ಬಾಕಿಯವ್ರಿಗೆ ಎಲ್ಲದಕ್ಕೂ ಬಾರ್ದಿದ್ದಾರು ಒಂದ್ ಸ್ವಲ್ಪ ಪುರ್ಸೊತ್ತಾಗಿರ್ತಾರೇನು ಆ ಪ್ರತಿಯೊಂದು ಕೆಲ್ಸಕ್ಕೆ ಬಪ್ಪರ್ ಇದ್ರ ಕಾಣಿ ಸ್ವಚ್ಛತೆ ಕೈಲಿ ಗಿಡ ನೆಡು ಕೈಲಿ ರೈತರಡೆ ಕಾರ್ಯಕ್ರಮ ಕೈಲಿ ಅರಿವು ಕಾರ್ಯಕ್ರಮ ಕೈಲಿ ಎಲ್ಲದಕ್ಕೂ ಬಪ್ಪರ್ ಆಲ್ಮೋಸ್ಟ್ ಎಲ್ಲರೂ ಬ್ಯುಸಿ ಇಪ್ಪಾರ ಅಷ್ಟು ಈಗ ಅವ್ರು ಹೇಳ್ರು ಡಬ್ಬಿ ತಕ ಬತ್ತೀವಿ ನಾನ್ ಒಂದ್ ದಿವಸ ಇವ್ರ ಅಂಗಡಿ ನನ್ ಮಗಳು ಚಟ್ಟಂಬಡಿ ತಕ ಬಾ ಅಂತ ಹೇಳಿದ್ರೆ ಮೊನ್ನೆ ಡಬ್ಬಿ ತರಲಿಲ್ಲ ಪೇಪರ್ ಕಡೆ ಯಪ್ಪ ನೀನ್ ಡಬ್ಬಿ ಬಿಟ್ಟಿ ಬಪ್ಪಳ ಮರತ್ತೆ ನೀನ್ ಹಿಡ್ಕೊಬಾಪಾತಿಲ್ಯ ಅಂದ್ರೆ ಅದೊಂದು ನಮ್ಗೆ ಗಮನಕ್ಕೆ ಬಂದೋಯ್ತು ಪ್ರತಿ ಸಲ ಎಲ್ಲ ಹೋಟ್ಲಿಂದ ಹೊರಗಡೆ ಎಂತ ತಕೊಂಡು ಹೋಗ್ದಾದ್ರು ನಾವೊಂದು ಗಾಡಿ ಡಿಕ್ಕಿ ಹೇಳ್ಕೊಂಡು ಡಬ್ಬಿ ಇರುತ್ತೆ ಅದನ್ನ ಹಿಡ್ಕೊಂಡು ಅಲ್ಲಿ ಹೋಟ್ಲಿನರ ಹತ್ರ ಅಡ್ಡಿಲ್ಲ ಮಾರ್ರೆ ನೀವು ಈಗಲೂ ಡಬ್ಬಿ ತಕ ಬತ್ತೀರಿ ಆ ತರ ಅಂದ್ರೆ ನಮ್ಗೆ ಅದೆಲ್ಲ ಬಂದದ್ದು ಎಲ್ಲಿಂದ ಈ ಪಂಚವರ್ಣ ಸಂ ನಾನು ನೀರ್ ಬಾಟ್ಲಿ ಈಗ ಪ್ರತಿ ಊಟಕ್ಕೋದ್ರೂ ನೀರ್ ಬಾಟ್ಲಿ ತಕಂತಿಲ್ಲ ಪೇಪರ್ ಲೋಟ ನಾನು ಎಲ್ಲೂ ಪೇಪರ್ ಲೋಟದಂಗೆ ಚಾ ಕಾಫಿ ಎಂತದೂ ಕುಡುದಿಲ್ಲ ಮೊದ್ಲು ಕುಡಿತಿತ್ತು ಆದ್ರೆ ಅದ್ರಿಂದ ಎಷ್ಟು ತೊಂದ್ರೆ ಅತ್ತಂದ್ ಈಗ ಗೊತ್ತಾಯ್ತು ಹಾಂಗಾಪ್ಕೊಯ್ ನಾನೀಗ ಆ ಪೇಪರ್ ಲೋಟನು ಮುಟ್ಟುದಿಲ್ಲ ಕೆಲವರೆಲ್ಲ ಯಬ್ಬ ಇಲ್ಲ ಚಾ ಕುಡಿಕೊಂಬಂಗಾರು ಎಷ್ಟಾರು ಕಟ್ಕಂತೀನಿ ನಾನು ಅಲ್ಲಿ ಪೇಪರ್ ನನ್ನ ಬ್ಯಾಗೊಳಗೊಂದು ಇರುತ್ತೆ ಸ್ಟೀಲ್ ರೋಟಿ ಗಾಡಿಯೊಳಗೋ ಎಲ್ಲರೂ ಒಂದ್ ಇಟ್ಕೊಂಡಿರುತ್ತೆ ಎಲ್ಲಿ ವಾರು ಸ್ಟೀಲ್ ರೋಟಿನ ಹಂಚು ತೊಳ್ಕಂದು ಅಲ್ಲೇ ಕುಡ್ಕಂದು ಅಲ್ಲೇ ತುಯಿಟಿಗೆ ಬಪ್ಪದ ನೀರ್ ಕುಡುಕಾರು ಇಟ್ಟಿರ್ತಾರಲ್ಲ ಅದ್ರಂಗಾರು ಇಟ್ಟಿವಿ ಅಷ್ಟು ನಮ್ಮನ್ನು ಚೇಂಜ್ ಮಾಡಿತ್ತು ಪಂಚವರ್ಣ ನಾವು ಊರ್ನವ್ರನ್ನ ಸಮಾಜದವ್ರನ್ನೆಲ್ಲ ಚೇಂಜ್ ಮಾಡ್ಕಂದ್ರೆ ಒಂದು ಹೋರಾಟ ಕೊಡ್ತೈತ್ ಮೇಡಮ್ ಅಷ್ಟೇ ನಮ್ದು
1: ಇದಪ್ಪ ಬದಲಾವಣೆ ಅಂದ್ರೆ ನಾವೇನು ಊರಿಗೆ ಹೇಳುತ್ತಲ್ಲ ಅದು ಫಸ್ಟ್ ನಾವು ಮಾಡ್ಕ
0: ಅದೇ ನಮ್ಗೆ ಆಯ್ಕ ಅಂತೇಳಿ ಹೇಳಿ ನಾವು ಫಸ್ಟ್ ನಮ್ಮ ಮಕ್ಕಳಿಗೆ ನಾವು ತಿಳ್ಕೊಂಬಂದಳಿ ಹೇಳಿ ಹೋರಾಟ ಕೊಡುದು
1: ತುಂಬಾ ಖುಷಿ ಆಯ್ತು ವಸಂತಕ್ಕ ನಿಮ್ ಮಾತು ಆಕ್ಚುಲಿ ಇಂತಾರದೊಂದು ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡ್ರೆ ಮತ್ತೆ ಇವ್ರ ಕಸಕ್ಕೆ ಹಾಪದೆ ಬೇಡ
0: ಅದೇ ಕಸ ನಮ್ಮ ಮುಕ್ತಿ ಮಾಡೋಕೆ ಆತಿಲ್ಲ ಯಾಕಂದ್ರೆ ಅದು ಎಲ್ರಿಗೂ ಅನಿವಾರ್ಯಾಗಿ ಹೋಯ್ತು ಈಗ ಪ್ಲಾಸ್ಟಿಕ್ ಅದು ಇದಂದ ಆದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನ ಒಂಚೂರು ಕಂಟ್ರೋಲ್ ಮಾಡೋಕೆ ಆತಕಂಬಂದಳಿ ನಾವು ಒಂದು ಹೋರಾಟ ಕೊಡುದಷ್ಟೇ
1: ಓಕೆ ಈಗ ಪುಷ್ಪಾಕೆ ಹಂದಟ್ಟು ಅವರು ಕಾಣಿ ನಿಮ್ಗೆ ಅನ್ಸುತ್ತ ಎಲ್ಲ ಹೇಳ್ತಾರೆ ಹೆಣ ನಿಂಗೆ ಅದ ಕೆಲ್ಸ ಇಲ್ಲ ಮನೆ ಕುಗಮ್ಗಾತಿಲ್ಲ ಅಲ್ಲೋಗಿ ಅಂತ ಹೆಕ್ಕಿ ಹೆಕ್ಕಿ ಬತ್ತೆ ಮತ್ತೊದ್ನೇ ಹಾಕುದಲ್ದ ಇದೇ ಮಾತು ನೀವು ಕೇಂತಿರ್ತೀರಿ ಈಗ 310th ಸ್ವಚ್ಛತಾ ಕಾರ್ಯಕ್ರಮ ನಿಮ್ದು ಅದ್ರ ಜೊತೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಹೇಳಿದ್ರಿ ನೀವು ನಿಮ್ಗೆ ಹಬ್ಬ ಇದೆಲ್ಲ ಅಂತ ಸಾಕು ಫಸ್ಟ್ಗೆ ಒಂದು ಉಮೇದ್ ಇರುತ್ತೆ ಉತ್ತರ ಕುಮಾರ್ನ ಪೌರುಷ ಕಡೆಗೆ ಬೇಡ ಇದೆಯಾ ಅಂತ ಮನೆ ಬದಿಗೂ ಬೈತಿರ್ತಾರೆ ಮನೆ ಬದಿ ಬದುಕಲ್ಲ ಬಿಟ್ಟು ಕಲ್ಲು ಹೋಯ್ತಿಯಲ್ಲ ನೀನಂತ ಅದು ಹೆಣ್ಮಕ್ಳಂತೂ ಹೋಯ್ತರ ಮತ್ತು ಬೈತರು ಜಾಸ್ತಿ ಸೊ ನಿಮ್ಗೆ ಇದೆಲ್ಲ ಆಪತ್ತಿಗೆ ಅದೊಂದು ಮೋಟಿವೇಶನ್ ಇಟ್ಕೊಳ್ಕಲ್ಲ ಹೆಂಗೆ ಹೆಂಗ್ ಇಟ್ಕಂತ್ರಿ
2: ಫಸ್ಟ್ ಹೇಳ್ಕಂದ್ರೆ ಈಗ ಹೇಳ್ರಿ ಅಲ್ಲ ಕೆಲ್ಸ ಅಂತಿಲ್ಲ ಫಸ್ಟ್ ಕೇಂದ್ರ ಜನ ಅದೇ ನಿಂಗ್ ಮಾಡೋಕೆ ಎಂತ ಕೆಲ್ಸ ಇಲ್ಲ ಹೇಳ ಅಂತ ನಮ್ಗಂದ್ ಹೇಳ್ರಿ ಅಂತ ಗೊತ್ತಾ ನಾನು ಸ್ಟಾರ್ಟಿಂಗ್ ನಾ ಕಾಲೇಜ್ ಮುಗಿಸಿ ಎಲ್ಲ ಆದ್ಮೇಲೆ ನಮ್ಗ ಯಾರ್ದು ಪರಿಚಯ ಇಲ್ಲ ಊರಲ್ಲಿ ನಮ್ಮಲ್ಲಿ ಏನಂದ್ರೆ ತುಂಬಾ ನೀರಿನ ಸಮಸ್ಯೆ ಆವಾಗ ನಮ್ಮ ಊರಲ್ಲಿ ನಲ್ಲಿ ನೀರು ನಮ್ದು ಆಶ್ರಯ ಅದು ಪೂರ ನೀರಿನ ಸಮಸ್ಯೆ ಆವಾಗ ನಾನೆಂತ ಮಾಡ್ದೆ ಒಬ್ರಿಬ್ರು ಹೇಳ್ದವಾಗೆಲ್ಲ ಯಾರು ಅರ್ಥ ಮಾಡ್ಕೊಂತಿರ್ಲಿಲ್ಲ ನಾವು ಪಂಚಾಯತಿಗೆಲ್ಲ ಹೇಳ್ದವಾಗ ನೀರಿಲ್ಲ ಅಂತ ಹೇಳ್ರಿ ಆವಾಗ ನನಗೊಂದು ಏನ್ ಅನ್ಸುತ್ತೆ ಅಂತ ಹೇಳ್ರೆ ನಾವು ಒಂದು ಸಂಘಟನೆ ಮಾಡ್ಕ ಒಬ್ರು ಹೇಳ್ರೆ ಇಬ್ರು ಹೇಳ್ರಿ ಯಾರು ಕೇಂತಿಲ್ಲ ಅದಕ್ಕೆ ನಾನೇನ್ ಮಾಡಿದೆ ಆವಾಗ ನಮ್ಮಲ್ಲಿ ಒಂದು ಗಾಯಬೀಜ್ ಫ್ಯಾಕ್ಟ್ರಿ ಎಲ್ಲ ಹೆಂಗ್ಸರು ಒಟ್ಟೆ ಹೆಂಗ್ಸರು ಇದ್ರ ಮೇಲೆ ಗೊತ್ತಿದ್ದಲ್ಲ ಆ ಗಾಯಬೀಜ್ ಫ್ಯಾಕ್ಟ್ರಿ ಕೆಲಸ ಮಾಡೋರೆಲ್ಲ ನಾನ್ ಹೇಳ್ದೆ ಆವಾಗ ನಿಮ್ಮನೆ ನೀರ್ ಬತ್ತಿಲ್ಲ ನಾವೆಲ್ಲ ಒಟ್ಟು ಸೇರುವ ಒಟ್ಟು ಸೇರಿ ಒಂದು ಪ್ರತಿಭಟನೆ ಮಾಡುವ ಆಗ ಅರ್ಥ ಅತ್ತಂತ ಅವಾಗ ಬರೋಬ್ಬರಿ 70-80 ಜನ ಹೆಂಗ್ಸರು ನಾವು ಪ್ರತಿಭಟನೆ ಇಳಿದೆ
1: ಎಲ್ಲ ಗಾಯಬೀಜ್ ಫ್ಯಾಕ್ಟ್ರಿ ಹಾಪಾರ
2: ಒಂದ್ 15 ಜನ ನಾವೇನ್ ಮಾಡ್ತು ಒಂದ್ ದಿವಸ ರಜೆ ಹಾಕಿ ಎಲ್ರಿಗೂ ಹೇಳ್ತು ನಮ್ಮ ಊರಲ್ಲಿರೋರಿಗೆಲ್ಲ ನೀವು ಒಂದು ಬನ್ನಿ ಹೊಡ್ಪನ್ ಹಿಡ್ಕೊ ಬನ್ನಿ ಆವಾಗ ನಾವು ಪ್ರತಿಭಟನೆಗೆ ಒಪ್ಪ ಅಂತ ಪಂಚಾಯತ್ ಅವರಿಗೂ ಪ್ರತಿಭಟನೆಗೆ ಹೋಯ್ತು ಆವಾಗ ತಿರ್ಸಿ ಬಂದ್ರ ಮೇಲೆ ನಾನು ಒಂದ್ ಮಾತು ಹೇಳ್ದೆ ಏನಂತ ಹೇಳಿದ್ರೆ ನಾವು ಒಂದು ಮಹಿಳಾ ಬಳಗವನ್ನ ಕಟ್ಟಿಬಿಡುವ ಆವಾಗ ಯಾವುದೇ ಒಂದ್ ಕಾರ್ಯಕ್ರಮ ಮಾಡ್ಲಿ ಅಥವಾ ಯಾರಿಗೆ ಇಲ್ಲಿ ಒಂದ್ ಧೈರ್ಯ ಇರುತ್ತೆ ಮಾತಾಡ್ಲಿಕ್ಕಂತ ಆವಾಗ ನಾವು ಮಹಿಳಾ ಬಳಗವನ್ನ ಕಟ್ತ ಅದರ ಅಧ್ಯಕ್ಷರಾದೆ ನಾನು ಹಂದಟ್ಟು ಮಹಿಳಾ ಬಳಗವನ್ನ ಕಡ್ತು ಅದ್ರಲ್ಲಿ ಅಧ್ಯಕ್ಷರಾದೆ ಫಸ್ಟ್ ಆಮೇಲೆ ನಾನು ಅದ್ರ ಈಗ ಸ್ಥಾಪಕ ಅಧ್ಯಕ್ಷರಿಗೆ ಅದ್ರದ್ದು ಆವಾಗ ನನ್ಗೆ ಸುಜಾತ ಬೈರ್ ಹಾಲ್ ಡೈರಿಯಲ್ಲಿ ಪಂಚವರ್ಣದ್ದು ಗಿಡ ವಿತರಣೆ ಕರೆದಿತ್ತು ನಾನು ಅಧ್ಯಕ್ಷರಲ್ಲ ಗೆಸ್ಟ್ ಆಗಿ ಕರೆದಿದ್ರು ಅದು ಆವಾಗ ನಾನು ರವೀಂದ್ರಣ್ಣನ ಸ್ಟೇಟಸ್ ಅಲ್ಲಿ ಕಾಣ್ತಾ ಇದ್ದೆ ಇವರು ಸುಜಾತ ಬೈರ್ ಮತ್ತೆ ರವೀಂದ್ರ ಪಂಚವರ್ಣ ಸಂಘಟನೆ ಈ ಏನು ಒಂದು ಸಮುದ್ರ ಬದಿಗೆಲ್ಲ ಸ್ವಚ್ಛತೆ ಮಾಡ್ತಾ ಇತ್ತು ಆವಾಗ ನಾನು ಸುಜಾತ ಬೈರ್ ಹತ್ರ ಕೇಳ್ದೆ ಅವ್ರ ಪರಿಚಯ ನಂಗೆ ಸ್ವಲ್ಪ ಕಮ್ಮಿ ಆವಾಗ ಕೇಳ್ದೆ ನೀವೆಲ್ಲ ಸ್ವಚ್ಛತೆ ಮಾಡ್ತಿದ್ರಲ್ಲ ನಾನು ಬರ್ತೆ ನಂಗೂ ಇಷ್ಟ ಅಂತ ಹಾ ನೀನ್ ಬಾ ಮಾರತಿ ಅಂದೇಳಿ ಹೇಳ್ರಿ ಆವಾಗಿಂದ ಶುರುವಾದ ನಮ್ದೊಂದು ಪಯಣ ಪಂಚವರ್ಣದವ್ರ ಜೊತೆಗೆ ಮಹಿಳಾ ಮಂಡಲ ಆಗ್ಬೇಕಿದ್ರ ಮುಂಚೆನೆ ಅದ್ರಲ್ಲಿ ನಾವು ಯಾಕೆ ಇವಾಗ್ಲೂ ನಾವು ಪಂಚವರ್ಣಕ್ಕೆ ಒಂದು ಅಮ್ಮನ ಸ್ಥಾನ ಕೊಡೋದು ಯಾಕೆ ಅಂತ ಹೇಳ್ರೆ ನಾನು ಸುಜಾತ ಬೈರ್ ಇಬ್ರೆ ಆ ಒಂದು ಪಂಚವಾಳ ಯುವಕ ಮಂಡಲ ಜೊತೆಗಿದ್ದಾವ ಇದ್ದದ್ದು. ಆಗ ಏನಾಯ್ತಂತ ಹೇಳಿದ್ರೆ, ಸ್ವಚ್ಛ ಒಂದ್ಸಲ ಇವ್ರೇನಾದ್ರೂ ಒಂದು ಗಾಡಿ ಪೆಟ್ ಮಾಡ್ಕೊಂಡು ಕೈ ಪೆಟ್ ಮಾಡ್ಕೊಂಡವಾಗ ನಾನೊಬ್ಳೆ ಯುವಕ ಮಂಡಲ ಜೊತೆಗೆ ಎನ್ನೆಚ್ಚೆಲ್ಲ ನಾವು ಸ್ವಚ್ಛತೆ ಮಾಡ್ತಾ ಇರ್ತೇವೆ. ನಮ್ಮ ಅಣ್ಣಂದ್ರ ತರ ಎಲ್ರು ನಮ್ಮನ್ನ ಕರ್ಕೊಂಡು ಹೋಗಿ. ಆವಾಗ ನೋಡಿ, ಯಾಕಂತ ಹೇಳಿದ್ರೆ ಒಂದೇ ಹುಡುಗಿ ಹುಡುಗರ ಜೊತೆ ಕೆಲಸ ಮಾಡ್ತಾ ಇರುವಾಗ ಸ್ವಲ್ಪ ನಮಗೂ ಹಿಂಜರಿಕೆ ಇರುತ್ತೆ.
1: ನಿಜ,
2: ಜನರಿಗೂ ನೋಡುವವರಿಗೂ ತಪ್ಪಾಗಿರುತ್ತೆ. ಆವಾಗ ನಾವು ಒಂದು ಮಾತು ಹೇಳಿರ್ತೇವೆ ಅಣ್ಣ ಅಂತ. ಅದೇ ಇವತ್ತು ಪಂಚವರ್ಣದಲ್ಲಿ ಎಲ್ಲ ಮಾತಾಡೋದು ನಾವು ಅಣ್ಣ ಅಂತೇನೆ, ಅಲ್ಲಿ ಹಿರಿಯರು ಇರಲಿ ಚಿಕ್ಕವರೇ ಇರಲಿ ಅಣ್ಣ ಅಂತೇಳಿ ಹೇಳೋದು. ಆದ್ರಿಂದ ಪಂಚವರ್ಣಕ್ಕೂ ನಮ್ಗೂ ಅವಿನಾಭಾವ ಸಂಬಂಧ ಅಂತ ಹೇಳಿದ್ರೆ, ಮಹಿಳಾ ಮಂಡಲ ಕಟ್ಟುಕಿದ್ರು ಮುಂಚೆ ಇದ್ದವರಲ್ಲ ನಾವು. ಈಗ ಪಂಚವರ್ಣ ಜೊತೆಗೆ ಆಲ್ಮೋಸ್ಟ್ ಮಹಿಳಾ ಬಳಗ ಎಲ್ಲವೂ ಇದೆ, ಎಲ್ಲ ಸಂಘಟನೆ ನಾವೆಲ್ಲ ಮಹಿಳಾ ಬಳಗದವರು. ಇವತ್ತು ಮಹಿಳಾ ಬಳಗ ಒಂದು ಪ್ರಚಲಿತವಾಗಿ ಒಂದ್ ಎಲ್ಲರಿಗೂ ಗೊತ್ತಾಗಿದ್ದಂತ ಹೇಳಿದ್ರೆ ಪಂಚವರ್ಣ ಯುವಕ ಮಂಡಲದಿಂದ. ಅವ್ರ ಜೊತೆಗೆ ನಿರಂತರವಾಗಿ ನಾವು ಸಹಯೋಗ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇತ್ತು. ಪಂಚವರ್ಣದಲ್ಲೂ ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಸ್ವಚ್ಛತೆ ಎಲ್ಲ ಹೇಳುದು, ಮಾಡೋಕೇನ್ ಕೆಲಸ ಇಲ್ಲ ಅಂತ. ನಾವು ಇರುವಾಗ ಒಂದ್ ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು ಜನರಿಗೆ. ನಾವು ಸತ್ತ ನಂತರ ಜನರು ನಮ್ಮನ್ನ ನೆನ್ಪಿಟ್ಕೋಬೇಕು. ಇವಾಗ ನಾವೇನ್ ಗೊತ್ತಾ, ನಾವು ಹಳ್ಳಿಗೆ ಮಾತ್ರ ಸೀಮಿತ ಅಲ್ಲ, ಹಂದಟ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ನನ್ನಲ್ಲಿ ನಾನ್ ಬರುವಾಗ ಪುಷ್ಪಕೇ ಅಂತ ಇತ್ತು. ಇವತ್ತು ಪುಷ್ಪಕೇ ಹಂದಟ್ಟ ಅಂತ ಮಾಡದಿದ್ರೆ ಅದು ಪಂಚವರ್ಣದ ಒಂದು ನಮ್ ಕೆಲಸ. ಇವತ್ತು ನಾಲ್ಕು ಜನ ಎಲ್ಲೇ ಹೋದ್ರೆ ನಮ್ಮನ್ನ ಗುರುತಿಸ್ತಾರಲ್ಲ, ಅದು ಪಂಚವರ್ಣದ ಕೆಲಸ. ನಾವು ಒಂದು ಅಣ್ಣ ತಂಗಿ ತರವೇ ಕೆಲಸ ಮಾಡ್ಕೊಂಡು ಬಂದಂತ ಸಂಸ್ಥೆ. ಏನ್ ನಮ್ಗಿವತ್ತು ಜನ ನಾವು ಕೆಲಸ ಇಲ್ಲ ಅಂದ್ರೆ ಹೇಳ್ಬಹುದು, ಏನೇ ಹೇಳ್ಬಹುದು, ನಾವು ಮಾಡೋ ತೃಪ್ತಿ ಕೆಲಸ ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪಂಚವರ್ಣದಲ್ಲಿ ಯಾವಾಗ್ಲೂ ಹೇಳುದು, ನೀವೇನ್ ಕಸ ಹಾಕು ಕೈ ನಿಮ್ದೆ ಬತ್ತಬಹುದು, ನಮ್ಮ ಕಸ ಹೆಕ್ಕುವ ಕೈ ಯಾವತ್ತೂ ಬತ್ತುದಿಲ್ಲ ಅಂತ. ನಾವು ಎಷ್ಟು ಕೆಲಸ ಅದು ಮಾಡೋದ್ರೆ, ನಾನು ಪ್ರಾಸ್ತಾವಿಕದಲ್ಲಿ ಯಾವತ್ತೂ ಹೇಳುದು, ಒಂದು ಪ್ರಾಸ್ತಾವಿಕ ಮಾಡುವಾಗ ನಾವು ಸ್ವಚ್ಛತೆ ಮಾಡುವಾಗ ನಮ್ಗೆ ಬೆಳಗಿನ ವಾತಾವರಣ ಅದು ತುಂಬಾ ವಾಂತಿ ಇವತ್ತು ಒಂದ್ಸಲ ವಾಂತಿ ಕೆಲವು ವಾಂತಿ ಮಾಡುವಂತ
1: ಅದನ್ನೇ ಕೇಳ್ಕೊಂತ ಇದ್ದೆ. ಯಾರ್ಯಾರೋ ಏನೇನೋ ಮಾಡಿ ಹಾಕಿ
2: ನಮ್ಮಲ್ಲಿ ಜನರು ಎಲ್ಲಿವರೆಗೂ ಬುದ್ಧಿ ಇಲ್ಲ ಅಂದ್ರೆ, ಒಂದು ಮೊಳೆ ಚಿಪ್ಪಿಯನ್ನು ಕೂಡ ಜರಿ ಕಟ್ಟಿ ಹಾಕ್ತಾರ. ಅದನ್ನ ನಾವು ಮರ್ಮ್ ಕಟ್ಟಿ ಹಾಕ್ರೆ ಹಾಕ್ಬಹುದಲ್ಲ, ಅದು ಹಾಕುದಿಲ್ಲ. ಅವ್ರು ಏನ್ ಮಾಡ್ತಾರ ಅಂತ ಅದನ್ನು ಜರಿ ಕಟ್ಟಿ ಹಾಕ್ತಾರ. ಮತ್ತೆ ಯಾವ ಹೋಟ್ಲಲ್ಲಿ ಇರ್ತಲ್ಲ ಅವರು ಬಿರಿಯಾನಿ ಅಂತ ಒಂದ್ ಪದಾರ್ಥಗಳನ್ನ ಹಾಗೆ ಕಟ್ಟಿ ಚೀಲ ಕಟ್ಟಿ ಹಾಕಿಟ್ಟಿರ್ತಾರ. ಒಂದಿವಸ ನಾನು ರವಿಯಣ್ಣ ಚೀಲವೆಲ್ಲ ಓಪನ್ ಮಾಡ್ತೇವೆ, ಹುಳ ಹರಿತಾ ಇದೆ. ನಮ್ಗ ಅವಾಗ ವಾಂತಿ ಬರ್ತಾ, ಅದು ನಮ್ಗೊಂದು ಅಭ್ಯಾಸ ಐತಿ. ನಮ್ಗ ಅದನ್ನ ಕಂಡು ಮಾಡಿ ಮಾಡಿ ಮಾಡಿ ಈಗ ಫುಲ್ ಅಭ್ಯಾಸ ಆಯ್ತು. ನೀವ್ ಎಂತದೇ ತಗೊಂಡು ಹಾಕ್ರು ನಮ್ಗ ವಾಂತಿ ಬರ್ತಿಲ್ಲ, ನಮ್ಗ ಸ್ಮೆಲ್ ಬರ್ತಿಲ್ಲ, ಅಭ್ಯಾಸ ಆಗಿದೆ ಈಗ ನಮ್ಗೆ. ಆ ಮಟ್ಟಕ್ಕೆ ನಾವು ಕೆಲಸ ಮಾಡ್ತಾ ಇತ್ತಲ್ಲಿ ಸ್ವಚ್ಛತೆ ಕೆಲಸ.
1: ಇಲ್ಲಿ ನಿಮ್ ಮಾತಲ್ಲಿ ಗೊತ್ತಾಯ್ತು ನೀವೆಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ರಿ ಅಂತ.
2: ಯಾಕಂದ್ರೆ ನಮ್ಗೆ ಒಂದು, ನಾನು ನಿಜವಾಗ್ಲೂ ಸ್ಫೂರ್ತಿ ಅಂತ ಹೇಳಿದ್ರೆ, ನಾನೀಗ ಪಂಚವರ್ಣ ಸೇರ್ಕಾದ್ರೆ ಒಂದು ಬೈರು ಮತ್ತೆ ಇನ್ನೊಂದು ರವಿಯಣ್ಣ, ಯಾವುದೇ ಆಗ್ಲಿ ನಿನ್ನ ಹತ್ರ ಮಾಡೋಕ್ ಸಾಧ್ಯ. ನಾ ಇವತ್ತು ಮೈಕ್ ಹಿಡಿದಿದ್ದು ಪಂಚವರ್ಣಕ್ಕೆ ಬಂದ ಮೇಲೆ.
3: ಒಂದು ಆಕ್ಸಿಡೆಂಟ್ ಆಯ್ತು ನಂಗೆ ಮಾಪಕಳದೆಲ್ಲ, ಅಷ್ಟು ದಿವಸ ಅದು ಹೆಂಗ್ ರವಿ ಕಾಲ್ ಹೋಯ್ತ ಗೊತ್ತಿಲ್ಲ. ನಂದು ಮೊಬೈಲ್ ಬಂದ್ಬಿಟ್ಟು ರೋಡ್ ಅಲ್ಲಿ ಬಿದ್ದಿತ್ತು, ತನ್ನಷ್ಟಿಗೆ ನಮ್ ಪಂಚವರ್ಣ ರವಿ ಕಾಲ್ ಹೋಯ್ತದ. ಕಾಲ್ ಹೋದ ತಕ್ಷಣ ನಾನ್ ಪೇಷಂಟ್, ನನ್ನ ಕರ್ಕೊಂಡು ಹೋಗಿಂತ ಮುಂಚೆ ನಮ್ ಪಂಚವರ್ಣದರಲ್ಲಿದ್ರು. ನಿಜವಾಗ್ಲು ಅದೊಂದು ಹೆಮ್ಮೆ ವಿಷಯ ಅನ್ಸುತ್ತೆ, ನಂಗೆ ದುಃಖ ಆಗುವಂತ ವಿಷಯ ಅನ್ಸುತ್ತೆ. ನಾನಿವತ್ತು ಯಾವತ್ತೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದ್ನೇನೋ, ಮನೆಯವರೆಲ್ಲ ಪಾಪದ ಕಡಿಕೆ ಫಸ್ಟ್ ಆಸ್ಪತ್ರೆ ಸೇರ್ಸಕ್ಕೆ ನನ್ನ ಪಂಚವರ್ಣ ನನ್ಗೆ ಇದ್ ಮಾಡಿ.
1: ಸೊ ನಿಮ್ಗೆ ಪಂಚವರ್ಣ ಒಂದು ಕುಟುಂಬ ಆಯ್ತು.
3: ಕುಟುಂಬನೇ ನಿಜವಾಗ್ಲೂ ಅದು, ಕುಟುಂಬನೇ. ಒಂದು ಮುಷ್ಟಿ ಇದ್ದಂಗೆ, ನಾವೊಂದು ಮುಷ್ಟಿ ಅಂತ ಇದ್ರೆ ಅದು ಯಾರಿಗೂ ಏನು ಮಾಡೋಕಾತಿಲ್ಲ. ನಮ್ ಪಂಚವರ್ಣ ಅಂದ್ರೆ ಪಂಚ ಮುಷ್ಟಿ ಇದ್ದಂಗೆ.
4: ಮೇಡಮ್, ಇಷ್ಟ ತನಕ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡುವ ಬಗ್ಗೆ ಮಾತಾಡ್ತಾ ಹೋಯ್ತು, ಆದ್ರೆ ನಾನು ಇನ್ನಿಷ್ಟು ನಮ್ಮ ಸಂಸ್ಥೆಯಿಂದ ನಡೆದಂತಹ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರೀಯ ಹೆದ್ದಾರಿಯ ಎರಡು ಇಕ್ಕೆಲೆಗಳಲ್ಲಿ ನಾವು ಪ್ಲಾಸ್ಟಿಕ್ ಮುಕ್ತವನ್ನ ಮಾಡಿದ್ವಿ. ಮಕ್ಕಳಿಗೆ ಒಂದು ಆ ಬಗ್ಗೆ ತಿಳುವಳಿಕೆ ಬೇಕು ಅಂತ 13 ಶಾಲೆಗಳಲ್ಲಿ, ಈ ಹೋಬಳಿ ನಮ್ಮ ಕೋಟಾ ಹೋಬಳಿ ಮಟ್ಟದ 13 ಶಾಲೆಗಳಲ್ಲಿ ಅವರಿಗೆ ನಾವು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿ ಅದರ ಒಂದು ವಿವೇಕ ಕಾಲೇಜಿನಲ್ಲೇ ಆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಆ ಒಂದು ಕಾರ್ಯಕ್ರಮದ ಒಂದು ಪ್ರಬಂಧ ಸ್ಪರ್ಧೆಯ ಒಂದು ಬಹುಮಾನವನ್ನ ನಾವು ನಮ್ಮ ಕನ್ನಡ ರಾಜ್ಯೋತ್ಸವದ ವೇದಿಕೆಯಲ್ಲಿ ಅದನ್ನ ಕೊಟ್ಕೊಂಡ್ವಿ. ಅದಷ್ಟೇ ಅಲ್ಲದೆ ನಮ್ಮ ಒಂದು ಸಂಘಟನೆಯಿಂದ ಆಧಾರ್ ಮೇಳವನ್ನ 4-5 ಸರಿ ಮಾಡಿದ್ದೇವೆ, ಹಾಗೆ ಈ ಶ್ರಮ್ ಮೇಳವನ್ನ ಕೂಡ ಮಾಡ್ಕೊಂಡು ಹೋಗಿದ್ದೀವಿ. ರೇಖಾ ಚಿಕಿತ್ಸೆಯನ್ನ, ರೇಖೆಯ ಒಂದು ಚಿಕಿತ್ಸೆ ಈಗ ಬಂದಿದೆ ಅಲ್ಲ, ಅದ್ರ ಬಗ್ಗೆ ಕೂಡ ಮಾಡಿದೀವಿ. ಹಾಗೆ ಅಕ್ಯುಪ್ರೆಷರ್ ಒಂದು ಥೆರಪಿ, ಆ ಒಂದು ಇದನ್ನ ಕೂಡ 8-10 ದಿನ ನಮ್ಮ ಸಂಸ್ಥೆಯಲ್ಲೇ ಅವರಿಗೆ ಜಾಗ ಮಾಡಿಕೊಟ್ಟು ಸ್ಥಳಾವಕಾಶವನ್ನ ನೀಡಿ ಆ ಒಂದು ಕಾರ್ಯಕ್ರಮವನ್ನ ಕೂಡ, ಅಂದ್ರೆ ಕೋಟಾದಲ್ಲಿ ಇರುವಂತಹ ಅಕ್ಯುಪ್ರೆಷರ್ನಿಂದ ಯಾವ ಒಂದು ನಮ್ಮ ದೇಹಕ್ಕೆ ಸಿಗುವಂತಹ ಸೌಲಭ್ಯಗಳು ಎಲ್ಲರಿಗೂ ಸಿಗ್ಲಿ ಅಂತ, ಅದಕ್ಕೂ ಕೂಡ ನಾವು ಪಂಚವರ್ಣ ಸಂಘ ನಮ್ಮ ಸಂಸ್ಥೆಯ ಆಫೀಸ್ನಲ್ಲೇ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ವಿ. ಹಾಗೆ ಅಲ್ಲಿನ ಒಂದು ಆರೋಗ್ಯ ಬಗ್ಗೆ ಕೂಡ ಕ್ಯಾಂಪ್ನ ಮಾಡಿದ್ವಿ. ಹೀಗೆ ನಾವು 10 ಹಲವು ಬಗೆಯ ಕ್ಯಾಂಪ್ಗಳನ್ನು ಕೂಡ ಮಾಡ್ತಾ ಇದೀವಿ. ಬರೀ ಪ್ಲಾಸ್ಟಿಕ್ ಬಗ್ಗೆ ಮಾತ್ರ ಅಲ್ಲದೆ, ಅದೇ ನಮ್ಮ ಒಂದು ಶ್ಲೋಗನ್ನೇ ಆಗಿದೆ, ಪ್ಲಾಸ್ಟಿಕ್ ಅನ್ನು ಎಸೆಯುವ ಕೈ ಎಲ್ಲಿಯವರೆಗೆ ಸೋಲೋದಿಲ್ಲವೋ ಅಲ್ಲಿಯವರೆಗೆ ಎತ್ತುವಂತಹ ಕೈ ನಮ್ದು ಕೂಡ ಸೋಲೋದಿಲ್ಲ ಅಂತ ಹೇಳ್ತಾ.
1: ನಿಮ್ಮ ಈ ಸಂಘಟನೆಯಲ್ಲಿ ಪಂಚವರ್ಣದಲ್ಲಿ ಯಂಗ್ ಜನರೇಷನ್ಗಳು ಅಂದ್ರೆ ನೀವು ಮಾಡ್ತಿದ್ರಿ, ನಿಮ್ಮೊಟ್ಟಿಗೆ ಇನ್ನಷ್ಟು ಮಂದಿ ಸೇರ್ಕ ಅದು ನಡೀತಾ ಹೋಯ್ಕ ಬೆಳೀತಾ ಹೋಯ್ಕ, ಇದಕ್ಕೆ ಯಾವ ತರ ಕಾರ್ಯಕ್ರಮಗಳಿದ್ದಾವೆ?
5: ಎಸ್ ಎಲ್ ಸಿ ಹೋಗುವಂತ ಮಕ್ಕಳ, ಪಿ ಯು ಸಿ ಹೋಗುವಂತ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಿದ್ದೇವೆ ನಾವು. ಯಾಕೆ ನಮ್ಮ ಸಂಘಟನೆಲ್ಲಿರುವಂತ ಮತ್ತ ನಮ್ಮಲ್ಲಿ ಒಂದು 3-4 ಜನ, ನಮ್ ದಿನೇಶ್ ಆಚಾರ್ ಹೇಳದಂತ ತನ್ನ ಮಗಳನ್ನ ಸತೆ ನಾನು ಕರ್ಕ ಬರ್ತಿದ್ದೇನೆ ಕ್ಲೀನಿಂಗ್ ಗೆ ಕರ್ಕ ಬರ್ತಾರೆ. ಅದೇ ತರ ನಮ್ಮ ಸಂಘಟನೆ ಒಂದ್ 4 ಜನ, ನಮ್ಮ ಕೃಷ್ಣ ಅಂತ ಇದ್ದಾರೆ, ಮತ್ತೆ ಅಮೃತ್ ಹಿಂದಿನ ಅಧ್ಯಕ್ಷ ಅಮೃತ್ ಜೋಗಿ ಅಂತಿದ್ದಾರೆ. ಹೀಗೆ ನಾನಾ ಜನ ನಮ್ಮ ಸಂಘಟನೆ ಅವರು ಮಕ್ಕಳನ್ನ ಸತೆ ಕರ್ಕ ಬರ್ತಿದ್ದಾರೆ. ಯಾಕಂದ್ರೆ ನಾವು ನಾಳೆ ಸಾಯಬಹುದು, ಆದ್ರೆ ಪಂಚವರ್ಣ ಸಾಯಬಾರ್ದು ಅನ್ನೋ ನಮ್ದು ಒಂದು ಅಭಿಲಾಷೆ ಇದೆ. ಒಟ್ಟ ಪಡುಕೆರೆ ಇರ್ಬೋದು, ಗಿಳಿಯಾ ರಸ್ತೆಯಲ್ಲಿ ಇರ್ಬೋದು, ಇವತ್ತು 4-5 ವರ್ಷ ದೊಡ್ಡ ದೊಡ್ಡ ಮರಗಳಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅದು ಪಂಚವರ್ಣ ಯುವಕ ಮಂಡಲ ಮಾವುಕ್ಕಳದವರಿಗೆ ಇದೆ ಮೇಡಮ್.
1: ಸೊ ಪಂಚವರ್ಣ ಇಷ್ಟು ವರ್ಷದಿಂದ ಏನೆಲ್ಲ ಒಳ್ಳೆ ಕೆಲಸ ಮಾಡ್ಕ ಬಂದಿತ್ತ, ಅದ್ರ ಒಟ್ಟಿಗೆ ವರ್ಷಕ್ಕೆ 2 ಕಾರ್ಯಕ್ರಮ ಮುಖ್ಯವಾಗಿರುವಂತ ಕಾರ್ಯಕ್ರಮ ಆಸಡಿ ವಡ್ರ ಸದ್ಭವನ. ಸೊ ಇವೆರಡೂ ಕಾರ್ಯಕ್ರಮ ಇಷ್ಟು ಗರ್ಜಗ ಆತಿತ್ತಂದ್ರೆ ಅಂತವ್ರ ಸಹಕಾರ ಬೇಕು, ಮತ್ತೆ ನಿಮ್ಮೆಲ್ಲರ ಒಮ್ಮನಸ್ಸು, ಪಂಚವರ್ಣ ನಿಮ್ಮ ಸಂಸ್ಥೆಯ ಒಮ್ಮನಸ್ಸಿಂದ ಇಷ್ಟು ಒಳ್ಳೆ ಕಾರ್ಯಕ್ರಮಗಳ ಆತ ಬಂದ. ಅದ್ರೊಟ್ಟಿಗೆ ನಾ ಬಪ್ಪತಿ ನಮ್ಮ ಬಂಡಕಸ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕಂಡೆ ನಿಮ್ಮ ವೆಹಿಕಲ್ ನಿಂತಿತ್ತ, ಅದರಲ್ಲಿ ಸಾಲು ಮರದ ತಿಮ್ಮಕ್ಕ, ಮೊನ್ನೆ ಅಷ್ಟೇ 300ನೇ ವಾರದ ಸ್ವಚ್ಛತಾ ಕಾರ್ಯಕ್ರಮದ ಕೆಲವು ತುಣುಕುಗಳು, ಆ ಫೋಟೋಸ್ ಎಲ್ಲ ಕಂಡೆ. ಅದು ನಡೆದಾಡುವಾಗ್ಲೇ, ಅದು ಓಡಾಡುವಾಗ್ಲೇ ಗೊತ್ತ ಪಂಚವರ್ಣ ಓಡ್ತಾನೆ ಇರತ್ತ ಅಂತ ಹೇಳ್ಕೊಂಡ. ಎಲ್ಲ ನೀವೇನ್ ಮಾತಾಡ್ರಲ್ಲ ಇಷ್ಟು ಹೊತ್ತ, ಬಹುಶಃ ನಂಗೆ ಒಂದ್ ಎಪಿಸೋಡ್ ಆತಿಲ್ಲ ಕಂತಿದ್ದು, 2 ಎಪಿಸೋಡ್ ಮಾಡಿ ಹಾಕಕ್ ಇನ್ನೂ ಇತ್ತು ನಿಮ್ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕೆ. ಅಲ್ಲಿ ಅದಕ್ಕಿಂತ ಜಾಸ್ತಿ ಕಾರ್ಯಕ್ರಮಗಳು ಇನ್ನಷ್ಟು ಪಂಚವರ್ಣ ಸಂಸ್ಥೆಯಿಂದ ಸಂಘಟನೆಯಿಂದ ಆತ ಇರಲಿ, ನಿಮ್ಮ ಎಲ್ಲ ಒಮ್ಮನಸ್ಸು ಮತ್ತೆ ಹುಮ್ಮಸ್ಸು ಇತ್ತಲ್ಲ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪ ಸ್ಟುಡಿಯೋ ಬಂದು ಇಷ್ಟು ಹೊತ್ತು ಕೂಕಂಡ ನಮ್ಮೊಟ್ಟಿಗೆ ಇಷ್ಟು ಲೈಕ್ ಮಾತಾಡೋದಕ್ಕೆ. ಈ ಕೆಲಸ ಸದಾ ಹಿಂಗೆ ಇರಲಿ, ಸದಾ ಎಲ್ಲ ಮನಸ್ಸುಗಳನ್ನ ನಿಮ್ ಒಳ್ಳೆ ಭಾವನೆ ಇದೆಯಲ್ಲ ಸದ್ಭಾವನೆ ತಲುಪಲಿ. ಧನ್ಯವಾದಗಳು.
4: ಧನ್ಯವಾದ.
1: ಸರಿ ಕೇಳುಗ್ರ, ಇಷ್ಟು ಒಳ್ಳೆ ಕಾರ್ಯಕ್ರಮ ಕೇಳಿಸ್ಕಂತಲ್ಲ ಇವತ್ತು ಆಸಾಡಿ ಒಡ್ರ ಸದ್ಭಾವನದಂತಹ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ. ಅದ್ರ ಒಟ್ಟಿಗೆ ಎಷ್ಟೊಂದು ಕಾರ್ಯಕ್ರಮಗಳು ಅವರ ಲಿಸ್ಟ್ ಅಲ್ಲಿ ಇದ್ವು, ಇನ್ನಷ್ಟು ಇದ್ವು ಮಾತಾಡೋಕೆ, ಬಟ್ ಟೈಮ್ ಆಯ್ತಲ್ಲ. ನಾವು ಹೊರಡ್ತೋ ವಿಶ್ವಕುಂದಾಪುರ ಕನ್ನಡ ದಿನ ಆಸಡಿ ಹಬ್ಬ ಎಲ್ಲ ಕೂಕಂಡು ಈ ಮಾತನ್ನ ಕೇಳಿಸ್ಕೊಂಡವರಿಗೆ ನಿಮ್ಗೂ ಧನ್ಯವಾದ ಹೇಳ್ತಾ ಮತ್ ಸಿಕ್ವ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಬಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ ಕೇಂತಾಯಿರಿ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬತ್ತ ನಾವೆಲ್ಲ ಖುಷಿಯಿಂದ ಧ್ವಜಾರೋಹಣ ಮಾಡ್ತೋ, ಅದನ್ನ ಸಂಭ್ರಮಿಸ್ತೋ, ರಜೆ ಅಂತ ಖುಷಿ ಪಡ್ತೋ, ಎಲ್ಲ ಹಲವು ಹಲವು ಕಾರಣ. ಆದ್ರೆ ಆ ಸ್ವಾತಂತ್ರ್ಯ ಸಿಕ್ಕ ಘಳಿಗೆ ಇದೆಯಲ್ಲ, ಆ ಘಳಿಗೆ ಈಗ ನಾವು ನೆನ್ಸ್ಕಂಬ್ಕು ಆತಿಲ್ಲ. ಯಾಕೆಂದ್ರೆ ಆ ಸ್ವಾತಂತ್ರ್ಯ ಸಿಕ್ಕೋತಿ ನಾವು ಇರ್ಲೇ ಇಲ್ವಲ್ಲ. ಅವರೆಷ್ಟು ಕಷ್ಟಪಟ್ಟಿದ್ರು, ಅವರೆಷ್ಟು ತ್ಯಾಗ ಮಾಡಿದ್ರು, ಅದೆಷ್ಟು ಬಲಿದಾನಗಳಾಗಿತ್ತು, ಅದೆಷ್ಟು ಜನ ಜೀವ ಬಿಟ್ರು, ಖಂಡಿತವಾಗ್ಲೂ ನಮ್ಗೆ ಅದನ್ನ ಫೀಲ್ ಮಾಡೋಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಅಷ್ಟು ಮುಂದೆ ಬಂದಿತ್ತು. ಈಗ ಸ್ವಾತಂತ್ರ್ಯ ಅಂದ್ರೆ ಬರೀ ಧ್ವಜ ಹಾರಿಸೋದು, ಸ್ವೀಟ್ ತಿಂಬುದು, ಅಲ್ಲಿಗೆ ಆಯ್ತು, ಅವತ್ತಿನ ದಿನ ಮುಗೀತು ಅಂತ. ಆದ್ರೆ ಇಲ್ಲೊಂದು ಟೀಮ್ ಇದೆ, ಈ ಟೀಮ್ ನಮ್ಮೂರಲ್ಲೇ ಇಪ್ಪದು, ಬೇರೆಲ್ಲೂ ಅಲ್ಲ. ಆ ಟೀಮ್ ಹೆಸರು ಸ್ವರಾಜ್ಯ ಅಂತ ಹೇಳ್ಕೊಂಡು, ಆ ಸ್ವರಾಜ್ಯ ಟೀಮ್ನವ್ರು ಎಂತ ಮಾಡ್ತಾರೆ ಕೇಂದ್ರೆ, ನಮ್ಮ ಊರಲ್ಲೂ ನಾವು ಸ್ವಾತಂತ್ರ್ಯ ಹೋರಾಟಗಾರ ಅಂದ ಕೂಡ ನಾವು ಓದಿರೋದು ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ ಇವರನ್ನೇ. ಆದ್ರೆ ನಮ್ಮೂರಲ್ಲೂ ಕೂಡ ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಿದ್ರು ಅಂತ ಹೇಳ್ಕೊಟ್ಟಿದ್ದು ಈ ಸ್ವರಾಜ್ಯ ಟೀಮ್. ನಮ್ಮ ರೇಡಿಯೋ ಕುಂದಾಪುರದಲ್ಲೇ ಕಳೆದೆರಡು ವರ್ಷಗಳಲ್ಲಿ ಈ ತರ ನಮ್ಮ ಊರಿನ ಹೋರಾಟಗಾರರು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವ್ರ ಬಗ್ಗೆ ಪ್ರದೀಪ್ ಕುಮಾರ್ ಬಸ್ರೂರು ತುಂಬಾ ಮಾತಾಡಿದ್ರು. ಇದು ಕೂಡ ಹಾಗೆಯೇ, ಅವರದ್ದೇ ಈ ಸ್ವರಾಜ್ಯ ಟೀಮ್ನವರು, ಅದರ ಒಬ್ರು ಪ್ರತಿನಿಧಿ ನಮ್ಮೊಟ್ಟಿಗಿದ್ರು ಇವತ್ತ, ಅವರೊಟ್ಟಿಗೆ ನಾವು ಮಾತಾಡುವ. ಅವ್ರ ಹೆಸರು ಅನುಶ್ರೀ ಶಂಕರ್ ನಾಯ್ಕ್ ಅಂತ ಹೇಳಿ, ತುಂಬಾ ಚಿಕ್ಕ ವಯಸ್ಸಿನ ಹುಡುಗಿ, ಮೇ ಬಿ ಅರೌಂಡ್ ಒಂದು 18 ವರ್ಷ ಇಪ್ಪಕ್ಕೂ ಸಾಕು. ಇವರು ಸ್ವರಾಜ್ಯದ ಸದಸ್ಯೆ. ಅನುಶ್ರೀ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ,
1: ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ನಿಮ್ಗೆ.
2: ಥ್ಯಾಂಕ್ ಯು ಸೋ ಮಚ್.
1: ಹೇಗಿದ್ರು, ಹುಷಾರಿದ್ರಿಯಾ?
2: ಹುಷಾರಿದ್ದೆ.
1: ಓಕೆ, ಈಗ ಅನುಶ್ರೀ ನೀವೇ ಹೇಳಕ್ ನಂಗೆ, ನಿಮ್ಮ ಸ್ವರಾಜ್ಯದವರು ಏನ್ ಕೆಲಸ ಮಾಡ್ತ್ರಿ ಅಂತ?
2: ನಮ್ಮ ಉದ್ದೇಶ ಇಷ್ಟೇ, ಸ್ವರಾಜ್ಯ 75 ತಂಡದ ಪರವಾಗಿ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರನ್ನ ಒಂದಿಷ್ಟು ಮುಗ್ಧ ಮನಸ್ಸುಗಳಿಗೆ ಪರಿಚಯಿಸುವಂತ ಒಂದು ಸಣ್ಣ ಕಾರ್ಯಕ್ರಮ ಅಷ್ಟೇ. ಆದರೆ ಇವತ್ತಿನ ಮುಗ್ಧ ಮನಸ್ಸುಗಳು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿ ಬಂದಾಗ, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಇಂತಹ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನ ಹೇಳ್ತಾರೆ ಹೊರತಾಗಿ ಯಾವುದೇ ಒಬ್ಬ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಹೇಳುವುದಿಲ್ಲ. ಇದೊಂದು ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ.
1: ಅಂದ್ರೆ ನಮ್ಮ ಊರಿನ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮೂರವರಿಗಾರು ಗೊತ್ತಾ ಇಲ್ಲಿ ಅಂತ. ಸ್ವರಾಜ್ಯ 75 ಅಂತ ಹೇಳಿದ್ರಿ, ಅಂದ್ರೆ ನಮ್ಮ 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಆ ಸಂದರ್ಭದಲ್ಲಿ ಹುಟ್ಟಿಕೊಂಡ ಇದು ಅಂತ ಹೇಳ್ತಾರೆ, ಒಂದು ಸಂಸ್ಥೆ ಅಥವಾ ಒಂದು ಸಂಘ ಇದು. ಇದು ಸ್ವರಾಜ್ಯ 75 ಅಂತ ನೀವು ಹೆಸರು ಇಟ್ಕೊಂಡದ್ದು. ಇದ್ರಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದೀರಿ ನೀವು?
2: ಇದರ ಮುಖ್ಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಬಸ್ರೂರ್ ಅವರು, ಒಂದಿಷ್ಟು ಸದಸ್ಯರು, ಒಂದು 20-25 ಸದಸ್ಯರ ಒಂದು ತಂಡ.
1: 25 ಸದಸ್ಯರು, 20-25 ಸದಸ್ಯರು, ಎಲ್ಲ ಯುವ ಮನಸ್ಸುಗಳು.
2: ಯುವ ಮನಸ್ಸುಗಳು
1: ಅಲ್ವಾ? ನೀವೆಲ್ಲ ಹೆಂಗ್ ಕನೆಕ್ಟ್ ಆದ್ರೆ, ಯಾಕೆಂದ್ರೆ ಇವತ್ತು ನೀವು ನಮ್ಮ ಶಾಸ್ತ್ರಿ ಸರ್ಕಲ್ ಅಲ್ಲೇ ಕಂಡ್ರೆ, ಕಾಲೇಜ್ ಬಿಟ್ಟಾದ್ಮೇಲೆ ಒಂದ್ ಎಲ್ಲ ಅಂಗಡಿಯಲ್ಲಿ ಒಂದಿಷ್ಟು ಮಕ್ಕಳ ಕೂಕೊಂಡಿರ್ತೋ, ಆ ಇಷ್ಟು ಮಕ್ಕಳ ಕೈಯಲ್ಲಿ ಒಂದೊಂದು ಮೊಬೈಲ್ ಇರುತ್ತೆ. ಆ ಎಲ್ಲ ಮೊಬೈಲ್ ಅಲ್ಲೂ ಗೇಮ್ ಆಡೋದು, ಮತ್ತೊಂದು ಮಾಡೋದು, ಅದರಲ್ಲೇ ಮುಳುಗಿರ್ತೋ. ಅಂತದ್ರಲ್ಲಿ ನಿಮ್ಮ 18-19 ವಯಸ್ಸಿಗೆ ಈ ಕಡೆ ಸೆಳೆದದ್ದು ಹೇಗೆ ಅದು?
2: ಅಂದ್ರೆ ನಾವು ಶಾಲೆ ಹೋಗ್ತಿರ್ತಕ್ಕಂತ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಹೋರಾಟಗಾರರು ಅಂತೇಳಿ ಬಂದಾಗ ಅವ್ರಿಗೆ ಕೆಲಸ ಕಾರ್ಯ ಇಲ್ಲ ಅನ್ನುವಂತ ಒಂದು ಸ್ವಭಾವದವ್ರು ಜಾಸ್ತಿ ಇದ್ರು. ಆಗ ನಮಗೊಂದು ಏನಂತೇಳಿ, ಇಲ್ಲ, ಸ್ವಾತಂತ್ರ್ಯ ಹೋರಾಟಗಾರನ ಒಂದಿಷ್ಟು ಹೋರಾಟಗಾರನ ಗುರುತಿಸಬೇಕು ಅನ್ನುವಂತ ಒಂದು ಛಲ, ಅದರಿಂದಾಗಿ ನಾವು ಒಂದಿಷ್ಟು ಕಾರ್ಯಕ್ರಮಗಳನ್ನ ಕೊಡುವಂತದ್ದಷ್ಟೇ.
1: ಅದು ನಿಮ್ಗೆ ತಟ್ಟು?
2: ಹಾ, ತಟ್ಟು ಅಂದ್ರೆ ಕರಾವಳಿ ಸ್ವಾತಂತ್ರ್ಯ ಹೋರಾಟಗಾರನ್ನ ಪರಿಚಯಿಸಬೇಕು ಅನ್ನುವಂತ ಉದ್ದೇಶ.
1: ಹೌದು, ಅದೇನ ಕೇಳದ್ದು, ನಮ್ಮ ಈವನ್ ಸ್ವಾತಂತ್ರ್ಯ ಹೋರಾಟ ಆತಿಪ್ಪ ಟೈಮಾಗೆ ಎಷ್ಟೋ ಜನ ಶಾಲೆ ಕಾಲೇಜಿಗೆ ಹಾತಿದ್ ಮಕ್ಕಳೆಲ್ಲ ಅದನ್ನೆಲ್ಲ ಬಿಟ್ಕೊಂಡು ಆ ಚಳುವಳಿಯಲ್ಲಿ ಧುಮುಕಿದ್ರು. ಎಷ್ಟೋ ಜನ ಜೈಲ್ಗಳಿಗೆಲ್ಲ ಹೋಗಿ ಬಂದ್ರು. ಅಂದ್ರೆ ಅವರ ಆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ನಮಗ್ ಸ್ವಾತಂತ್ರ್ಯ ಬೇಕಂತ ಹೋರಾಡದವರು. ಬಟ್ ಇವತ್ತು ನಮ್ಗೆ ಆ ಕಷ್ಟಗಳು ಗೊತ್ತಿಲ್ಲ. ಈ ಸ್ವಾತಂತ್ರ್ಯ ನಾವೇನ್ ಅನುಭವಿಸ್ತಾ ಇದ್ದೀವಿ ಈಗ, ಇದ್ರ ಹಿಂದೆ ಎಷ್ಟು ಬಲಿದಾನಗಳಿತ್ತು ಅನ್ನೋದು ನಮಗೆ ಕಲ್ಪನೆ ಇಲ್ಲ. ನಾವು ಖುಷಿ ಹೆಂಗಿತ್ತು, ಆದ್ರೆ ನಿಮ್ಮಂತ ಪುಟ್ಟ ಹುಡುಗಿಗೆ ಇದು ಯಾವ ವಿಷಯದಲ್ಲಿ ಸೆಳೆದದ್ದು?
2: ಅಂದ್ರೆ ಫಸ್ಟ್ ದಿನ ಪ್ರದೀಪ್ ಕುಮಾರ್ ಬಸ್ರವರು ಕಾಲ್ ಮಾಡಿದ್ರು, ಈ ತರ ಒಂದು ಪ್ರೋಗ್ರಾಮ್ ಅನ್ನು ಮಾಡ್ತಿದ್ದೇವೆ, ಜಸ್ಟ್ ಬಂದು ಜಾಯ್ನ್ ಆಗಿ. ಫಸ್ಟ್ ದಿನ ಹೋದೆ, ಅವರು ಒಂದಿಷ್ಟು ಮಾತುಗಳನ್ನ ಹೇಳ್ತಾರೆ, ಬಂದು ಕೂತಂತ ಅತಿಥಿ ಅಭ್ಯಾಗತರ ಮಾತುಗಳು, ಅವರ ಕಷ್ಟ ಬಲಿದಾನಗಳನ್ನ ಹೇಳಿದಾಗ ಯಾಕೆ ನಾನು ಇದರಲ್ಲಿ ಪಾಲ್ಗೊಳ್ಬಾರ್ದು ಅನ್ನುವಂತ ಒಂದು ಕಲ್ಪನೆ, ಅದಕ್ಕೋಸ್ಕರ ಹೋದೆ. ಆದ್ರೆ ನಾನು ಹೋಗಿ ನೋಡಿದಾಗ ಸ್ವರಾಜ್ಯ 75 ತಂಡಕ್ಕೆ ಬರ್ತಕ್ಕಂತ ಎಲ್ಲ ಅತಿಥಿಗಳು ದೊಡ್ಡವರಾದ್ರೂ ಕೂಡ ಕೇಳ್ಕೊಳ್ಳುವಂತ ಮನಸ್ಸುಗಳು ಮುಗ್ಧ ಮನಸ್ಸುಗಳು. ಯಾಕೆ ಮುಗ್ಧ ಮನಸ್ಸುಗಳ ಮೇಲೆ ಮಾತ್ರ ಪ್ರಯತ್ನ ಮಾಡಬೇಕು ಅಂತಂದ್ರೆ, ಯುವಕರು ನಮ್ಮ ದೇಶದ ಶಕ್ತಿ ಅನ್ನುವಂತ ಉದ್ದೇಶ.
1: ಕರೆಕ್ಟ್. ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ, ನಿಮ್ ಕಣಗಿದನ್ನ ಅದನ್ನ ತಿಳ್ಕೊಂಡ್ರೆ, ನೀವು ಇನ್ನಷ್ಟು ಜನಕ್ಕೆ ಹಂಚುತ್ತೀರಿ. ಅಂಡ್ ನೀವು ಬಾಳಿ ಬದುಕಬೇಕಾಗಿರೋ ವಯಸ್ಸು ಇನ್ನು ತುಂಬಾ ಇದೆ, ನಿಮ್ಮ ದಾರಿ ತುಂಬಾ ದೊಡ್ಡದಿದೆ, ಉದ್ದಕ್ಕಿದೆ. ಹಂಗಾಗಿ ನಿಮ್ ಕಣಗಿದ್ರೆ ಇದ್ರೆ ಬಾರಿ ಒಳ್ಳೇದೆ. ಈ ಸ್ವರಾಜ್ಯ 75ರ ಉದ್ದೇಶಗಳೆಲ್ಲ ಎಂತ ಇದ್ದಿತ್ತು?
2: ಉದ್ದೇಶಗಳು ಅಂತ ಹೇಳಿ ಬಂದಾಗ ಅಂದ್ರೆ ಅದೇ ನಾನು ಆವಾಗ ಹೇಳಿದ್ನಲ್ಲ, ಈಗ ಮುಗ್ಧ ಮನಸ್ಸುಗಳಿಗೆ ಪರಿಚಯಿಸುವಂತದ್ದು. ಇವತ್ತು ಯಾಕೆ ಈ ರೀತಿಯಾದಂತ ವ್ಯವಸ್ಥೆಗಳು ಸೃಷ್ಟಿಯಾಗ್ತಿದೆ ಅಂತ ಹೇಳಿ ಕೇಳಿದ್ರೆ, ಇವತ್ತು ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಹೋಗಿ ನೋಡಿದಾಗ ಅವ್ರು ಹೇಳ್ತಕ್ಕಂಥದ್ದು ಯುವ ಪೀಳಿಗೆ ಸರಿ ಇಲ್ಲ ಅಂತ ಹೇಳಿ. ಯುವ ಪೀಳಿಗೆ ಸರಿ ಇಲ್ಲ ಯಾಕೆ ಅಂತ ಹೇಳಿ ಕೇಳಿದ್ರೆ, ಯುವಕರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಅದಕ್ಕೋಸ್ಕರ ಯುವ ಪೀಳಿಗೆಯವರಿಗೆ ಒಂದಿಷ್ಟು ನಾಲೆಜ್ ಬರಬೇಕು. ಇವತ್ತು ನಾವು ಕೆಲವೊಂದಿಷ್ಟು ಕಾಲೇಜುಗಳನ್ನ, ಕೆಲವೊಂದಿಷ್ಟು ವಿದ್ಯಾಸಂಸ್ಥೆಗಳನ್ನ ಆಯ್ಕೆ ಮಾಡಿ ಆ ವಿದ್ಯಾರ್ಥಿಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇವೆ. ನಾಳೆ ಕೋಟೇಶ್ವರದಲ್ಲೊಂದು ಕಾರ್ಯಕ್ರಮ, ಅದಕ್ಕೆ ಬಿಬಿ ಹೆಗ್ಡೆ ವಿದ್ಯಾರ್ಥಿಗಳು ಬರ್ತಾರೆ. ಅಂತಂದ್ರೆ ಅಂದ್ರೆ ಯುವ ಪೀಳಿಗೆಯ ಮೇಲೆ ಅದನ್ನ ಪ್ರಯೋಗ ಮಾಡುವ ಅನ್ನೋ ಉದ್ದೇಶ.
1: ಓಕೆ, ಅಂದ್ರೆ ಇವತ್ತು ನಮ್ಗೆ ಸ್ವಾತಂತ್ರ್ಯದ ಬೆಲೆ ಗೊತ್ತಿಲ್ಲ, ಯಾಕೆಂದ್ರೆ ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರ ಕಷ್ಟ ನಮ್ಮ ಮಕ್ಳಿಗೆ ಗೊತ್ತಿಲ್ಲ ಅಂತ. ಆದ್ರೆ ನಿಮ್ಮ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಇರ್ಬೋದು ಅಥವಾ ನಿಮ್ಮ ಕಾಲೇಜಲ್ಲಿ ನೀವು ಕಲಾ ವಿದ್ಯಾರ್ಥಿಗಳಾಗಿದ್ರೆ ಅದರಲ್ಲಿ ಬಹಳಷ್ಟು ವಿಷಯಗಳು ಬರುತ್ತೆ. ಅದರಲ್ಲಿ ನಿಮ್ಗೆ ಇನ್ಫ್ಲುಯೆನ್ಸ್ ಮಾಡಿರ್ಲಿಲ್ವಾ ಮೊದಲು?
2: ಅದ್ರಲ್ಲಿ ಇನ್ಫ್ಲುಯೆನ್ಸ್ ಆಗಿದ್ವಿ ಅಂದ್ರೆ ನಮಗಾಗ ವೇದಿಕೆಗಳಿರ್ಲಿಲ್ಲ, ವೇದಿಕೆಗಳ ಕೊರತೆ. ಇವತ್ತು ಯಾವುದೇ ಕಡೆಗಳು ಹೋಗಿ ನೋಡಿದ್ರು ಪ್ರತಿಭೆಗಳು ತುಂಬಾ ಇದ್ದಾವೆ, ವೇದಿಕೆಗಳಿಲ್ಲ. ಇವತ್ತು ನಮ್ಮ ಕಾಲೇಜ್ನಲ್ಲಿ ಮೊನೋ ಆಕ್ಟಿಂಗ್ ಅನ್ನುವಂತ ಒಂದು ಕಾರ್ಯಕ್ರಮ, ಏಕಪಾತ್ರಾಭಿನಯ, ಅದು ಕೇವಲ ಸ್ವಾತಂತ್ರ್ಯ ಹೋರಾಟಗಾರರ ಮಾತ್ರ ಆಗಿರ್ಬೇಕು. ಏಕಪಾತ್ರಾಭಿನಯ, ಒಬ್ಬ ವ್ಯಕ್ತಿ ಇಬ್ಬರ ಅಭಿನಯವನ್ನ ಮಾಡ್ತಕ್ಕಂಥ ಆ ರೀತಿಯ ಕಾರ್ಯಕ್ರಮವನ್ನ ಮಾಡಿ, ಅದರಲ್ಲಿ 13 ತಂಡದ ಒಬ್ಬೊಬ್ಬ ವಿದ್ಯಾರ್ಥಿ ಇಬ್ಬರ ಕ್ಯಾರೆಕ್ಟರ್ ಅನ್ನ ಮಾಡುವಂತದ್ದು. ಬ್ರಿಟಿಷ್ ವಿತ್ ಕಿತ್ತೂರು ರಾಣಿ ಚೆನ್ನಮ್ಮ, ಅಬ್ಬಕ ಮತ್ತೆ ಪೋರ್ಚುಗೀಸ್ ಅವರು, ಈ ರೀತಿ ಕಾರ್ಯಕ್ರಮ. ಇದರಿಂದ ಏನಾಗ್ತದೆ, ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಕಷ್ಟ ಅರ್ಥ ಆಗ್ತದೆ ಅನ್ನುವಂಥ.
1: ಎಸ್, ಪರಿಚಯ ಕೂಡ ಆಗುತ್ತೆ. ಇವತ್ತಿನ ದಿನದಲ್ಲಿ ನಾವು ಅದನ್ನೆಲ್ಲ ಮರ್ತು ಬಿಟ್ಟಿದೀವಿ. ಸೊ ಹಾಗಾಗಿ ಇವರು ಹೇಳಿದ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು. ಈಗ ಸ್ವರಾಜ್ಯ 75 ಏನೆಲ್ಲ ಕೆಲಸ ಮಾಡಿದೆ ಮತ್ತೆ ಏನೆಲ್ಲ ಕೆಲಸ ಮಾಡ್ತಾ ಇದೆ, ಮಾಡ್ಲಿಕ್ಕಿದೆ?
2: ಇಷ್ಟರಲ್ಲಿ ಒಂದಿಷ್ಟು ಸ್ವಾತಂತ್ರ್ಯ, ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೆ ನಾಮಫಲಕ ಅಳವಡಿಕೆ ಮಾಡೋದ್ರ ಮುಖೇನವಾಗಿ ಅವರನ್ನ ಒಂದಿಷ್ಟು ಜನರಿಗೆ ಪರಿಚಯ ಮಾಡುವಂತ ಕೆಲಸವನ್ನ ಮಾಡಿದೆ. ಇನ್ನು ಮಾಡುವಂತ ತುಂಬಾ ಬೇಕಾದಷ್ಟಿದೆ. ಇನ್ನು ಪ್ರಚಾರವಾಗಬೇಕಿದೆ. ಪ್ರಚಾರ ಅಂತ ಅಂದ್ರೆ ನಮ್ಮ ಪ್ರಚಾರ ಆಗುವಂತ ನಮ್ಮ ಮುಖ್ಯ ಅಲ್ಲ, ಕರಾವಳಿಯ ಹೋರಾಟಗಾರರನ್ನ ಎಲ್ಲ ಮನೆ ಮನೆಗಳಿಗೆ ತಲುಪಿಸುವಂತ ಕೆಲಸ ಆಗ್ಬೇಕು. ಹಾಗೆ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ನೆನಪು ಎಲ್ಲರಲ್ಲೂ ಚಿರಸ್ಮರಣೀಯವಾಗಿರ್ಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಕೆಲವೊಂದಿಷ್ಟು ರಸ್ತೆಗಳಲ್ಲಿ ಪಂಚಾಯತ್ನ ಪರ್ಮಿಷನ್ ಅನ್ನ ತಕ್ಕೊಂಡು ಆ ರಸ್ತೆಗಳಿಗೆ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಇಡುವಂತದ್ದು
1: ಮಾಡ್ತಾ ಇದ್ದೇವೆ. ಅದೆಷ್ಟು ದಿನಕ್ಕೊಮ್ಮೆ ಮಾಡ್ತೀರಿ ಅಥವಾ ಹೇಗ್ ಮಾಡ್ತೀರಿ, ಯಾವ ತರ ಅದು?
2: ಅಂದ್ರೆ ನಮ್ಮ ಸಂಘಟಕರಿಗೆ ಸಮಯಾವಕಾಶ ಇಲ್ಲ, ಸಮಯಾವಕಾಶದ ಕೊರತೆಯಿಂದ ವಾರಕ್ಕೊಂದು ತಿಂಗಳಿಗೊಂದು ಕಾರ್ಯಕ್ರಮದಂತೆ ಅಂತೂ ಮಾಡ್ತಾ ಇದ್ದೇವೆ, ನಿಲ್ಲಿಸುವುದಂತೂ ಇಲ್ಲ, ಮಾಡ್ತೇವೆ.
1: ಮಾಡ್ತಾನೆ ಇದ್ದೀರಿ ನೀವು? ಓಕೆ, ಈಗ ಒಂದೊಂದು ರಸ್ತೆಗಳನ್ನ ಗುರುತಿಸ್ತೀರಿ, ಆ ರಸ್ತೆಗಳಿಗೆ ಗ್ರಾಮ ಪಂಚಾಯತ್ ಅವರ ಪರ್ಮಿಷನ್ ತಗೊಂಡು ಆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಹಾಕ್ತಾ ಇದ್ದೀರಿ. ಸ್ವಾತಂತ್ರ್ಯ ಹೋರಾಟಗಾರ ಯಾರಿದ್ದಾರೆ ಅವ್ರ ಮನೆಗೆ ಹೋಗಿ ಅವ್ರ ಹೆಸರಿನ ನಾಮ ಫಲಕಗಳನ್ನ ಹಾಕ್ತಾ ಇದ್ದೀರಿ, ಅಂದ್ರೆ ಗುರುತಿಸುವಿಕೆಯನ್ನ ಮಾಡ್ತಾ ಇದ್ದೀರಿ. ಈಗ ಅನುಶ್ರೀ ಅವರಿಗೆ ಇಂದಿನ ಸ್ವಾತಂತ್ರ್ಯ ಎಲ್ಲಿಗೆ ಬಂದಿದೆ ಅಂತ ಅನ್ಸುತ್ತೆ? ಯಾಕಂದ್ರೆ ಒಂದು ಕವಿ ಸಾಲ ಇತ್ತು, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ. ಸೊ ಈ ಸ್ವಾತಂತ್ರ್ಯ ಎಲ್ಲಿಗೆ ಬಂದು ನಿಂತಿದೆ ಅಂತ ನಮ್ಮ ಅನುಶ್ರೀ ಅವರಿಗೆ ಅನ್ಸುತ್ತೆ?
2: ಬಹುಶಃ ನಮಗಿನ್ನು ಸ್ವಾತಂತ್ರ್ಯ ಸಿಕ್ಕಲೇ ಇಲ್ಲ ಅಂತ ಹೇಳಿ
1: ಅನ್ಸುತ್ತೆ. ಹಾಗೆ
2: ಯಾಕಂತ ಹೇಳಿದ್ರೆ, ಇವತ್ತು ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಹೆಣ್ಣು ಗಾಂಧೀಜಿಯವರ ಒಂದು ಕನಸನ್ನ ಕಾಣ್ತಾರೆ, ರಾಮರಾಜ್ಯದ ಕನಸನ್ನ ಕಾಣ್ತಾರೆ. ನಡುರಾತ್ರಿ 12 ಗಂಟೆಗೆ ಒಬ್ಬ ವಿದ್ಯಾರ್ಥಿ, ಒಬ್ಬ ಹುಡುಗಿ ಏಕಾಂಗಿಯಾಗಿ ರಸ್ತೆಯಲ್ಲಿ ನಡಿಬೇಕು ಅನ್ನುವಂತ ಕನಸನ್ನ ಕಾಣ್ತಾರೆ. ಆದ್ರೆ ಇವತ್ತು ನಮ್ಮ ಪ್ರಪಂಚ ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಇವತ್ತು ನಮ್ಮ ಸಮುದಾಯ ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅನ್ನುವಂತ ಪ್ರಶ್ನೆ ಬಂದಾಗ, ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಲೇ ಇಲ್ಲ
1: ಅಂತೀರಿ?
2: ಸಿಕ್ಲೇ ಇಲ್ಲ.
1: ನೋಡಿ, ಇವತ್ತು ನೀವು ರೇಡಿಯೋ ಸ್ಟುಡಿಯೋಗೆ ಬಂದು ಇಷ್ಟು ಚಂದ ಮಾತಾಡ್ತಿದ್ದೀರಿ, ನಾನು ಇಲ್ಲಿ ನಿಂತ್ಕೊಂಡು ಇಷ್ಟು ಚಂದ ಮಾತುಗಳನ್ನ, ನಿಮ್ಮ ಮಾತನ್ನ ಕೇಳ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ. ನಮ್ಗೆ ಒಳ್ಳೆ ಸ್ವಾತಂತ್ರ್ಯ ಇದೆಯಲ್ಲ ಈಗ ಕಂಪ್ಯಾರಿಟಿವ್ಲಿ?
2: ಅಂದ್ರೆ ಈಗ ಮೊದ್ಲಿನ್ಕಿಂತ ಅಡ್ಡಿಲ್ಲ. ಆದ್ರೆ ಸ್ವಾತಂತ್ರ್ಯ ಬಂದಾಗ ಹೇಗಿತ್ತು, ಹೆಣ್ಣು ಮಗಳೊಬ್ಬಳು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತ ಅನ್ನುವಂತ ಒಂದು ಮಾತಿತ್ತು. ಆದ್ರೆ ಈಗ ಅದರ ಮುಂದುವರೆದ ಭಾಗ ನಾವೀಗ ಇಲ್ಲಿ ಕೂತ್ಕೊಂಡು ಮಾತಾಡ್ತೇವೆ, ಉದಾಹರಣೆ ನಾವುಗಳೇ. ಆದ್ರೆ ಇವತ್ತು ಅದೆಷ್ಟೋ ವಿದ್ಯಾರ್ಥಿ, ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇದೆ, ಬಾಲ್ಯ ವಿವಾಹಗಳು ನಡೀತಾ ಇದೆ. ಇಂತಹ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಾರೆ, ಇದೆಲ್ಲ ಸಮಸ್ಯೆಗಳು. ಹೀಗಾಗಿ ಸ್ವಾತಂತ್ರ್ಯ ಎಲ್ಲಿದೆ ಅನ್ನುವಂತ ಪ್ರಶ್ನೆ ಮೂಡ್ತದೆ.
1: ಆದ್ರೂ ಆ ಸ್ವಾತಂತ್ರ್ಯ ತುಂಬಾ ಸುಧಾರಿಸಿದೆ ಅಂತ ನನ್ಗನ್ಸುತ್ತೆ. ಎಷ್ಟೋ ಜನಕ್ಕೆ ಇವತ್ತು ವಿದ್ಯಾಭ್ಯಾಸ ಸಿಗ್ತಾ ಇರ್ತದೆ. ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಯಾವ ಮಗು ವಿದ್ಯಾಭ್ಯಾಸದಿಂದ ವಂಚಿತರಾಗದ ಹಾಗೆ ಎಷ್ಟೋ ಬ್ಯಾಂಕ್ಗಳು ಎಜುಕೇಶನ್ ಲೋನ್ಗಳನ್ನ ಕೊಡ್ತಾ ಇದ್ದಾವೆ. ಸೊ ತುಂಬಾ ಜನ ಈಗ ಇವತ್ತು ಶಿಕ್ಷಣಗಳನ್ನ ಪಡ್ಕೊಳ್ತಾ ಇದ್ದಾರೆ. ಹೌದು, ಕೆಲವೊಂದ್ ಕಡೆ ಹಿಂದುಳಿದಿದ್ದಾರೆ, ಆದ್ರೂ ನಾವು ಮುಂದೆ ಹೋಗ್ತಾನೆ ಇದ್ದೀವಿ. ಈವನ್ ಹೆಣ್ಮಕ್ಳು ಈಗ ಮಧ್ಯರಾತ್ರಿ ನಾನು ಓಡಾಡ್ತೀನಿ. ಸೊ ಅಂದ್ರೆ ಹಿಂದೆ ಒಂದು 40-80 ವರ್ಷಗಳ ಹಿಂದೆ ಆ ಸಿಚುವೇಶನ್ ಇರಲಿಲ್ಲ, ಬಟ್ ಈಗ ಅದು ತುಂಬಾ ಬದಲಾವಣೆಗಳಾಗಿದೆ. ಆದ್ರೆ ನನ್ಗೆಲ್ಲೋ ಒಂದ್ ಕಡೆ ಅನ್ಸುತ್ತೆ ಅನುಶ್ರೀ, ನಾವು ಸ್ವಾತಂತ್ರ್ಯನ ಸ್ವೇಚ್ಛಾಚಾರ ಮಾಡ್ಕೊಂಡಿದ್ದೀವೇನೋ ಅಂತ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ?
2: ಖಂಡಿತವಾಗಿ ಹೌದು, ಸ್ವಾತಂತ್ರ್ಯ ಸ್ವಾತಂತ್ರ್ಯವಾಗಿಯೇ ಇಲ್ಲ. ಇವತ್ತು ಒಂದಿಷ್ಟು ಆಫೀಸ್ಗಳಿಗೆ ಕಚೇರಿಗಳನ್ನ ಭೇಟಿ ಮಾಡಿದಾಗ ನಮ್ಗೆ ಅದ್ರ ಅರಿವಾಗ್ತದೆ, ಒಬ್ಬ ವ್ಯಕ್ತಿಗೆ ಏನು ಬರುವುದಿಲ್ಲ ಅಂತ ಹೇಳಿದ್ರೆ ಅವ್ನು ಯಾವುದಕ್ಕೂ ಕೂಡ ಸೀಮಿತ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಇವತ್ತಿನ ಜನ ನಡ್ಕೊಳ್ತಾ ಇದ್ದಾರೆ. ಇವತ್ತು ಲಂಚ ಕೊಡದೆ ಭ್ರಷ್ಟಾಚಾರಗಳಾಗದೆ ಯಾವುದೇ ಒಂದು ಕೆಲಸಗಳು ಕೂಡ ಆಗ್ತಾ ಇಲ್ಲ.
1: ಆದ್ರೆ ನಿಮ್ಮಂತ ಯುವ ಜನತೆಗೆ ತಮ್ಮ ಸ್ವಾತಂತ್ರ್ಯದ ಬಗೆಗಿನ ಜವಾಬ್ದಾರಿ ಎಷ್ಟು ಗೊತ್ತಿದೆ?
2: ಇವತ್ತು ಯುವ ಪೀಳಿಗೆ
1: ಜವಾಬ್ದಾರಿ ಹೇಳ್ತಾ ಇದ್ದೀನಿ ನಾನು, ಎಷ್ಟು ಗೊತ್ತಿದೆ?
2: ಜವಾಬ್ದಾರಿನೇ ಇಲ್ಲ, ಜವಾಬ್ದಾರಿ ಪದದ ಅರ್ಥವೇ ಗೊತ್ತಿಲ್ಲದೆ ಇರ್ತಕ್ಕಂತ ಯುವ ಪೀಳಿಗೆ ಇವತ್ತು ನಮ್ಮ ಹತ್ರ ಇದೆ.
1: ಯಾಕಾಗಾಯ್ತು?
2: ಅದರ ಬಗ್ಗೆ ಬಹುಶಃ ಒಂದಿಷ್ಟು ಪಠ್ಯ ಪೂರಕವಾದ ಚಟುವಟಿಕೆಗಳು ಕಾಲೇಜುಗಳಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಹೇಗ್ ಮಾಡ್ತಾರೋ ಅದೇ ರೀತಿಯಲ್ಲಿ ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ನಾಲೆಜ್ ಗಳನ್ನ ಕೊಡಬೇಕು ಅನ್ನುವಂತ ನನ್ನ ಉದ್ದೇಶ.
1: ಹೇಗೆಲ್ಲ ಕೊಡಬಹುದು? ಇವತ್ತು ವಿದ್ಯಾರ್ಥಿಗಳು ಯಾವ್ದಕ್ಕೆಲ್ಲ ಬಲಿಯಾಗ್ತಿದ್ದಾರೆ, ವಿದ್ಯಾರ್ಥಿಗಳು ಅಂತಲ್ಲ ಯುವ ಜನತೆ ಯಾವ್ದಕ್ಕೆಲ್ಲ ಬಲಿಯಾಗ್ತಿದ್ದಾರೆ, ಏನ್ ಮಾಡಬಹುದು?
2: ಯುವ ಜನತೆ ಯಾವ್ದಕ್ಕೆಲ್ಲ ಬಲಿಯಾಗ್ತಿದ್ದಾರೆ ಅನ್ನೋದಕ್ಕಿಂತ ಅವರಲ್ಲಿ ಒಂದು ಜವಾಬ್ದಾರಿ ಅನ್ನುವಂಥದ್ದಿಲ್ಲ, ಸಮಯ ಪ್ರಜ್ಞೆ ಇಲ್ಲ, ಅವ್ರಿಗೆ ಏನ್ ಮಾಡ್ತಿದ್ದೇವೆ ಅದ್ರ ಬಗ್ಗೆ ಒಂದು ನಾಲೆಜ್ ಇರುವುದಿಲ್ಲ. ಅಂತಂದ್ರೆ ಈಗ ಕಾಲೇಜ್ಗಳಲ್ಲಿ ಪಠ್ಯೇತರ ಚಟುವಟಿಕೆಗಳನ್ನು ಮಾಡ್ತಾರೆ, ಪಠ್ಯ ಪೂರಕ ಚಟುವಟಿಕೆಗಳು ಅಂತೇಳಿ ಬಂದಾಗ ಒಂದಿಷ್ಟು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸುವಂತದ್ದಾಗಿರ್ಬೋದು, ಸಂಪನ್ಮೂಲ ವ್ಯಕ್ತಿಗಳಿಂದ ಅವ್ರಿಗೆ ಒಂದಿಷ್ಟು ನಾಲೆಜ್ ಅನ್ನ ಕೊಡುವಂತದ್ದಾಗಿರ್ಬೋದು, ಅದನ್ನ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಸ್ವೀಕರಿಸಿಕೊಳ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನುವಂತ ನನ್ನ ಉದ್ದೇಶ.
1: ಆದ್ರೆ ನಿಮ್ಗೆ ಅಂತ ಕಾರ್ಯಕ್ರಮಗಳನ್ನು ಮಾಡಿದೆ, ಇದು ನನ್ನ ಅಬ್ಸರ್ವೇಷನ್. ಅವರು ಕೂತ್ಕೊಂಡಿರ್ತಾರೆ, ಫಿಸಿಕಲಿ ಪ್ರೆಸೆಂಟ್, ಮೆಂಟಲಿ ಅಬ್ಸೆಂಟ್ ಇರ್ತಾರೆ. ಬಂದಿರೋ ವ್ಯಕ್ತಿ ಯಾರು ಅಂತ ಪರಿಚಯ ಭಾಷಣ ಮಾಡಿದ್ರು, ಒಂದ್ 10 ಸಲ ನಿರೂಪಕರು ಅವ್ರ ಹೆಸರನ್ನ ಹೇಳಿದ್ರು, ಅವರಿಗೆ ಬಂದೋದವ್ರು ಯಾರಂತ ಗೊತ್ತಿರೋದಿಲ್ಲ. ಅದ್ಯಾಕೆ ಹಾಗಾಗುತ್ತೆ? ಒಂದ್ ವೇಳೆ ಅದೇ ಕಾರ್ಯಕ್ರಮ ಕಾಮಿಡಿ ಆಗಿದ್ರೆ ಅವ್ರು ಗಮ್ಮತ್ ಎಂಜಾಯ್ ಮಾಡ್ತಾರೆ, ಗಮ್ಮತ್ತಲ್ಲಿರ್ತಾರೆ, ಖುಷಿಯಲ್ಲಿ ಬರ್ತಾರೆ. ಆದ್ರೆ ಅದು ಬಿಟ್ಟು ಬೇರೆ ಯಾವ್ದು ನೀವು ಹೇಳಿದ ತರದ ಜವಾಬ್ದಾರಿಯನ್ನ ಹೋರಿಸುವಂತಹ ಅಥವಾ ಯಾವ್ದರ ಬಗ್ಗೆ ಒಂದು ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮಗಳಾದ್ರೆ ಅವ್ರ ಗಮನ ಅಲ್ಲಿರೋದೇ ಇಲ್ಲ, ಅವ್ರಿಗೆ ಯಾರು ಬಂದು ಹೋಗಿದಾರಂತಾನು ಗೊತ್ತಿರೋದಿಲ್ಲ. ದೇ ವಿಲ್ ಬಿ ಫಿಸಿಕಲಿ ಪ್ರೆಸೆಂಟ್ ಅಷ್ಟೇ. ಸೊ ಇದನ್ನೆಲ್ಲ ಏನ್ ಮಾಡಬಹುದು? ನಾವು ಹೇಗೆ ನಮ್ಮ ಈಗಿನ ಜನ್ಜಿ ಅಥವಾ ಈಗಿನ ಯುವ ಜನತೆಯನ್ನ ಆಕ್ಟಿವ್ ಮಾಡೋದು ಹೆಂಗೆ ಅನುಶ್ರೀ, ನಿಮ್ ತರ?
2: ಅದು ಬಹಳ ಆಲೋಚನೆ ಮಾಡ್ಲಿಕ್ಕೆ ಇಮ್ಯಾಜಿನೇಷನ್ಗೆ ಕಷ್ಟ, ಅತಿಯಾದ್ರೆ ಅಮೃತ ವಿಷ ಅನ್ನುವಂತ ರೀತಿ ಇವತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ಯುವ ಜನತೆ ಮೊಬೈಲ್ ಒಳಗಡೆ ಮುಳುಗಡೆಯಾಗಿದ್ದಾರೆ. ಮೊಬೈಲ್ ನಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಅಮೃತವೂ ಇದೆ, ವಿಷವೂ ಇದೆ. ನಾವು ಅದನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅವ್ರಿಗೆ ಇವತ್ತು ಕಾನ್ಸಂಟ್ರೇಷನ್ ಇಲ್ಲ ಯಾಕಂತೇಳಿ ಕೇಳಿದ್ರೆ, ಅವರಿಗೆ ಮೊಬೈಲ್ ಮೇಲೆ ಅವರಿಗೆ ರೀಲ್ಸ್ಗಳನ್ನ 30 ಸೆಕೆಂಡ್ ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡಿ ಮಾಡಿ 30 ಸೆಕೆಂಡ್ ಮಾತ್ರ ಕಾನ್ಸಂಟ್ರೇಷನ್, 1 ನಿಮಿಷ ಕಾನ್ಸಂಟ್ರೇಷನ್ ಯಾವೊಬ್ಬ ವಿದ್ಯಾರ್ಥಿಯಲ್ಲೂ ಇಲ್ಲ. ಅದಕ್ಕೋಸ್ಕರ ನಮ್ಮ ಕಾಲೇಜ್ 20ಕ್ಕೆ ಶುರು ಆಗ್ಬೇಕಿತ್ತು, 15ಕ್ಕೆ ಕಾಲೇಜನ್ನ ಆರಂಭ ಮಾಡಿ ಮಕ್ಕಳಿಗೆ ಒಂದಿಷ್ಟು ಕಾರ್ಯಕ್ರಮ, ಒಂದು ದಿನ 4-5 ದಿನ ಕಂಟಿನ್ಯೂಸ್ ಪ್ರೋಗ್ರಾಮ್, ಅದರಲ್ಲಿ ಕೇವಲ ಜೀವನ ಮೌಲ್ಯಗಳ ಪಾಠ, ಅಂದ್ರೆ ಕಾನ್ಸಂಟ್ರೇಷನ್ ಲೆವೆಲ್ ಇದು ಇಂಪ್ರೂವ್ ಆಗಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇದು ಸೊಲ್ಯೂಷನ್ ಇದೆ, ಆದ್ರೆ ಸೊಲ್ಯೂಷನ್ ಹುಡ್ಕೊಂಡು ಹೋಗುವುದು, ಅದನ್ನ ಅಳವಡಿಸಿಕೊಂಡು ಹೋಗುದು ತುಂಬಾ ಕಷ್ಟ.
1: ಈಗ ನೀವು ಅವರೆಲ್ಲರಿಗಿಂತ ಡಿಫ್ರೆಂಟ್ ಆದ್ರೆ ಹೇಗದು?
2: ನಮ್ಮ ಇಚ್ಛಾಶಕ್ತಿ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ.
1: ಅದೇನದು ನಿಮ್ಮ ಇಚ್ಛಾಶಕ್ತಿಗೆ ಕಾರಣವಾದದ್ದು? ಅದನ್ನೇ ನಾವು ಹುಡುಕಿ ಇದನ್ನೇ ಎಲ್ಲ ಮಕ್ಕಳಿಗೆ ಕೊಟ್ಟರಾಯ್ತಲ್ಲ.
2: ಇಚ್ಛಾಶಕ್ತಿ ಅಂತ ಯಾವುದೋ ಒಂದು ತಿಳ್ಕೊಳ್ಬೇಕು ಅನ್ನೋದು ತುಡಿತ ಇರಬೇಕು. ಅವ್ರು ಏನಂತ ಹೇಳ್ತಾರೆ ಅದ್ರಿಂದ ನಮಗೆ ಎಷ್ಟು ಒಳ್ಳೇದಿದೆ ಎಷ್ಟು ಕೆಟ್ಟದಿದೆ, ಅವ್ರು ಹೇಳೋದ್ರಲ್ಲಿ ತಪ್ಪಂತೂ ಖಂಡಿತ ಇರುವುದಿಲ್ಲ. ಅವ್ರು ಏನ್ ಹೇಳ್ತಾರೆ ಯಾತಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇವತ್ತು ಜೀವನ ಮೌಲ್ಯಗಳನ್ನ ಕೊಡುವಂತ ವ್ಯಕ್ತಿ ಯಾರು ಕೂಡ ಧರ್ಮಕ್ಕೆ ಬರುವುದಿಲ್ಲ. ಯಾರಿಗೂ ಒಂದಿಷ್ಟು ಪೇಮೆಂಟ್ ಗಳನ್ನ ಮಾಡಿ ಕಾಲೇಜ್ನವ್ರು ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಮಾತ್ರ ಅವ್ರನ್ನ ಕರೆಸ್ತಕ್ಕಂಥದ್ದು. ಅವ್ರ ಉದ್ದೇಶ ಏನು? ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮೌಲ್ಯಯುತ ಶಿಕ್ಷಣ ದೊರಕಬೇಕು ಅನ್ನುವಂತ ಉದ್ದೇಶ. ಇವತ್ತು ಪಠ್ಯೇತರ ಚಟುವಟಿಕೆಗಳು, ಒಂದಿಷ್ಟು ಸ್ಪೋರ್ಟ್ಸ್ ಗಳನ್ನ, ಕಲ್ಚರಲ್ ಆಕ್ಟಿವಿಟೀಸ್ ಗಳನ್ನ ಪ್ರತಿಯೊಂದು ಕಾಲೇಜಲ್ಲೂ ಮಾಡ್ತಾರೆ. ಅಂತೂ ಸರ್ಕಾರಿ ಕಾಲೇಜ್ನ ಹೊರತುಪಡಿಸಿ ಬೇರೆ ಕಾಲೇಜ್ಗಳನ್ನು ಖಂಡಿತವಾಗಿ ಮಾಡ್ತಾರೆ. ಇದರ ಉದ್ದೇಶ ಅವರಿಗೆ ಒಂದಿಷ್ಟು ಕಾನ್ಸಂಟ್ರೇಷನ್ ಬರಬೇಕು ಅನ್ನುವಂತ.
1: ಕರೆಕ್ಟ್. ಇಂಥ ಅಂದ್ರೆ ಪಠ್ಯೇತರದಲ್ಲಿ ಈ ಮೌಲ್ಯಯುತವಾದದನ್ನ ಅಳವಡಿಸಿಕೊಂಡ್ರೆ ಶಿಕ್ಷಣ ವ್ಯವಸ್ಥೆ ಮಕ್ಕಳು ಸ್ವಲ್ಪ ಸರಿಯಾಗ್ತಾರಂತ ನೀವು ಹೇಳ್ತೀರಾ?
2: ಖಂಡಿತ ಸರಿಯಾಗ್ತಾರೆ. ಅಂದ್ರೆ ಅವ್ರಿಗೆ ಕ್ಲಾಸ್ ಅಲ್ಲಿ ಕಾನ್ಸಂಟ್ರೇಷನ್ ಕಿಂತ ಹೊರಗಡೆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ. ಆದ್ರೆ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಅಂಜಿಕೆ, ಹೆಸಿಟೇಷನ್ ಅನ್ನುವಂಥದ್ದು ಕಾಣಿಸ್ತದೆ. ಕಾರಣ ಏನು? ನಮ್ಮ ಜೊತೆಯಲ್ಲಿರ್ತಕ್ಕಂತ ವಿದ್ಯಾರ್ಥಿಗಳು ನಮಗೊಂದಿಷ್ಟು ಪ್ರೋತ್ಸಾಹ ಮಾಡ್ಬೇಕು. ಇವತ್ತು ಹೇಗಾಗಿದೆ, ಕೈತಟ್ಟಿ ನಗಾಡೋರು ಜಾಸ್ತಿ ಆಗಿದ್ದಾರೆ ಹೊರತು ನಮ್ಮನ್ನ ನೋಡಿ ಪ್ರೋತ್ಸಾಹ ನೀಡೋರು ಒಬ್ರು ಇಲ್ಲ. ಇವತ್ತು ಇಂತಹ ಒಂದು ಕೆಲವೊಂದಿಷ್ಟು ವೇದಿಕೆಗಳಿಂದ ಅವರಿಗೆ ಒಂದಿಷ್ಟು ಪ್ರೋತ್ಸಾಹಗಳು ದೊರಕಿದ್ದೇ ಹೌದಾದ್ರೆ ಖಂಡಿತ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಜೀವನ ಮೌಲ್ಯಗಳು ಅರ್ಥ ಆಗ್ತದೆ ಅನ್ನುವಂತ ನನ್ನ ಉದ್ದೇಶ.
1: ಅನುಶ್ರೀ, ಸ್ವರಾಜ್ಯ 75 ಸೇರುವಾಗ ನೋಡಿದವ್ರು ಏನಂದ್ರು
2: ಅಂದ್ರೆ, ನಾನು ಹೋಗ್ತಿದ್ದೆ, ನನ್ನ ಪ್ರಚಾರಕ್ಕೆ ಇರಲಿಲ್ಲ, ಒಂದಿಷ್ಟು ಕಾರ್ಯಕ್ರಮಗಳನ್ನ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಿದ್ದೆ, ಇರ್ತಕ್ಕಂಥ ಶಿಕ್ಷಕರು ನಮ್ಮನ್ನ ಪ್ರೋತ್ಸಾಹ ಮಾಡಿದ್ರು ಕೂಡ ನನ್ನ ಜೊತೆ ಇರ್ತಕ್ಕಂಥ ನನ್ನ ಗೆಳೆಯ ಬಳಗ ಹೇಗಿತ್ತು ಕೇಳಿದ್ರೆ, ನಿನ್ನ ಹತ್ರ ಆಗೋದಿಲ್ಲ ಅನ್ನುವಂಥ ಹಿಂಜರಿಕೆ ಮಾತುಗಳೇ ಹೊರತಾಗಿ ನಿನ್ನ ಹತ್ರ ಆಗ್ತದೆ ಮಾಡುವ ಅನ್ನುವಂಥ ಪ್ರೋತ್ಸಾಹ ಯಾರಿಂದಲೂ ಇರಲಿಲ್ಲ. ಇವತ್ತು ನಮ್ಮ ಕಾಲೇಜ್ನಲ್ಲಿ ಹೇಗಾಗಿದೆ, ಟೀಚರ್ಸ್ಗಳ ಸಪೋರ್ಟ್ ಮಾಡ್ತಾರೆ, ಇರ್ತಕ್ಕಂಥ ಒಂದಿಷ್ಟು ಗೆಳೆಯ ಬಳಗ ಸಪೋರ್ಟ್ ಅಲ್ಲಿದ್ದಾರೆ. ಸ್ವಲ್ಪ ದಿನ ಅಂತೂ ಇರ್ತಾರೆ, ಹೇಗೋ ಗೊತ್ತಿಲ್ಲ. ಇವತ್ತಿನ ಮನಸ್ಥಿತಿ ಹೇಗೆ ಕೇಳಿದ್ರೆ, ನಿಮಿಷಕ್ಕೊಂದು ಬುದ್ಧಿ ಅನ್ನುವಂಥ ರೀತಿ ಆಗಿದೆ.
1: ಓಕೆ, ಈಗ ಅನುಶ್ರೀ ಅವರು ಮೊಬೈಲ್ ಬಳಕೆ ಮಾಡ್ತಾ ಇಲ್ವಾ?
2: ಮಾಡ್ತಾನೆ, ಖಂಡಿತವಾಗಿ.
1: ಅದರಲ್ಲಿ ಎಷ್ಟು ಸ್ವಾತಂತ್ರ್ಯನ ನೀವು ಬಳಸ್ಕೋತಿದ್ದೀರಿ?
2: ಅದರಲ್ಲಿ ಸ್ವಾತಂತ್ರ್ಯ ಅಂತೇಳಿ ಬಂದಾಗ ಕಾಲೇಜಿಂದ ಒಂದಿಷ್ಟು ಮೆಸೇಜಸ್ಗಳು ಬರ್ತದೆ, ಒಂದಿಷ್ಟು ಜೀವನ ಬೆಳಿಗ್ಗೆ 8 ಗಂಟೆ ಒಳಗಾಗಿ ಕಾಲೇಜಿನ ಗ್ರೂಪಿಗೆ ಒಂದು ಫೋಟೋ ಬಂದೇ ಬರ್ತದೆ. ದೀಪ ಜೀವನ ಮೌಲ್ಯ ಎನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಪೋಸ್ಟ್ ಅನ್ನು ಲಾಂಚ್ ಮಾಡ್ತಾರೆ. ಅದರಲ್ಲಿ ಅದನ್ನು ಓದಿದಾಗ ನಮಗೆ ಅನ್ನಿಸ್ತದೆ, ಜೀವನದಲ್ಲಿ ಬೆಳಿಗ್ಗೆ ಎದ್ದಾಗ ಶುಭ ಸುದ್ದಿ ಅಂತ ಏನು ಹೇಳ್ತೇವೆ ಅದನ್ನು ಕೊಡ್ತಾರೆ, ಅದನ್ನು ಓದುವಂಥದ್ದು. ಇನ್ಸ್ಟಾಗ್ರಾಮ್ ಅಂತೇಳಿ ಬಂದಾಗ, ಫೇಸ್ಬುಕ್ ಬಂದಾಗ, ಯೂಟ್ಯೂಬ್ ಬಂದಾಗ ಒಂದಿಷ್ಟು ಕೆಲವೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಇಂಟರ್ವ್ಯೂ ಮಾಡ್ತಾರೆ, ಅವರು ಒಂದಿಷ್ಟು ಜೀವನ ಮೌಲ್ಯಗಳನ್ನು ಹೇಳ್ತಾರೆ, ಅದನ್ನು ನೋಡುವಂಥದ್ದು. ರೀಲ್ಸ್ ಗಳನ್ನ ನೋಡ್ತೇನೆ, ನೋಡುವುದಿಲ್ಲ ಅಂತ ಹೇಳುವುದಿಲ್ಲ. ಎಂಟರ್ಟೈನ್ಮೆಂಟ್ ಪ್ರತಿಯೊಬ್ಬ ವ್ಯಕ್ತಿಗೂ ಅವಶ್ಯಕತೆ ಇರ್ತದೆ, ಸಮಯ ಪ್ರಜ್ಞೆ ಅನ್ನುವಂಥ ಇರಬೇಕು ಅನ್ನುವಂಥ ನನ್ನ ಉದ್ದೇಶ.
1: ಓಕೆ, ದೇಶಕ್ಕಾಗಿ ಪ್ರಾಣ ಕೊಡಬೇಕು ಅಂತ ಪರಿಸ್ಥಿತಿ ಬಂದ್ರೆ ಇಂದಿನ ಯುವ ಜನತೆ ಎಷ್ಟು ತಯಾರಿರ್ತಾರೆ?
2: ಅದ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಸೈನಿಕರನ್ನ ಉದಾಹರಣೆಯಾಗಿ ತಗೊಳ್ಳೋದಾದ್ರೆ,
1: ಸೈನಿಕರು ಬಿಡಿ, ಅವ್ರ ಅದಕ್ಕೆ ತಯಾರಾಗೇ ಹೋದವರು. ನಾನ್ ಕೇಳ್ತಾ ಇರೋದು ನಮ್ಮ ಯುವ ಜನತೆ, ನಾರ್ಮಲ್ ನಮ್ಮ ನಿಮ್ಮ ತರದ ಸಿಟಿಜನ್ಸ್ ಗಳು.
2: ಯುವ ಜನತೆಗೆ ಕಾರಣ ಏನು, ತಂದೆ ತಾಯಿಗಳು ರೆಡಿ ಇರ್ಲಿಕ್ಕಿಲ್ಲ. ಇವತ್ತು ಮನೆಗೊಬ್ಬ ಸೈನಿಕ ಇದ್ರೆ ಯಾಕೆ ನಮ್ಮ ದೇಶ ಸ್ವಾತಂತ್ರ್ಯ ಮುಕ್ತ ಸ್ವಾತಂತ್ರ್ಯ ಸಿಗುವುದಿಲ್ಲ ನಮ್ಮ ದೇಶಕ್ಕೆ? ಖಂಡಿತ ಸಿಗ್ತದೆ. ಆದ್ರೆ ಇವತ್ತಿನ ತಂದೆ ತಾಯಿಗಳು ಹೇಗೆ ಕೇಳಿದ್ರೆ, ನನ್ನ ಮಗನಿಗೆ ಏನೂ ಆಗ್ಬಾರ್ದು, ನನ್ನ ಮಗ ನನ್ನ ಜೊತೆಯಲ್ಲಿ ಇರಬೇಕು ಅನ್ನೋ ಉದ್ದೇಶ ಬಿಟ್ರೆ, ದೇಶಕ್ಕೋಸ್ಕರ ಅಥವಾ ರಾಜ್ಯಕ್ಕೋಸ್ಕರ ಜನರಿಗೋಸ್ಕರ ನನ್ನ ಮಗ ಪ್ರಾಣವನ್ನ ತ್ಯಾಗ ಮಾಡಬೇಕು ಅನ್ನುವಂತ ಉದ್ದೇಶದಲ್ಲಿ ಪೋಷಕರು ಇಲ್ಲ, ಯುವ ಜನತೆಯೂ ಇಲ್ಲ.
1: ಮಕ್ಕಳು ಇವತ್ತು ಬಲಿಯಾಗ್ತಿರೋದು ಬೇರೆ ಬೇರೆ ವಿಷಯಗಳಿಗೆ, ಅದೆಷ್ಟು ಮಾರಕವಾಗಿದೆ ದೇಶಕ್ಕೆ ಅಥವಾ ದೇಶದ ಬೆಳವಣಿಗೆಗೆ?
2: ದೇಶದ ಬೆಳವಣಿಗೆ ಮಾರಕವಾಗಿದೆ ನಿಜ, ಆದ್ರೆ ಇದರ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತ ವ್ಯಕ್ತಿಗಳು, ಜವಾಬ್ದಾರಿ ತೆಗೆದುಕೊಳ್ಳುವಂತ ಜಾಗದಲ್ಲಿ ಇರುವವರು ತಗೊಂಡಿದ್ರೆ ಇವತ್ತು ನಮ್ಮ ದೇಶ ಸರಿ ಹೋಗ್ತಿತ್ತು ಅನ್ನುವ.
1: ಯಾರು ತಗೋಬೇಕಿತ್ತು?
2: ನಮ್ಮ ಸರ್ಕಾರ ಅಂತೇಳಿ ನಾವು ಏನ್ ಕರಿತೇವೆ. ಇವತ್ತು ಮೊನ್ನೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತದೆ, ಸಿಇಟಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತದೆ, ಅದ್ರ ಬಗ್ಗೆ ಒಂದಿಷ್ಟು ಟ್ರೋಲ್ಗಳನ್ನ ಇನ್ಸ್ಟಾಗ್ರಾಮ್ಗಳಲ್ಲಿ ಮಾಡಿಬಿಡ್ತಾರೆ. ಹಾಗಾದ್ರೆ ಇವತ್ತು ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ? ನಾನು ಪ್ರಶ್ನೆ ಕೇಳ್ತೇನೆ, ನಮ್ಮ ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ? ಇವತ್ತು ಗಾಂಜಾದಿಂದ ನಮ್ಮ ಮಾದಕ ವಸ್ತುಗಳು ಅಂತೇಳಿ ನಾವು ಏನ್ ಕರಿತೇವೆ, ಗಾಂಜಾ, ಸಿಗರೇಟ್, ಮಾದಕ ವಸ್ತು, ಧೂಮಪಾನ, ಮದ್ಯಪಾನಗಳನ್ನ ಯಾಕೆ ನಿಷೇಧ ಮಾಡಬಾರ್ದು? ಯಾಕೆ ಸರ್ಕಾರ ಪರ್ಮಿಷನ್ ಅನ್ನು ಕೊಟ್ಟು ಲಂಚವನ್ನು ತಗೊಳ್ಳೋದ್ರ ಮೂಲಕವಾಗಿ ಮದ್ಯಪಾನ ಮತ್ತು ಧೂಮಪಾನಗಳಿಗೆ ಅಥವಾ ಗಾಂಜಾ ವಸ್ತುಗಳಿಗೆ ಸಪೋರ್ಟ್ ಮಾಡ್ತಾ ಇದೆ?
1: ಸೊ ಅವರೇ ಇದಕ್ಕೆ ಕಾರಣ ಯುವಜನತೆ ಅಲ್ಲ,
2: ಯುವ ಜನತೆಗೆ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥದ್ದು ದೊಡ್ಡ ದೊಡ್ಡ
1: ಅವ್ರಿಗೆ ಸಪ್ಲೈ ಮಾಡ್ತಿರೋರು, ತಗೊಳ್ತಿರೋರು ಇವರು. ಬಟ್ ಇವ್ರು ಯಾಕೆ ಸ್ಟ್ರಾಂಗ್ ಇಲ್ಲ, ಇವರ ಇಚ್ಛಾಶಕ್ತಿ ಯಾಕೆ ಅದನ್ನ ಬೇಡ ಅಂತ ಹೇಳೋದಿಲ್ಲ, ಅಂತಹ ಉಕ್ಕಿನ ತೋಳಿನ ಯುವ ಶಕ್ತಿ ಯಾಕೆ ಇಲ್ಲ ನಮ್ಮ ಭಾರತದಲ್ಲಿ?
2: ಅದೇ ಹೇಳಿದ್ನಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಅವರಿಗೊಂದು ಜವಾಬ್ದಾರಿಗಳಿಲ್ಲ.
1: ಯಾಕೆ ಆಗ್ತಾ ಇಲ್ಲ ಇದು? ನಾನು ಕೇಳ್ತಾ ಇರೋದು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ. ಈಗ ಸರ್ಕಾರ ಇದನ್ನೆಲ್ಲ ಬ್ಯಾನ್ ಮಾಡಿಬಿಟ್ರೆ ಆಗ್ಬಿಡುತ್ತಾ? ಅಥವಾ ಮಕ್ಕಳಿಗೆ ಶಾಲೆಗಳಲ್ಲಿ ಹೇಳ್ಬಿಟ್ರೆ ಆಗ್ಬಿಡುತ್ತಾ? ಅಥವಾ ಅಪ್ಪ ಅಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡಿದ್ರೆ ಆಗ್ಬಿಡುತ್ತಾ? ಎಲ್ಲಿಂದ ಆಗ್ಬೇಕು, ಏನ್ ಅನ್ಸುತ್ತೆ ಅನುಶ್ರೀಗೆ?
2: ಸ್ವತಃ ನಾವೇ ನಮ್ಮ ಇಚ್ಛಾಶಕ್ತಿಯಿಂದ ನಾನು ಇದನ್ನ ಮಾಡಲ್ಲ ಅನ್ನುವಂತ ನಿರ್ಧಾರ ತಗೊಂಡಿದ್ದೆ ಹೌದಾದ್ರೆ ಇವತ್ತು ನಮ್ಮ ಯುವ ಪೀಳಿಗೆ ಸರಿ ಆಗ್ತದೆ. ಇವತ್ತು ಸರ್ಕಾರ ಕಾರಣ, ತಂದೆ ತಾಯಿ ಕಾರಣ ಎಲ್ಲ ನಿಜ, ಆದ್ರೆ ಅವರು ಒಂದು ಇಚ್ಛಾಶಕ್ತಿಯಿಂದಾನೇ ಮಾಡ್ತಿರೋದಲ್ವಾ? ಅವರು ತಮ್ಮ ಸ್ವಂತ ಬುದ್ಧಿ, ಅವರಿಗೆ ಹಾಗಿದ್ರೆ ಬುದ್ಧಿ ಇಲ್ವಾ? 18, 19, 20 ವರ್ಷದ ಯುವ ಜನತೆ ಇವತ್ತು ಇಂಥ ಒಂದು ಮಾದಕ ವಸ್ತುಗಳಿಗೆ ಬಲಿ ಆಗ್ತಿದೆ ಅಂತ ಹೇಳಿದ್ರೆ ಅವರಿಗೊಂದು ನಾಲೆಜ್ ಇರ್ತದೆ, ಅವರ ಮೆಂಟಾಲಿಟಿ ಬೆಳೆದಿರ್ತದೆ ನಿಜ. ಹಾಗಿದ್ರೆ ಅವ್ರಿಗೆ ಯಾಕೆ ಅದು ಅರ್ಥ ಆಗುದಿಲ್ಲ ಅಂತಂದ್ರೆ ಅವ್ರ ಮೆಂಟಾಲಿಟಿ ಹಾಗೆ ಸೆಟ್ ಆಗಿರ್ತದೆ. ಇವತ್ತಿನ ಜನರೇಷನ್ ಹಾಕಿ ಹೋಗ್ತಾ ಇದೆ. ನಮ್ಮ ಹಿಂದಿನವರಿಗೂ, ಹಿಂದಿನ ಜನಾಂಗದವರಿಗೂ ಇವತ್ತಿನ ಜನಾಂಗದವರಿಗೆ ಕಂಪೇರ್ ಮಾಡಿದ್ರೆ ಇವತ್ತಿನ ಸಮಾಜ ನಡ್ಕೊಂಡು ಹೋಗ್ತಿರೋದೇ ಆ ದಾರಿಯಲ್ಲಿ. ಯುವ ಪೀಳಿಗೆ ಸರಿ ಇಲ್ಲ ಅಲ್ಲ, ನಮ್ಮ ಮುಂದಗಡೆ ಹೋಗ್ತಿರೋರು ಸರಿ ಇಲ್ಲ ಅಂತ.
1: ಓ, ಮುಂದಿರೋರು ಸರಿ ಇಲ್ಲ. ಕುರಿಗಳು ಸಾರ್ ನಾವು ಕುರಿಗಳು, ಕುರಿಗಳು ಸಾರ್ ನಾವು ಕುರಿಗಳು, ಮುಂದೆ ಹೋಗೋ ಒಂದು ಕುರಿನ ನಾವು ಮೇ ಅಂತ ಹಿಂಬಾ ಅಲಸ್ಕೊಂಡು ಹೋಗ್ತಿದ್ದೀವಿ ಅಂತ. ಓಕೆ, ಈಗ ಅನುಶ್ರೀ ಈ ಸ್ವರಾಜ್ಯ 75 ಸೇರುವಾಗ ಅನುಶ್ರೀ ಉದ್ದೇಶ ಅಂತ ಇತ್ತು.
2: ನನ್ನ ಉದ್ದೇಶ, ನಾನೊಬ್ಬ ಹೋರಾಟಗಾರ್ತಿ ಆಗ್ಬೇಕು ಅನ್ನುವಂಥದ್ದು.
1: ಯಾವ್ದಕ್ಕಾಗಿ ಹೋರಾಟ?
2: ದೇಶಕ್ಕೋಸ್ಕರ, ನಮ್ಮ ಯುವ ಪೀಳಿಗೆ ಇವತ್ತು ಸರಿಯಾದ ದಾರಿಯಲ್ಲಿ ನಡಿಬೇಕು ಅನ್ನುವಂಥ ಹೋರಾಟ ನನ್ನದಾಗಿತ್ತು.
1: ಯಾವ ವಿಷಯದಲ್ಲಿ ಯುವ ಪೀಳಿಗೆ ಸರಿಯಾಗಬೇಕು ಅಂತ ಅನುಶ್ರೀ ತುಂಬಾ ಅನ್ಸುತ್ತೆ?
2: ಯುವ ಪೀಳಿಗೆ ಇವತ್ತು ಮಾದಕ ವಸ್ತುಗಳಿಗೆ, ಯುವಕರು ಅಂತೇಳಿ ಬಂದಾಗ ಯುವತಿಯರ ಹಿಂದುಗಡೆ ಹೋಗ್ತಕ್ಕಂಥದ್ದು, ಇವತ್ತು ಯುವಕರಿಗೆ ಮರ್ಯಾದೆನೇ ಇಲ್ದಿರೋ ರೀತಿಯಲ್ಲಿ ಆಗ್ಬಿಟ್ಟಿದೆ.
1: ಅಯ್ಯೋ ಎಂತಾಯ್ತು ಆತರ
2: ಅಂದ್ರೆ, ಇವತ್ತು ಯುವಕರು ಸರಿದಾರಿಯಲ್ಲಿ ಹೋಗ್ತಾ ಇದ್ರು ಕೂಡ ಅವರಿಗೆ ಒಂದಿಷ್ಟು ಅಡೆತಡೆಗಳು ಸಿಗ್ತಾ ಉಂಟು.
1: ಯಾರು ನಿಮ್ಮಂತ ಯುವತಿಯರು?
2: ಯುವತಿಯರಿಂದ ಯುವಕ ಸರಿ ಇಲ್ಲ ಅಂತ ಹೇಳಿಕ್ ಆಗುದಿಲ್ಲ, ಯುವತಿಯರು ಸರಿ ಇಲ್ಲ ಅಂತ ಹೇಳಿಕ್ಕೂ ಆಗುದಿಲ್ಲ. ಇವತ್ತಿನ ಪ್ರಪಂಚ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಒಂದು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಜಡ್ಜಿ ಕಷ್ಟ ಆಗುವಂತ ರೀತಿಯಲ್ಲಿ ಇವತ್ತು ನಮ್ಮ ಸಮಾಜ ಹೋಗ್ತಾ ಇದೆ. ಇದನ್ನೆಲ್ಲ ತಡೆ ಹಿಡಿಬೇಕು ಅನ್ನೋದು ನನ್ನ ಉದ್ದೇಶ.
1: ಏನ್ ಮಾಡಬಹುದು ಅನುಶ್ರೀ, ಏನೆಲ್ಲ ಮಾಡ್ಬೇಕಂತ ಅನುಶ್ರೀ ಪ್ಲಾನ್ಸ್ ಇದಾವೆ?
2: ಯುವ ಪೀಳಿಗೆನ ಮೊಟ್ಟ ಮೊದಲಾಗಿ ಯುವ ಪೀಳಿಗೆಗಳನ್ನ ಸರಿ ಮಾಡ್ಬೇಕು.
1: ಹೇಗ್ ಸರಿ ಮಾಡೋಣ?
2: ಅವ್ರಿಗೆ ಒಂದಿಷ್ಟು ಕಾನ್ಸಂಟ್ರೇಷನ್ ಗಳು ಬೆಳಿಬೇಕು, ಅವ್ರ ಇಚ್ಛಾಶಕ್ತಿಯಿಂದ ಅವ್ರು ಸರಿಯಾಗ್ಬೇಕು.
1: ಹೆಂಗ್ ಮಾಡಬಹುದು ಅದನ್ನ? ವಾಟ್ ಇಸ್ ಅ ಸೊಲ್ಯೂಷನ್ ವಿ ಹ್ಯಾವ್ ಫಾರ್ ದಟ್? ಈಗ ಇಚ್ಛಾಶಕ್ತಿ ಅಂತ ಅಂದ್ರೆ, ನಿಮ್ಗೊಂದು ಇಚ್ಛಾಶಕ್ತಿ ಇದೆ ಹಿಂಗ್ ಮಾಡ್ಬೇಕು ಅಂತ, ಎಲ್ಲಿಂದ ಬಂತು ಆ ಇಚ್ಛಾಶಕ್ತಿ, ಯಾರಿಂದ ಬಂತು, ಹೇಗ್ ಬಂತು?
2: ನನಗೆ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ಶಿಕ್ಷಕರಿಂದ ಬಂದಂತ ವಿಷಯಗಳಾಗಿರ್ಬೋದು, ನಮ್ಮ ಹಿರಿಯರು ಗುರು ಹಿರಿಯರು ನಮ್ಮ ಸುತ್ತಮುತ್ತಲಿನ ಜನಾಂಗ ಹೇಗಿದೆ ಅನ್ನೋದ್ರ ಮೇಲೆ ನಮ್ಮ ಇಚ್ಛಾಶಕ್ತಿ ರೂಪುಗೊಳ್ತದೆ.
1: ಸರಿನಾ? ಸೊ ಮೊದಲು ನಾವ್ ಏನ್ ಕೇಳ್ಕೊಂಡ್ ಬಂದಿದ್ದೀವಿ, ಏನ್ ನೋಡ್ಕೊಂಡ್ ಬಂದಿದ್ದೀವಿ, ಏನ್ ಓದ್ಕೊಂಡ್ ಬಂದಿದ್ದೀವಿ, ಏನನ್ನ ನಮ್ಮೊಳಗೆ ನಾವು ಆಹ್ವಾನಿಸ್ಕೊಂಡ್ ಬಂದಿದ್ದೇವೆ, ಅದ್ರ ಮೇಲೆ ನಮ್ಮ ಯೋಚನೆಗಳು ಇರುತ್ತೆ. ಸೊ ಅದ್ರ ಮೇಲೆ ನಾನು ಹಿಂಗಾಗ್ಬೇಕು ಅನ್ನುವಂತ ಇಚ್ಛಾಶಕ್ತಿ ಬೆಳೆಯುತ್ತೆ. ಆ ಇಚ್ಛಾಶಕ್ತಿಯ ವಿಲ್ ಪವರ್ ಅನ್ನೋದು ಸ್ಟ್ರಾಂಗ್ ಆಗೋದು ನಮ್ ಮುಂದೆ ಬೆಳೀತದೆ, ನನ್ಗೆ ಇದಾಗ್ಲೇ ಬೇಕು ಅನ್ನುವಂಥದ್ದು. ಸೊ ನಿಮ್ಗೀಗ ನಾನು ಹೋರಾಟಗಾರ್ತಿ ಆಗ್ಬೇಕು ಅಂತ ಇದೆ, ಆದ್ರೆ ನಮ್ಮ ಪೀಳಿಗೆಯ ಯುವ ಪೀಳಿಗೆಯಲ್ಲಿ ಅದೆಷ್ಟೋ ಜನಕ್ಕೆ ಈ ಹೋರಾಟ ಗಿರಾಟ ಬೇಡವೇ ಬೇಡ, ಹೆಂಗೋ ನಾನು ತಿನ್ಕೊಂಡು ಉಂಡ್ಕೊಂಡು ಚೆನ್ನಾಗಿದ್ರೆ ಸಾಕು ಅನ್ನುವಂಥದ್ದು, ಮೊಬೈಲ್ ಒಂದು ಕೈಯಲ್ಲಿದ್ರೆ ಸಾಕು ಅನ್ನುವಂಥದ್ದು, ಇಷ್ಟ ಆಗಿಯೂ ಎಲ್ಲೋ ಒಂದು ಗಲಾಟೆ ಆಗ್ತಿದ್ರೆ ಅದ್ರ ಹಿಂದೂ ಮುಂದೂ ಗೊತ್ತಿಲ್ಲದೆ ಧಾವಿಸಿ ಹೋಗುವಂಥದ್ದು ಅಲ್ವಾ? ಇದೊಪ್ತೀರಾ ನೀವು? ಏನದು ಯಾಕದು ಸರಿನಾ ತಪ್ಪ ಏನು ಗೊತ್ತಿರಲ್ಲ, ಸುಮ್ನೆ ಹೋಗ್ತಾರೆ. ಅಲ್ಲಿ ಬಲಿಯಾಗೋರು ಇವ್ರೆ, ಏನು ಗೊತ್ತಿಲ್ಲದೆ ಹೋಗುವ ಅಮಾಯಕರು ಬಲಿಯಾಗೋದು. ಸೊ ಇಂಥದನ್ನೆಲ್ಲ ತಡಿಬೇಕಂದ್ರೆ ಅನುಶ್ರೀ ಏನ್ ಮಾಡ್ಬೇಕು ಅಂತ ಅನ್ಕೊಂತೀರಿ ನೀವು?
2: ನಮ್ ಕೈಯಿಂದ ಏನು ಮಾಡ್ಲಿಕ್ಕಾಗ, ಅವ್ರ ಇಚ್ಛಾ ಅದನ್ನ ಹೇಳಿದ್ನಲ್ಲ, ಅವ್ರ ಪರಿಸರ ಹೇಗಿದೆ. ಮೊನ್ನೆ RCB ಮ್ಯಾಚ್ ಆಗ್ತದೆ, ಹಿಂದಿನ ವರ್ಷ RCB ಗೆಲ್ತದೆ, ಒಂದಿಷ್ಟು ಯುವ ಪೀಳಿಗೆ ಹೋಗ್ತದೆ, ಸತ್ತಿದ್ಯಾರು ಯುವ ಪೀಳಿಗೆ ಅಂತಂದ್ರೆ ಅವ್ರಿಗೆ ಏನ್ ನಮಗೆ ಏನ್ ಮಾಡ್ಬೇಕು ಅನ್ನೋದು ಅರಿವು ಅವ್ರಿಗಿಲ್ಲ. ಅವ್ರು ಏನೋ ಒಂದ್ ಎಲ್ರು ಮಾಡ್ತಾರೆ, ನಾನು ಮಾಡ್ತೀನಿ ಅಷ್ಟೇ. ಅಂದ್ರೆ ಅವ್ರು ಬೇಕಾದ ಕೆಲ್ಸಕ್ಕೆ ಅದನ್ನ ಉಪಯೋಗಿಸಿಕೊಂಡ್ರೆ ಖಂಡಿತ ಯುವ ಪೀಳಿಗೆ ಇವತ್ತು ಸರಿದಾರಿಯಲ್ಲಿ ಹೋಗ್ತದೆ.
1: ನೀವು ಸ್ವರಾಜ್ಯ 75 ತಂಡದವ್ರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಒಂದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅರಿವು ಮೂಡಿಸೋದು ನಿಜವಾಗ್ಲೂ ನನಗೂ ಗೊತ್ತಿರ್ಲಿಲ್ಲ. ನನಗೂ ಪ್ರದೀಪ್ ಕುಮಾರ್ ಬಸ್ರೂರ್ ಅವರು ನಮ್ಮ ಕುಂದಾಪುರದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಎಲ್ಲ ಹೇಳಿದಾಗ ನಂಗೆ ಮೈ ಜುಮ್ ಅಂತು, ನನಗೆ ಗೊತ್ತಿಲ್ಲ ಇಷ್ಟು ಜನ ಇದ್ರ, ಎಷ್ಟೊಂದು ಚೆನ್ನಾಗಿದೆ ಅವರದ್ದು ಸಾಹಸ, ಒಬ್ಬ ಹಿಂಗೆಲ್ಲ ಮಾಡಿದ್ರ ಅಂತೆಲ್ಲ. ಅದು ನಮ್ಮೂರವ್ರೆ. ನೀವು ಇದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀರಿ, ನಾಮ ಫಲಕಗಳನ್ನ ಹಾಕಿಸ್ತಾ ಇದ್ದೀರಿ, ಆದ್ರೆ ನಿಮ್ಮದೊಂದು ಯೂತ್ ಮೂವ್ಮೆಂಟ್ ಆದ್ರೆ, ಯುವಕ ಯುವ ಪೀಳಿಗೆಯ ಚಳುವಳಿ ಆದ್ರೆ ಅದು, ಅದರಲ್ಲಿ ಎಲ್ಲ ಯುವಕರು ಪ್ರವಾಹದಂತೆ ಬರಬೇಕು. ಈಗ ಸುಭಾಷ್ ಚಂದ್ರ ಬೋಸ್ ಅವರು ಅವ್ರದ್ದೊಂದು ಸೈನ್ಯ ಕಟ್ಟಿದಾಗ ಹೆಂಗೆಲ್ಲ ಹೋಗಿ ಹೋಗಿ ಹೋಗಿ ಎಲ್ಲ ಸೇರ್ಕೊಂಡ್ರು. ಸೊ ಅದೇ ತರ ನಿಮ್ಮ ಚಳುವಳಿಯು ಬೆಳೆದ್ರೆ ನೀವೇನಾಗ್ಬೇಕು ಅನ್ಕೊಂಡಿದ್ದೀರಿ? ನಮ್ಮ ದೇಶ, ನಮ್ಮ ದೇಶ ಭಕ್ತಿ, ದೇಶಕ್ಕಾಗಿ ನಾವು ಬದುಕೋದು, ಇದ್ರ ಬಗ್ಗೆ ಹೇಳಿದ್ರೆ ಬಹುಶಃ ಎಷ್ಟೋ ಯುವಕ ಯುವತಿಯರು ರೆಡಿ ಆಗ್ಬೋದು. ಅದು ಸ್ವರಾಜ್ಯ 75 ಸಾಧ್ಯ ಅಂತ ನಂಗೆ ಅನ್ಸುತ್ತೆ. ಸೊ ಹಾಗಾಗಿ ನೀವೇನ್ ಕೆಲಸ ಮಾಡ್ತಿದ್ದೀರಿ ಈಗ ತುಂಬಾ ದೊಡ್ಡ ಕೆಲಸ ಅದು, ಯಾರು ಯೋಚನೆ ಮಾಡದೇ ಇರುವಂತ ಕೆಲಸ. ಸ್ವರಾಜ್ಯ 75 ಅನ್ನೋ ತಂಡ ಹುಟ್ಟಿದ್ದೇ ಒಂದ್ ದೊಡ್ಡ ಕಲ್ಪನೆ ಅದು, ಅದ್ರ ಜೊತೆ ಅದ್ ಮಾಡ್ತಾ ಇರೋ ಕೆಲಸ ಕೂಡ ಅಷ್ಟೇ ಒಳ್ಳೇದು. ಯಾರಿಗೆ ಕೆಲಸ ಇಲ್ಲ ಹೇಳಿ, ಹೋಗಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರ ನೆನ್ಪು ಮಾಡ್ಕೊಂಡು ಅವ್ರ ಡೀಟೇಲ್ಸ್ ತಗೊಂಡು ಅವ್ರ ಮನೆಗೆ ಹೋಗಿ ನಾಮ ಫಲಕ ಹಾಕೋದು ಬೇರೆ ಕೆಲಸ ಇಲ್ವಾ ಅಂತ ಬೇರೆಯವ್ರು ಕೇಳ್ತಾರೆ. ಬಟ್ ನೀವು ಮಾಡ್ತಿರೋ ದೊಡ್ಡ ಕೆಲಸ, ಆದ್ರೆ ಅದ್ರ ಜೊತೆಗೆ ಇನ್ನಷ್ಟು ಯುವಕ ಯುವತಿಯರು ಅದರೊಟ್ಟಿಗೆ ಜೊತೆಯಾಗಬೇಕು. ಅಂದ್ರೆ ನಮ್ಮ ಇತಿಹಾಸ ನಾವೇನ್ ಮರ್ತಿದ್ದೀವಲ್ಲ, ದಟ್ ಹಿಸ್ಟ್ರಿ ರಿಪೀಟ್ಸ್, ಇತಿಹಾಸ ಮರುಕಳಿಸ್ತದೆ, ನೀವು ಅದನ್ನ ತಿಳ್ಕೊಬೇಕು ಅನ್ನೋದು ಅರ್ಥ ಆಗಿ. ಯಾರವರು? ನಾವು ಗಾಂಧೀಜಿನ ಜಸ್ಟ್ ಓದ್ಕೊಂಡು ಬಂದಿರ್ತೀವಿ, ಸುಭಾಷ್ ಚಂದ್ರ ಬೋಸ್ ಓದ್ಕೊಂಡು ಬಂದಿರ್ತೀವಿ, ಮಂದಗಾಮಿಗಳಂತೆ ಉಗ್ರಗಾಮಿಗಳಂತೆ ಅಲ್ಲೊಂದು ನೋಟ್ಸ್ ಬರೆದು ಮಾರ್ಕ್ ತಗೊಳ್ಳೋಕಷ್ಟೇ ಓದಿರ್ತೀವಿ. ಬಟ್ ನಿಜವಾಗ್ಲೂ ನಾವು ಅದ್ರೊಳಗೆ ಹೋಗಿರ್ತೀವ? ಏನದು ಹೋರಾಟ ಅನ್ನೋದನ್ನ ತಿಳ್ಕೊಂಡಿರ್ತೀವ? ನೋ, ತಿಳ್ಕೊಂಡೇ ಇರಲ್ಲ. ಅದನ್ನ ನಾವ್ ಈವನ್ ನಾವ್ ಫೀಲ್ ಮಾಡೋಕ್ಕಾಗ, ಹೇಳದ್ನಲ್ಲ ಆ ಸ್ವಾತಂತ್ರ್ಯ ಟೈಮಿನ ಆ ದಿನಗಳಿದಾವಲ್ಲ, ಆ ಪುಸ್ತಕಗಳನ್ನ ಓದಿದಾಗ ಮಾತ್ರ ನಮ್ಗೆ ಆ ಪುಸ್ತಕಗಳನ್ನ ಓದ್ಬೇಕು ನಾವು, ನಮ್ಗೆ ಗೊತ್ತಾಗುತ್ತದೆ ಎಷ್ಟು ಕಷ್ಟಕರವಾಗಿತ್ತು ಅಂತ. ಒಂದು ಸತ್ಯಾಗ್ರಹ ಮಾಡ್ಬೇಕಾದ್ರೆ ಏನೋ ಸ್ಫೋಟಕಗಳನ್ನ ಹಾಕ್ತಾ ಇರೋದು, ಬೆನ್ನು ಮೂಳೆ ಮುರಿಯೋ ಹಾಗೆ ಹೊಡಿತಾ ಇದ್ದದ್ದು. ಸೊ ಇವೆಲ್ಲ ನಾವು ಅನುಭವಿಸಿ ಇದ್ರೆ ಮಾತ್ರ ಗೊತ್ತಿರೋದು. ಅದ್ರ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ನಿಮ್ಮ ತರದ ಟೀಮ್ನವರು ಆದಷ್ಟು ಜನಕ್ಕೆ ಅದು ಅರಿವು ಮೂಡಿಸ್ತಾರೆ ಹೋಗ್ತಾ ಹೋಗ್ಬೇಕು. ಅಂಥದ್ದೊಂದು ಯೂತ್ ಮೂಮೆಂಟ್ ನಿಮ್ಮ ಸ್ವರಾಜ್ಯ 75 ಆದ್ರೆ ಬಹುಶಃ ನೀವು ಇಚ್ಛಾಶಕ್ತಿ ಅಂತ ಹೇಳ್ತಿದ್ರಲ್ವಾ, ಅದು ಪ್ರತಿಯೊಬ್ಬರಲ್ಲೂ ಬೆಳಲಿಕ್ಕೆ ಸಾಧ್ಯ. ಈಗ ಮಾದಕ ವ್ಯಸನಿಗಳಾಗ್ತಾರೆ, ಹೆಚ್ಚಿನವರು ಜವಾಬ್ದಾರಿ ಇಲ್ಲದವರು, ನಮ್ಗೇನು ಮಾಡೋ ಕೆಲಸ ಇಲ್ಲ, ನಂಗೆ ಅದು ನೋವು, ಅದು ಬೇಜಾರು, ಇದು ಡಿಪ್ರೆಷನ್ ಅಂತ ಹೇಳ್ಕೊಂಡು ಒಂದೊಂದಕ್ಕೆ ದಾಸರಾಗ್ತಾರೆ. ನನಗೊಂದು ಗುರಿ ಇದೆ ಬದುಕಲ್ಲಿ ಅಂದ್ಕೊಂಡ್ರೆ ಅವರು ಈ ಥರ ಡೈವರ್ಷನ್ಗಳಾಗೋದು ತಪ್ಪತ್ತೆ. ಮತ್ತದು ಕಾಲೇಜು, ನಮ್ಮ ಶಿಕ್ಷಣ ವ್ಯವಸ್ಥೆ, ಇವುಗಳ ಪಾತ್ರಗಳೆಲ್ಲ ಬಹುದೊಡ್ದು. ಮತ್ತೆ ಎಲ್ಲದಕ್ಕೂ ನಾವು ಸರ್ಕಾರನ ದೂರ್ಕೊಂಡು ಕೂತ್ಕೊಳ್ಳಿಕ್ ಆಗಲ್ಲ, ಯಾಕೆಂದ್ರೆ ಸರ್ಕಾರ ಯಾರದ್ದು, ಸರ್ಕಾರ ನಮ್ದೇ, ಸರ್ಕಾರ ನಾವೇ ಮಾಡಿರೋದು. ಸರ್ಕಾರದಿಂದ ಎಲ್ಲ ಮ್ಯಾಜಿಕ್ ಆಗುತ್ತೆ ಅಂದ್ಕೊಂಡ್ರೆ ನಾಟ್ ಪಾಸಿಬಲ್. ಐ ಥಿಂಕ್ ನಾವೆಲ್ಲರೂ ಸೇರಿ ಅದನ್ನ ಮಾಡಿದ್ರೆ ಮೋಸ್ಟ್ ಪ್ರೊಬಾಬ್ಲಿ, ಅದು ನಿಮ್ಮಂತಹ ಯುವಕರು 18, 17, 16 ವಯಸ್ಸಿಗೆ ಹೆಚ್ಚಿತುಕೊಂಡಿದ್ದೀರಲ್ಲ, ಅದು ತುಂಬಾ ದೊಡ್ಡ ವಿಷಯ. ಈ ಭಾವನೆ ಸದಾ ಇರಲಿ ನಿಮ್ ಜೊತೆಗೆ. ಇನ್ನಷ್ಟು ನಿಮ್ಮಂತಹ ಸಮಾನ ಮನಸ್ಥಿತಿಯವ್ರನ್ನ ಹಾಕೊಂಡು ನೀವು ಮುಂದೋದ್ರೆ ಇನ್ನಷ್ಟು ಮನಸ್ಥಿತಿಯ ಸಮಾನ ಮನಸ್ಥಿತಿಯವರು ನಿಮ್ಮೊಂದಿಗೆ ಸೇರ್ಕೊಳ್ಬಹುದು ಅನ್ಕೊಂತೆ. ಸೊ ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ ಅವರೇ, ಸ್ವರಾಜ್ಯ 75 ಸದಸ್ಯೆ. ಈ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ, ಈ ಸಂದರ್ಭದಲ್ಲಿ ಬಂದು ರೇಡಿಯೋ ಕುಂದಾಪುರದಲ್ಲಿ ನಮ್ಮೊಟ್ಟಿಗೆ ತುಂಬಾ ಲೈಕ್ ಮಾತಾಡಿದ್ರಿ, ನನ್ಗೆ ಇಷ್ಟ ಆಯ್ತು ನಿಮ್ಮ ಕಾನ್ಫಿಡೆನ್ಸ್ ಮತ್ತೆ ಮಾತು. ಸೊ ಹೀಗೆ ನಡೀತಾ ಇರಲಿ ನಿಮ್ಮ ಪಯಣ. ಥ್ಯಾಂಕ್ ಯು
2: ಸೋ ಮಚ್.
1: ಕೆಲವ್ರೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಸ್ವಾತಂತ್ರ್ಯ ಎಲ್ಲಿಂದ ಬಂತು, ಹ್ಯಾಂಗ್ ಬಂತು, ಯಾರಿಂದ ಬಂತು, ಯಾರಿಗ್ ಬಂತು, ಎಲ್ಲ ಒಂದ್ಸಲ ನೆನಪು ಮಾಡ್ಕೊಳ್ಳಿ, ಮಾಡ್ಕೊಂಡು ನಿಮ್ಮ ನಿಮ್ಮ ಮಕ್ಕಳಿಗೂ ಒಂಚೂರು ಹೇಳಿ, ಅವ್ರಿಗೂ ಗೊತ್ತಾಗಲಿ ನನ್ನ ದೇಶ, ನನ್ನ ದೇಶಕ್ಕೆ ಒಂದು ಕಾಲದಲ್ಲಿ ಎಷ್ಟು ಕಷ್ಟ ಇದ್ದಿತ್ತು, ಈಗ ನಾವೆಷ್ಟು ಸುಖವಾಗಿದ್ದೀವಿ. ಈ ದೇಶ ಬಿಟ್ಟು ನಾ ಇನ್ನೊಂದು ದೇಶಕ್ಕೆ ಹೋದರೆ ನನ್ನ ದೇಶ ಥರ ಇನ್ನೊಂದು ದೇಶ ಇಪ್ಪಕ್ಕೆ ಸಾಧ್ಯನೇ ಇಲ್ಲ. ಅದನ್ನೆಲ್ಲ ಅವ್ರಿಗೆ ಅರಿವು ಮೂಡಿಸಿ ಈ ಸ್ವಾತಂತ್ರ್ಯದ ಬೆಲೆ ಪ್ರತಿಯೊಬ್ಬರಿಗೆ ಗೊತ್ತಿರಲಿ. ನಾವು ದುಡ್ಡನ್ನು ಹ್ಯಾಂಗೆ ಲೆಕ್ಕ ಮಾಡಿ ಖರ್ಚು ಮಾಡುತ್ತಲ್ಲ, ಹಾಗೆ ನಮ್ಮ ಸ್ವಾತಂತ್ರ್ಯನೂ ಲೆಕ್ಕ ಇಟ್ಟೇ ಖರ್ಚು ಮಾಡ್ಕ. ಸದ್ಯಕ್ಕೆ ನಾವು ಹೋಯ್ಬತ್ತೋ, ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

ಹಾಯ್ ಎಲ್ರಿಗೂ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತಪಡಿಸೋ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವುದಂದ್ರಿಯ? ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತೋ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ ಮೂರು ಕಾದಂಬರಿ ಇತ್ತಲೇ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದು ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು ಆರು ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತಾ ಪುರಾಣಿಕ್ ಮಾಡ್ತರು. ಈ ಮೊದಲನೇ ಮಗನ ಶಂಕರನ್ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯ್ಯಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರ್ ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ, ಅದನ್ನ ಶ್ರೀಜಿತ್ ಸೋಮಯ್ಯಜಿ ಮಾಡ್ತರು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ ಈಗ ಮರಳಿ ಮನೆಗೆ ಕಥಾವಾಚನವನ್ನ.

0: ಅತ್ತೆ, ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಕಣ್ ಮಡಿಲೇ ಮಾಡ್ಕೊ ತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತ. ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನ್ಕ ಕಣಗಿತ್ತ. ನಂಗ್ ಕಾಫಿ ಸಿಹಿ ಇದ್ರ ಆತಿಲ್ಲ ನನ್ ಕಣ್, ಗೊತ್ತಿಲ್ಲ ನಿಂಗೆ?
0: ನಾನು ಅದನ್ನೇ ಕುಡ್ದಿನಲೆ, ಸಮಯ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದು ಆಯ್ತು.
0: ಇರ್ಲಿ ಬಿಡಿ, ಹಂಗಾರ ಬೇರೆ ಮಾಡ್ಕ ತಕ ಬತ್ತೆ. ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕಬಾ.
0: ಹ್ಮ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ಕಾಗ್ದ ಬಂದಿತ್ತ.
1: ಆ, ಎಂತ
2: ಕಾಗ್ದ? ಕಾಗ್ದ ಬಂದಿತ್ತ. ದೊರೆ ಕಾಗ್ದ ಬರಿಲ್ಲ, ಕಾಗ್ದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗ್ದ ಬಂದಿತ್ ಕಣ್.
1: ದೊರೆ ಕಾಗ್ದವ? ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತಮ್ರ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಹೇಗ್ಲಿ ಬತ್ ನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿರ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ನಂಗ್ ಓದಕ್ಕಾಗ್ತಾನ? ಕಣ್ಕಾಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ,
2: ನಾ ಬತ್ತಿಯಕ?
1: ದೊರೆ ಬತ್ನಂಬ್ರ, ದೊರೆ ಬತ್ನಂಬ್ರ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ.
1: ಆ,
0: 11 ಗಂಟೆ ಆಯ್ತ, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ನಂಬ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೆಯಾ? 8 ಆಯ್ತಾ ಕಂಡೆ. ಥೋ, ಇದಿ ಅಂತದ ಇದ? ಕಾಫಿ ಸಕ್ಕರೆ ಹಾಕ್ಲಿಲ್ಲ.
0: ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ.
1: ಹಾ, ನಾನ್ ಹೇಗ್ಲಗ ಹೇಳದ್? ನಂಗ್ ಕಾಫಿ ಸಿಹಿ ಆಯ್ರಕ್. ನೀವು ಕುಡಿಯು ಹಂಗೆ, ಕೈ ವಿಷ ಅಲ್ಲ ನಾ ಕುಡುದು.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗ್ ಎಂತ ಇಷ್ಟ ಅನ್ಕೊಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ?
3: ರಜಾ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ್ ಹೇಳ್ ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗ್ ಹೆಂಗ್ ಗೊತ್ತಾತ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ.
1: ಹಾ,
3: ನಿನ್ನ ಕೇಳ್ಲ ಸುನಂದ.
1: ಹಾ, ಅವಳನ್ನ ಕರ್ಕ ಬರ್ಕಿತ್ತ. ಪಾಪ

0: ಲಾಯ್ಕಂತಿಲ್ಲ.
1: ಅಮ್ಮ, ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನಿ ಮಾಡ್ತೆ ಅಂತ ಅನ್ಕೊಂಡಿದ್ದೆ. ಆಗ ನೀ ನನ್ ಜೊತೆ ಇರ್ಲಕ್ಕ
0: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲಿ. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ ಇಲ್ ಕಾಣ. ನೀ ಒಂದು ಅಲ್ಲಿಗೆ ನಾನ ಕರ್ಕ ಹೋಗ್, ಇಲ್ಲ ನೀನೇ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯು ಅಲ್ಲ. ಹೋಗ.
1: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
1: ನಾ ಬಂದೆ ಎತ್ಗೆ. ಅಲ್ಲ, ಅಮ್ಮನ್ನ ಅಲ್ಲಿ ಕರ್ಕೊಂಡ್ ಹೋರೆ. ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟಕ್ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿತ್ತಲೆ ಸ್ವಲ್ಪ ವರ್ಟ್ ಅಂದ್ರು ವರ್ಟ್. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲ.
3: ದೊರೆ, ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ. ನಾಳೆ ಪಾಯಸದ ಊಟವೇ ಮಾಡಿ ಹಾಕ್ಲ.
1: ಅಲ್ಲ, ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ. ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಡ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ.
1: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ, ಅತ್ತೆ ಹತ್ರ ನೀನ್ 8 ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟೊಳಗ್ ನಾನ್ ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, 8 ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ. ವಯಸ್ ಆತ ಆತ ಎಲ್ಲ ಹಿಂಗೆ ಕಣ್ಣೆದ್ರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ. ಆಮೇಲೆ ಎಲ್ಲ ತಾನಾಯೇ ಮರ್ತೋತ್ತ. ಅತ್ತೆ, ಕಾಫಿ ತಂದಿದೆ ತಕಣಿ. ಕಾಫಿ.
4: ನಂಗ್ ಬೇಡ.
2: ಕಾಫಿ ಬೇಡ್ದ? ಎಂತಕ್ಕೆ?
4: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ 8 ದಿನ ಕರ್ಕೊಂಡ್ ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೆಳೆ ಹೇಳ್ತಾ ಇಕ್ಕಂಡಿದ್ದ ಶಂಕರ. ಗೋವಿಂದ ನಮ. ಕಾಫಿ ಅಲ್ಲ, ನನ್ನ ದೊರೆ ಮನೆ ಕರ್ಕೊಂಡ್ ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದ ನಮ. ಮಾತ್ರ ಹತ್ಯೆ ಶಾಪ ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದ ನಮ. ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದ ನಮ. ಇಲ್ ಕಾಣ, ಇದು ನನ್ನ ಕಡೆ ಮಾತು. ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದ ನಮ ಗೋವಿಂದ

0: ಹೋಯ್ ಅತ್ತೆ ಕಾಫಿನು ಕುಡಿದೆ ಕೂತಿರ್ಕಾಣಿ. ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ, ಎಂತ ಮಾಡುದೀಗ?
1: ಹೌದಾ, ಹಂಗಂದ್ಲ ಅಮ್ಮ?
0: ಹೌದು,
1: ಎಂತ ಮಾಡುದೀಗ? ಹಾ ಭಾಗ್ಯ, ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ, ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ ಎರಡು ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳಿ ಹೇಳುವ.
0: ಅತ್ತೆಗೆ ಇದು ದೊರೆಸ್ವಾಮಿ ಮನೆ ಅಲ್ಲ ಅನ್ ಗೊತ್ತಾತಿಲ್ಯ ಮರ್ರೆ.
1: ಅದೇ ಹಂಗ್ ಗೊತ್ತಾತ ಅಮ್ಮಂಗೆ, ಕಣ್ ಕಾಣ್ತಿಲ್ಲ ಹೆಂಗಿದ್ರು ಅಮ್ಮಂಗೆ.
0: ಉಪಾಯ ಏನೋ ಲಾಯಿಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿ ಕೇಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವು ಮೂರ್ ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಆಗ್ದಾ? ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತು ಗೊತ್ತಾಯ್ತು, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆ ಚಿಕ್ಕಪ್ಪನ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಕಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
1: ನಾ ಇನ್ಮೇಲೆ

0: ಅಲ್ಲೇ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೇ ಬಂದ್ ಬಂದ್ ಕಣ್ಕೊಂಡ್ ಹೋಗ.
1: ಅಮ್ಮ ನಿಧಾನಕ್ಕೆ ಮೆಟ್ಲೇಳಿ. ಭಾಗ್ಯ ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ 2 ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
2: ಆಯ್ತಾಯ್ತು
1: ಅಮ್ಮ, ನಿಧಾನಕ್ಕೆ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
0: ಅಯ್ಯೋ ಮರಯ್ಯ ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ ಹೀಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಇಲ್ಲೇ ನಿಂತ್ಕೋ ಅಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
3: ಅಮ್ಮ ಬಂದಿ ಅಮ್ಮ.
0: ಹೌದು ಮರಯ್ಯ.
3: ಅಮ್ಮ ನಮಸ್ಕಾರ ಮಾಡ್ತೆ.
0: ಸುನಂದ ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
4: ಏನತ್ತೆ ಹುಷಾರಿದ್ರಿಯಾ?
0: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕಣ್ಕಂದ್ ಹೇಳಿ ಬಂದೆ ಮರೈತಿ.
4: ಒಳ್ಳೇದಾಯ್ತು.
0: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
4: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
0: ಅಲ್ಲ ದಪ್ಪ ಆದಂಗ್ ಕಾಣತ್ತಲೆ.
4: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
0: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
4: ವಯಸ್ಸಾಗ್ತಾ ಕೂದ್ಲು ಉದ್ರುತ್ತಲತ್ತೆ.
0: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ್, ತೆಗ್ದ ಮಕ್ಳಿಗೆ ಕೊಡ. ಭಾಗ್ಯನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ ಮಾಡಿಕೊಟ್ಲ. ಶಂಕರ ಎಲ್ಲ?
1: ಏನಮ್ಮ?
3: ಅಮ್ಮ ಶಂಕರಣ್ಣ ಬಟ್ಲಿಗೋಯ್ದ.
0: ಹೌದಾ? ಆ ಭಾಗ್ಯಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ ಆ ಭಾಗ್ಯನ ಕೈಲಿ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕ ಏನ್ ಬೇಡ ಅಂತ್ಲೂ ಕೇಂತಿರಲ್ಲೆ. ಆ ಮಕ್ಕಳಿದ್ವಲೆ ರವಿಯೋ ರಾಜಲಕ್ಷ್ಮಿಯೋ ಹನುಮಂತನ ಅಪರಾವತಾರಗಳು, ಬಾಲ ಒಂದಿಲ್ಲ.
3: ಸುನಂದ ಒಂಚೂರಿಲ್ಬಾ.
2: ಕಂಡ್ರಿಯ ಕಂಡ್ರಿಯ, ನಾನಿಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೇನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತ ನಂಗೆ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ 60ಕ್ಕೆ ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೇ 80 ಆಯ್ತು. ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮ್ಸಕ.
2: ಕ್ಷಮ್ಸುಕೆ ನಾನ್ ಯಾರು, ಇರ್ಲಿ ಬಿಡಿ ಸರಿ ಬನ್ನಿ.
1: ಜಾಣೆ ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹಿಂಗೆ ಮುಂದುವರ್ಸಕ.
2: ಆಯ್ತು

0: ಅಯ್ಯಪ್ಪ ದೇವ್ರೆ, ಬೆಳಗ್ಗೆ ಆಯ್ತಾ? ಸುನಂದ, ಸುನಂದ ದೊರೆ, ದೊರೆ ಸುನಂದ, ಸುನಂದ ದೊರೆ, ದೊರೆ. ಅಯ್ಯೋ, ಒಬ್ರು ಮನೇಲಿ ಇಲ್ಲ, ಆಗಿಂದ ಒರ್ಲತಾ ಇದ್ನಲೆ. ಅಯ್ಯೋ,
1: ಏನಜ್ಜಿ?
0: ಯಾರ? ಸತ್ಯನಾ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯಿದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯಕ್ಕೆ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನು ಕಳಿಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ.
1: ಆಯ್ತು.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಂಬ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನ ಬಚ್ಲಿ ಮನೆ ಕರ್ಕೊಂಡೈ ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹಸುವತ್ತಿತ್ತು.
2: ಅತ್ತೆ ನಂಗ್ ಒಂಚೂರು ಪುರ್ಸೋತಿಲ್ಲ, 9 ಗಂಟೆಗೆಲ್ಲ ಅಡಿಗೆ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ಲರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲೆ, ನಿಮ್ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದ್ ಕೆಲ್ಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗ ಸ್ನಾನ ಮಾಡ್ಸೋಕ್ ಹೇಳ್ತೆ.
0: ಗಂಗಿನ ಯಾರದ?
2: ಅವಳ, ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ್ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ, ನಿಂಗ್ ಪುರ್ಸೋ ತಾರ ಮೇಲೆ ನೀನೆ ಮೀಸ್, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ, ಹಸು ಅಂದ್ರಲ್ಲ ಅಮ್ಮನ್ಗೆ ಪುರ್ಸತಿಲ್ಲ ಅಂದ್ರ, ಅದಕ್ಕೆ ಬ್ರೆಡ್ ತಂದಿದ್ರು ತವಣಿ. ಬ್ರೆಡ್? ಬ್ರೆಡ್?
0: ಬ್ರೆಡ್ ಅಂಗಡಿಲಿ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು, ಸುಮ್ನೆ ತಿನ್ನಿ.
0: ಥೂ, ಬಿಸಾಡದನ್ನ, ನಾ ತಿಂತನ ಅದನ್ನೆಲ್ಲ, ಅದು ಮೀದೆ.
1: ಅಪ್ಪಯ್ಯ ಅಮ್ಮ ತಿಂತರ?
0: ಅಲ್ಲ, ನಿನ್ನ ಅಮ್ಮನು ಮೀದೆ ತಿಂತ್ಲನ?
1: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
1: ಅದೆಲ್ಲ ಮಾಡುಕೆ ಯಾರಿಗ ಪುಸತ್ತಿತ್ತ?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮೀನ್ಕಂಡ ನನ್ನನ್ನು ಮೀಸಿ ತಿಂಬುಕ್ ಎಂತಾರು ತಂದು ಕೊಡ್ತಿದ್ಲು. ಗಳಿಗೆ ಗಳಿಗೆಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸುವವಳು, ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಭಾಗ್ಯದೊಡಮ್ಮ ಏನು ತಿಂಬುಕ್ ಹಾಕುದಿಲ್ಲ ಅಂದ್ರಿ?
0: ಏ, ನಾನೆಷ್ಟೊತ್ತಿಗೆ ಹಂಗೆ ಹೇಳಿದ್ದೆ, ಸುಮ್ ಸುಮ್ಮನೆ ಎಂತೆಂತದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ, ರವಿ ರಾಜಲಕ್ಷ್ಮಿ ಮೀಯಕ್ಕೆ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ ಮನೆಯೆಲ್ಲ ಓಡಾಡಿಸ್ತಿದ್ದು, ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗ್ಲೇ ಹನುಮಂತ ನಬರ ಅವತಾರ ಅಂದ್ರಿ?
0: ಥೂ, ಸುಳ್ಳು ಸುಳ್ಳು ಎಂತೆಂತದು ಹೇಳ್ಬೇಡ. ಹೋಯ್ಲಿ, ನನ್ ಜಪಸಾರ ಎಲ್ಲಿತ್ತ?
1: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಣ್. ನೀನು ಬ್ರೆಡ್ ಅಂತ ತಕೊಂಡ್ ಹೋಯ್ ಆಚೆ ಬಿಸಾಕ್, ನಿಮ್ಮ ಅಪ್ಪ ಬಂದ ಮೇಲೆ ಬಪ್ಪು ಕೇಳ.
1: ಅಕ್ಕಜ್ಜಿ.
0: ರಾಮ ರಾಮ, ಜಪಸಾರು ಇಲ್ಲಿಯಲೆ, ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ ಏನು ಕರ್ದಿ ಅಂದ್ರಲೆ, ಎಂತದ?
0: ದೊರೆ, ನನ್ನನ್ನು ಊರಿಗೆ ಕಳಸ, ಸುಮ್ನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ, ನಿನ್ನೆ ಬೈಸೋರಿ ಅಷ್ಟೇ ಬಂದದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲ್ಯಾ?
0: ಪ್ರೀತಿಗೇನ ಬೇಕಾದಷ್ಟಿತ್ತು, ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರ ಇದ್ರೆ ಪರ್ಮಳ ಅಂತರಲೆ ಹಾಗೆ.
3: ಅಲ್ಲಮ್ಮ, ಶಂಕರ ನನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೆ, ಬೆಂದ್ ಬೆಂದ್ ಸಾಕಾಯ್ತಂದ್ಯಪ್ಪ. ಪಾಪ, ಒಂದ್ ತಿಂಗ್ಳ ನೀನ್ ಇಲ್ಲೇ ಸುಧಾರಿಸ್ಕೋ, ಆಮೇಲೆ ಹೋದ್ರ ಆಯ್ತ.
4: ಇಲ್ಲೇನ್ ಕಷ್ಟ ಆಯ್ತು ನಿಂಗೆ?
0: ಸುಮ್ಮನೆ ಸಾಯಿ ಬದುಕಿ ಬಾಯಲ್ಲ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೇ ಮಾರಯ್ಯ, ಒಂದ್ ತಿಂಗಳಲ್ಲ.
5: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಶಾ ಸುಂದರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಜಯ ಜಯ ಗಂಗಾಧರ ಎನ್ನುವಂತ ಒಂದು ಗೀತೆ. ಇದು ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಹಾಗೆ ಸೂರಾಲು ದಕ್ಷಿಣಮೂರ್ತಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1960 ತೆರೆ ಕಂಡಿರುವಂತ ಒಂದು ವರ್ಷ. ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ, ಹರಿಣಿ ಹಾಗೂ ರಾಜಶ್ರೀ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಈ ಒಂದು ಗೀತೆ ಇದೀಗ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಪತಿವ್ರತೆ ಕುರುಡಳು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.
1: ಪತಿವ್ರತೆ ಕುರುಡಳು ಗೀತದ ಅಂದಕ್ಕೆ, ಪತಿವ್ರತೆ ಕಿವುಡಳು ಗೀತ.

0: ಓಡಲು ಇತರರ ತುದಿಗೆ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಪತಿವ್ರತೆ ಕುರುಡಳು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.
0: ಪತಿವ್ರತೆ ಕುರುಡಳು ಗೀತದ ಅಂದಕ್ಕೆ, ಪತಿವ್ರತೆ ಕಿವುಡಳು ಗೀತ.

0: ಪ್ರತಿ ಪ್ರತಿಗೆ ಓಡಲು ಇತರರ ಸುತಿಗೆ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸಂತ ತುಕಾರಾಮ್ ಎನ್ನುವಂತ ಒಂದು ಚಿತ್ರದ ಗೀತೆ, ಜಯತು ಜಯ ವಿಠಲ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಸಿ ಸದಾಶಿವಯ್ಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1963 ತೆರೆ ಕಂಡಂತ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ರತ್ನ ಮಂಜರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಕರುಣಿಸೋ ನಾಗರಾಜ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಈ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃ ಬಾಂಧವರೇ, ತಾವೆಲ್ಲ ಕೇಳಿ ಆನಂದಿಸಿ. ಹಾಗೆ ಶ್ರೋತೃಗಳೇ, ಬೀದರ್ ಜಿಲ್ಲೆಯ ಡಾಕ್ಟರ್ ವೀರಶೆಟ್ಟಿ ರೊಡ್ಡ ಅವರು ಒಂದು ಚುಟುಕನ್ನ ಕಳಿಸಿರುತ್ತಾರೆ. ಚಿಲ್ಲರೆ ದುಡ್ಡು ತೆಗೆದಷ್ಟು ಜೇಬು ಹಗುರವಾಗುತ್ತದೆ, ಚಿಲ್ಲರೆಯ ವಿಷಯ ಬಿಟ್ಟಷ್ಟು ಮನಸ್ಸು ಹಗುರವಾಗುತ್ತದೆ, ಹಾಗೆಯೇ ಒಳ್ಳೆಯ ಆಲೋಚನೆಗಳನ್ನ ಮಾಡಿದಷ್ಟು ಬದುಕಿಗೆ ಸರಿಯಾದ ಮಾರ್ಗ ದೊರೆಯುತ್ತದೆ ಎಂದು ಹೀಗೆ ಹೇಳುತ್ತಾ ಇದೀಗ ಒಂದು ರತ್ನಮಂಜರಿ ಚಿತ್ರದ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸತಿಶಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆ, ಹುಯ್ಯೋ ಮಳೆರಾಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಪಿ ಲೀಲಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಾವುಕಾರ್ ಜಾನಕಿ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಮಲ್ಲಿ ಮದುವೆ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂಡ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ, ನನ್ನ ನಿನ್ನ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ, ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನವ ಜೀವನ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ. ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಸೂರತ್ ಅಶ್ವಥ್ ಅವರ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಕೆಎಸ್ ಅಶ್ವಥ್ ಹಾಗೂ ಪಂಡ್ರಿಬಾಯ್ ಅವರ ಒಂದು ಅಮೋಘವಾದಂತಹ ನಟನೆ. ಈ ಒಂದು ಚಿತ್ರ 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಶ್ರೋತೃ ಬಾಂಧವರೇ, ಬೀದರ್ ಜಿಲ್ಲೆಯ ಡಾಕ್ಟರ್ ವೀರಶೆಟ್ಟಿ ರೊಡ್ಡ ಅವರ ಒಂದು ಚುಟುಕನ್ನ ಕಳಿಸಿದ್ದಾರೆ. ಇವತ್ತು ಕೇಳಿದಂತ ಅದ್ಭುತವಾದಂತಹ ಮಾತು, ವ್ಯಕ್ತಿಯ ಪೂಜೆ ಬೇಡ, ವಿಚಾರಗಳ ಪೂಜೆ ಮಾಡಿ. ಯಾಕೆಂದರೆ ವ್ಯಕ್ತಿ ಅಳಿದು ಹೋಗುತ್ತಾ ವಿಚಾರಗಳು ಶಾಶ್ವತವಾಗಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾಗಿರುವಂತಹ ಚಿತ್ರಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಮಲ್ಲಿ ಮದುವೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಒಲವಂತೆ ಗೆಲುವಂತೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಕೂರಾಸಿ ಸಲಾಂ ಶಾಸ್ತ್ರಿಗಳ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು 1962 ತೆರೆ ಕಂಡ ಒಂದು ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನಾಂದಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಉಡುಗೊರೆ ಒಂದ ತಂದೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಕಲ್ಪನಾ, ಜಯಶ್ರೀ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಆಹ್ಲಾದಕರವಾದಂತಹ ಇಂಪಾದ ಒಂದು ಗೀತೆ, ಆ ಪ್ರೇಮದ ಅನುಭವದ ಒಂದು ಅನುಭೂತಿಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: Very good, very good. Excellent. ತಾವು ಹಾಡು ಪ್ರಾರಂಭಿಸಿದಾಗ ಅಲ್ವೇ ಇಂಥ ಮೋಸ ನೀವು ಮಾಡಬಹುದೇ? ಹೇಳ್ತೀಯ, ನಾನು ನಿನ್ನ ವಧು ಪರೀಕ್ಷೆಗೆ ನೋಡಕ್ ಬಂದಾಗ ಆವತ್ ನನ್ನ ಎದುರಿಗೆ ಹಾಡಿದವಳು, ಇವತ್ವರೆಗೂ ಹಾಡಿದೆ ಸುಮ್ಮನಿದ್ದು. ನಾನು ಮನೆಯಲ್ಲಿ ಇಲ್ಲದೆ ಇದ್ದಾಗ ಹಾಡೋದಕ್ಕೆ ಪ್ರಾರಂಭ ಮಾಡಿದ್ದೀಯಲ್ಲ, ಇದು ಮೋಸ ಅಲ್ದೆ ಮತ್ತೇನು ಅಂತ. ಏನೆ, ನಾನು ನಿನ್ ಹಾಡು ಕೇಳಿ ಆನಂದ ಪಡುವಷ್ಟು ರಸಿಕ್ತನ ಕೂಡ ಇಲ್ಲೋನು ಅಂತ ನಿನ್ನ ಅಭಿಪ್ರಾಯ ಏನು?
1: ಹಾಗೇನಿಲ್ಲ, ಮನೆ ಕೆಲಸದಲ್ಲಿ ಹೊತ್ತೇ
0: ಸಿಗ್ಲಿಲ್ಲ ಅಷ್ಟೇ. ಈ ಸಮಯದಲ್ಲಿ ಇವತ್ತು ನೀನು ನನ್ನ ಎದುರಿಗೆ ಹಾಡ್ಲೇಬೇಕು, ಇಲ್ಲಾಂದ್ರೆ ಸತ್ಯಾಗ್ರಹ ಹೋಗ್ಬಿಡ್ತೀನಿ ಅಷ್ಟೇ. ನನ್ನ ಕೈನಲ್ಲಿ ಮಡಿಕೆ ಮೇಲೆ ಬಾರಿಸಿದ್ರು ಮೃದಂಗದ ನಾಡ ಬರುತ್ತೆ ನೋಡು. ಹಾ ಶರ್ಮ.

ಈ ಅಶ್ವತ್ರ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತ ಹಳೆಯ ಚಿತ್ರ ಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಂದ ದೀಪ ಎನ್ನುವಂತ ಒಂದು ಚಿತ್ರದ ಗೀತೆ, ನಲಿವ ಮನ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ಪಿ ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಸೂರಟ್ ಅಶ್ವತ್ ಅವರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಲೀಲಾವತಿ, ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನಾಂದಿ ಎನ್ನುವಂತ ಒಂದು ಚಿತ್ರದ ಗೀತೆ, ಚಂದ್ರಮುಖಿ ಪ್ರಾಣಸಖಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಹಾಗೂ ಬೆಂಗಳೂರು ಲತಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಒಂದು ರಚನೆಯನ್ನ ಕೇಳೋಣ, ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಕಲ್ಪನಾ, ಜಯಶ್ರೀ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನಾಂದಿ ಎನ್ನುವಂತ ಒಂದು ಚಿತ್ರದ ಗೀತೆ, ಉಡುಗೊರೆ ಒಂದ ತಂದೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ ಶ್ರೋತೃ ಬಾಂಧವರೇ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಕಲ್ಪನಾ, ಜಯಶ್ರೀ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಆಹ್ಲಾದಕರವಾದಂತಹ ಇಂಪಾದ ಒಂದು ಗೀತೆ, ಆ ಪ್ರೇಮದ ಅನುಭವದ ಒಂದು ಅನುಭೂತಿಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: Very good, very good. Excellent. ತಾವು ಹಾಡು ಪ್ರಾರಂಭಿಸ್ತಾ ಇದೆ ಅಲ್ವೇ? ಇಂಥ ಮೋಸ ನೀನ್ ಮಾಡಬಹುದೇ? ಹೇಳ್ತೀಯ, ನಾನ್ ನಿನ್ ವಧು ಪರೀಕ್ಷೆಗೆ ನೋಡಕ್ ಬಂದಾಗ ಆವತ್ ನನ್ನ ಎದುರಿಗೆ ಹಾಡಿದವಳು, ಇವತ್ತಿನವರೆಗೂ ಹಾಡಿದೆ ಸುಮ್ಮನಿದ್ದು. ನಾನು ಮನೆಯಲ್ಲಿ ಇಲ್ಲದೆ ಇದ್ದಾಗ ಹಾಡೋದಕ್ ಪ್ರಾರಂಭ ಮಾಡಿದ್ದೀಯಲ್ಲ, ಇದು ಮೋಸ ಅಲ್ದೆ ಮತ್ತೇನು ಅಂತ. ಏನೇ, ನಾನ್ ನಿನ್ ಹಾಡು ಕೇಳಿ ಆನಂದ ಪಡುವಷ್ಟು ರಸಿಕ್ತನ ಕೂಡ ಇಲ್ದೋನು ಅಂತ ನಿನ್ನ ಅಭಿಪ್ರಾಯ ಏನು?
1: ಹಾಗೇನಿಲ್ರಿ, ಮನೆ ಕೆಲಸದಲ್ಲಿ
0: ಹೊತ್ತೇ ಸಿಗ್ಲಿಲ್ಲ ಅಷ್ಟೇ. ಈ ಸಂದರ್ಭದಲ್ಲಿ ನಾನು ಕೇಳೋದಿಲ್ಲ, ಇವತ್ತು ನಿನ್ನ ಎದುರಿಗೆ ಹಾಡ್ಲೇಬೇಕು, ಇಲ್ಲಾಂದ್ರೆ ಸತ್ಯಾಗ್ರಹ ಹೋಗ್ಬಿಡ್ತೀನಿ ಅಷ್ಟೇ.

0: What is that?
1: ನನ್ನ ಕೈನಲ್ಲಿ ಮಡಿಕೆ ಮೇಲೆ ಬಾರಿಸಿದ್ರು ಮೃದಂಗದ ನಾದ ಬರುತ್ತೆ ನೋಡು. ಹಾ ಶರ್ಮ,

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನಾಂದಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಉಡುಗೊರೆ ಒಂದ ತಂದೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಕಲ್ಪನಾ, ಜಯಶ್ರೀ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಆಹ್ಲಾದಕರವಾದಂತ ಇಂಪಾದ ಒಂದು ಗೀತೆ, ಆ ಪ್ರೇಮದ ಅನುಭವದ ಒಂದು ಅನುಭೂತಿಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

Very good, very good. Excellent. ತಾವ ಹಾಡು ಪ್ರಾರಂಭಿಸ್ತಾ ಇದೆ ಅಲ್ವೆ, ಇಂಥ ಮೋಸ ನೀನ್ ಮಾಡಬಹುದೇ? ಹೇಳ್ತೀಯ, ನಾನು ನಿನ್ನ ವಧು ಪರೀಕ್ಷೆಗೆ ನೋಡಕ್ ಬಂದಾಗ ಆವತ್ ನನ್ನ ಎದುರಿಗೆ ಹಾಡಿದವಳು, ಇವತ್ತಿನವರೆಗೂ ಹಾಡಿದೆ ಸುಮ್ಮನಿದ್ದು. ನಾನು ಮನೆಯಲ್ಲಿ ಇಲ್ದೇ ಇದ್ದಾಗ ಹಾಡೋದಕ್ಕೆ ಪ್ರಾರಂಭ ಮಾಡಿದ್ದೀಯಲ್ಲ, ಇದು ಮೋಸ ಅಲ್ದೆ ಮತ್ತೇನು ಅಂತ. ಏನೆ, ನಾನ್ ನಿನ್ ಹಾಡು ಕೇಳಿ ಆನಂದ ಪಡುವಷ್ಟು ರಸಿಕ್ತನ ಕೂಡ ಇಲ್ದೋನು ಅಂತ ನಿನ್ನ ಅಭಿಪ್ರಾಯ ಏನು? ಈ ಸಂದರ್ಭದಲ್ಲಿ ನಾನು ಕೇಳೋದಿಲ್ಲ, ಇವತ್ತು ನೀನು ನನ್ನ ಎದುರಿಗೆ ಹಾಡಲೇಬೇಕು, ಇಲ್ಲಾಂದ್ರೆ ಸತ್ಯಾಗ್ರಹ ಹೋಗ್ಬಿಡ್ತೀನಿ ಅಷ್ಟೇ. ನನ್ನ ಕೈನಲ್ಲಿ ಮಡಿಕೆ ಮೇಲೆ ಬಾರಿಸಿದ್ರು ಮೃದಂಗದ ನಾಡ ಬರುತ್ತೆ ನೋಡು. ಹಾ ಶರ್ಮಾ,

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಸ್ಪಂದಾಪ್ರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ.

0: ಬಗ್ಗೆ ಹೇಳ್ತಾರೆ.
1: ಅದು ಅಲ್ಲಿ ದೊಡ್ಡ ಒಂದು ಫ್ಯಾಕ್ಟ್ರಿ ಟೈಪನೆ ಮಾಡ್ಕೊಂಡಿದ್ ನಾನು ಹೋಗಿ ನೋಡಿ ಬಂದಿದ್ದೆ ಅದನ್ನು ಸಹ. ಯಾಕಂದ್ರೆ ಒಂದೇದಾಗಿ ಬಾಳೆನಾರ ಅವ್ರ ಅಂತ ಹೇಳಿದ್ರೆ ಬಾಳೆ ಹಣ್ಣಾದ ನಂತರ ಬಾಳೆ ಗಿಡ ವೇಸ್ಟ್, ಅದು ಹೇಳ್ತಾರೆ ಕಸದಿಂದ ರಸ, ಅದ್ರ ಮರುಬಳಕೆ. ಅದನ್ನ ಅವರು ಮೆಷಿನರಿಗಳುಂಟು ಅದರಲ್ಲಿ ಫುಲ್. ನಾವೀಗ ಕಾಯಿ ಕತ್ತೈತ್ ನೋಡಿ, ಕಾಯಿ ಕತ್ತದ ಸುಂಬಿ ಇರತ್ತೆ, ಗಟ್ಟಿ ಇರತ್ತೆ ಕಾಯಿ ಕತ್ತ. ನಾವು ಕಾಮ್ಕೋರಿ ಇದ್ರೊಳಗೆ ಹುರಿ ಹಗ್ಗ ಮಾಡೋ ಕತ್ತ ಒಂದು ಆಲೋಚನೆ ಆಯ್ತಲ್ಲ, ಆಲೋಚನೆ ಬತ್ತ ನಮ್ಗೆ. ಅದೇ ರೀತಿ ಈ ಬಾಳೆ ಇದ್ರನ್ನವ್ರು ಅದೇ ಒಂದ್ ರೀತಿ ಅದನ್ನೆಲ್ಲ ತೆಗ್ದು ಅದನ್ನ ಮೆಷಿನ್ ಕೊಟ್ಟ ಅದನ್ನ ಕೀಸಿ ಈಗ ಹೊಗೆ ಸೊಪ್ಪು ಬೇರೆ ಬೇರೆ ಮಾಡ್ತಾರಲ್ಲ. ಕಾಯಿ ಕತ್ತ ಅಂದ್ರೆ ನಾವು ಕುಟ್ಟಿ ಮಾಡತ್ತ, ಇದು ಮೆಷಿನ್ ಕೊಟ್ಟು ಅದನ್ನ ದಾರ ಮಾಡಿ ಅದನ್ನ ಮತ್ತೆ ಕೂತ್ಕೊಂಡು ಅದನ್ನ ಸಪರೇಟ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಅದೊಂದು ಕ್ವಾಲಿಟಿ ಗೊತ್ತುಂಟು, ಆ ಕ್ವಾಲಿಟಿನೆಲ್ಲ ಬೇರೆ ಬೇರೆ ಮಾಡಿ ಅದನ್ನ ಕಡಿಕ ಅದರಲ್ಲಿ ಬೇರೆ ಬೇರೆ 9 mm 6 mm ಆ ರೀತಿದ ಒಂದ್ ರೀತಿ ಒಂದು ಎಂತ ಹೇಳ್ತಾರೆ ಅದು ಪ್ಯಾಡ್ ಟೈಪ್ ಇದು ಒಂದು ಶೇಪ್ ಅಲ್ಲಿ ಅದನ್ನ ಮಾಡ್ತಾರೆ. ಅದಕ್ಕೆ ಬಟ್ಟೆಯಿಂದ ಅಡಿಬದಿಗೆ ಇದು ಲೀಕ್ ಪ್ರೂಫ್ ಮೆಟೀರಿಯಲ್ ಹಾಕ್ತಾರೆ. ಲೀಕ್ ಪ್ರೂಫ್ ಮೆಟೀರಿಯಲ್ ಹಾಕಿ ಮತ್ತೆ ಫುಲ್ ಇದಕ್ಕೆ ಬಟ್ಟೆಯಿಂದ ಕವರ್ ಮಾಡ್ತಾರೆ. ಬಟ್ಟೆಯಿಂದ ಕವರ್ ಮಾಡಿ ಇದ ತರ ಅದಕ್ಕೆ 2 ಬಟನ್ ಇಟ್ಟು ನಮ್ಮ ನ್ಯಾಪ್ಕಿನ್ಗಳಿಗೆ ಬಟನ್ ಹಾಕುವ ಹಾಗೆ ಮಾಡಿ ಇಡ್ತಾರೆ. ಅದರಿಂದ ನಮ್ಮಲ್ಲಿ ಅಂದ್ರೆ ಬಟ್ಟೆ ನಾವೀಗ ಬೇರೆ ಇದ್ ಮಾಡ್ದಾವಾಗ ಮೈ ಆಗುವಂಥದ್ದು ಕೆಲವೊಮ್ಮೆ ಹ್ಯಾವಿ ಫ್ಲೋಗೆ ಅಥವಾ ಮಲಗಿದಾಗ ನಮ್ಮ ಬಟ್ಟೆ ತಾಗುದು ಈ ರೀತಿದೆಲ್ಲ ಯಾವುದು ಸಮಸ್ಯೆ ಇಲ್ಲ. ಮತ್ತೆ ಈ ನಮ್ಮ ಮ್ಯಾನ್ಸೆಸ್ಟರ್ ಬ್ಲೀಡಿಂಗ್ ಆಕ್ಚುಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಗೆ ಕೈ ಗಾಯಾರೆ ರಕ್ತ ಹೊತ್ತಲ್ಲ, ಅದೇ ರೀತಿ ಕ್ಲೀನ್ ಬ್ಲೀಡಿಂಗ್. ಆದ್ರೆ ನಾವು ಈ ಯಾವ್ದು ಡಿಸ್ಪೋಸಬಲ್ ಪ್ಯಾಡ್ ಉಪಯೋಗಿಸುತ್ತಲ್ಲ ಅದ್ರಲ್ಲಿ ನಮ್ಗೆ ಬ್ಯಾಡ್ ಸ್ಮೆಲ್ ಎಲ್ಲ ಬರುವುದುಂಟು, ಅದು ಕೆಮಿಕಲ್ ರಿಯಾಕ್ಷನ್ ಇಂದ. ಇದ್ರಲ್ಲಿ ಅದಿಲ್ಲ. ಮತ್ತೆ ಒಂದ್ ನೀವು ಅದ್ರಲ್ಲಿ ಬೇರೆ ಬೇರೆ ಟೈಪ್ ಉಂಟು, ಅಂದ್ರೆ ಕಮ್ಮಿ ಫ್ಲೋ ಇದ್ದಾವಾಗ ಸಿಂಗಲ್ ಯೂಸ್ ಮಾಡುವಂತದ್ದು, ಹೆವಿ ಫ್ಲೋ ಇದ್ದಾಗ ಅದಕ್ಕೊಂದು ಇನ್ಸರ್ಟರ್ ಇರ್ತದೆ ಎಕ್ಸ್ಟ್ರಾ ಹಾಕೊಂಡು ಸ್ವಲ್ಪ ಲಾಂಗ್ ಜರ್ನಿ ಹೆವಿ ಫ್ಲೋ ಇದಕ್ಕೆಲ್ಲ ಉಪಯೋಗಿಸುವಂಗೆ ಅದಕ್ಕೆ ವ್ಯವಸ್ಥೆಗಳುಂಟು. ಅದನ್ನೇ ಅದು ಅಂದ್ರೆ ಆ ತರವೇ ಸಿಗುತ್ತದೆ.
0: ನೀವೀಗ ಬಟ್ಟೆ ಯೂಸ್ ಮಾಡೋದು ಅದರಲ್ಲಿ ಅಂತ ಹೇಳಿದ್ರೆ, ಯೂಶುವಲಿ ನೀವು ಮೆನ್ಸಸ್ ಟೈಮ್ ಅಲ್ಲಿ ಕಾಟನ್ ಬಟ್ಟೆನೆ ಬಳಸಿದ್ರು ಅದ್ ಕೆಲವು ಸಲ ವಾಸನೆ ಒಪ್ಪುದಿತ್ತು, ಅಂದ್ರೆ ನೀವು ಸರಿ ತೊಳೆದಿಲ್ಲ, ಬಿಸಿ ನೀರಲ್ಲಿ ತೊಳೆದಿಲ್ಲ, ಬಿಸಿಲಿಗೆ ಹಾಕ್ಲಿಲ್ಲ, ಮಳೆಗಾಲ ಮನೆ ಒಳಗೆ ಹುಕ್ಸಿಟ್ಟು ಅನ್ಸ್ರಿ, ಅದೊಂದು ಸ್ಮೆಲ್ ಇರುತ್ತೆ ಅದ್ರಲ್ಲಿ. ಇದ್ರಲ್ಲಿ ಈಗ ಬಟ್ಟೆ ಯೂಸ್ ಮಾಡಿ ಅದನ್ನ ರೀಯೂಸ್ ಮಾಡುದಲ್ಲ, ಅದು ಸ್ಮೆಲ್ ಬತ್ತಿಲ್ಲ.
1: ಇಲ್ಲ ಇಲ್ಲ, ಒಳಗೆ ಬಾಳೆನಾರಿಕರು ಇರುದ್ರಿಂದಾಗಿ ಏನೋ, ಯಾಕಂದ್ರೆ ನಾನು ಯೂಸ್ ಮಾಡಿ ಕಂಡದ್ದ ಕೇಳುದ, ಅದು ನಾವು ಅದಕ್ಕೆ ತುಂಬಾ ಇಲ್ಲ ನೀರನ್ನೇ ನೀವು ಟ್ಯಾಪ್ ಆಗಿ ಹಿಂಗೆ ಡೈರೆಕ್ಟ್ ಬಿಟ್ಟರು ಒಂದಮ್ ಕ್ಲೀನ್ ಆಗಿ ಹೋಗುತ್ತೆ, ಮತ್ತೆ ಸ್ವಲ್ಪ ಅದ್ದಿ ತೆಗಿಬಹುದು, ಮತ್ತೆ ಸೋಪ್ ವಾಟರ್ ಅಲ್ಲಿ ಅದು ಸ್ಕ್ವೀಸ್ ಮಾಡೋಕೆ ಒಂದುಂಟು. ಅಂದ್ರೆ ನಾವು ಬಟ್ಟೆ ಹಿಂಡಿದಾಗ ಹಿಂಡ್ಲಿಕ್ಕಿಲ್ಲ, ಅದು ರೌಂಡ್ ಆಗಿ ಸ್ಕ್ವೀಸ್ ಮಾಡಿ ಅಥವಾ ಹಾಗೆ ಇಟ್ಟರು ಬೇಗ, ಅಂದ್ರೆ ಬಾಳೆನಾರ ಅದರಿಂದಾಗಿ ಬೇಗ ಡ್ರೈ ಆಗತ್ತ ಬಟ್ಟೆ, ಆತರ ಸ್ಮೆಲ್ ಬರುದಿಲ್ಲ, ಅಷ್ಟೇ ಫ್ರೆಶ್ನೆಸ್ ಇರುತ್ತೆ. ಅದು
0: ಬಾಳೆನಾರು ಕೂಡ ನೀವು ತುಂಬಾ ಟೈಮ್ ಅದು ಲಡ್ ಆತಿಲ್ಲ ಒಳಗೆ,
1: ಅದೇ ನಾನು ಅನ್ಸುದು. ಆದ್ರೆ ಇದಿಲ್ಲ, ಅದು ಒಳಗೆ ಅದು ಅದನ್ನ ಅವರು ಯಾವ ತರ ಒಂಥರ ಈಗ ಹಾಸಿಗೆ ಇರುತ್ತಲ್ಲ, ಹಾಸಿಗೆ ಮಾಡ್ತಾರೆ ಕಾಯಿ ಸುಂಬಿದ, ಕಾಯಿ ಸುಂಬಿದ ಹಾಸಿಗೆ ಮಾಡೋಕೆ ಯಾವ ರೀತಿ ಅವರು ಅದನ್ನೇ ಪಂಚ್ ಮಾಡಿ ಅದನ್ನೇ ಒಂದು ಯಾವ್ದು ಒಂದ್ ರೀತಿ ಅದು ಸ್ಕ್ವೇರ್ ಟೈಪ್ ಮಾಡಿ ಅದನ್ನೆಲ್ಲ ಕುಳಿಸ್ತಾರಲ್ಲ, ಆ ರೀತಿ ಏನೋ ಮೆಷಿನ್ ಅಲ್ಲಿ ಪಂಚ್ ಮಾಡಿದವಾಗ ಅದು ಹಾಗೆ ದಪ್ಪ ಆಗಿ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ. ಅದು ಲಡ್ಡ ಅಂದ್ರೆ ಲಡ್ಡಾಗಿ ಹೊರಿಯೋದು ಅಷ್ಟು ಸುಲಭದಾಗ ಆಗೋದಿಲ್ಲ ಅನ್ಸುತ್ತೆ, ಯಾಕಂದ್ರೆ ನಾನು ಉಪಯೋಗಿಸಿದೆ 4-5 ವರ್ಷ, ಅದೇ ಅಷ್ಟೇ ಫ್ರೆಶ್ ಉಂಟು ಅದು ಉಪಯೋಗಿಸಿದ ನಂತರ ಆರಾಮ.
0: ಎಷ್ಟು ವರ್ಷ ಬಳಸಬಹುದು ಆ ಒಂದು ಪ್ಯಾಡ್?
1: ಆಕ್ಚುಲಿ ಅವ್ರು ಹೇಳೋ ಪ್ರಕಾರ 3-4 ಅಂತ ಹೇಳ್ತಾರೆ, ನಾನು ಹೇಳೋ ಪ್ರಕಾರ ಬಳಸೋದ್ ಪ್ರಕಾರ 4-5 ವರ್ಷನೂ ಬಳಸಬಹುದು ಅಂತೇಳಿ ನನ್ಗೆ ಅನ್ಸ್ತಾ ಉಂಟು.
0: ಕಡೆಗೆ ಎಂತ ಮಾಡ್ತಾರೆ ಅದ್ರ ಡಿಸ್ಪೋಸ್ ಹ್ಯಾಂಗ್ ಮಾಡ್ತಾರೆ?
1: ಅದ್ರ ಡಿಸ್ಪೋಸ್ ಅಂತ ಬಟ್ಟೆ ಮತ್ತೆ ಬಾಳೆನಾರಲ್ಲ, ನೀವು ಅದನ್ನ ಓಪನ್ ಮಾಡಿ ಎಂತ ಇದಕ್ ಹಾಕಿ ಅಂದ್ರೆ ಬಾಳೆನಾರನ್ನ ಸುಟ್ಟು ಹಾಕ್ಬಹುದೇನು ಅಂದ್ರೆ ಹಾಗೆ ಅಂತ
0: ಬಿಟ್ಟು.
1: ಇಲ್ಲ ನಾನು ತಕಂಬತ್ತಿಗೆ ನನ್ನ ಏಜ್ ಒಂದಿದೆ ಇತ್ತು, ನಂತರ ನಾನು ಮೆನೋಪಾಸ್ ಆದ ನಂತರ ಅದನ್ನ ಯೂಸ್ ಮಾಡಲಿಲ್ಲ, ಹಾಗೆ ಉಂಟು ಇವತ್ತು ಸಹ ಅಷ್ಟೇ ಫ್ರೆಶ್ ಉಂಟು.
0: ಓಕೆ,
1: ಹಾಗೆ
0: ಸೊ ಹಾಗಾಗಿ ನೀವೊಂದು 4-5 ವರ್ಷ ಅದನ್ನ
1: ಬಳಸು.
0: ಇಷ್ಟೆಲ್ಲ ಕೆಂಬತ್ತಿಗೆ ಕೆಂಬರಿಗೊಂದು ಆಸಕ್ತಿ ಬತ್ತೀಗ ಎಂತಂತ ಕೇಂದ್ರೆ ಎಷ್ಟು ರೇಟ್ ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ನಾನು ಕೆಂಬದ್ ಮಾಡ್ತೆ, ಈಗ ಕೆಲವರಿಗೆ ಹೆವಿ ಬ್ಲೀಡಿಂಗ್ ಇಪ್ಪತ್ತಿಗೆ ದಿನಕ್ಕೊಂದು 3-5 ಪ್ಯಾಡ್ ಎಲ್ಲ ಹಾಕುವರು ಇಡ್ತಾರೆ, 5-6-7 ಕೆಲವು ಸಲ ಡಬಲ್ ಪ್ಯಾಡ್ ಹಾಕಂತರು, ಎಲ್ಲರೂ ಲೀಕ್ ಆದ್ರೆ ಹೊರಗಡೆ ಕೆಲಸಕ್ಕೆ ಹೋಗ್ಬಾರು, ಕಾಲೇಜಿಗೆ ಹೋಗ್ ಮಕ್ಕಳೆಲ್ಲ. ಸೊ ಇದು ಹ್ಯಾಂಗ್ ಅದ್ರ ಬಳಕೆ ಅಂದ್ರೆ ಒಂದೇ ಪ್ಯಾಡ್ ಇಡೀ ದಿನ ಇಷ್ಟು ಗಂಟೆ? ಫಾರ್ ಎಕ್ಸಾಂಪಲ್ ನಾವು ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡ್ತೀವಿ, ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡಿದಾಗ ಇಷ್ಟು ಟೈಮಿಗೆ ಅದನ್ನ ತೆಗೆದು ಒಂದ್ಸಲ ಹೊರ ಹಾಕಿ ಕ್ಲೀನ್ ಮಾಡಿ ಒಂದ್ ಸ್ವಲ್ಪ ಸ್ಟೆರಿಲೈಸ್ ಮಾಡಿದ್ರು ಒಳ್ಳೇದು, ಮಾಡಿ ನೀವು ಮತ್ತೆ ಹಾಕೊಂಡ್ರು ಒಳ್ಳೇದಂತ ಹೇಳಿದ್ರು. ಸೊ ಇದಾದ್ರೆ ಹೆಂಗೆ?
1: ಇನ್ಸರ್ಟರ್ ಅಂತೇಳಿ ಎಕ್ಸ್ಟ್ರಾ ಇರುತ್ತೆ ಇದಕ್ಕೆ, ಕಮ್ಮಿ ಫ್ಲೋ ಇದ್ದಾವಾಗ ಸಿಂಗಲ್ ಹಾಕೊಂಡ್, ಹೆವಿ ಇರುವತ್ತಿನ ಹೇಳಿದ್ ಹೆವಿ ಅಥವಾ ಲಾಂಗ್ ಜರ್ನಿಗೆಲ್ಲ ಡಬ್ಬಲ್ ಹಾಕ್ಲಕ್ಕ. ಆ ಡಬ್ಬಲ್ ಅಲ್ಲೂ ಮತ್ತೊಂದ್ ಬ್ಯಾಗ್ ಬತ್ತದ್ರೊಳಗೆ, ಅಂದ್ರೆ ಒಳ್ಳೆ ಅಂದ್ರೆ ಲೀಕ್ ಪ್ರೂಫ್ ಮೆಟೀರಿಯಲ್ ಇದೆ, ಕೊಡಿಯೋರ್ ವಿ ಟೈಪ್ ಇದು ಒಂದು ಬ್ಯಾಗ್ ಇರುತ್ತೆ ಜಿಪ್ ಇದ್ದದ್ದು. ಒಂದ್ ವೇಳೆ ಲಾಂಗ್ ಜರ್ನಿ ಅಥವಾ ನೀವು ಲಾಂಗ್ ಟೈಮ್ ಕಾಲೇಜು ಆಫೀಸ್ ಅಲ್ಲೋ ಇರುವಂತಿದ್ರೆ ಆ ಇನ್ಸರ್ಟರ್ ಉಂಟಲ್ಲ ಅದನ್ನ ತೆಗ್ದು ವಾಶ್ ಮಾಡಿ ಆ ಬ್ಯಾಗ್ ಒಳಗೆ ಹಾಕೊಂಡು ಎಕ್ಸ್ಟ್ರಾ ಇನ್ಸರ್ಟರ್ ಹಿಡ್ಕೊಂಡು ಹೋಗಿ ಹಾಕೊಳ್ಬಹುದು. ಆ ತರದ ವ್ಯವಸ್ಥೆನು ಉಂಟು. ಅದ್ರೊಳಗೆ ಫುಲ್ ಸೆಟ್ ಅಂತ ಹೇಳಿದ್ರೆ ಆಕ್ಚುಲಿ ಅಂದ್ರೆ ಒಂದ್ ಮೂರ್ ಬೇಸ್ ಮೂರ್ ಇನ್ಸರ್ಟರ್ ಆರ್ ಪೀಸ್ ಬರುತ್ತೆ ಒಂದಿದ್ರೊಳಗೆ, ಆಲ್ಮೋಸ್ಟ್ ಅದು ಸಾಕಾಗತ್ತೆ. ಇಲ್ಲ ಅಂದ್ರೆ ನಾವಂದ್ರೆ ಮತ್ತೊಂದ್ ತಗೊಳ್ಬಹುದು ಆನ್ಲೈನ್ ಆಗಿ ಅವೈಲೇಬಲ್, ಆನ್ಲೈನ್ ಆಗೂ ಸಿಗುತ್ತೆ, ಆನ್ಲೈನ್ ಆಲ್ ಓವರ್ ವರ್ಲ್ಡ್ ಉಪಯೋಗಿಸ್ತಾ ಇದ್ರಿ ಇವತ್ತು.
0: ಎಂತಲ್ಲಿ ಹುಡುಕಕ್ಕೆ ಆನ್ಲೈನ್?
1: ಸೌಖ್ಯಂ
0: ಸ್ಯಾನಿಟರಿ ಪ್ಯಾಡ್ಸ್.
1: ಸೌಖ್ಯಂ ಸ್ಯಾನಿಟರಿ ಪ್ಯಾಡ್ಸ್ ಅದು ಅಂದ್ರೆ ಅದ್ರೊಳಗೆ ಸ್ವಲ್ಪ ಸ್ವಲ್ಪ ಸ್ಪೆಲ್ಲಿಂಗ್ ಎಲ್ಲ ಆಚೆ ಇರ್ಬಹುದು. ಇದು SEIU ಕೆಲವ್ದು SO ಇರ್ಬಹುದು. ಇದು ಸೌಖ್ಯಮ್ಮ ಮತ್ತೆ ಇದ್ರದ್ದು ಅಮೃತಾನಂದಮಯಿ ಅದ್ರ ದಂಡರಲ್ಲಿ ಬರುವಂತದ್ದು.
0: SAU KHYAM
1: ಕೆ ಸೌಖ್ಯಂ
0: KYAM SAU KYAM ಅಂತ ಇರುತ್ತೆ. ಸೊ ಅದು ಅಮೃತಾನಂದಮಯಿಂದ, ಸೊ ಅದನ್ನ ಕಂಡ್ಕೊಂಡು ತಕೊಂಡ್ರೆ ಒಳ್ಳೇದು. ಸೇಮ್ ಬ್ರ್ಯಾಂಡ್ ನೇಮ್ ಒಂದೊಂದು ಸ್ಪೆಲ್ಲಿಂಗ್ ಆಚೀಚೆ ಇದ್ದು ಇರೋ ಚಾನ್ಸಸ್ಗಳು ಇರುತ್ತೆ.
1: ಬಾಳೆನಾರಿದ್ ಮಾತ್ರ, ಬಾಳೆನಾರಿದ್ ಮತ್ತೆ ಎಲ್ಲೂ ನಾನು ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ದಂಗಿಲ್ಲ. ಬಾಳೆನಾರಿಂದ ಮಾಡೋದು ಅವ್ರು ಮಾತ್ರ, ಅಲ್ಲಿದ ಮಾತ್ರ.
0: ಓಕೆ, ಎಷ್ಟಿರುತ್ತೆ ಅದಕ್ಕೆ ರೇಟ್? ಒಂದ್ ಪ್ಯಾಡ್ಗೆ
1: ಸ್ಟಾರ್ಟರ್ ಪ್ಯಾಕ್ ಅಂತೇಳಿ ಇರುತ್ತೆ. ಸ್ಟಾರ್ಟರ್ ಪ್ಯಾಕ್ಗೆ ಒಂದ್ ನೈಟ್ ಒಂದ್ ಡೇ ಎರಡು ಪ್ಯಾಡ್ ಇರುತ್ತೆ. ಎರಡು ಪ್ಯಾಡ್ ಅಂದ್ರೆ ಎರಡು ಬೇಸ್ ಎರಡು ಇನ್ಸರ್ಟರ್, ನಾಲ್ಕು ಪೀಸ್ ಇರುತ್ತೆ. ಇನ್ಸರ್ಟರ್ ಅನ್ನ ಸಿಂಗಲ್ ಹಾಕೊಳಕ್ ಆಗುದಿಲ್ಲ, ಅದು ಲೀಕ್ ಆಗುತ್ತೆ. ಬೇಸ್ ಮ್ಯಾನೆ ಎಕ್ಸ್ಟ್ರಾಕ್ ಮಾತ್ರ ಉಪಯೋಗಿಸುದು. ಅದು ಎರಡು ಸೆಟ್ಟಿಗೆ ಆಕ್ಚುಲಿ ಒಂದು ಆನ್ಲೈನ್ ಆಗಿ ಗೊತ್ತಿಲ್ಲ, ಅದ್ರಲ್ಲಿ 390 ಅಂತೇಳಿ ಉಂಟು, 390 ಅಂತೇಳಿ. ನಾನು ಆಕ್ಚುಲಿ ಅಲ್ಲಿಂದ ನಾನು ಹೋಗಿ ತಂದು ಅವೇರ್ನೆಸ್ ಪ್ರೋಗ್ರಾಮ್ ನಾ ತುಂಬಾ ಮಾಡ್ತೆ, ಅಲ್ಲಿ ಕೊಡೋಕ್ಕೋಸ್ಕರ ನಾನು ಅಲ್ಲಿಂದ ಹೋಗಿ ತರ್ತಿದ್ದೆ. ಅದೀಗ ಆವಾಗ 350 ಇದೆ, ಈಗ ಅಂದ್ರೆ ಅದಕ್ಕೆ ಮೆಟೀರಿಯಲ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿ 375 ಈ ಸರಿ, 375 ಹೇಳ್ತಾ ಇದ್ರೆ ಅಷ್ಟೇ.
0: ರೀಯೂಸಬಲ್ ಅಲ್ವಾ? ಅಲ್ಲ, ನಾಕೆಂಬುದು ಈಗ ನೀವೀಗ ಇಲ್ಲಿ ಶಾಲೆಗಳಿಗೆ ಕಾಲೇಜ್ಗಳಿಗೆ ಎಲ್ಲ ಹೋಗಿ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ರಲ್ಲ, ಮಕ್ಕಳೆಲ್ಲ ಯೂಸ್ ಮಾಡ್ತಾ ಇದಾರ?
1: ಮಾಡ್ತಾ ಇದ್ರೆ ನಂಗೆ ಸುಮಾರು ಜನ ಫೀಡ್ಬ್ಯಾಕ್ ಕೊಟ್ಟಿದ್ರೆ. ಈಗಳು ಎಂತ ಆಯ್ತಂದ್ರೆ ಮೊನ್ನೆ ಒಂದಿನ BMC ಅದಲ್ಲ ಹಾಸ್ಟೆಲ್, BCM ಹಾಸ್ಟೆಲ್ ಗೆ ಅವರ ಆಶಾದೇವಿ ಮೇಡಮ್ ಅಂತ ಹೇಳಿದ್ರೆ ಅವರು ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಕರೆದ್ರೆ. ಯಾಕಂತ ಹೇಳಿದ್ರೆ ಬೇರೆ ಕಾರ್ಯಕ್ರಮ ಯೋಗ ಡೇಗೆ ಹೋದ್ ನಾನು, ಯೋಗ ಡೇಗೆ ಹೋದಾಗ ಅವ್ರ ಹತ್ರ ನಾನು ಇದ್ರ ಬಗ್ಗೆ ಮಾತಾಡಿ ಮಕ್ಕಳಿಗೆ ಒಂಚೂರು ಮಾಹಿತಿ ಕೊಟ್ಟೆ. ಮಾಹಿತಿ ಕೊಟ್ಟಾಗ ಅವ್ರು ಹೇಳಿದ್ರೆ ನಿಜವಾಗ್ಲೂ ಇವತ್ತಿನ ಅವಶ್ಯಕತೆ ಅಂದ್ರೆ ಮಕ್ಕಳ ಈ ಅಂದ್ರೆ ಡಾಕ್ಟರ್ ಇದ್ದೆ ನನ್ನೊಟ್ಟಿಗೆ, ಡಾಕ್ಟರ್ ಹೇಳ್ರು ಹೆಲ್ತ್ ಇಶ್ಯೂಸ್ ಏನೆಲ್ಲ ಬರ್ತುಂಟು ಅದರಲ್ಲಿ ಅಂತೇಳಿ. ಹಾಗಾಗಿ ಹೆಲ್ತ್ ಇಶ್ಯೂಸ್ ಒಂದು, ಎರಡನೇದಾಗಿ ಹಾಸ್ಟೆಲ್ಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನೀವು ಅವಾಗ ಹೇಳ್ದಾಗೆ ಇದು ಬಿಸಾಡೋದು, ಸಿಕ್ಕಲ್ ಬಿಸಾಡೋದು,
0: ಮತ್ತೆ
1: ಇದಕ್ಕೆ ಕಮೋಡ್ ಒಳಗೆ ಹಾಕಿ ತುರ್ಕಿ ಬಿಡುದು, ಬ್ಲಾಕ್ ಆಗುದು, ಪೈಪ್ ಲೈನ್ ಬ್ಲಾಕ್ ಆಗುದು, ತುಂಬಾ ಸಮಸ್ಯೆಗಳು ಬರ್ತಾ ಉಂಟು. ಅವರು ಇದ್ರ ಬಗ್ಗೆ ಹೇಳ್ದವಾಗ ಇದ್ರ ಬಗ್ಗೆ ಅವರು ಸ್ವಲ್ಪ ತಿಳ್ಕೊಂಡ್ರು, ಸ್ಟಡಿ ಮಾಡ್ರು, ಇವತ್ತು ನನಗೆ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ BCM ಹಾಸ್ಟೆಲ್ಗಳಲ್ಲಿ ಡಿಸ್ಪೋಸಬಲ್ ಪ್ಯಾಡ್ಸ್ ಯೂಸ್ ಮಾಡೋಕೆ ಇಲ್ಲ, ಕಂಡೀಷನ್ ತಂದ್ಬಿಟ್ಟಿದ್ರೆ. ಯಾವ್ದು ರೀಯೂಸಬಲ್ ಅಥವಾ ನೀವು ಕಾಟನ್ ಬಟ್ಟೆ ಉಪಯೋಗಿಸಿ ಅಥವಾ ಈ ತರದ ಮಾರ್ಕೆಟ್ ಅಲ್ಲಿ ಬೇಕರ್ ಸಿಗುತ್ತೆ ಅಥವಾ ಮನ್ಸೆಸ್ಟ್ರಲ್ ಕ್ಯಾಪ್ ಉಪಯೋಗಿಸಿ, ಅದು ತುಂಬಾ ಒಳ್ಳೆ ಡಿಸಿಷನ್. ಯಾಕಂತ ಹೇಳಿದ್ರೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮತ್ತೆ ಪರಿಸರ ದೃಷ್ಟಿಯಿಂದ ಅಥವಾ ಮತ್ತೆ ಹಾಸ್ಟೆಲ್ಗಳ ಸ್ವಚ್ಛತೆ ದೃಷ್ಟಿಯಿಂದ ಎಲ್ಲದರಿಂದಾಗಿ ಒಳ್ಳೆ ಆಗಿದೆ. ಮಕ್ಕಳ ಹಣ ಉಳಿತಾಯ ಆಗ್ತದೆ ಇದರಲ್ಲಿ. ಹಾಗಾಗಿ ಮತ್ತೆ ತುಂಬಾ ಸರ್ಕಾರಗಳು ಅಂದ್ರೆ ಹರಿಯಾಣ, ಉತ್ತರಾಖಂಡದ ಕೆಲವು ಇದ್ರಗಳು ಆರೋಗ್ಯ ಡಿಪಾರ್ಟ್ಮೆಂಟ್ ಇಂದ ಸಹ ಇವತ್ತು ಸೌಖ್ಯಂ ಫೌಂಡೇಶನ್ ಒಟ್ಟಿಗೆ ಟೈಅಪ್ ಆಗಿರು.
0: ಓಕೆ,
1: ಟೈಅಪ್ ಆಗಿ ಅವರು ಅಲ್ಲಿ ಸಹ ಅಲ್ಲಿ ಕಾಲೇಜ್ಗಳಲ್ಲಿ ಎಲ್ಲ ಇದ್ರ ಬಗ್ಗೆ ತುಂಬಾ ನಡೀತಾ ಉಂಟು, ಕೇಸ್ ಸ್ಟಡೀಸ್ ಮಾಡ್ತಾ ಇದ್ರು ಇದ್ರ ಬಗ್ಗೆ, ಮಕ್ಕಳಿಗೆ ಇದನ್ನ ಉಪಯೋಗಿಸ್ಬೇಕಂತ ಹೇಳಿ ಅಲ್ಲೂ ಸಹ ಈ ಗೌರ್ಮೆಂಟ್ ಇಂದ ಕೊಡುವಂತದ್ದು ಇತ್ತಲ್ಲ ಇದನ್ನೇ ಕೊಡ್ತಾ ಇದ್ರು ಕೆಲವು ಕಡೆಗಳಲ್ಲಿ. ಅಂದ್ರೆ ಸುಮಾರು ಗೌರ್ಮೆಂಟ್ಗಳು ಅಂದ್ರೆ ನೀವು ಸೌಖ್ಯಂ ಫೌಂಡೇಶನ್ ಹೋದ್ರೆ ಅದು ಸಿಗ್ತದೆ. ತುಂಬಾ ಸರ್ಕಾರವೇ ಈಗ ಇದ್ರ ಆರೋಗ್ಯ ಡಿಪಾರ್ಟ್ಮೆಂಟ್ ಪ್ರಮೋಟ್ ಮಾಡ್ತಾ ಇದ್ದಾರೆ, ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಮತ್ತೆ ಕಮ್ಮಿ ಭಾರತದ ಹೊರಗೂ ಸಹ ಇವತ್ತು ಆನ್ಲೈನ್ ಆಗಿರೋಕ್ಕೋಸ್ಕರ ಹೊರಗೂ ಸಹ ಇದ್ರ ಬಗ್ಗೆ ತುಂಬಾ ಡಿಮಾಂಡ್ ಬರ್ತಾ ಇದೆ. ಒಂದು ಇದ್ರ ಪ್ರಕಾರ ನಾನು ಒಂದು ನೋಡ್ದವಾಗ ಇದ್ರದ ರಿಸಲ್ಟ್ಗಳು ಅಲ್ಲಿನವರು ಸಹ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ರು ಇವತ್ತು ಈ ರೀತಿ ನಮ್ಗೆ ಇದಾಗಿದೆ ಅಂತ ಹೇಳಿ. ಒಂದು 10,000 ಜನ ಫೀಡ್ಬ್ಯಾಕ್ ಒಳಗೆ ಕೆಲವು ಹೊರದೇಶದವ್ರ ಫೀಡ್ಬ್ಯಾಕ್ ಉಂಟು ಇದ್ರದ ರಿಸಲ್ಟ್ ಗಳನ್ನ ಹೇಳ್ಕೊಂಡು. ಹಾಗಾಗಿ ಅದನ್ನ ಯಾರು ಸಹ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ನೋಡಬಹುದು.
0: ಆನ್ಲೈನ್ ಮಾತ್ರವಾ, ಇಲ್ಲಿ ಯಾವ್ದು ಸ್ಟೋರ್ಗಳಲ್ಲಿ
1: ಇಲ್ಲ, ಇಲ್ಲಿ ಯಾವ ಸ್ಟೋರ್ಗಳಲ್ಲಿ ಅಂದ್ರೆ ಮನ್ಸ್ ಮಾಡಿದ್ರೆ ತಗೊಳ್ಬಹುದು ಯಾರಾದ್ರೂ, ಬಟ್ ಇನ್ ಅಷ್ಟು ಪಬ್ಲಿಸಿಟಿ ಡಿಮಾಂಡ್ ಉಂಟು. ಆನ್ಲೈನ್ ಅಲ್ಲೇ ಸಿಗ್ತಾ ಇಲ್ಲ ಡಿಮಾಂಡ್ ಇಂದ, ಅಂದ್ರೆ ಡಿಮಾಂಡ್ ಯಾವ ರೀತಿ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಸಿಗ್ತಾ ಇಲ್ಲ. ಇದ್ರಲ್ಲಿ ಇನ್ನೊಂದು ರೀತಿಯ ಅಂದ್ರೆ ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಯಾರಿಗೆ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಇಂದರಿಗೆ, ಸ್ವಸಹಾಯ ಸಂಘದವರಿಗೆ. ಇದನ್ನು ಸಹ ಸ್ವಸಹಾಯ ಸಂಘದ ಕೈಯಲ್ಲಿ ಮಾಡಿಸ್ತಾ ಇದ್ರು ಅಮ್ಮ ಅಲ್ಲಿ. ಅಲ್ಲಿನ ಅಲ್ಲಿ ಅಮೃತಶ್ರೀ ಅಂತ ಸ್ವಸಹಾಯ ಸಂಘಗಳ ಗ್ರೂಪ್ ಉಂಟು, ಅವರಿಗೆ ಅವ್ರ ಹತ್ರ ಮಾಡಿಸಿ ಇದ್ರ ಇನ್ಕಮ್ ಅವ್ರಿಗೆ ಹೋಗ್ತಾ ಉಂಟು. ಸೌಖ್ಯಂ ಫೌಂಡೇಶನ್ ಅಂದ್ರೆ ಕೆಲಸ ಮಾಡುವವರು ಅವರೇ, ಸ್ವಸಹಾಯ ಸಂಘದವರು. ಇದಂದ್ರೆ ಬಹಳ ರೀತಿಯದ್ದು, ಪರಿಸರ, ನಮ್ಮ ಆರೋಗ್ಯ, ಇನ್ನೊಂದ್ಬರಿಗೆ ಫೈನಾನ್ಷಿಯಲ್ ಹೆಲ್ಪ್, ಎಲ್ಲ ರೀತಿಯ ಕೆಲಸಗಳು ನಡೀತಾ ಉಂಟು ಅವ್ರದ್ದು. ಹಾಗಾಗಿ ಡಿಮಾಂಡ್ ಜಾಸ್ತಿ ಉಂಟು, ಪ್ರೊಡಕ್ಷನ್ ಕಮ್ಮಿ ಉಂಟು, ಸಪ್ಲೈ ಕಮ್ಮಿ ಉಂಟು. ನಾವು ಕೆಲವರು ಹೇಳ್ತಾರೆ ಇಲ್ಲಿ ಮಾಡು ಅಂತೇಳಿ ಕೆಲವರು ಹೇಳಿದ್ರು, ಆದ್ರೆ ನಮ್ಗೆ ಇಲ್ಲಿ ರಾ ಮೆಟೀರಿಯಲ್ಸ್ ಬೇಕಲ್ಲ.
0: ಅದು ಎಲ್ಲಿಂದ ಸಿಗುತ್ತೆ?
1: ಬಾಳೆ ಅಲ್ಲೆಲ್ಲ ಬಾಳೆ ತುಂಬಾ ಅಲ್ಲ, ಬಾಳೆ ಗಿಡಗಳು ಕೇರಳ ಸೈಡ್ ಎಲ್ಲ ಬಾಳೆ ತುಂಬಾ ಇರೋದ್ರಿಂದಾಗಿ ಅವರಿಗೆ ಅಲ್ಲಿ ರಾ ಮೆಟೀರಿಯಲ್ ಸಿಗ್ತಾ ಉಂಟು. ಗಿಡ ಬಾಳೆ ಕಡ್ದ ನಂತರ ಗೊನೆ ತಗದ ನಂತರ ವೇಸ್ಟ್ ಅಲ್ಲ ಅವರಿಗದು, ಅಲ್ಲಿ ಅಲ್ಲಿ ಸಿಗ್ತಾ ಉಂಟು. ಅಲ್ಲಿ ಸ್ವಲ್ಪ ಬಾಳೆ ಗಿಡಗಳ
0: ಮೆಟೀರಿಯಲ್
1: ಸಿಗ್ತದೆ, ಇಲ್ಲಿ ಅಷ್ಟೆಲ್ಲ ಸಿಗ್ಲಿಕ್ಕಿಲ್ಲ. ಆದ್ರೂ ಮನ್ಸು ಮಾಡಿದ್ರೆ ಯಾರು ಮಾಡಬಹುದು, ಅದಕ್ಕೆ ತುಂಬಾ ಅಲ್ಲಿನವ್ರು ಬಂದು ಟ್ರೈನಿಂಗ್ ಕೊಡ್ಲಿಕ್ಕೂ ತಯಾರಿದ್ದಾರೆ ಇಲ್ಲಿನವ್ರು.
0: ಹೌದಾ?
1: ಖಂಡಿತ.
0: ವಾವ್.
1: ಪರಿಸರಕ್ಕೆ, ಪರಿಸರದ ಬಗ್ಗೆ ತುಂಬಾ ಅಮ್ಮನಿಗೆ ಕಾಳಜಿ, ಅಮ್ಮನಿಂದ ನಾವೆಲ್ಲ ನಾವೆಲ್ಲ ಅದನ್ನ ತಗೊಂಡಿದ್ದೇವೆ. 2010 ಅವರು ಸ್ವಚ್ಛ ಇದು ಇಡೀ ಅಮಲ ಭಾರತ ಕ್ಯಾಂಪೇನ್ ಅಂತೇಳಿ ಸ್ವಚ್ಛತೆ ಕಾರ್ಯಕ್ರಮ ಕೈಗೊಂಡಿರು. ನಾವು ಸಹ ಅವರದ ಪ್ರೇರಣೆಯಿಂದ ನಾವು ಸಹ 2010 ಸ್ವಚ್ಛತಾ ಕೆಲಸಗಳನ್ನು ಮಾಡ್ತಾ ಉಂಟು. ಅದೇ ರೀತಿ ಹೀಗೆ ಪರಿಸರಕ್ಕೆ ಸಂಬಂಧಪಟ್ಟ ತುಂಬಾ ಕೆಲಸಗಳನ್ನು ಮಾಡ್ತಾರಮ್ಮ. ನಮಾಮಿ ಗಂಗೆ ಅದಕ್ಕೆ ಎಷ್ಟು ಕೆಲಸ ಮಾಡಿದ್ರು, ಅದಕ್ಕೆ ಸರ್ಕಾರಕ್ಕೆ 100 crore ಹಣ ಕೊಟ್ಟಿದ್ರು ಆ ಕೆಲಸಕ್ಕೆ. ನಂತರ 2010 ಪ್ರಥಮ ಬಾರಿಗೆ ಪಂಪಾ ನದಿ 2000 ಅಮ್ಮನ ಫಾಲೋವರ್ಸ್ ಹೋಗಿ ಪಂಪಾ ನದಿಯಿಂದ ಒಂದು ಎಷ್ಟು ಒಂದು 100,000 ಗಾಡಿಯಷ್ಟು ಕಸಗಳನ್ನ ಎತ್ತಿ ತೆಗ್ದಿರೋ ಅಲ್ಲಿಂದ ಸ್ವಚ್ಛತೆ. ಅಷ್ಟು ತುಂಬಾ ಪರಿಸರದ ಬಗ್ಗೆ, ಪರ್ಯಾವರಣದ ಬಗ್ಗೆ ತುಂಬಾ ಕಾಳಜಿ ಅಮ್ಮನಿಗೆ. ಅದು ಅವರು ಹೇಳಿದ ಅವರ ಪ್ರೇರಣೆಯಿಂದ ನಾವೆಲ್ಲ ಮಾಡ್ತಾ ಉಂಟು ಅಷ್ಟೆ.
0: ಬ್ಯೂಟಿಫುಲ್. ಬಿಕಾಸ್ ಪರಿಸರಕ್ಕಾಗಿ ಯಾರೇ ಕೆಲಸ ಮಾಡ್ತಿದ್ರು ಅವ್ರಿಗೆ ನಾವು ಚಪ್ಪಾಳೆನಂತೂ ಹೊಡಿಲೇಬೇಕು. ಈಗ ಕಲ್ಪನಾ ಮೇಡಮ್, ನೀವ್ ಹೇಳಿ, ನೀವು ಈ ತರ ಕೆಲಸಗಳನ್ನ ಮಾಡ್ತಾ ಇದ್ರಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರಿ, ಸಮಾಜ ಸೇವೆ ಮಾಡ್ತಾ ಇದ್ರಿ, ಈ ಮನೇನು ಸಂಸಾರನು, ಇದು ನಾನೊಂದು ಎಲ್ರಿಗೂ ಈ ಪ್ರಶ್ನೆಕ್ಕೆ ಅಂತ. ಯಾಕಂದ್ರೆ ನಂಗಿಲ್ಲಿ ಕೂತು ನಂಗೂ ಸುಮಾರು ಸಲ ಅನ್ಸುತ್ತ ಹೆಂಗಪ್ಪ ಇದೆಲ್ಲ ಮ್ಯಾನೇಜ್ ಮಾಡೋದು, ಆಚೆ ಮಕ್ಕಳು, ಗಂಡ, ಮನೆ, ಸಂಸಾರ, ಕೆಲಸ, ನಮ್ಮ ಆಕಾಂಕ್ಷೆ, ನಮ್ಮ ವೃತ್ತಿಪರತೆ, ಇದೆಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಹೆಂಗಪ್ಪ ಇದು ಅಂತ. ನೀವ್ ಹೆಂಗ್ ಮಾಡ್ತೀರಿ ಹೇಳಿ ಕಮ್ಮ.
1: ಖಂಡಿತ ಎಲ್ಲರಿಗೂ ಇರೋದು 24 hours.
0: ಎರಡೇ ಕೈ
1: ಎರಡೇ ಕಾಲೆಲ್ಲವು. ಆದ್ರೆ ನಮ್ ಇಚ್ಛಾಶಕ್ತಿ, ನಮ್ಗೆ ಏನಾದ್ರು ಮಾಡ್ಬೇಕಂತ ಹೊರಟ್ರೆ ಅದ್ರಲ್ಲಿ ನಮ್ ಖುಷಿ ಸಿಕ್ಕುವಾಗ ಅದನ್ನ ಮಾಡ್ಕೊಳ್ತಾ ಹೋಗ್ತೇವೆ. ಮತ್ತೆ ಸಮಯವನ್ನು ಮ್ಯಾನೇಜ್ ಮಾಡೋದಂತ ಹೇಳಿದ್ರೆ ನಮಗೀಗ ಬೆಳಿಗ್ಗೆ ಸ್ವಲ್ಪ ಬೇಗ ಏಳು ಅಭ್ಯಾಸ ಮಾಡ್ಕೊಳ್ಬೇಕು, ಮತ್ತೆ ದಿನಚರಿಯನ್ನು ಯೋಗದಿಂದ ಪ್ರಾರಂಭ ಮಾಡ್ಬೇಕು. ಆವಾಗ ನಾವು ಖಂಡಿತ ನಾವು ಫುಲ್ ಇಡೀ
0: ವರ್ಷದಿಂದ ಯೋಗ ಮಾಡ್ತಾ ಇದ್ರೆ,
1: ನಾನು ಹೆಚ್ಚು ಕಮ್ಮಿ 40 years.
0: ಅರೆ ವಾ.
1: ಸೆಕೆಂಡ್ ಇಯರ್ ಡಿಗ್ರಿ ಇರುವಾಗ ನಾವು ಒಂದು ಯೋಗ ಕಲ್ತದ್ದು, ಅಲ್ಲಿಂದನೇ ಕಂಟಿನ್ಯೂ ಅಂತ ಹೇಳಿದ್ರೆ ನಾನು ಒಂದಿಷ್ಟು ವರ್ಷ ವಿದೇಶದಲ್ಲಿದ್ದೆ, ಅಲ್ಲಿ 100+ ಜನರಿಗೆ ಯೋಗ ಕಲಿಸಿ ಬಂದಿದೆ.
0: ಹೌದಾ? ವೆರಿ ಗುಡ್.
1: ನಂತರ ಇವತ್ತು ನಿರಂತರ ಯೋಗ ಮಾಡೋದ್ರಿಂದಾಗಿ ನಮ್ಗೆ ಇಡೀ ದಿನ ಎನರ್ಜೆಟಿಕ್ ಆಗಿ ಇರ್ಲಿಕ್ಕೆ ಸಾಧ್ಯತೆ ಇದೆ.
0: ಎಷ್ಟು ಗಂಟೆಗೆ ಹೇಳ್ತೀರಿ ಬೆಳಿಗ್ಗೆ?
1: ಬೆಳಿಗ್ಗೆ ನಾನೊಂದು 5 hours ಎದ್ರೆ ಒಂದ್ ಗಂಟೆ ನಂದು ಯೋಗ ಪ್ರಾಣಾಯಾಮಗಳನ್ನು ಮಾಡ್ರೆ, ಮತ್ತೆ ಒಂದ್ 10 ಒಳಗೆ ಮನೆದೆಲ್ಲ ನಾನೇ ಒನ್ ಮ್ಯಾನ್ ಶೋ, ಮನೆ ಕೆಲಸದಲ್ಲಿ ಇಲ್ಲ. ಅಷ್ಟು ಕೆಲಸವನ್ನ ಮಾಡಿ ನಾನು ಬೇರೆ ಈ ತರದ ಕೆಲಸಗಳಿಗೆ ಹೊರಡ್ತೇನೆ. ಟಿವಿ ನೋಡುವ ಅಭ್ಯಾಸ ಇಲ್ಲ, ಯಾವ ಧಾರಾವಾಹಿ ನನಗೆ ಗೊತ್ತಿಲ್ಲ.
0: ಮೊಬೈಲ್
1: ಅಂದ್ರೆ ಬೇಕಾದಕ್ಕೆ ಹಾಗೆ ಹಿಡ್ಕೊಂಡ್ರೆ ಟೈಮ್ ಹೋಗುತ್ತೆ, ಹಿಡ್ಕೊಳಕ್ ಪುರ್ಸೋತಿಲ್ಲ ಅಷ್ಟೇ, ಹಿಡ್ಕೊಳಕ್ ಪುರ್ಸೋತಿಲ್ಲ. ಹಿಡ್ಕೊಂಡ್ರೆ ಸುಮ್ನೆ ಫ್ರೀ ಇದ್ರೆ ಹಿಡ್ಕೊಂಡ್ರೆ ನಮ್ ಸಮಯ ಹೊದ್ದೆ ಗೊತ್ತಾಗೋದಿಲ್ಲ.
0: ಎಕ್ಸಾಕ್ಟ್ಲಿ.
1: ಬಟ್ ನಾನು ಬಂದ ಕಾಲ್ ಅನ್ನಷ್ಟೇ ರಿಸೀವ್ ಮಾಡ್ತೇನೆ. ನಾನು ಕಾಲ್ ತುಂಬಾ ಮಾಡೋದು ಕಡಿಮೆ, ಮಾಡುದು ಕಮ್ಮಿ, ಅವಶ್ಯಕತೆ ಇದ್ದಷ್ಟೇ. ಸುಮ್ನೆ ಕುತ್ಕೊಂಡು ಮಾತಾಡೋಕೆ,
0: ಅದು
1: ಪಟ್ಟಂಗ ಹೊಡೆಯೋದು, ಅವ್ರ ಇವ್ರ ವಿಷಯ ಮಾತಾಡೋ ಅಭ್ಯಾಸವೇ ಇಲ್ಲ, ಧಾರಾವಾಹಿಗಳನ್ನ ಕಾಣುವ ಅಭ್ಯಾಸವೇ ಇಲ್ಲ. ಟಿವಿ ಸ್ವಿಚ್ ಹಾಕದೆ ಎಷ್ಟು ವರ್ಷ ಆಯ್ತು, 1998 ನಾ ಟಿವಿ ಸ್ವಿಚ್ ಹಾಕ್ಲಿಲ್ಲ
0: ಅಂದ್ರೆ
1: ನಾನಲ್ಲೋ. ಖಂಡಿತ
0: ಸಖಿರ, ಇದನ್ನ ನಾವು ಒಂದು ಗಮನಿಸ್ಬೇಕು ಅಂತ ಅನ್ಕೇಂದ್ರೆ, ನಮ್ಮಲ್ಲಿ ಹೆಣ್ಮಕ್ಳಿಗೆ ಯೋಗ ಮಾಡ್ಕಂತ ಹೇಳಿದ್ರು ಕೂಡ ಎಷ್ಟೊತ್ತಿಗೆ ಮಾಡುದು? ಬೆಳಗ್ಗೆ ತೆಗೆದ್ಕೊಳ್ಳಿ, ಅಡ್ಗೆ ಮನೆಗೆ ಓಡಕು, ಮಕ್ಕಳನ್ನ ಶಾಲೆಗೆ ಕಳ್ಸಕು, ಮತ್ ಮನೆ ಕೆಲಸ ಮಾಡ್ಕೋ, ಅಡ್ಗೆ ಮಾಡ್ಕೋ, ಗಂಡನ್ ಕಾಣಕ, ಅತ್ತಿನ ಕಾಣಕ, ಅವ್ರನ್ ಕಾಣಕ, ಎಷ್ಟೊತ್ತಿಗೆ ಮಾಡುದು ಕಮ್ಮ ಹೇಳಿ ಅಂತ ಒಂದು ಪ್ರಶ್ನೆ ಬರ್ತತ್ತ. ನಾವ್ ಹೆಣ್ಗಳು ಎಷ್ಟೊತ್ತಿಗೆ ಪುರ್ಸೊತ್ ಮಾಡ್ಕೊಂಡ್ ಹೆಂಗ್ಸ್ರಿ ಕೆಲಸ ಇಪ್ಪದಿಲ್ಲ ಮನೆಗೆ ಅಂತ ಕೇಂದ್ರ. ಆದ್ರೆ ಒಂದು ಪ್ಲಾನಿಂಗ್ ಎಂತ ಕೇಂದ್ರ, ನೀವು 6 hours ಏಳುದಾದ್ರೆ 5 ಗಂಟೆಗೆ ಹೇಳುದಾದ್ರೆ 4 ಗಂಟೆಗೆ ಹೇಳಿ,
1: ನಮಗೋಸ್ಕರ
0: 1 ಗಂಟೆ ನಮಗೆ. ಅಂಡ್ ಇನ್ ಬಿಟ್ವೀನ್ ಮಧ್ಯಾಹ್ನ ನೀವೆಲ್ಲರೂ ಮನೇಲಿ ಇಪ್ಪದಾದ್ರೆ ಒಂದ್ 1/2 ಗಂಟೆ ಮಲ್ಕೊಳ್ಳಿ. ಅಲ್ಲಿಗೆ ಒಂಚೂರು ಬ್ಯಾಲೆನ್ಸ್ ಆಯ್ತು, ನಂಗೆ ನಿದ್ರೆ ಕಡಿಮೆ ಆಯ್ತು ಎಂಬುದಾದ್ರೆ. ಕೆಲಸಕ್ಕೆ ಹೋಗುದಾದ್ರೆ ಬಸ್ ಹಂಗ ಹೋತಿದ್ರೆ ಬಸ್ ಹಂಗ ಮನ್ಕೊಳ್ಳಿ, ಕಾರ್ ನೀವು ಬಿಡುದಾದ್ರೆ ಮಾತ್ರ ಮನ್ಕೊಂಡ್ ಕಾಯ್ಬೇಡಿ, ಇದೊಂದ್ ಜಾಗ್ರತೆ ಮಾಡ್ಕೊಳ್ಳಿ. ಈ ತರ ಮ್ಯಾನೇಜ್ ಮಾಡ್ಕೊಂಡು ಯೋಗನು ಮಾಡ್ಲಕ್ಕ, ಮೆಡಿಟೇಷನ್ ಮಾಡ್ಲಕ್ಕ, ಪ್ರಾಣಾಯಾಮನು ಮಾಡ್ಲಕ್ಕ, ಮತ್ತೆ ಹೆಂಗ್ಸರು ಸ್ಪೆಷಲಿ ಇದನ್ನೆಲ್ಲ ಮಾಡೋದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ದು ಒಂದೊಂದು ಏಜ್ ಒಂದೊಂದು ಸ್ಟೇಜ್ಗೆ ಮನಸ್ಸು ವಿಕಲತೆ ಜಾಸ್ತಿ ಆತ ಹೊತ್ತ, ಮೆನ್ಸ್ಟ್ರುಯೇಷನ್ ಬಪ್ಪದಿ ಶುರುವಾತ್, PMS ಶುರುವಾತ್, ಅದಾದ್ಮೇಲೆ 39-40 ಗಡಿ ದಾಟ್ವತಿ ಮತ್ತೆ ಮೆನೋಪಾಸ್ ಶುರುವಾತ್, ಅದಾದ್ಮೇಲೆ ಮತ್ತೆ ಉಳಿದೆಲ್ಲ ಟೆನ್ಷನ್ ಊರಾಗ ಇದ್ದಿಲ್ಲ ನಾವೇ ಮಂಡಿಗೆ ಹಾಕೊಂಡು ಮತ್ತಷ್ಟು ನಾವು ಟೆನ್ಷನ್ ಮಾಡ್ಕೊಂಡ್ ಶುರುವಾತ್. ಸೊ ಇದೆಲ್ಲ ಆಪತ್ತಿ ನಾವು ಬ್ಯಾಡ್ದಿದ್ದಕ್ಕೆ ಹಾಪಕ್ಕೆ ಶುರು ಆಪ ಟೈಮಲ್ಲಿ ಸ್ವಲ್ಪ ಯೋಗ ಮೆಡಿಟೇಷನ್ ಪ್ರಾಣಾಯಾಮಗಳು ಪ್ರಾಕ್ಟೀಸ್ ಆದ್ರೆ ಅಂತವ್ಗೆ ಹಾಪತ್ ತುಂಬಾ ಕಮ್ಮಿ ಆತ ಮತ್ತು ಹೋತ ಲೈಫ್ ಬ್ಯಾಲೆನ್ಸ್ ಆತ. ಈಗ ಕಲ್ಪನಾ ಮೇಡಮ್ ಕಂಡ್ರೆ ಎಲ್ಲಾ ಬದುಕು ಕೈಕಲ್ ಹಾಕೊಂಡಿರೋರು, ಆದ್ರೂ ಅವ್ರು ಬ್ಯಾಲೆನ್ಸ್ ಇದ್ದಾರೆ ಲೈಫ್ ಅಲ್ಲೂ ಅವರ ಜೀವನವನ್ನು ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದಾರೆ. ಸೊ ಹಂಗಾಗಿ ನಾನು ಕೇಂದ್ರದ ಟೈಮ್ ಇಲ್ಲ ಅಂದ್ರೆ ಕಣಿ ಅವರು ಸೆಕೆಂಡ್ ಇಯರ್ ಡಿಗ್ರಿ ಕಲ್ತವ್ರು, ಇನ್ನು ಬಿಡದೆ ಇನ್ನು 140 ಜನಕ್ಕೆ ಹೇಳ್ಕೊಟ್ಕೊಂಡ ತಮ್ಮ ಮಾಡ್ತಾ ಇದ್ದಾರೆ ಅಂತ. ಮತ್ತಿನ್ನೊಂದು, ನೀವು ನಿಮ್ಗೆ ಎಂತ ಗೊತ್ತಿದ್ರು ಅಲ್ಲಿಗೆ ನಿಮ್ 4-5 ಜನ ಕರ್ಕೊಂಡೇ ಹೋದ್ರೆ
1: ಖಂಡಿತ
0: ಯಾವ್ದು ನಿಮ್ಮಷ್ಟಕ್ಕೆ ನೀವು ಇಟ್ಕೊಂತೀವಿ
1: ಒಳ್ಳೇದ್ರ ಬಗ್ಗೆ.
0: ಎಸ್, ಒಳ್ಳೇದಿತ್ತಂದ್ರೆ ಎಲ್ಲರಿಗೂ ಹೇಳ್ತೀವಿ ಅವ್ರು ಬರ್ಕೋದು ಅವ್ರಿಗೂ ಒಳ್ಳೇದಾಯ್ಕ ಅನ್ನೋ ಒಂದು ಮನಸ್ಥಿತಿ. ಸೊ ಮೋಸ್ಟ್ಲಿ ಇದು ಕೂಡ ನಿಮ್ಮನ್ನ ಪಾಸಿಟಿವ್ ಆಗಿ,
1: ಖಂಡಿತ ನಾವು ಪಾಸಿಟಿವ್ ಆದಷ್ಟು ನಮ್ ಸುತ್ತಮುತ್ತ ಪಾಸಿಟಿವ್ ಆಗ್ತಾರೆ.
0: ಎಸ್,
1: ನಾವು ನೆಗೆಟಿವ್ ಆದ್ರೆ ನಮ್ ಹತ್ರ ಬರೋರು ನೆಗೆಟಿವ್ ಇರ್ತಾರೆ. ಅಲ್ಲ, ನಮ್ಗೆ ಅಟ್ರಾಕ್ಟ್ ಆಗೋದು ನೆಗೆಟಿವ್
0: ಅಟ್ರಾಕ್ಟ್.
1: ಹಾಗಾಗಿ ನಾವು ನಮಗೋಸ್ಕರ ಒಂದ್ 24 ನಿಮಿಷವರೆಗೂ ಕೊಡ್ಬೇಕಂತ ಹೇಳುವಂಥದ್ದು. ಮೆಡಿಟೇಷನ್ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಮಾಡ್ಬೇಕಂತಿಲ್ಲ, ನೀವು ಮೈಂಡ್ ಅನ್ನ ಮನಸ್ಸನ್ನ ಸ್ಟಿಲ್ನೆಸ್ ಅಂದ್ರೆ ಸ್ಟಿಲ್ ಆಗುವಂತ ಅಂದ್ರೆ ಯೋಚನೆ ತರಂಗಗಳನ್ನು ಬಂದ್ ಮಾಡ್ಲಿಕ್ಕೆ ಒಂದು ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಮಾಡ್ರು ಆಗ್ತದೆ, ಅದು ನಮ್ಗೆ ತುಂಬಾ ರಿಲ್ಯಾಕ್ಸ್ ಆಗ್ತದೆ.
0: ಕಣ್ಣು ಮುಚ್ಚಿ ನಮ್ಮ ಉಸಿರಾಟದ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸಿದ್ರೆ
1: ಅಷ್ಟೇ,
0: ಒಂದು 10 ನಿಮಿಷ ಮಾಡ್ರು ಸಾಕಾಗ್ತದೆ.
1: ಮಕ್ಕಳಿಗೂ ಸಹ ಹೇಳಿಕೊಡ್ಬೇಕಾದ್ರೆ
0: ಮತ್ತೆ ಪ್ರಾಣಾಯಾಮ
1: ಅನ್ನು ಕೆಲವೊಂದು ಅನುಲೋಮ ವಿಲೋಮ
0: ಇನ್ಹೇಲ್ ಎಕ್ಸ್ಹೇಲ್
1: ಅಷ್ಟೇ, ಉಸಿರಾಟ ಅದೇ, ಅದನ್ನು ಸಹ ಕೌಂಟ್ ಮಾಡ್ತಾ ಒಳತಗೊಳ್ಳುವಾಗ 1, 2, 3, 4, 5 ಅಂದ್ರೆ ಅಷ್ಟೇ, ಅದಕ್ಕಿಂತ 1 ಕೌಂಟ್ ಜಾಸ್ತಿ ಬಿಡ್ಬೇಕು ಹೊರಗೆ ಅಂತ ಹೇಳ್ತಾರೆ.
0: ಓಕೆ,
1: ಅದೇ ಸಿಂಪಲ್ ಮಾಡಿ ಅಂದ್ರೆ ಒಟ್ಟು ನಮ್ಮ ಆರೋಗ್ಯ ಇದ್ರೆ ಇಡೀ ಕುಟುಂಬ ಸರಿ ಇರತ್ತೆ, ಹೌದಾ ಅಲ್ವಾ?
0: ಎಕ್ಸಾಕ್ಟ್ಲಿ, ಹೆಣ್ಮಕ್ಳು ಸರಿ ಇದ್ರೆ, ಮನೆಯಲ್ಲಿ ಹೆಣ್ಣು ಸರಿ ಇದ್ರೆ ಆ ಸಂಸಾರ ಒಳ್ಳೇದಿರುತ್ತೆ ಅಂತ.
1: ಅದೇ, ನಾವು ಮಕ್ಕಳದ್ದು ಗಂಡನಿಗೆ ಮನೆಯವರಿಗೆ ಅತ್ತೆ ಮಾವ ಇದ್ರೆ ಎಲ್ಲರಿಗೂ ನಾವು ಸರಿಯಾಗಿ ನೋಡ್ಕೊಳಕಿದ್ರೆ ನಾವು ಮೊದಲು ಸರಿ ಇರ್ಕ.
0: ಕರೆಕ್ಟ್.
1: ಹಾಗಾಗಿ ನಮ್ಮನ್ನು ಸರಿ ಮಾಡ್ಕೊಳ್ಬೇಕಿದ್ರೆ ಇದೆಲ್ಲ ಕೆಲವೊಂದು ಪಾಯಿಂಟ್ಸ್ಗಳು ಖಂಡಿತ. ಯೋಗ ಮಾತ್ರ ನಾನು ವಾಪಸ್ ಒತ್ತಿ ಹೇಳುವಂತ, ನಾನು ಮಾಡಿ ನನ್ನ ಅನುಭವದ ಮುಖಾಂತರ ಹೇಳುವಂತದ್ದು, ನಂಗೆ ಎಷ್ಟು ಯಾವುದು ಸ್ಟ್ರೆಸ್ ಅಥವಾ ಆರೋಗ್ಯ ಸಮಸ್ಯೆ ಇಲ್ಲವೇ ಇಲ್ಲ ಇವತ್ತಿಗೂ. ಹಾಸ್ಪಿಟ್ಲಿಗೆ ಏನೋ ಡೆಲಿವರಿ ಆಗುವಾಗ ಹೋದದ್ ಬಿಟ್ರೆ ಬೇರೆ ಒಂದು ಮೆಡಿಷನ್ ಈಗ ಮತ್ತೊಂದಕ್ಕೂ ಹೋಗಿ ಅಡ್ಮಿಟ್ ಇದೆ ಅಭ್ಯಾಸವೇ ಇಲ್ಲ. ಯಾಕಂದ್ರೆ ಯೋಗ ನಮ್ಮನ್ನ ಅಷ್ಟು ಫಿಟ್ ಆಗಿ ಇಡುತ್ತೆ.
0: ಯೋಗವೇ ಆರೋಗ್ಯ ಭಾಗ್ಯ ಅಲ್ಲ,
1: ಯೋಗದಿಂದ ನಿರೋಗಿ ಆಗುವಂತರಲ್ಲ.
0: ಎಸ್,
1: ನಾನು ಎಕ್ಸ್ಪೀರಿಯನ್ಸ್ ಅಂತ ಹೇಳು, ನಂದೇ
0: ನಿಮ್ಮ ಅನುಭವ.
1: ಅನುಭವ
0: ಕಲ್ಪನಾ ಭಾಸ್ಕರ್ ಅವರೇ, ತುಂಬಾ ಖುಷಿ ಆಯ್ತು ನಂಗೆ. ನಂಗೆ ಈ ತರ ನಿಮ್ ತರ ಆಕ್ಟಿವ್ ಆಗಿರ್ತಾರಲ್ಲ ಎಲ್ಲಾ ಟೈಮಲ್ಲೂ ನಗಾಡ್ಕೊಂಡು ಖುಷಿಯಲ್ಲಿ, ಜೊತೆಗೆ ಬೇರೆಯವ್ರಿಗೆ ಎಂತ ಹೆಲ್ಪ್ ಮಾಡ್ಕ ಸಹಾಯ ಮಾಡ್ಕ ಅದಿದ್ದಾಗ ಅವರೆಲ್ಲ ಕಲ್ಪನಾ ಭಾಸ್ಕರ್ ಅವ್ರ ತರ ಇರ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ರೇಡಿಯೋ ಕುಂದಾಪುರದ ಕೇಳೆ ಸಖಿ ಕಾರ್ಯಕ್ರಮಕ್ಕೆ ಬಂದ ಇಷ್ಟು ಲೈಕ್ ಸ್ಯಾನಿಟರಿ ಪ್ಯಾಡ್ ಯಾವ್ದ್ರಲ್ಲಿ ಮಾಡದ್ದ? ಬಾಳೆ ನಾರಲ್ಲಿ. ಸೊ ಒಳ್ಳೆ ಮಾಹಿತಿ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ
1: ನಿಮಗೂ ಕೂಡ ಇದೊಂದು ಅಂದ್ರೆ ಈ ವಿಚಾರಗಳನ್ನು ಜನರಿಗೆ ತಿಳಿಸ್ಬೇಕಮ್ಮ ನಮ್ಮ ಇದಕ್ಕೆ ನೀವು ದೊಡ್ಡ ಮಟ್ಟದಲ್ಲಿ ಇದನ್ನು ತಿಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ, ನಿಮಗೂ ಕೂಡ ಧನ್ಯವಾದಗಳು.
0: ಓಕೆ, ಈಗ ಒಂದು ಲಾಸ್ಟ್ ಇದು, ಬಾಳೆ ನಾರಲ್ ಅಂತ ಹೇಳಿದ್ರಲ್ಲ, ಅವ್ರು ಸರ್ಚ್ ಮಾಡುದು ಎಂತ ನಾಳೆ ಹಾಕೋದಕ್ಕೆ?
1: ಸೌಖ್ಯಂ ಫೌಂಡೇಶನ್ ಹೋಗಿ ಸೌಖ್ಯಂ ಅಂತೇಳಿ ಹಾಕಿದ್ರೆ ಸಾಧಾರಣಕ್ಕೆ ಬರುತ್ತದೆ,
0: ಸ್ಯಾನಿಟರಿ ಪ್ಯಾಡ್ ಬರ್ತದೆ. ಓಕೆ ಸರಿ, ಬೇಕಾದವರು ಈ ತರ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಅಂತ ಇನ್ನೊಂದ್ಸಲ ಹೇಳ್ತಾ ಪ್ರಿಯ ಕೇಳುಗ್ರೆ, ಇವತ್ತಿನ ಈ ಕೇಳೆ ಸಖ್ಯ ನಮ್ಮ ಮುಗಿಸಿ ನಾವು ಹೊರಡ್ತಾ ಇತ್ತು. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.
2: ಮಾತಾಡ್ರಲ್ಲ ಮಾರ್ರೆ, ಸುಮ್ಮನ್ ಕೂತಿರಲ್ಲ ಮಾರ್ರೆ, ಓವರ್ ಬ್ಯಾಮಣ್ಣ ಕಂಡಗೆ ಬೇಡ ಬೇಡ ನಿಸ್ಕೇದ ಕಂಬೇಡ.

ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಕೊಡೇಶ್ವರ ಕುಂಬಾಚಿ ತೆಕ್ಕೆಟೆ ಕೋಟೆ ಸಾಲಿಗ್ರಾಮ ಸಾಸ್ತನ ಮಾಪುಗಳ ಬ್ರಹ್ಮಾವರ ಉಡ್ತಿ ಉಡ್ತಿ ಉಡ್ತಿ ಉಡ್ತಿ.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ್ ಕಾಣಿ, ಅಲ್ಲಲ್ಲ ಕೇಳಿ.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್ ಎಲ್ರಿಗೂ, ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತಪಡಿಸೋ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವುದಂದ್ರಿಯಾ, ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತೋ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ ಮೂರು ಕಾದಂಬರಿ ಇತ್ತಲೆ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು ಆರು ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರದ ಪುರಾಣಿಕ ಮಾಡ್ತರು. ಈ ಮೊದಲನೇ ಮಗನ ಶಂಕರನ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ನು ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯ್ಯಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ, ಅದನ್ನ ಶ್ರೀಜಿತ್ ಸೋಮಯ್ಯಜಿ ಮಾಡ್ತು. ಇನ್ನು ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ ಈಗ ಮರಳಿ ಮನೆಗೆ ಕಥಾವಾಚನವನ್ನ.

0: ಮತ್ತೆ ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಗೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಗಳು ಮಡಿಲೇ ಮಾಡ್ಕೊ ತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತು, ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನಕ ಕಣಗಿತ್ತು. ನಂಗ್ ಕಾಫಿ ಸಿಹಿ ಇದ್ರೆ ಆತಿಲ್ಲ ಅನ್ಕಂಡ್ ಗೊತ್ತಿಲ್ಲಯ ನಿಂಗೆ?
0: ನಾನು ಅದನ್ನೇ ಕುಡ್ದಿನಲೆ, ಸಮ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದ್ದು ಆಯ್ತು.
0: ಇರ್ಲಿ ಬಿಡಿ, ಹಂಗಾರ್ ಬೇರೆ ಮಾಡ್ಕೊ ತಕ ಬತ್ತೆ. ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕ ಬಾ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ಕಾಗ್ದ ಬಂದಿತ್ತ.
1: ಎಂತ
2: ಕಾಗ್ದ? ಕಾಗ್ದ ಬಂದಿತ್ತ. ದೊರೆ ಕಾಗ್ದ ಬರಿಲ್ಲ, ಕಾಗ್ದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗ್ದ ಬಂದಿತ್ ಕಣ್.
1: ದೊರೆ ಕಾಗ್ದವ? ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತ ಅಂಬ್ರ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಹೇಗ್ಲಿಕ್ ಬತ್ ನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿತ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ನಂಗ್ ಓದಕ್ಕಾಗ್ತಾನ? ಕಣ್ಕ ಅಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ,
2: ನಾ ಬತ್ತಿಯಕ?
1: ದೊರೆ ಬತ್ ನಂಬ್ರ, ದೊರೆ ಬತ್ ನಂಬ್ರ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತ, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ ನಂಬ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೇಯ, 8 ಆಯ್ತ ಕಂಡೆ. ಥೋ, ಇದು ಎಂತದ ಇದು? ಕಾಫಿ ಸಕ್ಕರೆ ಹಾಕ್ಲಿಲ್ಲಲೆ.
0: ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ್ಲಾಗ ಹೇಳದ್? ನಂಗ್ ಕಾಫಿ ಸಿಹಿ ಆಯ್ರಕ್, ನೀವು ಕುಡಿಯೋ ಹಂಗೆ ಕೈ ವಿಷ ಅಲ್ಲ ನಾ ಕುಡುದ.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗೆ ಎಂತ ಇಷ್ಟ ಅನ್ಕಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ.
3: ರಜಾ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ್ ಹೇಳ್ ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗ್ ಹೆಂಗ್ ಗೊತ್ತಾತ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನನ್ ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲು ಏನೋ.
3: ಅಮ್ಮ ಎಲ್ರು ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿಬ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನು ಕರ್ಕ ಬರ್ಕಿತ್ತು. ಪಾಪ, ಅಜ್ಜಿ ಅಂದ್ರ ಅವಕ್ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈ ಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ ಬಂದು ಸಾಕಾಯ್ತು.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತಿಯ?
3: ನೀನ ಬೆಂಗಳೂರಿಗೆ ಬತ್ತೀಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತು. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತು, ಬೆಳಗ್ಗೆ ಮಾತಾಡುವಾಕ. ನಂಗ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಣ್ಣ ಹೋಗು ಉಣ್ಣ ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ ಏನಮ್ಮ.

0: అమ్మా
1: అమ్మా,
0: ఎంత కర్త్యంద్రు
1: దొరే బా, ఇల్లి కూతుకో. నావిబ్బరు బెంగళూరికి హోపద, నాళ సాయంకాల కలదనా?
0: అమ్మా మాత, ನಾನಿಪ್ಪುದ ಬೆಂಗಳೂರಿಗೆ ಬರಸ್ತಳವಮ್ಮ, ಅಲ್ಲಿ ನಿಂಗೆ ಸರಿ ಆತಿಲ್ಲ.
1: ಕಣ್ ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ ನಿಂಗೆ ಅಲ್ಲೆಂತದ ಸೌಕರ್ಯ ಇಲ್ಲ.
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ, ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸೋಕೆ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರು ಎಂತ ನಡ್ಸೋದು ಅದನ್ನ? ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಣ್ಕಂತಿಲ್ಲ ಮರಯ್ಯ.
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ? ಎಷ್ಟು ಚಂದ ಕಣ್ಕಂತ್ರ ನಿನ್ನ, ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹಾ ಹೌದೌದು, ದೂರದ ಬೆಟ್ಟ ಕಣ್ಣಿಗ್ ನುಣ್ಣಗಂಬ್ರು, ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಂತತ್ತು. ನಂಗೆ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಗಿ ಹೋಯ್ತು. ನಾ ಹೇಳೋದಿಷ್ಟೇ, ನಿನ್ನನ್ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ, ಆಗ ನೀ ನನ್ ಜೊತೆ ಇರ್ಲಕ್ಕ.
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲ್. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ? ಇಲ್ ಕಾಣ, ನೀ ಒಂದು ಅಲ್ಲಿಗೆ ನನ್ನ ಕರ್ಕ ಹೋಗು, ಇಲ್ಲ ನೀನೆ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯೂ ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
0: ನಾ ಬಂದೆ ಅತ್ಗೆ. ಅಲ್ಲ ಅಮ್ಮನ್ನ ಅಲ್ಲಿ ಕರ್ಕೊಂಡ್ ಹೋರೆ, ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿ ಇತ್ತಲೇ ಸ್ವಲ್ಪ ಒರಟ್ ಅಂದ್ರು ಒರಟು. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲೇ.
3: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ, ನಾಳೆ ಪಾಯಸದ ಊಟವೆ ಮಾಡಿ ಹಾಕ್ಲ.
0: ಅಲ್ಲ ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ, ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಳ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ?
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ ಎಂಟು ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟ್ರೊಳಗ್ ನಾನು ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, ಎಂಟು ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ, ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದುರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ, ಆಮೇಲೆ ಎಲ್ಲ ತಾನಾಯಿ ಮರ್ತೋತ್ತ. ಅತ್ತೆ ಕಾಫಿ ತಂದಿದೆ ತಕಣಿ. ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ ಎಂಟು ದಿನ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೇಳೆ ಹೇಳ್ತಾ ಆಯ್ಕೊಂಡಿದ್ದ ಶಂಕರ, ಗೋವಿಂದ ನಮ ಕಾಫಿ ಅಲ್ಲ, ನನ್ನ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದ ನಮ ಮಾತ್ರ ಹತ್ಯ ಶಾಪ, ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದ ಏನಮ್ಮ ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದ ಏನಮ್ಮ ಇಲ್ ಕಾಣ, ಇದು ನನ್ನ ಕಡೆ ಮಾತು, ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದ ಏನಮ್ಮ ಗೋವಿಂದ

0: ಹೋಯ್ ಅತ್ತೆ ಕಾಫಿನು ಕುಡಿದೆ ಕೂತಿರ್ಕಾಣಿ, ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ಟು ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ, ಎಂತ ಮಾಡುದೀಗ?
1: ಹೌದ ಹಂಗಂದ್ಲ ಅಮ್ಮ.
0: ಹೌದ್
1: ಎಂತ ಮಾಡುದೀಗ? ಹಾ ಭಾಗ್ಯ ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ, ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ 2 ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳಿ ಹೇಳುವ.
0: ಅತ್ತೆಗೆ ಇದು ದೊರೆಸ್ವಾಮಿ ಮನೆ ಅಲ್ಲ ಅನ್ ಗೊತ್ತಾತಿಲ್ಯ ಮರ್ರೆ.
1: ಅದೇ ಹಂಗ್ ಗೊತ್ತಾತ ಅಮ್ಮಂಗೆ, ಕಣ್ ಕಾಣ್ತಿಲ್ಲ ಹ್ಯಾಂಗಿದ್ರು ಅಮ್ಮಂಗೆ.
0: ಉಪಾಯ ಏನೋ ಲಾಯಿಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿಕೆ ಅಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವ್ 3 ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಅರ್ಧ ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತು ಗೊತ್ತಾಯ್ತು, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆ ಚಿಕ್ಕಪ್ಪನ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಕಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾನಿನ್ ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೇ ಬಂದ್ ಬಂದ್ ಕಣ್ಕೊಂಡ್ ಹೋಗಿ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ 2 ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು
1: ಅಮ್ಮ, ನಿಧಾನಕ್ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
3: ಅಯ್ಯೋ ಮರಯ್ಯ ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಇಲ್ಲೇ ನಿತ್ಕೋ ಅಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
4: ಅಮ್ಮ ಬಂದಿ ಅಮ್ಮ.
3: ಹೌದು ಮರಯ್ಯ.
4: ಅಮ್ಮ ನಮಸ್ಕಾರ ಮಾಡ್ತೆ.
3: ಸುನಂದ ಸುನಂದ ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
5: ಏನತ್ತೆ ಹುಷಾರಿದ್ರಿಯಾ?
3: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕಣ್ಕಂದ್ ಹೇಳಿ ಬಂದೆ ಮರೈತಿ.
5: ಒಳ್ಳೇದಾಯ್ತು.
3: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
5: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
3: ಅಲ್ಲ ದಪ್ಪ ಆದಂಗ್ ಕಾಣತ್ತಲೆ.
5: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
3: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
5: ವಯಸ್ಸಾಗ್ತಾ ಕೂದ್ಲು ಉದ್ರುತ್ತಲತ್ತೆ.
3: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ, ತೆಗ್ದ ಮಕ್ಳಿಗೆ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ ಮಾಡಿ ಕೊಟ್ಲ. ಶಂಕರ ಎಲ್ಲ?
1: ಏನಮ್ಮ?
4: ಅಮ್ಮ ಶಂಕರಣ್ಣ ಬತ್ಲಿಗೋಯ್ದ.
3: ಹೌದಾ? ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ ಆ ಬಾಗಿನ ಕೈಲಿ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕ ಏನ್ ಬೇಡ ಅಂತ್ಲೂ ಕೇಂತಿರಲ್ಲೆ. ಆ ಮಕ್ಕಳಿದ್ವಲೆ ರವಿಯೋ ರಾಜಲಕ್ಷ್ಮಿಯೋ ಹನುಮಂತನ ಅಪರಾವತಾರಗಳು, ಬಾಲ ಒಂದಿಲ್ಲ.
4: ಸುನಂದ ಒಂಚೂರಿಲ್ಬಾ.
6: ಕಂಡ್ರಿಯ ಕಂಡ್ರಿಯ, ನಾನಿಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೆನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತ ನಂಗೆ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೇ 80. ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಳು. ಅವಳನ್ನ ಕ್ಷಮಿಸಕ.
6: ಕ್ಷಮಿಸುಕೆ ನಾನ್ ಯಾರು, ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹಿಂಗೆ ಮುಂದುವರ್ಸಕ.
6: ಆಯ್ತು.

ಅಯ್ಯಪ್ಪ ದೇವ್ರೆ, ಬೆಳಗ್ಗೆ ಆಯ್ತಾ? ಸುನಂದಾ, ಸುನಂದಾ ದೊರೆ.

0: ಅಯ್ಯೋ
1: ಏನಜ್ಜಿ?
0: ಯಾರ ಸತ್ಯನಾ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯಿದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯುಕ್ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನು ಕಳಿಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ.
1: ಆಯ್ತು.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಮ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯಾ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನ ಬಚ್ಲಿ ಮನೆ ಕರ್ಕೊಂಡೈ ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹೊಸ್ವಾತಿತ್ತು.
2: ಅತ್ತೆ ನಂಗೆ ಒಂಚೂರು ಪುರ್ಸೋತಿಲ್ಲ, 9 ಗಂಟೆಗೆಲ್ಲ ಅಡಿಗೆ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ಲರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲ, ನಿಮ್ಮ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದು ಕೆಲಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗೆ ಸ್ನಾನ ಮಾಡ್ಸೋಕೆ ಹೇಳ್ತೆ.
0: ಗಂಗಿನ ಯಾರದ?
2: ಅವಳ ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ ಮಡಿಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ, ನಿಂಗ್ ಪುರ್ಸೋತಾರ ಮೇಲೆ ನೀನೆ ಮೀಸ, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ ಹಸು ಅಂದ್ರಲ್ಲ, ಅಮ್ಮನ್ಗೆ ಪುರ್ಸತಿಲ್ಲ ಅಂದ್ರು, ಅದಕ್ಕೆ ಬ್ರೆಡ್ ತಂದಿರು ತವಣಿ. ಬ್ರೆಡ್ ಬ್ರೆಡ್
0: ಬ್ರೆಡ್ ಅಂಗಡಿಲ್ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು. ಸುಮ್ನೆ ತಿನ್ನಿ.
0: ಬಿಸಾಡದನ್ನ, ನಾ ತಿಂತನ ಅದನ್ನೆಲ್ಲ, ಅದು ಮೀದೆ.
1: ಅಪ್ಪಯ್ಯ ಅಮ್ಮ ತಿಂತರು.
0: ಅಲ್ಲ ನಿನ್ನ ಅಮ್ಮನು ಮೀದೆ ತಿಂತ್ಲನ?
1: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
1: ಅದೆಲ್ಲ ಮಾಡುಕೆ ಯಾರಿಗೆ ಪುಸ್ತಿತ್ತು?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮೀನ್ಕಂಡ ನನ್ನೂ ಮೀಸಿ ತಿಂಬುಕ್ಕೆ ಎಂತಾರು ತಂದು ಕೊಡ್ತಿದ್ಲು. ಗೊಳಗಿ ಗೊಳಗಿಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸುವವಳು, ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಬಾಗಿದೊಡಮ್ಮ ಏನು ತಿಂಬುಕ್ ಹಾಕುದಿಲ್ಲ ಅಂದ್ರಿ?
0: ಏ ನಾನು ಎಷ್ಟೊತ್ತಿಗೆ ಹಂಗೆ ಹೇಳಿದ್ದೆ, ಸುಮ್ ಸುಮ್ಮನೆ ಎಂತೆಂತದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ, ರವಿ ರಾಜಲಕ್ಷ್ಮಿ ಮೀಯುಕ್ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ ಮನೆಯೆಲ್ಲ ಓಡಾಡಿಸ್ತಿದ್ದು, ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗಿನ ಹನುಮಂತನ ಅಪಾರ ಅವತಾರ ಅಂದ್ರಿ?
0: ಸುಳ್ಳು ಸುಳ್ಳ ಎಂತೆಂತದು ಹೇಳ್ಬೇಡ. ಹೋಯ್ಲಿ, ನನ್ ಜಪ ಸರ ಎಲ್ಲಿತ್ತ?
1: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಾಣ್. ನೀನು ಬ್ರೆಡ್ ಅಂತ ತಕೊಂಡ್ ಹೋಯ್ ಆಚೆ ಬಿಸಾಕು, ನಿಮ್ಮ ಅಪ್ಪ ಬಂದ ಮೇಲೆ ಬಪ್ಪು ಕೇಳ.
1: ಅಕ್ಕಜ್ಜಿ
0: ರಾಮ ರಾಮ ಜಪ ಸರು ಇಲ್ಲಿಯಲೇ, ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ ಏನು ಕರ್ದಿ ಅಂದ್ರಲ್ಲೇ ಎಂತದ?
0: ದ್ವಾರೆ ನನ್ನನ್ನು ಊರಿಗೆ ಕಳಸ, ಸುಮ್ಮನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ, ನಿನ್ನೆ ಬೈಸರಿ ಅಷ್ಟೇ ಬಂದದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲಯಾ?
0: ಪ್ರೀತಿಗೇನ್ ಬೇಕಾದಷ್ಟಿತ್ತು, ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರ ಇದ್ರೆ ಪರ್ಮಳ ಅಂತರಲೆ ಹಾಂಗೆ.
3: ಅಲ್ಲಮ್ಮ ಶಂಕರ್ ನನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೆ, ಬೆಂದ್ ಬೆಂದ್ ಸಾಕಾಯ್ತಂದ್ಯಪ್ಪ. ಪಾಪ ಒಂದ್ ತಿಂಗ್ಳ ನೀನ್ ಇಲ್ಲೇ ಸುಧಾರಿಸ್ಕೊ, ಆಮೇಲೆ ಹೋದ್ರ ಆಯ್ತ. ಏನ್ ಕಷ್ಟ ಆಯ್ತು ನಿಂಗೆ?
0: ಸುಮ್ಮನೆ ಸಾಯಿ ಮುದುಕಿ ಬಾಯಲ್ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೆ ಮರಯ್ಯ, ಒಂದ್ ತಿಂಗಳಲ್ಲ ಇಲ್ಲ ನಾ ಒಂದ್ ಗಳಿಗೆಯೂ ಆಯ್ಕಂತಿಲ್ಲ. ಹೋಯ್ ಒಂದ್ ಬಾಡ್ಗೆ ಕಾರ್ ತಕಬಾ, ಬೇಕಾರೆ ಶಂಕರ್ನ ಹತ್ರ ದುಡ್ಡು ಕೊಡಿಸ್ತೆ ನಾನು.
3: ಅಲ್ಲಮ್ಮ
0: ಅಲ್ಲೂ ಇಲ್ಲ ಬೆಲ್ಲವೂ ಇಲ್ಲ, ಇನ್ನೊಂದು ಮಾತಾಡಿದ್ರೆ ಕೋಲ್ ತಗೊಂಡ್ ಹಾಕ್ತೆ ಕಣ್.
3: ಆಯ್ತು ಮಾರೈತಿ, ಕಾರ್ ತಕ ಬತ್ತೆ ಅಕ್ಕ. ಇನ್ನೂ ಒಂದ್ಸಲ ಹೇಳತ್ತೆ, ಇನ್ನೊಂದ್ಸಲ ಯೋಚನೆ ಮಾಡಿ ಕಾಣ.
0: ಆಯ್ತು ಆಯ್ತು, ಯೋಚನೆ ಮಾಡ್ತೆ.
3: ಅಮ್ಮ, ಶಂಕರಣ್ಣನ್ ಮನಿ ಬಂತು ಕಾಣ. ಬಾಬಾ ನಿಧಾನ ಕಿಳಿ ಅಕ್ಕ. ಅದಕ್ಕೆ ಶಂಕರಣ್ಣ ಈಗ ಅಮ್ಮನ್ ಕರ್ಕೊಂಡ್ ಬಂದಿದೆ ಕಾಣಿ.
2: ಓ ಅತ್ತೆ, ಬನ್ನಿ ಬನ್ನಿ.
0: ಹಾ ಹಾ,
2: ದೊರೆಸ್ವಾಮಿ ಊಟ ಮಾಡ್ಕೊಂಡ್ ಹೋಯ್ಲಕ್ಕ?
4: ಇಲ್ಲ ಅತ್ತಿಗೆ, ಆಫೀಸ್ ಹಂಗೆ ತುಂಬಾ ಕೆಲ್ಸ ಇತ್ತು. ನಾನ್ ಇನ್ನ ಬಂದ್ ಕಾರ್ ಹೆಂಗೆ ಹೋತೆ ಅಕ್ಕ? ಅಮ್ಮ, ಓ ಅಮ್ಮ, ನಾನಿನ್ ಬತ್ತೆ ಅಕ್ಕ.
0: ಹಾ ಹಾ, ಅಡ್ಡಿಲ್ಲ
2: ಅತ್ತೆ, ಬನ್ನಿ ಒಳಗ್ ಬನ್ನಿ ಅತ್ತೆ.
5: ಓ ಅಮ್ಮ ಬಂದ್ಲೇ?
2: ಹೌದ್ರಿ, ಇದೆಂತ ಅತ್ತೆ, ನಿನ್ನೆ ಹೋಯ್ ಇವತ್ತೇ ಬಂದ್ಬಿಟ್ರಿ?
0: ಎಲ್ಲ ಹೇಳ್ತೆ ಮರೈತಿ, ಎಲ್ಲ ಹೇಳ್ತೆ.
5: ಮಕ್ಳೆ, ಹೊಜ್ಜಿ ಸಾಮಾನನ್ನೆಲ್ಲ ಒಳಗ್ ತಕೋ ಬನ್ನಿ.

0: ಹಲೋ,
1: ಏ ಬತ್ತಿಲ್ಲೇನಾ?
0: ಎಲ್ಲಿಗ
1: ಎಲ್ಲಿಗ ವೈಭವ್ ಬರ್ಡೇ ಅಲ್ಲ ಮಾರ, ನೆನ್ಪಿಲ್ಲೇನಾ?
0: ಓ ಹೌದಲ್ಲ, ಕೇಕ್ ಎಲ್ಲ ರೆಡಿ ಇತ್ತಾ?
1: ಎಲ್ಲ ರೆಡಿ ಇತ್ತು, ನೀನು ಶೇರ್ ಇಟ್ಕೊ ಬಂದ್ರೆ ಆಯ್ತು.
2: ಅಣ್ಣ, ಶೇರ್ ಹಾಕುದಂಗೇನ್ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಬಂದ್ರ ಮೇಲೆ ಬರೀ ಕೇಕ್ ಚೌ ಚೌ ಸ್ಪ್ರೈಟ್ ಕುಡ್ಕೊಂಡು ವಾಪಸ್ ಒಪ್ಪಕ್ ನಂಗೆ ಅಡಿಯ, ನಂಗೆ ವ್ಯವಸ್ಥೆ ಎಲ್ಲ ಸಮಾಯಿಕ.
1: ಇವತ್ತಿನ ಮಟ್ಟಿಗೆ ನೀ ಎಷ್ಟು ಕುಡಿತೀವ ಅಷ್ಟಿತ್ತು, ತಲಿ ಬಿಸಿ ಮಾಡ್ಕೋಬಾರ್ದ.
2: ಬರೀ ಬಾಯಂಗ್ ಹೇಳುದಲ್ಲ ಹಾ,
3: ಕಡಿಕೆ ನನ್ ಹೆಣ್ಣು ಕೈ ಕೊಟ್ಟಂಗ್ ನೀವು ಕೈ ಕುಡುಕಿಲ್ಲ,
2: ಹಾಂಗ್ ಕೈ ಕೊಟ್ರೆ ಕಡುಕಾಲ್ ಮುಗಿನ್ ತೆಗ್ದವ್ ಮಂಡಿ ಮೇಲೆ ಹೊತ್ತಾಕ್ತಿ.
3: ನನ್ ಹೆಣ್ಣು ಮೋಸ ಮಾಡದ್ದು ಈಗಳು ನನ್ನ ಎದಿಯೊಳಗೆ ಹೆಗುಳ ಮಾಳ ಮಾಡ್ದಂಗೆ ದೊಡ್ಡ ಮಾಳ ಆಯ್ತು.
1: ಓ ಮಾಳ ಆಯ್ತಾ? ಹಂಗಾರೆ ಲಕ್ಷ್ಮಣನ ಹತ್ರ ಒಂದ್ ಲೋಡ್ ಕೆಂಪ್ ಮಣ್ ತಂದ್ ಸೋರು ಕೇಳ.
2: ನನ್ ಜೀವ ಸಂಟ ನನ್ ಗೊತ್ತಿತ್ತ, ನಿಮ್ಗೆಲ್ಲ ಗಮ್ಮತ್ ಅಲ್ಲನ?
1: ಮಳಿಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿಯಾರೆ, ತಪ್ಪು ಮಳಿದಲ್ಲ, ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನದು.
2: ಹಾಂಗಂದ್ರೆ ಎಂತದ?
1: ಅದ ನಿಂಗ್ ಅರ್ಥ ಆತಿಲ್ಲ, 500 ರೂಪಾಯಿ ಇಡ್ಕ ಬಾ.
2: ಅಮ್ಮ ಅಮ್ಮ ಏ ಅಮ್ಮ,
4: ಗಡ ಎಂತ ಅಷ್ಟು ಗೆಂಡಿ ಕಿತ್ಕ ಕೂಗ್ತೆ, ನಾನು ಇಲ್ಲೇ ಇದ್ದೆ ನಿಂತ್ಕೊಂಡು ಹೊಟ್ಟಿ ಹೋಯ್ತಾ?
2: ಇಲ್ಲೇ ಇದ್ದಳಿಗೆ ಒಂದು ಹಾವು ಒಂಬಾತಿಲ್ಯಾ, ಬಾಯಿಗೆ ಅಂತ ಅವಲಕ್ಕಿ ತುಂಬಿಕೊಂಡಿದ್ಯಾ? ಅದಿರ್ಲಿ, ಪಟ್ಟು ಒಂದು 500 ಕೊಡ.
4: 500 ರೂಪಾಯಿ ನನ್ನ ಹತ್ರ ಇಲ್ಲ, ಬೆಳ್ಮುಂಚ ಮೀನ್ ತಕ್ಕಂ ದುಡ್ಡು ಇಲ್ಲದೆ ಸಂಘ ಸಾಲ್ದಂಗ್ ನಾನೀಗ ಮೀನ್ ತಕೊಂಡದ. ನಾಳೆ ಸಂಘ ಕೊಟ್ಟಕ್ಕೆ ಇವ್ರ ಹತ್ರ ಕೇಳ್ಕ, ಅವ್ರ ಹತ್ರ ಇನ್ ಎಷ್ಟ್ ಇದಕ್ ಬಯಸ್ಕೊಂಡ್ಕೋ.
2: ನೀವಿಬ್ರು ಗಂಡೆ ಹೆಂಡತಿ ಎಂತ ಬೇಕಾದ್ರೆ ಮಾಡ್ಕೊಣಿ, ನಂಗ್ ಸಂಬಂಧ ಇಲ್ಲ, ನಂಗೊಂದು 500 ರೂಪಾಯಿ ಕೊಟ್ರೆ ಸಾಕು.
5: ತಿಂಗಳು ತಿಂಗಳು ಮನೆಗೆಲ್ಲ ತಂದಾಕು ದಿವನೆ ಕಾಣ, ಈಗ ವಾಪಸ್ ಕೇಂತಿದ್ದ. ಕೊಡು ಕೊಡು ನಿನ್ ಮಗನಿಗೆ ಕೊಡು.
2: ಅಮ್ಮ ನಾನ್ ನಿನ್ನ ಹತ್ರ ಮಾತಾಡ್ತಿದ್ದಿ, ಈ ನಾಯಿ ಹತ್ರ ಅಲ್ಲ.
5: ನಾನ್ ಇದ್ದದನ್ನೇ ಹೇಳದ್ದು, ಸತ್ಯ ಹೇಳ್ರೆ ಈಗಳಿನ ಕಾಲದಾಗ ಬೆಲೆ ಇಲ್ಲ.
2: ನಿನ್ ಸುದ್ದಿ ಬಂದ್ರೆ ಮಾತ್ರ ಮಾತಾಡ್ ನಾಯಿ, ನಾನು ಇಲ್ಲಿ ಅಮ್ಮನೊಟ್ಟಿ ಮಾತಾಡ್ತಿದ್ದೆ, ನಿಂದ ಎಷ್ಟಿತ್ತು ಅಷ್ಟು ಕಾಣ್ಕೊಂಡ ಸುಮ್ನೆ ಮುಲ್ಲೆ ಬಿತ್ಕೋ. ಕೆಲ್ಸ ಕಾರ್ಯಕ್ಕೆ ಹೋಯ್ದೆ, ಬಿಟ್ಟು ಕೂಡ್ತಿ ಹೋವಲ್ಲ ನಂಗೆ ಹೇಳ್ತೋ.
5: ಹೌದಪ್ಪ, ನೀ ತಂದಾಕದಾರು ಸ್ವಲ್ಪ, ನಿಂದು ಡಿಗ್ರಿ ಮುಗಿತಲ್ಲ, ನೀ ಎಂತ ಕಿಸುತ್ತೆ ಅಂದಳಿ ನಾನು ಕಾಣ್ತೆ.
2: ನನ್ ತಲಿ ಬಿಸಿ ನಿಂಗ್ ಬ್ಯಾಡ್ದ, ನಂದ್ ಎಂತ ಹೇಳಿ ನಾ ಕಂಡ್ಕಂತಿ. ನಂಗ್ ತಲಿ ಸೆಳಿತಿತ್ತ, ಇನ್ ಒಂದು ಮಾತಾಡ್ರೆ ಸೊಡ್ಡಿ ಹಿಡ್ಕ ಗ್ವಾಡಿ ಜಪ್ಪುಕಿದ್ದಿ. ಹಿಡದ್ದೇಲೋ,
4: ಯೋ ನಿಮ್ ಎಂತ ಜಮ್ರಗ್ಲಿ ಮಕ್ಕಳೇ, ಸುಮ್ನೆ ಕಳೆತೆ. ಅಪ್ಪಯ್ಯ ಬಂದ್ರಲ್ಲ.
6: ಎಂತ ಜ್ಯೋತಿಯ, ಎಂತ ಐತೆ?
4: ಅಯ್ಯೋ ನಂಗೆ ಅಡಿ ಅಮ್ಮಾರ್ರೆ, ಇವ್ ಜಗಳ ಕೊಂಡಕೊಂಡ್ ನಂಗ್ ಸಾಕಾಯ್ತು. ಇವತ್ ಸರಿ ಆತೋ ನಾಳಿಗ್ ಸರಿ ಆತೋ ಅಂದಳಿ ಕಂಡ್ರೆ ಇವ್ ಹಣಿ ಬರ ಈ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಬದಗೆ ಕಿಚ್ಚಡ ಬೆನ್ನು ಇಡೀ ದಿನ ಕತ್ತಿ ಕಣಂಗ್ ದುಡ್ದ ದುಡ್ದ ರಾತ್ರಿ ಕೊಟ್ಟು ಒಂದ್ ಗೊಳಗೆ ಮಂಕಂತಿ ಅನ್ಕಂಡ್ರೆ ಇವ ನಂಬ್ ಬಿಡ್ತುವ ನನ್ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂಚೂರು ನೆಮ್ಮದಿ ಇಲ್ಲ ನನ್ ಮ್ಯಾಲೆ ಬಳ್ಳಿ ಹಾಕಂತ.
6: ನಿಂಗ್ ಐಕದ್ದೆ ಬೇಕ್ ಬೇಕಾದಂಗೆ ಕೋಳಿ ಮೀನ್ ಅಂದ್ಲಿ ತಕಬಂದ್ ತಕಬಂದ್ ಲಾಯಕ್ ಮಾಡಿ ಬಾಯಿ ರುಚಿ ಮಾಡಿ ಮಾಡಿ ಕೊಡ್ತೆ ಕಣ, ತಿಂದ ತೆಗ್ಲಿ ಬಳದ್ ಇವಾಗ ಮತ್ತೆಂತಲ್ಲ.
5: ಅಪ್ಪಯ್ಯ ನಾ ಎಂತ ಮಾಡ್ಲ, ಎಲ್ಲ ಇವನೇ ಮಾಡದ್ದ.
2: ಹಾ ನಾ ಎಂತ ಮಾಡ್ದೆ, ಸುಮ್ನೆ ಸುಳ್ ಸುಳ್ಳು ಹೇಳಿದ್ರೆ ಸೊಟ್ಟು ಹೊಡೆದ ಹಾಕಿದ್ದಿ.
6: ಸುಮ್ನಿರ್ಯ, ಎಂತದ ನಿಮ್ ರಗಳಿ ಅಂತ ಹೇಳಿ?
2: ಅಪ್ಪಯ್ಯ ನಿಮ್ ಹೆಂಡತಿ ಮಗಳೊಟ್ಟಿಗೆ ಎಂತ ಬೇಕಾದ್ರೆ ಮಾತಾಡ್ಕಣಿ, ನಂಗ್ ತಡ ಆಯ್ತು, ನಂಗ್ ದುಡ್ಡು ಕೊಡಿ ನಾ ಹಾತೆ.
6: ದುಡ್ಡ
2: ಎಂತಕ್ಕೆ? ವೈಭವನ್ ಬರ್ತಡೆಗೆ ಕೇಕ್ ತಕಣಕ.
6: ಕೇಕ್ ತಕ್ಕ ಮುಖ ಇಲ್ಲ ವಿನಯ ಬಾರಂಗ್ ಕೂಗ ಸರ ಕುಡುಕ.
2: ಅಪ್ಪಯ್ಯ
6: ಮುಚ್ಚ ಬಾಯ್, ನಿನ್ನೆಂತ ಗೊತ್ತಿಲ್ಲದಲ್ಲಿ ಮಾಡಿದೆ ನಂಗೆ. ಬೆಳು ಮುಂಚಿನಿಂದ ಸಾಯಂಕಾಲವರೆಗೂ ಅಬ್ಬಿ ಮಾಡ ತಿನ್ಕೊಂಡು ತೆಗ್ಲಿ ಬೆಳೆಸ್ಕೊಂಡು ಕಾಲ್ ಮೇಲ್ ಮಾಡ್ಕ ಮನಿಕ ಮೊಬೈಲ್ ಕಮ್ದ ಸಾಯಂಕಾಲ ಕೂಡ್ಲೆ ಹರ್ಗ ತಿರುಗೂ ಕೋಪ್ದ ಬಾರಂಗ್ ಕೂಗ ಸರ ಕುಡ್ದ ಆ ಗೋಳಿ ಮರದಡಿ ನಿತ್ಕ ಹೊತ್ತ ಬತ್ ಹೆಣ್ಗಳಿಗೆಲ್ಲ ಲೈನ್ ಹಾಕುದು. ಥೂ ನಿನ್ನ ಜನ್ಮಕ್ಕಿಷ್ಟ, ನನ್ನ ಮಗ ಅಂದಲ್ಲಿ ಹೇಳ್ಕ ಮುನ್ನ ಆಚಿಕೆ ಆತ್ ನಂಗೆ. ನೀನ್ ಹಿಂಗೆ ಇದ್ರೆ ಹ್ಯಾಂಗಡ ಮನಿ ಕಟ್ಕ ಅಕ್ಕನ ಮದಿ ಮಾಡ್ಕ ನೀನು ಮದಿ ಏಕ.
2: ಅಯ್ಯ ಅಬ್ಬ ಇದೆಲ್ಲ ಇತ್ತ ಮತ್ತೆ? ಇಲ್ ಕೇಣಿ ಅಪ್ಪಯ್ಯ, ಮನಿ ಕೊಟ್ಟಕ್ ಒಂದ್ 30 ಲಕ್ಷ, ಅವಳು ಮದಿಗೊಂದ್ 30 ಲಕ್ಷ, ನನ್ ಮದಿಗೊಂದ್ 30 ಲಕ್ಷ, ಟೋಟಲ್ 90 ಲಕ್ಷ ಸಾಲ ನನ್ ತಲೆ ಮೇಲೆ ಹೊರಿಸಿ ಸಾವಲವರಿಗೂ ಸಾಲ ತೀರ್ಸ್ಕೋಕಮ್ ನಂಗೆ ಹಿಡಿಯ.
6: ಮತ್ತೆಂತ ಇದನ್ನೆಲ್ಲ ಬೇರೆಯವ್ರ ಮನೆಯವ್ರು ಬಂದ್ ಮಾಡ್ತಾರ, ಗಂಡ ಅದನ್ನ ನೀನೇ ಜವಾಬ್ದಾರಿ ತಗೊಳಕ್.
2: ಹಾ ಈಗ ಬಂದ್ರಿ ಕಾಣಿ ಪಾಯಿಂಟ್ಗೆ, ಎಂತಕ್ ನಾನೊಬ್ನೇ ಮಾಡ್ಕ? ಗಟ್ಟಿ ಕೆಂಬುಕಾರೆ ನನ್ಕಿಂತ ಜಾಸ್ತಿ ಅವಳಿಗೆ ಖರ್ಚು ಮಾಡಿರಿ ನೀವು, ಅವಳು ಹೈಸ್ಕೂಲ್ ಇಂದ ಇಂಗ್ಲಿಷ್ ಮೀಡಿಯಂ ಕಳ್ಸಿರಿ, ಕಿಚ್ಚಿಡದ ಮೊಣಗಟ್ಟಿಯನ್ನಲ್ಲಿ ತಯಿಸಿ ಕೊಟ್ಟು ಕೊಟ್ಟು ಸ್ವಲ್ಪ ಖರ್ಚು ಮಾಡಿರಿ ಅವಳಿಗೆ. ಅದೇ ಮನೆ ಜವಾಬ್ದಾರಿ ಅಂದೇಳಿ ಬಂದಲ್ಲ ಗಂಡ ಗಂಡನೇಳಿ ಅಂತ ಕೇಳುದ, ಅವಳು ಸ್ವಲ್ಪ ಜವಾಬ್ದಾರಿ ತಕೊಂಡ್ಲಿ. ಡಿಗ್ರಿ ಮುಗಿಸಿ 3 ವರ್ಷ ಆಯ್ತು, ಹೇಳಿಗೆ ಒಂದ್ 4 ತಿಂಗಳು ಕೆಲ್ಸಕ್ಕೆ ಹೋದಳ, ಅದನ್ ಕೈದ್ ಮಾಡ್ಕ 3 ವರ್ಷ ಮನೆಗೆ ಐಕೊಂಡಾಳ. ಅದ್ರ ಸುದ್ದಿ ಮಾತಾಡಕ್ ಬಾಯ್ ಬತ್ತಿಲ್ಲ ನಿಮ್ಗೆ. ನಾನ್ ಮೊನ್ನೆ ಡಿಗ್ರಿ ಎಕ್ಸಾಮ್ ಬರದಷ್ಟೇ, ರಿಸಲ್ಟ್ ಬರ್ಲ ಇನ್ನು, ಈಗಲೇ ಕೆಲ್ಸಕ್ಕೆ ಹೋಗಿ ಶುರು ಆಯ್ತಕ್ಕಂತಾರ. ಇಲ್ಕಾಣಿ ಮನೆ ಕಟ್ಟುದಾರೆ ಅವಳು ದುಡ್ಡು ಹಾಕ್ಲಿ ನಾನು ದುಡ್ಡು ಹಾಕ್ತೆ, ನಾನ್ ಮದಿಗೆ ಇದೆಯಾತಿಲ್ಲ, ಅವಳು ಯಾರನ್ನಾರ ಲವ್ ಮಾಡದಿದ್ರೆ ಓಡಿ ಮದಿ ಅಪ್ ಕೇಳಿ ಆಯ್ತಲ್ಲ, ನಂಗೂ ತಲೆ ಬಿಸಿ ಇಲ್ಲ ನಿಮ್ಗೂ ತಲೆ ಬಿಸಿ ಇಲ್ಲ.
6: ಯಪ್ಪಾ ನೀನು ನನ್ನ ಮಗನ ಚಣಕಿ ಪತಿಗೆ ಸೈಕಲ್ ಕೂರ್ಸ್ಕೋ ಪತಿಗೆ. ಅಪ್ಪಯ್ಯ ಅಪ್ಪಯ್ಯ ನಾನು ದೊಡ್ಡ ಮನಿ ಕಟ್ತೆ, ಅಕ್ಕನ್ ಮದಿ ದೊಡ್ಡ ಹಾಲಂಗ್ ಗಡ್ಜು ಮಾಡಿ ಮಾಡಿಸ್ತೆ, ಹೊಸ ಕಾರ್ ತಕೊಂಡ ನಿಮ್ಮನ್ನ ಎದ್ರ ಸೀಟನ್ ಕೂಡ್ಸ್ಕೊಂಡ ಮನೆಯವ್ರನ್ನೆಲ್ಲ ಕರ್ಕ ಊರಿಡೀ ತಿರ್ತಿ ಅಂದ್ರೆ ಹೇಳದ್ ನೀನಯ್ಯ. ನಮ್ಗ್ ಮಂಡಿ ಸಮ ಇಲ್ಲ, ನಾವು ನಿಮ್ಮನ್ನ ಕಷ್ಟಪಟ್ಟು ಸಾಂಕಿ ನಾವು ಹಳತಾಪತಿ ಮಕ್ಕಳನ್ನ ನಮ್ಮ ಸಾಕ್ತು ಅಂದ್ರೆ ಆಸೆ ಇಟ್ಕ ಕಾಯ್ತಿತ್ ಕಣ. ನಮಗ್ ಮಂಡಿ ಸಮ ಇಲ್ಲ, ನಾವಂತೂ ಶಾಲೆಗೆ ಇಲ್ಲಿಗೆ ಹೋಯ್ಲ ಮಕ್ಕಳವರು ನಾಲ್ಕು ಅಕ್ಷರ ಕಲೀಲಿ, ಹರ್ಗುವಾದಲ್ಲ ಬೇರೆಯವ್ರ ಕೈ ಬೈ ಕಾಂಬು ಬ್ಯಾಡಂದಲ್ಲಿ ಕೈ ತುಂಬಾ ದುಡ್ಡು ಕೊಟ್ಟು ಕಳ್ಸಿ ಇಷ್ಟೆಲ್ಲ ಸಾಂಕಿ ಸಲಗಿ ಅದಿ ಹತ್ರ ಬೆಳೆಸ್ತೆ ಕಾಣ. ಈಗ ಬೆಳೆದ್ರ ಮೇಲೆ ಅಕ್ಕನ ಹತ್ರ ಯಾರೊಟ್ಟಿಗಾರು ಓಡಿ ಹೋಪು ಕೇಳಿ ಎಂತ ಮಾತಾಡ್ದೆ ಮಗ. ಇದೆಲ್ಲಾರು ಹೆರ್ಗು ಗುತ್ತಾರಿತ್ತಲ್ಲ, ನಾ ಮುಖ ತಕ್ಕ ತಿರ್ಗೂ ಕತ್ತನ. ಮೊನ್ನೆ ಹೋಟ್ಲಂಗ್ ಕೆಲಸ ಮಾಡೋತಿಗೆ ಕುಕ್ಕರ್ ಎತ್ತು ಕೈದೆ ಕಾಲ್ ಮೇಲೆ ಬಿದ್ದ, ಬಿಸಿ ನೀರೆಲ್ಲ ಕಾಲ್ ತುಂಬ ಚೊಲ್ಲಿ ಚರ್ಮ ಸುಟ್ಟು ನಿಗ್ರಿ ಹೋಯ್ತು. ಆ ಉಮೇಶ್ ಅಣ್ಣ ಬಂದ್ಕಂಡ, ಶಂಕರಣ್ಣ ಮಗನ್ ಶಾಲಿ ಐತಲ್ಲ ಇನ್ನವ ಮನೆ ಜವಾಬ್ದಾರಿ ಎಲ್ಲ ತಕಂತ ನೀವಿನ್ ಕೆಲ್ಸಕ್ ಬರ್ಬೇಡಿ ಅಂದ್ರೆ ಹೇಳ್ರು, ನೀ ಮಾತಾಡದ್ ಕೇಳ್ರಿತ್ತಲ್ಲ ಅಂತಂದೆ. ಹೆಣ್ಣ ಗಂಡ ಸಮಸಮ ಅಂತೆಲ್ಲ, ಹೆತ್ತರಿಗಿಬ್ರು ಒಂದೇಯ, ಹೆತ್ತರ ಏಗಳಿಗೂ ಭೇದ ಭಾವ ಮಾಡುದಿಲ್ಲ. ವಾ ಒಂದ್ ಮಾತ್ ಹೇಳ್ತಿ ಕೇಳ, ಹೆಣ್ಣಾದಳ ಮುಂದೊಂದಿನ ಮದಿಯೆ ಬೇರೆಯವ್ರ ಮನೆ ಬೆಳಗು ಕೋಪಳ, ಕೊಟ್ಟೆ ಹೆಣ್ಣ ಕುಲದರ್ಗೆ ಈ ಮನೆ ಜವಾಬ್ದಾರಿ ಎಲ್ಲ ತಕಣಕಾದನ ನೀನ್ ಗಂಡ್ಸಾದನ್. ಆ ಗಂಡ್ಸಿನ ಬಾಯಂಗೆ ನೀನ್ ಆಗಳ ಮಾತಾಡ್ದೆ ಕಣ ಅಂತ ಮಾತಲ್ಲ ಯಾವತ್ತು ಬಪ್ಪುಕಾಗ್ದ, ಯಾವತ್ತು ಬಪ್ಪುಕಾಗ. ಚಣಕಿದ್ದಲಿಂದ ಮನೆ ಕಷ್ಟ ಎಲ್ಲ ಕಂಡ್ಕಂಡ ಪ್ರಾಯಕ್ ಬಂದ್ರ ಮಗ ದುಡುಕ್ ಹೋಯಿ ಅಕ್ಕ ತಂಗಿ ಮದಿ ಮಾಡಿಸಿ ಒಂದು ಮನೆ ಕಟ್ಟಿ ತಾನೂ ಒಂದು ಮದಿಯಾಯಿ ಅವನು ಅಪ್ಪ ಆಯಿ. ಅಷ್ಟೊತ್ತಿಗೆ ಅವನಪ್ಪನ ಹತ್ರ ಬಂದ್ಕೊಂಡು ಒಂದು ಮಾತು ಹೇಳ್ತ ಕಣ, ಅಪ್ಪಯ್ಯ ಇನ್ನು ನೀವು ತಲೆಬಿಸಿ ತಕೊಂಡ್ಬೇಡಿ ನಾನಿದ್ದೆ. ಈ ಒಂದು ಮಾತು ಕೇಂದ್ರ ಕೂಳೆ ಎಂತದ್ದು ಬೇಡ ಅಲ್ಲೇ ಕಣ್ಮುಚ್ಚಿ ಬಿಡು ಅಂದಲ್ಲಿ ಅನ್ಸತ್, ಅಷ್ಟು ನೆಮ್ಮದಿ ಸಿಕ್ಕತ್. ಅಣ್ಣ ನಿನ್ನ ಕೈ ಮುಗಿದೆ, ನೀನು ಮನೆ ಜವಾಬ್ದಾರಿ ತಕೊಂಡ್ ಎದುರೋಡಿಲ್ಲ, ಹಿಂಗ ಇನ್ನೊಂದು ಮಾತಾಡಿ ಊರಂಗ್ ನಮ್ಮ ಮರ್ಯಾದೆ ತೆಗಿಬೇಡ. ಎಷ್ಟೇ ಕಷ್ಟ ಆರೋಡಿಲ್ಲ, ನಾನು ಒಂದು ಮನೆ ಕಟ್ತೆ, ನನ್ನ ಮಗಳ ಮದಿ ನಾನು ಮಾಡಿಸ್ತೆ, ನನ್ನ ರಟ್ಟಂಗ್ ಬಲ್ಲಪ್ಪಲವರಿಗೆ ನನ್ನ ಹೆಂಡತಿ ನಾನು ಸಾಂಗ್ತೆ.
5: ಸಾರಿ ಅಪ್ಪ ಇನ್ ಹಿಂಗ್ ಮಾಡುದಿಲ್ಲ.
7: ಸಾರಿ ಅಪ್ಪ ನಂದು ತಪ್ಪಾಯ್ತು, ನಾನು ಕ್ಷಮಿಸಿ.
6: ಹಾ ಬಂತಲ್ಲ ಫೋನ, ಆ ಹೋ ಕೆಲ್ದಿದ್ದನ್ನದ ಎತ್ತ ಸ್ಪೀಕರ್ಗೆ ಹಾಕ.
8: ಹಲೋ
1: ಏ ಧನುಷ ಎತ್ಸತ್ತಿದೆ ಮಾರೆ, ನಿನ್ಗಂದೇಳಿ ಮೂರ್ ಬಿಯರ್ ಬಾಟ್ಲಿ ಹಿಡ್ಕೊಂಡು ನಿಮ್ ಮನೆ ಹೆರ್ಗ್ ನಿಂತಿದೆ, ಬೇಗ ಬಾ.
6: ಏ ಬೋಬರ್ಯಾ
9: ಹೋಯ್. ಎಲ್ರಿಗೂ ನಮಸ್ಕಾರ. ವಿಶ್ವ ಕುಂದಾಪುರ ದಿನಾಚರಣೆಯ ಶುಭಾಶಯ ಹೇಳ್ತಾ ನಾವಿವತ್ತ ಹೆಜ್ಜೆ ಗೆಜ್ಜೆ ಗೋಪಾಡಿ ಸಂಘದಿಂದ ಒಂದ್ ನಾಲ್ಕು ಜನ ಸೇರ್ಕೊಂಡು ಚಣ್ಣಕ್ಕೆ ಒಂದು ಕುಂದಾಪುರ ಭಾಷೆಗೆ ನಾಟಕ ಮಾಡಿ ಗಮ್ಮತ್ ಮಾಡುವ ಅಂತ ಹೇಳಿ. ಇದನ್ನ ಬರ್ದವ್ರು ಯಾರು ಗೊತ್ತಿತ್ತಾ? ನಮ್ ಕುಂದಾಪುರದವ್ರ, ಅದ್ರಂಗೂ ಕಾರ್ಕಡದವ್ರೆ, ಶ್ರೀನಿವಾಸ ಉಡುಪ್ರ ಅಂತ ಹೇಳಿ. ಸುಮಾರು 50-60 ವರ್ಷದ ಹಳಿ ಕತಿಕಾಣಿ. ಅದ್ರಂಗೆ ಚೂರ್ಪಾರ್ ಆಚೀಚಿ ಮಾಡ್ಕಂಡ ಎಂತೋ ಒಂದ್ ಮಾಡಿತ್ತ. ಹೆಚ್ ಕಡಿಮೆ ಯಾರೆ ಹೊಟ್ಟಿಗೆ ಹಾಯ್ಕಂಡ ಸುಧಾರಿಸ್ಕಣಿ ಅಕ್ಕ. ಇಷ್ಟೆಲ್ಲ ಹೇಳಿ ನಾ ನಿಮ್ಗೆ ನಾಟಕದ ಹೊಸರ ಹೇಳಲೇ ಇಲ್ಲ ಅಲ್ದೆ. ಇದ್ರ ಹೊಸರ ಕಂಜೂಸ್ ಅಪ್ಪಯ್ಯ ಅಂದ್ ಹೇಳಿ. ಇದ್ರಂಗೆ ಅಪ್ಪ ಅಬ್ಬಿ ಎರಡ್ ಮಕ್ಳು ಇಪ್ಪು ಮಧ್ಯಮ ವರ್ಗದ ಸಂಸಾರದ ಕತಿ ಇತ್ತ ಕಾಣಿ. ಇದ್ರಲ್ಲಿ ಅಪ್ಪಯ್ಯ ಮಾಡದ್ದ ನಾಗರತ್ನ ಜಿ ಹೇರಳೆ, ಅಬ್ಬಿ ಮಾಡದ್ದ ಸುನೇತ್ರ ಉಡುಪ, ಇನ್ನ ಎರಡ್ ಮಕ್ಳಾಯಿ ಮಾಬ್ಲ ಮಾಣಿಯಾಯಿ ಅಕ್ಷತ ಅಡಿಗ, ಸತ್ಯಮಾಣಿಯಾಯಿ ನಿವೇದಿತ. ಕೇಂದ್ರಿ ಅಲ್ದೆ
10: ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವಾ, ಹೊಸುವಾತ್ತಲೆ ಅಬ್ಬಿ ಹೊಸುವಾತ್ತಲೆ.
11: ಅಲ್ಲ ಮಾಣಿ ಸತ್ಯ ಅಪ್ಪಯ್ಯ ಮನ್ಕಣ ಕಾಂತಿಲ್ಯ ನಿಂಗೆ, ಎಪ್ಸ ನಿನ್ ಬೆನ್ ಚರ್ಮ ಸುಲಿತ್ರ ಕಾಣ್.
12: ಅಪ್ಪಯ್ಯನ್ ಯಾರು ಎಪ್ಸಕ್ಕಾಗ, ಆದ್ರೆ ಅಪ್ಪಯ್ಯ ಮಾತ್ರ ಎಲ್ಲರನ್ನ ಎಪ್ಸ್ಲಕ್ಕಲ್ಲ.
10: ಯಾರನ್ ಮಾಣಿ ಅಪ್ಪಯ್ಯ ಎಪ್ಸದ್ದ?
12: ಮೊನ್ನೆ ರಾತ್ರಿ ಮಳಿ ಬಂದಲ್ಲ ನಿನ್ನ ಮತ್ತಣ್ಣ ಎಪ್ಸಿರಲ್ಲ, ನಂಗ ಅಷ್ಟೊತ್ತಿಗೆ ಎಚ್ಚರಿಕೆ ಇದ್ದಿತ್ತು.
10: ಅಲ್ಲ ಹಂಗಾರೆ ಸೌದಿ ನೆನೂದ ಹೊರ್ಗೆ ದಿನಾ ಬೆಳಗ್ಗೆ ಬಸ್ಲ ಮನಿ ಹೋಯ್ಕಂಡ ಅಮ್ಮೇ ಬಿಸಿನೀರ್ ಬತ್ತಿಲ್ಲ ಅಂತಿಯಲ್ಲೇ, ಇಲ್ ಬಾ ಅಜ್ಜಿ ಪಲಹಾರ ಮಾಡಿದೆ ಅವಲಕ್ಕಿ ಕೊಡ್ತೆ.
12: ಹಾ ಎಂತ ಇವತ್ ಏಕಾದಶಿಯಾ? ನಾ ಕೇಳ್ರಿ ಇನ್ನ ಏಕಾದಶಿ ಬತ್ತಿಲ್ಲ ಅಂತ ಹೇಳ್ರ, ಈಗ ಮಾಡ್ತೆ ಕಾಣು ಅಜ್ಜಿಗೆ, ಪುಡಿ ಅಂಡಿಗೆ ನೀರ್ ತುಂಬಿಸಿ ಇಡ್ತೆ.
10: ಈಗ ಮಾಡಿ ತಕೋ.
12: ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತೋ, ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತೋ.
10: ಎಂತ ಮಾಡಿ ನಿಂದ ಹೋಗತ್ಲಗೆ.
9: ಶೇ ಈ ಮಕ್ಕಳಪ್ಪ, ಒಂದ್ ಗಳಿಗೆ ಮನ್ ಕಂಪಿಡ್ತವ. ಅದ್ರಂಗು ಈ ಶನಿ ಮಾಣಿ ಶಾಲಿಗ್ ರಜೆ ಬಂತಂದ್ರ ಸೈ ನಮ್ ನಿದ್ದೆ ವಜಾ. 365 ದಿನ ಶಾಲಿ ಮಾಡ್ರೆ ಗಂಟು ಹೊತ್ತಾ ಮಾಸ್ಟ್ರಿಗೆ?
10: ನಾವ್ ಒಳಗೋತೆ, ನಂಗ್ ಕೆಲ್ಸ.
12: ಅಮ್ಮ ಈ ಅಪ್ಪ ಎಂತ ಕಾಗ್ಲತ್ ಮಲ್ಕಂಬುದ ರಾತ್ರಿ ಅಂತ ಕೊಳುಕ್ ಹೋತ್ರ?
9: ಎಂತ ನನ್ನ ನಿದ್ರಿಂದ ಎಬ್ಸದಲ್ದೆ ಬಾಯಿಗ್ ಬಂದಂಗ್ ಹೇಳ್ತೀಯ? ಎಂತ ಹೇಳ್ದೆ ಎಂತ ಹೇಳ್ದೆ ಹೇಳಿ ಒಂದ್ಸಲ.
12: ಅಯ್ಯೋ ಅಪ್ಪಯ್ಯ ಹೊಡಿಬೇಡಿ ಹೊಡಿಬೇಡಿ, ನಾ ನಿಮ್ ಬೈದದಲ್ಲ.
9: ಎಂತ ಕೊಳು ಕೋಪ್ದ ಅಪ್ಪಯ್ಯ ಕೊಳು ಕೋಪ್ದಂದಲ್ಲಿ ಹೇಳ್ತಿಲ್ಲ ನಿನಗ್ ನಿನಗ್ ಸೊಪ್ಪಲ್ದ?
12: ಅದು ಅದು ನಾವ್ ಶಾಲಿ ಪಾಠ ಕೇಂಬುತ್ತಿಗೆ ಕಣ್ಣು ಕೂರ್ರೆ ಮಾಸ್ಟರ್ ಹಂಗೆ ಕೇಂತ್ರ, ಅದಕ್ಕೆ ಕೇಂಡೆ ಅಪ್ಪಯ್ಯ ಹೆಂಗೇಳಿ ಕುದಕ್ ಹೋತ್ರಲ್ಲ ಅಂದ್ ಕೇಂತ್ರ.
10: ಯಾಕಪ್ಪ ಆ ಮಾಣಿನ್ ಗೋಳ್ ಹೊಯ್ಕಂದ ಸಣ್ಣದಲ್ಲಿ ಅದ ಹಂಗಾರೆ?
9: ಹೌದಪ್ಪ ಸಣ್ಣದಂದ್ ಹೇಳಿ ನಾವ್ ತಿಳ್ಕಂದ್ ಅವ್ವ ನಮ್ಮನ್ ಮೂರ್ ಕಾಸ್ ಮಾಡಿ ಹಾಕ್ತ್ರ ಊರಲ್ಲ ಶನಿಯಲ್ಲ. ನಿದ್ದಿ ಅಂತೂ ಇಲ್ಲ, ಗೆದ್ದಿಗ್ ನೀರ್ ಬಿಡುಕೆ ಜನರು ಸಿಕ್ತರ ಕಾಂತೆ.
4: ಅಮ್ಮ ಅಮ್ಮ
10: ಆ ಮಾಬಲ್ ಮಾಣಿ ಎಂತದೋ ಹೇಳ್ತಿತ್ತಪ್ಪ ಆಗ್ಲಿಂದ್ಲು, ಅದ್ರ ಗುಯ್ಯ ಕೇಂಡ್ ಸಾಕಾಯ್ತ್ ನಂಗೆ. ಎತ್ ಹೋದೆ ಮಾಣಿ, ನೀನೇ ಕೇಮ್ ಕಾಗ್ದ ಹಂಗಾರ ಅಪ್ಪಯ್ಯನ ಹತ್ರ ಯಾವಾಗ್ಲೂ ನನ್ ಜೀವ ಎಂತ ತಿಂಬುದ?
4: ಅದು ನಂಗೆ
9: ನಿಂಗೆ
4: ನಂಗೆ
9: ಎಂತ ನಿಂಗೆ
12: ನಾಕೆಂತೆ ಅಪ್ಪಯ್ಯ?
9: ಹ ಹ ಅಪ್ಪಯ್ಯ ಅವಕ್ಕೆಂತ?
12: ಹ ಹ ಅವನಿಗೆ ನಿಮ್ಮತ್ರ ಹೇಳಕ್ ಹೆದ್ರಿಕೆ ಅತ್ತಮ್ರ.
9: ನಿಂಗೆ ಹೆದ್ರಿಕೆ ಅತ್ತಿಲ್ಯ?
12: ಹಂಗಲ್ಲ ಅಪ್ಪಯ್ಯ, ಅವನಿಗೆ ಒಂದ್ ಪಿಕ್ಚರ್ ಹೊಯ್ಕಂಬ್ರ. ಅವನಟ್ಟಿ ನಾನು ಹೊಪ್ಪುದ.
9: ಹ ಯಾರ್ ಬೇಕಾರು ಹೊಯ್ಲಕ್, ಬೇಕಾರೆ ಆ ತೊಟ್ಲಲ್ಲಿದ್ ಮಗಿನೂ ಕರ್ಕೊಂಡ್ ಹೋಯ್ನಿ.
12: ಕೇಳಿ ಅಣ್ಣ ಅಪ್ಪ ಹೇಳದ್ ಯಾರ್ ಬೇಕಾರು ಹೊಯ್ಲಕಂಬ್ರ. ನಾ ಬತ್ತೆ ಅಣ್ಣ, ನನ್ನೂ ಕರ್ಕೊ ಹೋಗ. ಅಡಿಲ್ಯ
4: ಯಾರನ್ ಬೇಕಾರು ಕರ್ಕೊಂಡ್ ಹೊಯ್ಲಕ್ಕ, ಆರೆ ದುಡ್ಡು ದುಡ್ಡು ದುಡ್ಡು ಬೇಕಲ್ಲ.
12: ಹಂಗಾರೆ ಅಪ್ಪಯ್ಯ ದುಡ್ಡು ಕೊಡಿ ಅಪ್ಪಯ್ಯ, ನಂಗ್ ಮೂರಾಣಿ ಅಣ್ಣಂಗ್ ಮೂರಾಣಿ. ಅಮ್ಮ ನೀವತ್ತ್ಯಾ?
9: ಎಂತ ದುಡ್ಡ? ಎಂತ ನಿನ್ನ ಅಪ್ಪಯ್ಯ ದುಡ್ಡು ಗಂಟು ಕಟ್ಟಿ ಕೊಟ್ಟಿದ್ ನಾನು ನಂಗೆ?
12: ಅಲ್ಲ ನೀವೇ ಅಲ್ದ ನನ್ನ ಅಪ್ಪಯ್ಯ.
9: ನಿಮ್ಗೆ ತಿಂದ ಸೊಕ್ಕ ಹಾಂಗಾಯಿ ಪಿಕ್ಚರ್ ನಾಟಕ ಎಲ್ಲ ಬೇಕಮ್ಮಂಗ
10: ಕೊಟ್ರಿ ಎಂತ ತಪ್ಪ? ಹಂಗಾರೆ ಮೂರಾಣಿ ಅಲ್ಲ ಆ ಮಾಣಿ ಎಷ್ಟು ದಿನದಿನ ಪಿಕ್ಚರ್ ಹೋಯ್ಕಂದೇಳಿ ಉರು ಹಾಕ್ತಿತ್ತ. ಅದೇ ಆಚೀಚ್ ಮನಿ ಮಕ್ಕಳ ಹಂಗೆ ಬಂದ್ ಪಿಕ್ಚರ್ ಎಲ್ಲ ಬಿಡ್ದೆ ಕಾಮ್ದಾರ್ ಆಬ್ದ ನಮ್ಗೆ.
9: ಹೌದಾ ನಿಮ್ಗೆ ಮೂರಾಣಿ ಅಂದೇಳಿ ತೋರತ್ತ, ನಂಗ್ ಅದನ್ ಕಾಣ್ಕಾರೆ ರಕ್ತ ನೀರ್ ಮಾಡ್ಕತ್ತ. ನಾವೆಲ್ಲ ಪಿಕ್ಚರ್ ಕಂಡೇ ದೊಡ್ಡವರಾದವ್ರಲ್ಲ, ಅದನ್ ಕಾಣದೇ ಇದ್ರೆ ಪಾಪ ಬಪ್ದಂದೇಳಿ ಯಾರೆ ನಂಗೆ ಬರ್ಲಿ?
12: ಅಪ್ಪಯ್ಯ ಅಪ್ಪಯ್ಯ ಆಯ್ಲಿ ಮೂರಾಣಿ ಕೊಡಿ ಅಣ್ಣ, ಅಷ್ಟು ಮಾರ್ಕದ್ ಕಾಣ್ತಿಲ್ಲ ನಿಮ್ಗೆ, ನಾ ಹೆಂಗಾರು ಮಾಡಿ ಒಳ ನುಗುಳ್ಕೊಂಡು ಹೋದ.
9: ಹಾಂಗ್ ನುಗುಳ್ಕೊಂಡು ಹೋಗ್ತಾರೆ ಎಲ್ಲಿಗ್ ಬೇಕಾರು ಹೋಯ್ಲಕ್ ನಂದೇನ್ ಅಡ್ಡಿಲ್ಲ. ಹಾಂಗಂದ್ ಹೇಳಿ ಈ ಪಿಕ್ಚರಿಗೆ ಖರ್ಚು ಮಾಡ್ರೆ ಮನಿ ಉಳಿತ ಮಣಿ, ಎಲ್ರಂಗೆ ನಾವು ಒಂದ್ ಮುಷ್ಟಿ ಊಟ ಮಾಡ್ಕೊಂಡ್ ಇರ್ಕ ಹೋಯ್ನೇತೆ
12: ಅಪ್ಪಯ್ಯ. ಅಣ್ಣ ಅಪ್ಪಯ್ಯ ಒಳ ಹೋಯ್ ಆಯ್ತು, ಅವ್ರ ನಮ್ಕ ನೀ ಪಿಕ್ಚರ್ ಹೋತ ಅನ್ಕಂಡ್ರೆ ನಿನ್ ಕೈ ಚಿಪ್ಪೆ ಗತಿ.
6: ತಡಿ ಅಮ್ಮನ ಹತ್ರ ಅವ್ರು ಕೇಂತೆ. ಅಮ್ಮ ಅಮ್ಮ ನಿನ್ನ ಹತ್ರ ದುಡ್ಡಿದ್ರು ಕೂಡ ನಾನ ಊಟಕ್ಕಾರು ಹೋಯ್ ಅಲ್ದಿ ಬ್ರಹ್ಮಚಾರಿಗಾರು ಹೋಯ್ ದುಡ್ಡು ಒಟ್ಟು ಮಾಡಿ ಕೊಡ್ತೇ ನಿಂಗೆ. ಅದು ಅಲ್ದೆ ಅಮ್ಮ ಇಲ್ಕೇನಮ್ಮ ಆಚಿ ಮನಿ ನರಸಿಂಹನ ಹತ್ರ ನಾ ಬತ್ತಿ ಅಂದ್ರೆ ಹೇಳಿದೆ ಮರತಿ, ಇನ್ನು ಹೋಯ್ದಿದ್ರೆ ಹೇಸ್ಗಿ ಅಲ್ದ ಅಮ್ಮ ನೀ ಕೊಡಮ್ಮ ನಂಗೆ.
10: ನನ್ ಕೈಯಲ್ಲಿ ಹ್ಯಾಂಗ್ ಬತ್ತು ಮಾಡಿ ದುಡ್ಡು ಬಾಯಿ ಇಟ್ಕಂಬುಕ್ಕೆ ಇವ್ರ ಹತ್ರ ದುಡ್ಡಿಗೆ ಬಾಯಿ ಅಲ್ದ ಅಲ್ದ ಅಲ್ದ ಸಾಕತ್ ನಂಗೆ. ನಾನ ಪಾಪ ಪುಣ್ಯ ಗ್ರಹಿಸದ್ ಜಾಸ್ತಿ ಐತಿ ಇವರಿಗೆ. ಆಚೀಚ್ ಮನಿ ಹೆಂಗ್ಸ್ರ ಕಾಣಿಗೆ ಅಕ್ಕಿ ಭತ್ತನೆಲ್ಲ ಕದ್ದು ಮಾರಿರೆ ಸಮಾ ತಿರಿತಿ ಇವರಿಗೆ.
9: ಎಂತಂದೆ ಅಮ್ಮ ಇನ್ನೊಂದ್ಸಲ ಹೇಳ.
10: ಅದೇ ಆಚೀಚ್ ಮನಿ ಹೆಂಗ್ಸ್ರ ಕಾಣಿಗೆ ಅಕ್ಕಿ ಭತ್ತನೆಲ್ಲ ಕದ್ದು ಮಾರಿರೆ ಸಮಾ ತಿರಿತಿ ಇವರಿಗೆ.
9: ಅಲ್ದಮ್ಮ
8: ಈ ಅಮ್ಮನು ದುಡ್ಡು ಕೊಡಲ್ಲ. ಅಣ್ಣ ಹೆಂಗ್ ಪಿಚ್ಚರಿಗೆ ಓದ್ತ ಈಗ? ಆಚಿ ಮನಿ ನರಸಿಂಹನ ಹತ್ರ ನಾನಾರು ಹೋಯ್ ಹೇಳಿಕ್ಕೆ ಬತ್ತೆ ಅಣ್ಣ ಬತ್ತಿಲ್ಲ ಅಂದ.
10: ಆಚಿ ಮನಿ ನರಸಿಂಹನ ಹತ್ರ ಹೋಯ್ ನಾನ್ ನೀ ಬತ್ತಿಲ್ಲ ಅಂದ್ ಹೇಳಿಕ್ಕೆ ಬಪ್ಪದ?
9: ನೀ ಸ್ವಲ್ಪ ಸುಮ್ಮನೆ ಆಯ್ಕೋ ಅಕ್ಕ, ಆತ್ರಗೆ ಟಾಂಜನೆ ಕಣಗ್ ಆಡ್ಬೇಡ, ಸ್ವಲ್ಪ ಸುಮ್ಮನೆ ಆಯ್ಕೋ. ನಾನ ಹೋಯೇ ಹೋತೆ ಈಗ ಪಿಚ್ಚರಿಗೆ.
10: ದುಡ್ಡಿಲ್ಲ ಹೆಂಗ್ ಓದ್ತೆ ಹೊರಗೆ ಇನ್ಕಿ ಕಾಣ್ತೀಯಾ?
9: ಈ ಕಣ ಇನ್ಕಿ ಯಾರು ಕಾಣ್ತೆ ಹ್ಯಾಂಗಾರು ಕಾಣ್ತೆ ಅದೆಲ್ಲ ನಿಂಗ್ ಬೇಡ, ನಾ ಒಳಗ್ ಹೋಯೇ ಕಾಣ್ತೆ ಈ ಪಿಕ್ಚರ್.
10: ದುಡ್ಡಿಗೆ ಎಂತ ಮಾಡ್ತೆ?
9: ಅದೆಲ್ಲ ನಿಂಗ್ ಬೇಡ, ನಿಂಗ್ ಆಗ್ಲೇ ಹೇಳಿದೆ ನಾನು ಎಂತಾರು ಮಾಡ್ತೇನ ಅನ್ಕಂಡ್ ನೀ ಸುಮ್ಮನಾಯ್ಕೋ.
10: ಅಣ್ಣಯ್ಯ ಒಂದ್ ಕೆಲ್ಸ ಮಾಡುವಾ, ಈ ಮಧ್ಯಾಹ್ನ ಹತ್ತಲ್ಲೂ ಹೋಪ್ಪ ಬಾಗ್ಲಾಗ ಯಾರು ಇಪ್ಪುದಿಲ್ಲ, ನಾವ್ ಆ ಬೆಂಚ್ ಎಡಿ ಹೋಯ್ ಮಲ್ಕಂಬ, ಪಿಕ್ಚರ್ ಶುರು ಅಪ್ಪಕ್ಕೂ ಮೇಲೆದ್ದು ಕುತ್ಕಂಬ.
9: ಅದೆಲ್ಲ ಆತಿಲ್ಲ, ಕಡಿಗೆ ಯಾರು ಕಂಡ್ ನಮ್ಮನ್ ಹಿಡ್ದ್ರಿತ್ತಲ್ಲ ದೇವ್ರೇ ಗತಿ.
10: ಮತ್ತೆಂತ ಮಾಡ್ತೆ ಅಣ್ಣಯ್ಯ? ನಂಗೆ ಹೇಳ ಅಣ್ಣಯ್ಯ ಎಂತ ಮಾಡ್ತೆ ನೀನ?
9: ಕಾಣ ನಿನ್ಮೇಲ್ ನಂಬಿಕೆ ಇಟ್ಕೊಂಡ್ ಹೇಳ್ತಿದ್ದೆ, ಯಾರಿಗೂ ಹೇಳ್ಬೇಡ ಈ ವಿಷಯನ, ಯಾರಿಗಾರು ಹೇಳ್ರೆ
10: ನಿಮ್ ಗಾಂಕಿ ಅಣಿಗೂ ನಾ ಹೇಳುದಿಲ್ಲ.
9: ಇಲ್ಬಾ ನಾ ಹೇಳ್ತೆ, ಇಲ್ಬಾ ಗುಟ್ಟಂಗ್ ಹೇಳ್ತ.
10: ಎರಡ್ ಸೇರಿ ಎಷ್ಟಪ್ಪ ಕೊಡ್ತಿರ್ ಪ್ಯಾಟೆಗೆ?
9: ಕಾಣ ಮತ್ತ ಶುರು ಮಾಡ್ದ, ನಿನಗ್ ನಾನ್ ಹೇಳಲ್ಯಾ ನಿಂಗ್ ಬ್ಯಾಡ ಅನ್ಕಂಡ ಅದ್ ಎಷ್ಟಾರು ಕೊಡ್ತಿರ್, ಎಷ್ಟ್ ಕೊಡ್ದಿರು ಇಬ್ರಿಗ್ ಪಿಕ್ಚರಿಗ ಅಪ್ಪಸ್ ಸಾಕ. ಈ ಕಣ ಮತ್ತ ಮತ್ತ ಹೇಳ್ತಿದ್ದೆ, ಯಾರಿಗಾರು ಹೇಳಕ್ ನೀನ ಕಾಣ್ ಮತ್ ನಿಂಗೆ.
10: ಅಪ್ಪೆ ನಾನಿಗೂ ಯಾರಿಗೂ ಹೇಳುದಿಲ್ಲ, ನಾನ್ ಈಗ್ಲೇ ತೆಗಿತ್ಯಾ ಅಕ್ಕಿನ?
9: ನಿಂಗ್ ಎಂತ ಮರೆಯ ನಿಂದ, ತಡಿ ಒಂದ್ ಸ್ವಲ್ಪ ಸುಮ್ಮನೆ ಆಯ್ಕೋ. ಈ ಕಣ ನೀನ್ ಇಲ್ಲೇ ಆಯ್ಕೋ, ಈಗ ನಾನ್ ಒಳ ಕ್ವಾಣಿಗ್ ಹೋತೆ, ಇಲ್ಲ ಚಿಚ್ಚಿ ಕಾಂತ ಐಕೋ, ಯಾರು ಬಂದ್ರ ನಂಗ್ ಹೇಳ್ಕ ಓದಾಯ್ತಲ್ಲ.
10: ಈ ಅಪ್ಪ ಎಂತ ದುಡ್ಡು ಕೊಡಲ್ಲ, ದುಡ್ಡಿಲ್ಲ ಅಂಬುಕ್ಕೆ ಮೊನ್ನೆ ಅಷ್ಟಪ್ಪ ದುಡ್ಡು ಖರ್ಚು ಮಾಡಿ ಆಟ ಆಡ್ಸಿರ್. ಈ ಅಣ್ಣಯ್ಯ ಮಾಡು ಸರಿ ಅಪ್ಪ ಹಂಗೆ ಆಯ್ಕ ಆಯ್ಕ ಹಂಗೆ ಆಯ್ಕ.
9: ಎಂತದ್ದು ಮಾಣಿ ಹಂಗೆ ಆಯ್ಕ ಅಣ್ಣಯ್ಯ ಮಾಡು ಸರಿ ಅಂದೇಳಿ ಹೇಳ್ತಾ ಇದ್ಯಲ್ಲ, ಎಂತ ಅಣ್ಣಯ್ಯ ಎಂತ ಮಾಡ್ತಿದ್ದ? ಎಂತದ್ ಮಾಣಿ ಅಣ್ಣಯ್ಯ ಮಾಡು ಸರಿ ಅಪ್ಪ ಹಿಂಗೆ ಅಂದೇಳಿ ಹೇಳ್ತಿದ್ಯಲ್ಲ. ಅಲ್ಲ ಆ ಪರ್ಸಲ್ ಹೆಂಗ್ ನಿಂತ್ಕೊಂಡ ಕಳ್ಳನ್ ಕಣಗ್ ಒಳಗ್ ಕಾಣ್ತಿದ್ಯಲ್ಲ, ಯಾರಿದ್ರಲ್ಲ ಎಂತ ಮಾಡ್ತಿದ್ರಿ?
10: ಅದು ಅಣ್ಣಯ್ಯ ಅಣ್ಣಯ್ಯ ಇಲ್ಲ ಇಲ್ಲ ಅಣ್ಣಯ್ಯ ಇಲ್ಲೂ ಇಲ್ಲ ಒಳಗೂ ಇಲ್ಲ.
9: ನಾ ಕೇಳಿದ್ನ ನಿನ್ನ ಹತ್ರ ಅಣ್ಣಯ್ಯ ಒಳಗಿದ್ನ ಅಂದೇಳಿ ಕೇಳಿ ನಾನ.
10: ಅಣ್ಣಯ್ಯ ಅಣ್ಣಯ್ಯ ಒಳಗಿಲ್ಲ ಅಪ್ಪಯ್ಯ, ಒಳಗ್ ಎಂತದೂ ಮಾಡ್ತಾ ಇಲ್ಲ.
9: ನಾ ಕೇಳಿದ್ನ ಅಣ್ಣ ಒಳಗಿದ್ನ ಎಂತ ಮಾಡ್ತಾ ಇದ್ನ ಅಂತ ಹೇಳಿ, ನೀ ಹೇಳತ್ಕಂಡ್ರೆ ನಂಗ್ ಯಾಕೋ ಅನುಮಾನ ಮೂಡ್ತಾ ಇತ್ತ ಅಣ್ಣಯ್ಯ ಒಳಗೇ ಇದ್ದ ಅನ್ಕಂಡ್ ಹೇಳಿ. ಎಂತ ಮಾಡ್ತಿದ್ದ ಸತ್ಯ ಹೇಳ.
10: ಇಲ್ಲ ಅಪ್ಪ ಅಣ್ಣ ಒಳಗ್ ಎಂತದೂ ಮಾಡ್ತಿಲ್ಲ.
9: ಇಜ್ವನೇ ಮಾಣಿ ನಮ್ಮನೆ ಅಕ್ಕಿ ಗಂಟ ಪ್ಯಾಟಿ ಗೊಂಟಂಗಿತ್ತ. ಎಂತ ಮಾಡ್ತಿದ್ದೆ ಸತ್ಯ ಹೇಳ ನೀನು, ಎಂತ ಮಾಡ್ತಿದ್ಯ? ಅದು ಅಪ್ಪಯ್ಯ ಅಪ್ಪಯ್ಯ ಹಿಂಗೆ ಒಳ ಬದಿ ಬಪ್ಪ ಅಂತ ಹೇಳಿ ಬಂದೆ, ಅಲ್ಲಿ ಅಕ್ಕಿ ಗಂಟ್ ಕೆಳ ಬಿದ್ದಿತ್ತು, ಅದನ್ನ ಹೆಕ್ಕಿ ಇಡು ಸಮಯ ನೀವು ಬಂದ್ರಿ ಅಪ್ಪಯ್ಯ. ಕದುದು ಅಲ್ದೆ ಸುಳ್ಳು ಹೇಳುದು ಬೇರೆ ಕಲ್ತಿದ್ಯಾ? ಸತ್ಯ ಹೇಳು, ಇಷ್ಟೊತ್ನೊಳಗೆ ಎಷ್ಟು ಕದ್ದಿದೆ ಹೇಳ ನನಗೆ.
13: ಇಲ್ಲ ಅಪ್ಪಯ್ಯ ಅಪ್ಪಯ್ಯ ಇಲ್ಲ ಅಪ್ಪಯ್ಯ ನಾ ಕೊದಿಲ್ಲ. ಇಲ್ಲ ಅಪ್ಪಯ್ಯ ನೀ ಹೇಳ ಮರೆಯ ಸತ್ಯ.
10: ಹೌದಪ್ಪಯ್ಯ ಅಣ್ಣೆ ಎಂತ ಮಾಡ್ಲ ಅಣ್ಣೆ ಇವತ್ ಶುರು ಮಾಡದಷ್ಟೇ ಅದು.
9: ಒಟ್ಟಿಂಗ ಆ ಕಳ್ಳಿಗೆ ಈ ಕೊರವಂಜಿ ಸಾಕ್ಷಿ, ಇವತ್ ಅಕ್ಕಿಗಳು ಕೊಟ್ರಿ ನಾಳೆ ಇಬ್ರು ಸೇರಿ ಪೆಟ್ಗಿ ಹೊಡುದಿಲ್ಲ ಅಂತ ಹೇಳಿ ಏನ?
13: ಇಲ್ಲ ಇಲ್ಲ ಅಪ್ಪಯ್ಯ ಅವ ಹೇಳ್ದಲ್ಲ ಸುಳ್ಳು ಅಪ್ಪಯ್ಯ, ನಾ ಇಷ್ಟರವರೆಗೂ ಹಂಗಿಂದಲ್ಲ ಮಾಡಲ್ಲ ಅಪ್ಪಯ್ಯ, ನಾ ಮಾಡ್ಲೇ ಇಲ್ಲ ಅಪ್ಪಯ್ಯ.
10: ಅಯ್ಯೋ ನಾನ್ ತೆಗಿಲ್ಲ ಅಪ್ಪಯ್ಯ, ಅಣ್ಣ ಮಾಡದ್ದೆಲ್ಲ ನಾನ್ ಎಂತಕ್ಕೂ ಇಲ್ಲ ಅಪ್ಪಯ್ಯ.
9: ಅಲ್ಲ
10: ಹೋಯ್ ಇವತ್ ಎಂತ ಆಯ್ತು ನಿಮ್ಗೆ, ಎಂತಕ್ಕ ಆ ಮಕ್ಳು ಜೀವ ಹಾಂಗ್ ತಿಂತಿದ್ರಿ ಹಂಗಾರೆ? ಇವ್ರ ಮನೆಗೆ ಇಪ್ಪುದೇ ನಿಮ್ ಕಷ್ಟ ಹಾಕುದಾರೆ, ಯಾವ್ದಾರು ಹೋಟ್ಲಿ ಕಳಿಸಿ ನಾಳೆ, ಅಲ್ಲಾರು ನೆಮ್ಮದಿಯಿಂದ ಐಕಂತು.
9: ಹೌದೌದು, ನಿನ್ ಮಕ್ಳನ್ನ ಎಲ್ಲಿ ಬೇಕಾದ್ರೂ ಕಳಿಸ್ಲಕ್ಕ. ಇವತ್ತ ನಿನ್ ಮುದ್ದಿನ ಮಕ್ಳ ಮನೆಗೆ ಎಂತ ಮಾಡಿದ್ದ ಗೊತ್ತಿತ್ತ?
10: ಎಂತ ಮಾಡ್ದು?
9: ಅಕ್ಕಿ ಕದ್ದು. ನಾಳೆ ಆ ಹೋಟ್ಲಂಗೆ ಲೋಟ ಮಾರ್ಕೊಂಡ್ ತಿಂತ ಬಂದ್ಲಿ ಇವಳೊಬ್ಳು ಹೇಳುಕೆ ಮಕ್ಳನ್ ವಹಿಸ್ಕೊಂಡ.
10: ಅಯ್ಯೋ ದೇವ್ರೆ, ಇದನ್ ಯಾರಪ್ಪ ಇವ್ ಹೇಳಿ ಕೊಟ್ಟದ್ದ? ಅಮ್ಮ ಅದ್ ಯಾರು ಹೇಳಿ ಕೊಡ್ಲ ಅಮ್ಮ, ಅಣ್ಣ ಏನೇ ಕಲ್ತ್ಕೊಂಡದ್ದು. ಅಪ್ಪ ಈ ಪಿಕ್ಚರ್ ಈ ದುಡ್ಡು ಕೊಡೋದಿಲ್ಲ ಅಂದ್ರಲ್ಲ, ಅದಕ್ ಹಿಂಗ್ ಮಾಡು ಅಂದ. ನಾನು ಹಾ ಅಂದೆ.
9: ಆಯ್ತಪ್ಪ, ನನ್ ಸಂಸಾರದ ಕತೆ ಮುಗ್ದೇ ಹೋಯ್ತ. ಮನಿ ಮಂದಿ ಎಲ್ಲ ಅಕ್ಕಿ ಮಾರು ಹೊರಟ ಮೇಲೆ ಇನ್ ಮನೆ ಯಜಮಾನ ನಾ ಎಂತ ಕಿರ್ಕ ಹೋತೆ? ನಾನ್ ಹಾಳ್ ಬಡ್ಕಂಡ್ ಎಲ್ಲಿಗಾದ್ರು ನೀವೇ ಇರಿನಿ.
10: ಅಲ್ಲ, ನಿಮ್ಗೆ ಹೇಳುವಷ್ಟೋಳ್ ನಾನಲ್ಲ, ಆದ್ರೂ ಒಂದು ಮೂರ ಆಣಿ ಕೊಟ್ಟಿದ್ರೆ ಅವ್ ಹಿಂಗ್ ಮಾಡ್ತಿದ್ವ? ಹಾಂಗಂದ ಹೇಳಿ ಆಚಿ ಮನಿ ಸೀನ್ ಮಾಸ್ಟ್ರಿಗೆ ನಿಮ್ಗಿಪ್ಪಷ್ಟ್ ಅರ್ಧ ದಾಸ್ತಿಯೂ ಇಲ್ಲ. ಅವ್ರ ಹಾಂಗ್ ಮಾಡ್ತಾರ, ಅವ್ರ ಅವ್ರ ಮಕ್ಳಿಗೆ ದುಡ್ಡು ಕೊಡ್ತರು. ಹಾಂಗಾಗಿ ಅವು ಇಷ್ಟರೊಳಗೆ ಮೂರ್ ನಾಲ್ಕು ಪಿಕ್ಚರ್ ಕಂಡಾಯ್ತು.
13: ಅಪ್ಪಯ್ಯ ನೀವ್ ಹೇಳ್ರೆ ಸಿಟ್ ಮಾಡ್ಕಂತ್ರಿ. ಕಳೆದ ವರ್ಷ ಸಾಲಿಗ್ರಾಮ್ ಹಾಪುದಾಗೆ ಆಚಿ ಮನಿ ನರಸಿಂಹ ಎಂಟು ಅಣಿ ಖರ್ಚು ಮಾಡಿದ್ದ, ನಂಗ್ ನೀವು ಕೊಟ್ಟದ್ದು ಎಷ್ಟು? ಒಂದು ಅಣಿ ಅಷ್ಟೇ. ಹೋದ ವರ್ಷ ದಕ್ಷಿಣ ಬಂದ್ ದುಡ್ಡಾಗೆ ಒಂದು ಸಿನಿಮಾ ಕಂಡಿದೆ. ಈ ಸಲ ಊಟವೂ ಇಲ್ಲ, ಬ್ರಹ್ಮಚಾರಿಯೂ ಇಲ್ಲ, ಈ ವರ್ಷ ಇಡೀ ನಾನ್ ಪಿಕ್ಚರ್ ಕಾಣ್ಲೇ ಇಲ್ಲ ಅಪ್ಪಯ್ಯ.
9: ಅದಕ್ಕೆ ಮನಿ ಅಕ್ಕಿ ಕದ್ ಮಾರುದನ?
10: ಅಲ್ಲ, ಅಂದ್ರೆ ಅಂತ ನಿಮ್ ಮಾತಿನ ಅರ್ಥ ಬೇರೆಯವ್ರ ಮನಿ ಅಕ್ಕಿ ಕದಿಕ್ ಅನ್ಕಂಡ?
9: ಬಾಳ ಮಾತ್ ಕಲ್ತೆ ಅಲ್ಲ, ಈಗಣಿ ಸಾಯ್ನಿ ಅತ್ತೆ ಎಂತಾರು ಮಾಡ್ಕಣಿ, ಇನ್ನೆಲ್ಲಾರು ಹಿಂಗ್ ಮಾಡ್ರೆ.
10: ಹಾ, ನಂಗಿಲ್ಲ ಅಪ್ಪಯ್ಯ ದುಡ್ಡು. ಕಾಣಿ ನಾಳೆ ನಾನು ನಿಮ್ ಪೆಟ್ಟಿಗಿನ ದುಡ್ಡು ತೆಗಿತೆ.
9: ಈಗ ಪೆಟ್ಟಿಗೆ ಏನಾರು ತೆಗೆದ್ರೆ ಸ್ಟೇಷನ್ಗೆ ಇಟ್ಕೊಡ್ತೆ ನಿನ್ನ. ತಗ ಸಾಯ್ನಿ ಅತ್ತೆ.
10: ನಂಗು ದುಡ್ಡು ಕೊಟ್ರ ಅಣ್ಣಯ್ಯ, ನಾನು ಬತ್ತೆ ಅಣ್ಣಯ್ಯ. ನನ್ನ ಬಿಟ್ಟಿಗೆ ಹೋಯ್ಕರಿಲ್ಲ ನೀನು, ಬಿಟ್ಟಿಗೆ ಹೋರ ಕಾಣ, ಶಾಲಿ ಮಾಸ್ಟರ್ ಹತ್ರ ಹೇಳಿ ಕೊಡ್ತೇನ ನೀ ಅಕ್ಕಿ ಕದ್ದಿದೆ ಅಂತ ಹೇಳಿ.
9: ಯಾಯ್ ಮತ್ ಕಾಣಿಗ, ನಾ ಎಲ್ಲ ಅಕ್ಕಿ ಕದ್ದಿದೆ? ಸುಳ್ಳು ಸುಳ್ಳೆಲ್ಲ ಹೇಳ್ಬೇಡ ನೀನು.
10: ಇಲ್ಲ ಅಣ್ಣಯ್ಯ, ನೀ ಕದಿಲಿಲ್ಲ, ಕದಿಕನ್ ಮಾಡ್ದೆ ಅಷ್ಟೇ. ಅಷ್ಟಾಗ ಅಪ್ಪಯ್ಯ ಬಂದ್ರ. ಇನ್ನು ಕದ್ದು ಬೇಡ, ಅಪ್ಪಯ್ಯನ ದುಡ್ಡು ಕೊಟ್ರಲ್ಲ ನಮ್ಗೆ.
14: ಹಾಯ್ ಹಾಯ್ ಕಾಣಿ, ಆ ಮಕ್ಳು ಖುಷಿ ಕಾಣಿ. ಒಂದು ಮೂರ ಆಣಿ ಕೊಟ್ಟದ್ರಿಂದ ಅವುಗಳ ಬುದ್ಧಿ ಹೆಂಗಾಯ್ತು ಕಾಣಿ.
9: ಅವು ಕೇಳುದೇನ್ ಬೇಡ, ಯಾಕೆ ಅಮ್ಮನವರಿಗೇನ್ ಖುಷಿ ಆಗ್ಲಿಲ್ಲೇನು?
14: ಹಾ, ಖುಷಿ ಆಗಿದೆ ಇರುತ್ತಾ? ನಾವ್ ಇಷ್ಟೆಲ್ಲ ಮಾಡುದ್ ಎಂತಕ್ಕೆ? ಹೊಟ್ಟೆಲ್ ಹುಟ್ಟದ್ ಮಕ್ಳು ಖುಷಿಯಿಂದ ಇರ್ಕನ್ಕಂಡಲ್ಯ. ದುಡ್ಡು ಆರಾಣಿ ಹೋದ್ರು ಹೋಯ್ಲಿ, ನಿಮ್ಗೂ ಖುಷಿ ಆಗ್ಲಿಯ.
9: ಸಾಕ್ ಸಾಕ್.
13: ಓ ಕಂಡಿನ ಸತ್ಯ ಕಂಡಿನ, ಅಪ್ಪಯ್ಯಮ್ಮ ಕುಶಲ್ ಮಾಡದ್ ಕಂಡ್ಯನ? ಅಪ್ಪಯ್ಯಮ್ಮ ಕುಶಲ್ ಮಾಡ್ತಿದ್ರು. ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು.
9: ಹನಿ ಮಕ್ಳ ಹಚ್ಚಿಗೆ.
15: ಹಾಯ್, ಎಲ್ರಿಗೂ ನಮಸ್ಕಾರ ಮಾರ್ರೆ. ಈ ಪ್ರಪಂಚದಾಗೆ ಕಲುದಾರೆ ಕೋಟಿ ಭಾಷೆ ಇತ್ತು, ಆರೆ ನಮಗ ಆಡುಕ್ ಮಾತ್ರ ಒಂದೇ ಭಾಷೆ, ಅದೇ ಕನ್ನಡ. ಕುಂದಾಪುರ ಕನ್ನಡ.

0: ಅದಕ್ಕೆ ನಾವೆಲ್ಲ ಎದಿ ಉಪ್ಸಿ ಹೇಳುದು, ವಂಡರ್ ಕಾಂಬಳು ಕಾಂಬುಗ್ ಚಂದ, ಕುಂದಾಪುರ ಕನ್ನಡ ಮಾತಾಡುಗ್ ಚಂದ ಅನ್ಕಂಡ್. ಈ ಭಾಷೆ ನಮ್ಮ ಅಬ್ಬಿ ಇದ್ದಂಗೆ, ಅಬ್ಬಿ ಋಣ ಯಾವತ್ತಾರು ತೀರ್ಸುಕತ್ತ ಇಲ್ಲ ಅಲ್ಲ ಅದನ್ ನಾವು ಮೊದ್ಲು ತಿಳ್ಕಣಕ್. ಹಾಂಗಾಯಿ ನಂಗೆ ಈ ಭಾಷೆ ಕಂಡ್ರೆ ಭಾರಿ ಪ್ರೀತಿ. ಕುಂದಾಪುರ ಇದ್ ನಮ್ ಉಡುಪಿ ಜಿಲ್ಲೆ ಹಂಗಿತ್ತು, ಇದ್ರ ಸುತ್ತಲೂ ನೀರ್. ಕುಂದಾಪುರ ಕನ್ನಡ ಮಾತಾಡುವರು ತೌರಮ್ರು. ಹಾಂಗಾಯಿ ಕುಂದಾಪುರ ಕನ್ನಡ ಕುಂದಾಪುರ ತಾಲೂಕಿಗಷ್ಟೇ ಅಲ್ಲ, ಮಾಬುಕಳದಿಂದ ಶಿರೂರ್ವರೆಗೆ, ನಿಟ್ಟೂರಿಂದ ಹೆಬ್ರಿವರೆಗೆ ಈ ಭಾಷೆ ಮಾತಾಡೋಕ್ ಬೇಕಂಬಷ್ಟು ಜನ ಸಿಕ್ತರು. ಮನೆಗೆ ಯಾರು ಬಂದ್ರೆ ಹಾಯ್ ಬಂದ್ರಿಯಾ, ಕುಕಣಿ ಕುಡುಕ್ ನೀರ್ ಬೇಕಾ, ಹುಷಾರಿದ್ರಿಯಾ, ಮನೆಗೆಲ್ಲ ಹುಷಾರಿದ್ರ, ಮಸ್ತ್ ದಿನ ಆಯ್ತಲ್ಲ ಈ ಬದಿ ಮೇಲೆ ಬರ್ದೆ, ನಾಲ್ಕು ದಿನ ಆಯ್ಕಂಡ ಕಷ್ಟ ಸುಖ ಮಾತಾಡ್ಕಂಡ ಹೋಯ್ಲಕ್ ಮರ್ರೆ, ಅಂಬತ್ತಿಗ ಆಪು ಖುಷಿಯೇ ಬೇರೆ ಅಲ್ದ ಹೆಣೆ ಸುನೇತ್ರ.
1: ಅಕ್ಷತಕ್ಕ ನಮ್ ಭಾಷೆ ನಮ್ ಚಂದ ಗ್ವಾಂಪಿ, ಶುಲ್ಬ ಅನ್ಸ್ರೆ ಬೇರೆಯವ್ರಿಗೆ ಅರ್ಥ ಮಾಡ್ಕೊಂಡ್ ಬಹಳ ಕಷ್ಟ. ಬೇರೆ ಭಾಷೆಂಗೆ ಬರೆದುಕೊಂಡು ಬರ್ಬೇಕಾ ಅಂತ ಇಷ್ಟುದ್ದ ಕೇಂತ್ರ, ನಮ್ ಭಾಷೆಂಗೆ ಬಹಳ ಶುಲ್ದಂಗೆ ಬರ್ಕ ಬರ್ಕ ಅನ್ನತ್. ನೀನು ಸ್ನಾನ ಮಾಡು, ನಾನ್ ಕಡೆಗೆ ಸ್ನಾನ ಮಾಡುವೆ, ನೀ ಮಿನ್ಕಬ ನಾ ಕಡಿಗ್ ಮೀತೆ, ಹೋಗಬೇಕು ಹೊಯ್ಕ್ ಬರಬೇಕು ಬರ್ಕ್, ಹಿಂಗೆ ಕಣ್ ಮುಚ್ಚಿ ಬಿಡುದ್ರೊಳಗೆ ಹೇಳಿ ಮುಗ್ಸತ್. ಅದನ್ನೇ ಕೆಲವ್ರು ಹೊಯ್ಕ್ ಬರ್ಕ್ ಕುಂದಾಪುರ ಭಾಷೆ ಅಂದ್. ಎಷ್ಟು ಚಂದ ಅಲ್ದೆ ನಮ್ ಭಾಷೆ, ಬಹಳ ಬೇಗ್ ಬೇಗ್ ಮಾತಾಡೋಕೆ ಆಪುದೇ ನಮ್ ಭಾಷೆ ವಿಶೇಷ. ಇದನ್ನ ಕ್ವಾಟ್ ಕನ್ನಡ ಅಂದೇಳಿಯೂ ಕರೀತ್ರು. ಇದು ಬರೀ ಭಾಷೆಯಲ್ಲ, ನಮ್ ಬದುಕೂ ಹೌದು. ಕುಂದಾಪುರ ಅನ್ಕತ್ತಿಗೆ ನೆನ್ಪಾಯ್ದ ಕಾಣಿ, ಇದು ಕುಂದಾಪುರ ಅಂದೇಳಿ ಹೆಸರು ಬಂದದ ಹೆಂಗ್ ಗೊತ್ತೀತ? ಈ ನಾಡನ್ನ ಆಗಿನ ಕಾಲದಂಗೆ ಕುಂದವರ್ಮ ಅನ್ಕೊಂಡ್ ಒಬ್ಬ ರಾಜ ಆಳ್ತಿದ್ದ ಅಮ್ರ. ಕುಂದೇಶ್ವರ ದೇವಸ್ಥಾನ ಕಟ್ಟಿದ್ದು ಅವನೇ ಅಮ್ರ. ಹಂಗಾಯಿ ಅವನಿಂದನೇ ಈ ಹೆಸರು ಬಂತಂತ ಕೆಲವ್ರು ಹೇಳಿರೆ. ಇಲ್ಲಿ ಕುಂದ ಅಂದ್ರೆ ಮಲ್ಲಿಗೆ ಹೂಗ್ ಮಸ್ತಿದಿತ್ತು, ಅದಕ್ಕೆ ಬಂದದ್ದಂತ ಇನ್ ಕೆಲವ್ರು. ಮನಿ ಕಟ್ಟು ಬೇಕಾದ ಕುಂದ ಅಂದ್ರ ಕಂಬ ಮಸ್ತ್ ಸಿಕ್ತಿದಿತ್ತು, ಅದಕ್ಕೆ ಈ ಹೆಸರು ಬಂತಂತ ಮತ್ ಕೆಲವ್ರು ಹೇಳ್ತರು. ಯಾರ್ ಎಂತದೇ ಹೇಳಿ, ಕುಂದಾಪುರ ಅಂಬ ಹೆಸರು ಲಾಯ್ಕಿತ್ತು ಅಲ್ದ ಹೆಣೆ ನಿವೇದಿತ.
0: ಹೌದ್ ಸುನೇತ್ರ, ಈ ಇಡೀ ಊರ್ ಇತ್ತಲೆ ಇದು ಪರಶುರಾಮ ಸೃಷ್ಟಿ ಅಂಬ, ಅದ್ಕೆ ಇಲ್ಲಿನ ಜನರಿಗ ಶುಲ್ಬದಂಗ ಕೆಟ್ಟದಾತಿಲ್ಲ ಅಂದ ಜನ ನಂಬತ್ರ. ಮತ್ತ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು ಮಸ್ತಿತ್. ಈಜಿಪ್ಟ್ ನ ನೈಲ್ ನದಿ ಬಿಟ್ರೆ ನಮ್ ಪಂಚಗಂಗಾವಳಿ ನದಿಯೇ ಸೈಯಂಬ್ರ. ಅರಬ್ಬಿ ಸಮುದ್ರ ಇತ್ತ, ಪಶ್ಚಿಮ ಘಟ್ಟ ಇತ್ತ. ಹಿಂಗೆ ಪ್ರಕೃತಿ ಸೌಂದರ್ಯ ಹೊಸ್ರ ನಮ್ಮೂರ್. ಅದು ಅಲ್ದೆ ಪೋರ್ಚುಗೀಸ್ರು ಇಲ್ಲಿ ಆಳ್ವಿಕೆ ಮಾಡಿರಂಬ್ರ. ಆಗಿನ ಕಾಲದಂಗ ಬಸ್ರೂರ್ ಬಾಳ ಪ್ರಸಿದ್ಧಿ ಆಯ್ತಂಬ್ರ, ಅಲ್ಲಿಂದ್ಲೇ ಅವರು ವ್ಯಾಪಾರ ವಹಿವಾಟು ನಡೆಸ್ತಿದ್ರಂಬ್ರ. ನಮ್ ಮೈಸೂರ್ ಹುಲಿ ಟಿಪ್ಪು ಸುಲ್ತಾನಂಗೆ ಇಲ್ಲಿನ ಒಳ್ಳೆ ತಳಿ ಮೀನಂದ್ ಬೇಕಿತ್ತಂ, ಬ್ರಿಟಿಷ್ರು ಇಲ್ಲಿ ಆಳಿರ್ ಅಂತ ಹೇಳ್ತ್ರಪ್ಪ. ಅಷ್ಟೇ ಅಲ್ಲ, ಬೇರೆ ರಾಜರು ಆಳ್ವಿಕೆ ಮಾಡಿರಂಬ್ರ. ಸೂರಾಲಂಗ್ ಈಗ್ಲೂ ನಾವ್ ಅರ್ಮನಿ ಶಿಲ್ಪ ಮತ್ ಬೇರೆ ಬೇರೆ ಅವಶೇಷಗಳನ್ನು ಕಾಣ್ಲಕ್. ಇನ್ ಹಬ್ಬಗಳ ಬಗ್ಗೆ ಹೇಳುದಾರೆ ಎಂತ ಕೇಂತ್ರಿ, ಆಸಾಡಿ ಅಮಾಸಿಯಿಂದ ಶುರುವಾರೆ ವರ್ಷಿಡೀ ಒಂದಲ್ಲ ಒಂದು ಹಬ್ಬುವೆ. ಯಕ್ಷಗಾನ, ಹೌದುರಾಯನ ವಾಲ್ಗ, ಕಂಬಳ, ಹೂಗಿನ ಕೋಲು, ಚಿಕ್ಕಮೇಳ, ಹೊಸ್ತ್ ಎಂತ ಇತ್ತು ಎಂತಿಲ್ಲ ಹೇಳಿಕಂಬ. ಈ ಭಾಷೆ ಸಾಹಿತ್ಯ, ಕ್ರೀಡೆ, ಸಿನಿಮಾ, ಸ್ವಾತಂತ್ರ್ಯ ಹೋರಾಟ, ವೈದ್ಯಕೀಯ, ವ್ಯವಹಾರ, ರಾಜಕೀಯ ಕ್ಷೇತ್ರಕ್ಕೆ ಸಾವಿರಾರು ಜನ ಸಾಧಕರನ್ನ ಕೊಟ್ಟಿತ್ತು. ಕನ್ನಡದ ಮೊದಲನೇ ಕಾದಂಬರಿ ಯಾವ್ದ್ ಹೇಳಿಕಾಂಬ? ಹಾ, ಇಂದಿರಾಬಾಯಿ. ಇದನ್ ಬರದ್ ಯಾರ್ ಗೊತ್ತಿತ್ತ? ನಮ್ ಗುಲ್ವಾಡಿ ವೆಂಕಟರಾಯರ್. ಕನ್ನಡ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವ್ರಲ್ ನಮ್ ಕಡಲ ತಡಿಯ ಭಾರ್ಗವ ನಮ್ಮೂರಿನವ್ರು.
2: ಕಟ್ಟುವೆವು ನಾವು ಹೊಸ ನಾಡೊಂದನು, ಹಾಡ್ ಬರ್ದ್ ಸ್ವಾತಂತ್ರ್ಯ ಕಿಚ್ಚಿನ್ ಹಬ್ಸದ್ ಅಡಿಗ್ರ ನಮ್ಮವ್ರೆ. ನಂಗಿಷ್ಟು ಗೊತ್ತಿತ್ತು. ನಾಗರತ್ನಕ್ಕ ನೀವಿನ್ ಹೇಳ್ತ್ರಿಯಾ?
0: ಅಕ್ ನಿವೇದಿತ, ಅಷ್ಟೇ ಅಲ್ದೆ ಸಂವಿಧಾನ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಬೆನಗಲ್ ಕುಟುಂಬದ ರಂಗರಾವ್, ರಾಮರಾವ್, ಶಿವರಾವ್ ಸಹೋದರರು ಇಲ್ಲಿನವರೇ. ಹಿಂದಿ ಚಿತ್ರರಂಗದ ಗುರುದತ್ತ, ವಸಂತಿ ಪಡುಕೋಣೆ, ದೀಪಿಕಾ ಪಡುಕೋಣೆ, ರಘುರಾಮ ಶೆಟ್ಟಿ, ಪ್ರಕಾಶ್ ಪಡುಕೋಣೆ, ಉಪಾಧ್ಯಾಯ ಕೊರ್ಗಿ, ಮಾಲತಿ ಹೊಳ್ಳ, ಕೋಟ ಶ್ರೀನಿವಾಸ ಪೂಜಾರಿ, ವೈದೇಹಿ, ಎಎಸ್ ಎನ್ ಹೆಬ್ಬಾರ್, ವಾಮನ ಕಾಮತ್, ರಿಶಾಂಕ್ ದೇವಾಡಿಗ, ಡುಂಡಿರಾಜ, ರಮೇಶ್ ಭಟ್, ಯೋಗರಾಜ್ ಭಟ್, ಉಪೇಂದ್ರ, ಕಾಶಿನಾಥ್, ಗುಣ್ಮಿ ಚಂದ್ರಶೇಖರ್ ಐತಾಳ, ಅಪ್ಪಣ್ ಹೆಗಡೆ, ರವಿ ಬಸ್ರೂರ್, ರಿಷಬ್ ಶೆಟ್ಟಿ, ಹಿಂಗ್ ಹೇಳ್ತಾ ಹೋರೆ ಮಸ್ತ್ ಜನ ಇದ್ರ. ಇವರೆಲ್ಲ ಕುಂದಗನ್ನಡದ ಮಣ್ಣಲ್ಲಿ ಹುಟ್ಟಿ

0: ನಾಡಿನ ಕೀರ್ತಿನ ಬೇರೆ ಊರಲ್ಲಿ ಮೆರೆಸ್ದವ್ರ. ಅದ್ಕೆ ಹೇಳುದ ಕುಂದಾಪುರದವ್ರ ಯಾವ್ದಕ್ಕಾದ್ರೂ ಹಿಂದಾಪುರ ಅಂದ್ ಹೇಳಿ. ಕುಂದಾಪುರ ಕನ್ನಡಕ್ಕೆ ಕಿವಿಯಾಪವರಿಗೆ ಇಲ್ಲಿನ ಸಂಸ್ಕೃತಿ ತೋರಿಸು ಸುಮಾರ್ ಪದಪುಂಜಗಳ, ನುಡಿಗಟ್ಟುಗಳ, ರೂಪಕಗಳ ಮತ್ತು ಮತ್ತೆ ಕಾಂಬುಕೆ ಕೇಂಬುಕೆ ಸಿಕ್ಕತ್ತ. ಮಂಡಿ ಅಂದ್ರೆ ಮಂದಾರ್ತಿ ಚಂಡಿ, ಜಾಂಟಿ ಕಾಲ್ ಬೊಬ್ಬರ್ಯ, ಮ್ಯಾಳು ಹೊರಟದ್ ಎಲ್ಲಿಗ, ಪೆಟ್ಟಿಗೆ ಕಟ್ಟಿರ್ಯಾ, ಬರೀ ಚಪ್ಪದ್ ವಾಸಿ, ಬೆರ್ಚಪ್ಪ ನಿಂತಂಗಿತ್ತ. ಇಂತ ನೂರಾರು ಪದ ನಮ್ ದೈವ ದೇವ್ರ ನಂಬಿಕೆ ಆಚರಣೆ ಹರ್ಕಿ ಜೊತೆಗೆ ಸೇರ್ಕೊಂಡಿತ್ತ. ಕುಂದಾಪುರ ಭಾಷೆ ಸಾವಿರ ವರ್ಷದ ಗಟ್ಟಿ ಭಾಷೆ. ಈ ಭಾಷೆ ಒಗಟ ಗಾದಿ ಹಾಡು ಕುಂತ ಜನ ಜೀವನದೊಳಗೆ ಸೇರ್ಕೊಂಡೇ ಇತ್ತ. ಊರಲ್ಲಿ ಇರ್ಲಿ ಪರ ಊರಲ್ಲಿರ್ಲಿ ನಮ್ ಮಕ್ಳು ಕುಂದಾಪುರ ಭಾಷೆಯಲ್ಲೇ ಮಾತಾಡ್ಕ. ನಮ್ ಊರ್ ಸಂಸ್ಕೃತಿ ಮರೋಕಾಗ. ಹಂಗಾಯಿ ಇಂಗ್ರುಟ್ಟಿ ಬಿಡಿ, ಕುಂದಾಪುರ ಕನ್ನಡ ಮಾತಾಡಿ. ಅದ್ಕೆ ಅಲ್ದೆ ನಮ್ ಊರಿನ ಮಕ್ಕಳೆಲ್ಲ ಸೇರ್ಕಂಡ ಆಸಡಿ ಅಮಾಸಿ ದಿನ ವಿಶ್ವ ಕುಂದಾಪುರ ದಿನ ಅಂತ ಹೇಳಿ ಒಂದ್ ಆಚರಣೆಯೇ ಶುರು ಮಾಡ್ಕೊಂಡಿರೋ. ಇದಕ್ಕೆ ನಮ್ ದೇಶದಂಗ್ ಮಾತ್ರ ಅಲ್ಲ, ಪರದೇಶದವರು ಸಪೋರ್ಟ್ ಮಾಡ್ತಾರ. ಒಳ್ಳೆ ರೀತಿಯಲ್ಲಿ ಈ ಸಲವೂ ಆಚರಣೆ ಮಾಡ್ಕಂದ್ ಹೇಳಿ ಮಾಡಿರ. ಪ್ರತಿ ವರ್ಷೂ ಬೇರೆ ಬೇರೆ ರೀತಿ ಕಾರ್ಯಕ್ರಮ ಎಲ್ಲ ಬದಿಗೂ ನಡೀತಿರುತ್ತ ಕಾಣಿ. ಹೆಂಗೆ ನಾವು ಹೋಗೋನಾ?
1: ಹೌದೇ ನಾಗರತ್ನಕ್ಕ, ಆಸಾಡಿಗೆಲ್ಲ ಆಸಾಡಿ ಒಡ್ರ ಅಂತರಲ್ದ, ನಮ್ದು ಕುಂದಾಪುರ ಕನ್ನಡದ ಒಡ್ರೆ ಅಂತ ಹೇಳಿ ಹೇಳ್ಕೊಂಡು ಒಂದ್ ಹಬ್ಬ ಮಾಡಿ ಬಿಡುವ.
0: ಹಾ ಎಲ್ಲ ಸೇರಿ ಹೋಪ ಹೋಪ. ಈಗ ಬರೀ ಮಾತೇ ಬೇಡ ಅನ್ಕಂಡ್ ಹೇಳಿ ಕುಂದಾಪುರ ಭಾಷೆಗೆ ಒಂದೆರಡು ಹಾಡು ಹೇಳಿತ್ತ. ಈಗ ಪಂಚಮಿ ವೈದ್ಯ ತೆಕ್ಕಟ್ಟೆ ಹಾಡಿದ ಒಂದ್ ಹಾಡ್ ಕೇನಿ ಅಕ್ಕ.
2: ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೇ. ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೇ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದ್ದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮರು ಕಡ್ದ್ ಆಯ್ತ್ ಗೆದ್ದಿ ಮುಚ್ಚಿ ಆಯ್ತ್, ಮರು ಕಡ್ದ್ ಆಯ್ತ್ ಗೆದ್ದಿ ಮುಚ್ಚಿ ಆಯ್ತ್.

0: ಅಂಗಡಿ ಅಕ್ಕಿ ಬಂಗಡಿ ಮೀನ ಎಲ್ಲಾರ ಮನಿ ಕತ್ತಿ, ನಮ್ಮ ಬದಿ ಮಕ್ಳು ಬೂಸ್ ಪ್ಯಾಂಟ್ ಹಾಕೊಂಡವ್ಕ ಒಂಚೂರ್ ಇಲ್ಲ ಎತ್ತಿ, ನಮ್ಮ ಬದಿ ಮಕ್ಳು ಬೂಸ್ ಪ್ಯಾಂಟ್ ಹಾಕೊಂಡವ್ಕ ಒಂಚೂರ್ ಇಲ್ಲ ಎತ್ತಿ. ಆಸಡಿ ಹಬ್ಬ ಬಂದ್ರು ಮಳಿ ಬಂದದ್ದಷ್ಟು ಕಾಂತಿಲ್ಲ, ಮಳಿ ಇಲ್ದಿದ್ ಬ್ಯಾಸಯ್ಯ ಎಂತ ಆತೋ ಗೊತ್ತಿಲ್ಲ, ಮಳಿ ಇಲ್ದಿದ್ ಬ್ಯಾಸಯ್ಯ ಎಂತ ಆತೋ ಗೊತ್ತಿಲ್ಲ, ಎಂತ ಆತೋ ಗೊತ್ತಿಲ್ಲ.
1: ಪಂಚಮಿ ವೈದ್ಯನ್ ಹಾಡ್ ಕೇಳ್ರಿ ಅಲ್ದಾ, ಈಗ ನಮ್ದು ಒಂದ್ ಕೇಣಿ ಅಲ್ಲೇ.

0: ಅಲ್ಲ ಮಕ್ಳೆ, ಮೈಕ್ ಮುಂದ್ ಕೂಕಂಡು ವರ್ಲು ಶುರು ಮಾಡಿ ಎಷ್ಟೊತ್ತಾಯ್ತ? ಒಂಚೂರು ಮನಿ ಬದಿ ಜ್ಞಾನ ಇತ್ತ ನಿಮ್ಗೆ? ಸಾಕ್ ಸಾಕ್ ಹೊಪತ್ತೆ.
1: ಅಕ್ಕ ಅಕ್ಕ ಅಕ್ಕ, ಇಷ್ಟೋತ್ತವರಿಗೆ ಇಲ್ಲಿ ಕೂಕಂಡ ನಾವೀಗ ಎಲ್ರಿಗೆ ಕುಂದಾಪುರ ದಿನಾಚರಣೆ ಶುಭಾಶಯ ಹೇಳ್ದಿರ್ ಹ್ಯಾಂಗೆ? ಹ್ಯಾಂಗ್ ಹೇಳಕ್ ಹೇಳಿ, ಕುಂದಾಪುರ ಅಂದ್ರೆ ಹೇಳ್ಕೊಂಡು ಎಲ್ಲಿವರೆಗಿತ್ತು ಅಷ್ಟು ದೊಡ್ಡಕ್ ನಾವು ಓರ್ಲಕ್ಕೀಗ ಎಲ್ಲ ಒಟ್ಟಿಗೆ ಹೇಳ್ವಾ? ಸುನೇತ್ರ, ನಿವೇದಿತ, ನಾಗರತ್ನಕ್ಕ ಎಲ್ಲ ಹೇಳ್ವಾ?
2: ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯ.
0: ಹಾಯ್ ಬತ್ತೋ ಅಕ್ಕ.